ಆತ್ಮರೇ ನಮಸ್ಕಾರ. ಇದು 101.8 ಮೆಗಾಹರ್ಟ್ಸ್ ಕಂಪನಾಂಕದ ಮೇಲೆ ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸವಿ ಸೆಪ್ಟೆಂಬರ್ ತಿಂಗಳು 16 ತಾರೀಕು ಬುಧವಾರ. ಈಗ ಸಮಯ 5:58:14. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಹನುಮಂತ

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:08 ಕೇಳಿ. ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿವೆ? ಈ ಬೆಳಗ್ಗೆ 6:10 ವಂದನ ಕನ್ನಡ ಭಕ್ತಿಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:30 ಚಿಂತನ ಡಾಕ್ಟರ್ ನಹೀಮ್ ಊರ್ ರೆಹಮಾನ್ ಅವರಿಂದ ಕೇಳಿವರಿ. 6:35 ಎಂದಿನಂತೆ ರೈತರಿಗೆ ಸಲಹೆಗಳು ಹಾಗೂ 6:40 ಜಾನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತೀರಿ. 7:00 ಸೇವಾ ಮಾಹಿತಿ. ಇನ್ನು ಈ ಬೆಳಗ್ಗೆ 7:15 ಪ್ರಾಯಶ್ಚಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿಯಿಂದ ತಾವು ಕೇಳಿವರಿ. ಆತ್ಮರೆ, ಈ ಮುಂಚಾನೆ 7:45 8:35 ಮತ್ತು 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಯವಾಣಿ. ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ ಬೆಳಗ್ಗೆ 9:05 ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಕೇಳಿವರಿ. ಈ ಕಾರ್ಯಕ್ರಮ ಪ್ರಾಯೋಜಕರು ಭಾರತೀಯ ಕ್ಯಾನ್ಸರ್ ಸಂಸ್ಥೆ, ಕರ್ನಾಟಕ ಸರ್ಕಾರ. 9:10 ಚಜ್ಜೆರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಮರುಪ್ರಸಾರ ಕೇಳಿಬರಿ. ತದನಂತರ ಸ್ಪೆಷಲ್ ಮಿಕ್ಸ್, ಇದರಲ್ಲಿ ಭಕ್ತಿಗೀತೆ ಹಾಗೂ ಭಾವಗೀತೆಯನ್ನು ತಾವು ಕೇಳಬಹುದು. ಆತ್ಮರೆ, ಬೆಳಗ್ಗೆ 10:00 ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಕೇಳಿಬರಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಲ್ಲಿನ ಆರೋಗ್ಯದ ಕುರಿತು ದಂತ ವೈದ್ಯರಾದ ಡಾಕ್ಟರ್ ಸ್ವಾತಿ ಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ನವೀನ್ ಶೆಟ್ಟಿಯರವರು. ಆತ್ಮರೆ, ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಋತುಮಾನಕ್ಕೆ ಅನುಗುಣವಾಗಿ ಆಹಾರ ಕುರಿತು ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶೀ ಹಾಲ್. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಕಾರ್ಯಕ್ರಮ ಕೇಳಿವರಿ. ಆತ್ಮರೆ, ಮತ್ತೆ 3:05 ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಕೇಳುತ್ತೀರಿ. ಇನ್ನು ನಿಲಯದ ಈ ಸಂಜೆ ಪ್ರಸಾರ ಕಾರ್ಯಕ್ರಮದಲ್ಲಿ ಸಂಜೆ 5:00 ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಕೇಳುತ್ತದೆ. 5:50 ಉದ್ಯೋಗ ವಾರ್ತೆ. ತದನಂತರ 5:55 ಚಜ್ಜೆರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳುತ್ತದೆ. ಆತ್ಮರೆ, ಸಂಜೆ 6:10 ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳಿ ಬರೀ. 6:15 ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಕೇಳುತ್ತದೆ. 6:30 ರಸವಾರ್ತೆ ಹಾಗೂ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಎರೆಹುಳು ಗೊಬ್ಬರದ ಮಹತ್ವ, ಈ ವಿಷಯ ಕುರಿತು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ತಂಗಡಿಗೆ ಗ್ರಾಮದ ಯುವ ರೈತರಾದ ಬಸವರಾಜ ಶಿದ್ರಮಪ್ಪ ನಿಡುಗುಂದಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿದ್ರ ಎನ್ ಸಾಳುಂಕೆ.

ಮತ್ತು ಈ ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳು, 8:00 ಮತ್ತೆ ಕೇಳಿವರಿ ಸವಿನನುಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುವರಿ. ಈ ರಾತ್ರಿ 8:30 ಪುಷ್ಪಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೂ 9:15 ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮ ಕೇಳುತ್ತೀರಿ. 9:30 ರಾತ್ರಿ ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ 5ನೆಯ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಕ್ರೀಡಾಕೂಟದ ಕುರಿತು ಬಾನುಲಿ ವರದಿ ಕೇಳಿವರಿ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಕಾರ್ಯಕ್ರಮದಲ್ಲಿ ಪಂಡಿತ್ ನಿರಂಜನ್ ಜಿ ಅವರಿಂದ ಗಾಯನ ಕೇಳಿವರಿ. ಹಾಗೂ ರಾತ್ರಿ 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ತಾವು ಕೇಳಬಹುದು. ಆತ್ಮರೇ, ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡರೆ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:05. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ ವಾರ್ತೆಯನ್ನು ದೆಹಲಿ ಕೇಂದ್ರದಿಂದ ಕೇಳಿವರಿ ಸಹ ಪ್ರಸಾರದಲ್ಲಿ.

ಆತ್ಮರೇ, ಇದುವರೆಗೆ ವಂದನ ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:30 ಆಗಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಚಿಂತನವನ್ನು ಸಹ ಪ್ರಸಾರದಲ್ಲಿ.

0: ಸಿಸುವ ಕಾಲವಿದು. ತಜ್ಞರ ಅಭಿಮತದಂತೆ 18-28 ವಯೋಮಾನದವರು ಈ ಚೌಕಟ್ಟಿನಡಿ ಗುರುತಿಸಲ್ಪಡುತ್ತಾರೆ. ಭವಿಷ್ಯದ ಬದುಕಿನ ತಳಹದಿಗೆ ತಯಾರಿ ಮತ್ತು ತರಬೇತಿಗಳಿಗೆ ಸಕಾಲವಿದು. ಬಹುತೇಕವಾಗಿ ಬದುಕಿನುದ್ದಕ್ಕೂ ಈ ಹಂತದ ಅಭ್ಯಾಸಗಳು ಬದುಕಿನ ಭಾಗವಾಗಿಯೇ ಚಲಿಸುತ್ತವೆ. ಭಾರತದ ಯುವ ಸಂಖ್ಯೆ ಸಮೀಕ್ಷೆಯಂತೆ 2021 371.4 ಮಿಲಿಯನ್. ಇದರ ಪ್ರಮಾಣ 2035 ಸಮಯಕ್ಕೆ 345.5 ಇಳಿಯುವ ಲೆಕ್ಕಾಚಾರವಿದೆ. ಸದ್ಯಕ್ಕೆ ಭಾರತದ ಜನಸಂಖ್ಯೆಯ 65% ಮಂದಿ ಯುವಜನರೇ ಆಗಿದ್ದಾರೆ. ಅಂದರೆ ನಾವು ತರುಣ ಭಾರತ ಎಂದು ಬೀಗಬಹುದು. ಇಂದಿನ ಯುವಕರೇ ನಾಳಿನ ನಾಯಕರು, ಹಾಗೆಯೇ ಮುಂದಿನ ಮುದುಕರು. ಇಂದಿನ ಪೀಳಿಗೆ ಕಣ್ಣು ತೆರೆಯುತ್ತಲೇ ವಿಜ್ಞಾನ, ತಂತ್ರಜ್ಞಾನ ಮತ್ತು ಎಲೆಕ್ಟ್ರಾನಿಕ್ ಸಂವಹನಗಳ ಅದ್ಭುತ ಲೋಕದರ್ಶನವನ್ನು ಮಾಡಿದೆ ಮತ್ತು ಅದರ ನಾಗಾಲೋಟದ ಭಾಗವಾಗಿದೆ. ಊಹೆಗೂ ನಿಲುಕದ ಅದರ ಗುರಿ ಯಾವುದು ಎಂಬುದು ಸುಲಭ ಗ್ರಹಿಕೆಗೆ ಒಳಪಡುವುದಿಲ್ಲ. ಉಪಗ್ರಹದ ಉಡಾವಣೆಗಳು, ಅಂತರಿಕ್ಷ ಅಧ್ಯಯನಗಳು, ರೋಬೋಟ್ಗಳ ಕಾರ್ಯಕ್ಷಮತೆಗಳು ಮತ್ತು ಕೃತಕ ಬುದ್ಧಿಮತ್ತೆಯ ಸಾಧ್ಯತೆಗಳು ಜಗತ್ತಿನ ಜಂಗಾವಲವನ್ನೇ ಉಡುಗಿಸಿದೆ. ಇದೆಲ್ಲವೂ ನಮ್ಮ ಕಾಲದ ಯುವ ಪ್ರತಿಭೆಯ ತಣ್ಣನೆಯ ಕಾರ್ಯಕ್ಷಮತೆಯೇ ಆಗಿದೆ. ಮುಂದುವರೆದ ಹಂತದ ಶೋಧನೆ ಸಂಶೋಧನೆಗಳಲ್ಲಿ ಇದು ಪರಿಣಾಮಕಾರಿ ಪಾತ್ರ ವಹಿಸಿದೆ. ಪ್ರತಿಯೊಂದು ಯುವ ಪೀಳಿಗೆ ತನ್ನ ಭವಿಷ್ಯವನ್ನು ಕಾಲದಿಂದ ಕಾಲಕ್ಕೆ ರೂಪಿಸಿಕೊಂಡಿದೆ. ಜಗತ್ತಿನ ಇತಿಹಾಸದಲ್ಲಿ ತರುಣ ಇಟಲಿ ಏಕೀಕರಣದ ಹೆಬ್ಬಯಕೆಯೊಂದಿಗೆ ರಾಷ್ಟ್ರ ನಿರ್ಮಾಣ ಕೈಗೊಂಡ ನಿದರ್ಶನವಿದೆ. ಯುವ ಟರ್ಕರ ಆಂದೋಳನ ಆಧುನಿಕತೆಗೆ ಕಾರಣವಾಗಿದೆ. ಯುವ ಅರಬರ ಹೋರಾಟ ಅರೇಬಿಯನ್ನರ ಸ್ವಾತಂತ್ರ್ಯಕ್ಕೆ ಸೋಪಾನವಾಯಿತು. ದೇಶಕ್ಕಾಗಿ ದಿಟ್ಟ ಹೋರಾಟಕ್ಕೆ ಇಳಿದ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು, ಅಶ್ವಥ್ಉಲ್ಲಾ ಖಾನ್ ಇವರೆಲ್ಲರ ತ್ಯಾಗ ಬಲಿದಾನದ ಶ್ರೀಮಂತ ಪರಂಪರೆ ನಮ್ಮಲ್ಲಿದೆ. ಮನುಕುಲದ ಭವಿತವ್ಯಕ್ಕೆ ಕಂಕಣಬದ್ಧರಾದ ಯುವ ಪೀಳಿಗೆಗಳು ಕಾಲ ದೇಶಗಳನ್ನು ಮೀರಿ ಬೆಳೆದಿವೆ ಮತ್ತು ಬೆಳಕಿನ ಪಂಜುಗಳಾಗಿ ಉಳಿದಿವೆ. ಸರ್ವಾಧಿಕಾರ ಮತ್ತು ಸಾಮ್ರಾಜ್ಯದ ಹದಯ ಎದುರಿಗೆ ಹೋರಾಡಿ ಬಲಿಯಾದ ಅಸಂಖ್ಯಾತ ತರುಣರ ರೋಮಾಂಚಕ ಕಥಾನಕ ಅಭಿಮಾನದ ಹೊಳೆಯನ್ನೇ ಹರಿಸುವಂಥದ್ದು. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಕಾರ್ಯೋನ್ಮುಖರಾದ GI ಪೀಳಿಗೆ ಯುವಕರ ದಿಟ್ಟ ಹೋರಾಟಗಳಿಗೆ ದಿಕ್ಸೂಜಿಯಾಗಿರುವುದು ಇತಿಹಾಸ. ಮುಂದುವರೆದಂತೆ 2ನೇ ಮಹಾಯುದ್ಧದ ಕಾಲದಲ್ಲಿ ಬಣ್ಣಿಸಲಾದ ದ ಸೈಲೆಂಟ್ ಜನರೇಷನ್ ಯಹೂದಿಗಳ, ಫ್ಯಾಸಿಸ್ಟರ ಮತ್ತು ಕಮ್ಯುನಿಸ್ಟರ ಅತಿರೇಕಗಳ ವಿರುದ್ಧ ಮೌನಕ್ರಾಂತಿಯನ್ನೇ ಮಾಡಿದ್ದವು. ನಂತರದ ಬೇಬಿ ಬ್ಲೂಮ್ ಜನರೇಷನ್ ಸಂಪ್ರದಾಯಗಳ ಮೂಲೋತ್ಪಾಟನೆಗಾಗಿ ಸಹನಶೀಲ ಸಂಘರ್ಷಕ್ಕೆ ನಾಂದಿ ಹಾಡಿದವರು. ಹಾಗೆಯೇ ಜನರೇಷನ್ ಝೆಡ್, ಜನರೇಷನ್ ಆಲ್ಫಾ ಮತ್ತು ಇತ್ತೀಚಿನ ಜೆನ್ಜಿ ಯುವ ಪೀಳಿಗೆ ಆದರ್ಶ ಮತ್ತು ಅಭಿಲಾಷೆಗಳಿಗೆ ಸ್ಪಂದಿಸುವ ಉದಾಹರಣೆ ಸದಾ ಕಾಣುವಂಥದ್ದು. ಅವರಿಗೆ ಹಿರಿಯರ ಹೊಣೆಗಾರಿಕೆಯ ಆಸರೆ ಅತ್ಯವಶ್ಯಕ. ಯುವಕರ ಬದುಕಿನ ಉತ್ಸಾಹ ಉದ್ವೇಗಗಳ ಪ್ರವಾಹಕ್ಕೆ ನಿಯಂತ್ರಣ ಅವಶ್ಯಕ. ಕಾಲಧರ್ಮದ ಮಹತ್ವ ಅರಿತು ಸಮಯ ಸಹನೆಯ ಚೌಕಟ್ಟಿನಲ್ಲಿ ಬದಲಾಗುತ್ತಿರುವ ಯುವ ಸಮೂಹದ ಸೂಕ್ಷ್ಮಗಳಿಗೆ ಯುವ ಸ್ನೇಹಿ ಸ್ಪಂದನ ಇಂದಿನ ಜರೂರು. ಬದಲಾವಣೆಯ ಭಾಗವಾಗಿರುವ ಯುವ ಪೀಳಿಗೆಯನ್ನು ಅನುಮಾನದಿಂದ ನೋಡದೆ ಅಭಿಮಾನದಿಂದ ಅರ್ಥೈಸಿಕೊಂಡು ಮಾರ್ಗದರ್ಶನ ಮಾಡುವುದೇ ಮುಖ್ಯ.
1: ಡಾಕ್ಟರ್ ನಯೀಮುರ್ ರೆಹಮಾನ್ ಅವರಿಂದ ಚಿಂತನ ಕೇಳಿತಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ನೈಮುರ್ ರೆಹಮಾನ್ ಅವರಿಂದ.
1: ಹದಿಹರೆಯದ ಸ್ಥಿತಿಯನ್ನು ಯವನವೆಂದು ವ್ಯಾಖ್ಯಾನಿಸಲಾಗಿದೆ. ಪ್ರಾಯ ಎಂಬುದು ಜನಸಾಮಾನ್ಯರ ಬಳಕೆಯ ಪದ. ತಾರುಣ್ಯ ಶಿಷ್ಟ ಭಾಷೆಯ ಪ್ರಯೋಗ. ನವಚೈತನ್ಯದ ನವೋತ್ಸಾಹದ ಶಕ್ತಿಶಾಲಿ ಬದುಕಿನ ಹಂತವಿದು. ಸಾಧನೆ ಸಾಹಸಗಳಿಗೆ ವೇಗ ಆವೇಗಗಳನ್ನು ದೊರಕಿಸುವ ಸ್ವಾಭಾವಿಕತೆಯನ್ನು

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:35 ಬನ್ನಿ ಕೇಳೋಣ ರೈತರಿಗೆ ಸಲಹೆ ಕಾರ್ಯಕ್ರಮವನ್ನು.

ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಶ್ವೇತಾ ಮನ್ನಿಕೇರಿ, ಗೃಹ ವಿಜ್ಞಾನ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಡಿಯಲ್ಲಿ ಬರುವ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ವತಿಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಿಯಾದ ತಳಿಗಳ ಆಯ್ಕೆ, ಸಂಸ್ಕರಣೆ ಮತ್ತು

0: ಮೌಲ್ಯವರ್ಧನೆಯಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸುವಲ್ಲಿ ಅದರ ಮಹತ್ವ ಮತ್ತು ಪಾತ್ರಗಳನ್ನು ತಿಳಿದುಕೊಳ್ಬೇಕಂತಂದರೆ, ಯಾಕೆ ತಳಿಗಳ ಆಯ್ಕೆ ಬಹಳ ಮುಖ್ಯ ಅಂತಂದರೆ, ಯಾವುದೇ ರೈತ ಏನು ಮಾಡ್ತಾರೆ, ಬೀತ ಬಿತ್ತಿ ಕಟಾವಾದ ನಂತರ ಅದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದು ಅಥವಾ ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳೋದು, ಸಂಸ್ಕರಣೆ ಬಗ್ಗೆ ತಿಳ್ಕೊಳ್ಳೋದು ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಬಿತ್ತುವ ಮುನ್ನ ತಳಿಗಳ ಬಗ್ಗೆ ಸರಿಯಾದ ಮಾಹಿತಿನ ತಿಳ್ಕೊಂಡಾಗ, ಉದಾಹರಣೆಗೆ ಈಗ ತೊಗರಿ ಬಿತ್ತುತ್ತಾ ಇದ್ದಾರೆ, ಹೆಸರು ಬಿತ್ತುತ್ತಾ ಇದ್ದಾರೆ, ಸಜ್ಜೆ ಬಿತ್ತಿದ್ದಾರೆ, ಈರುಳ್ಳಿ ಆಗಿರ್ಬೋದು ಮತ್ತು ಕಬ್ಬುಗಳಾಗಿರ್ಬೋದು, ಈ ರೀತಿಯಾದಾಗ ಉದಾಹರಣೆಗೆ ತೊಗರಿನ ನಾವು ತೊಗೊಂಡಾಗ ಬಿತ್ತನೆಗೆ ಬಿತ್ತಿರುವಂಥ ಬೀಜ ಕಟಾವಾದ ತಕ್ಷಣ ಬಿತ್ತನೆಗೆ ಹೋಗುತ್ತಾ, ಸಂಸ್ಕರಣೆಗೆ ಹೋಗುತ್ತಾ, ಮೌಲ್ಯವರ್ಧನೆಗೆ ಹೋಗುತ್ತಾ? ಬಿತ್ತನೆಗೆ ಅಂದರೆ ಉದಾಹರಣೆಗೆ ನಾವು ಫೌಂಡೇಶನ್ ಸೀಡನ್ನು ಬಿತ್ತಿದರೆ ಅದು ಕನ್ವರ್ಟ್ ಆಗಿ ಬೀಜಗಳಾಗಿ ಎಲ್ಲ ಕಟಾವಾದ್ಮೇಲೆ ಸರ್ಟಿಫೈಡ್ ಸೀಡ್ ಆದಾಗ ಅದು ಮರು ಬಿತ್ತನೆಗೆ ಸೂಕ್ತವಾದಂಥ ತಳಿಯಿಂದ ಬರುವಂಥ ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳ್ತೀವಿ, ಅದು ಬಿತ್ತನೆಗೆ ಭಾಳ ಸೂಕ್ತವಾಗಿರ್ತದೆ. ಅದೇ ನಾವು ಅದು ಟ್ರುತ್ಫುಲ್ ಸೀಡಾಗಿ ಸರ್ಟಿಫೈಡನ್ನು ಬಿತ್ತಿ ಟ್ರುತ್ಫುಲ್ ಸೀಡ್ಗಳನ್ನ ತೊಗೊಂಡಾಗಿ ಅದು ಸೇವನೆಗೆ ಸೂಕ್ತ, ಅಂದರೆ ಸಂಸ್ಕರಣೆಗೆ ತೊಗರಿ ಇದ್ದಿದ್ದು ಬೇಳೆ ಆಗೋಂಥದ್ದು, ತೊಗರಿ ಇದ್ದಿದ್ದು ಹಿಟ್ಟಾಗುವಂಥದ್ದು. ಇನ್ನು ಮೌಲ್ಯವರ್ಧನೆ ಅಂತ ಬಂದರೆ, ತೊಗರಿ ಇದ್ದಿದ್ದು ಹಿಟ್ಟಾದಾಗ ಎಷ್ಟು ಫೈನ್ ಪೌಡ್ರ್ ಬರುತ್ತೆ, ಅದರಿಂದ ಕುಕ್ಕೀಸ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ದಾಲ್ ಕಿಚಡಿ ಆಗಿರ್ಬೋದು, ಇನ್ನಿತರ ಸಾಕಷ್ಟು ಪದಾರ್ಥಗಳನ್ನು ನಾವು ಮಾಡುವಂಥದ್ದು ಮೌಲ್ಯವರ್ಧನೆ ಅಂತ ಹೇಳ್ತಾ ಬರ್ತೀವಿ. ಇನ್ನೊಂದು ನಾವು ಸರಿಸಾಮಾನ್ಯವಾಗಿ ನೋಡ್ತಾ ಬಂದರೆ, ಉದಾಹರಣೆಗೆ ಒಂದು ಗೋಧಿ ಅನ್ನೋದು, ಗೋಧಿಯಿಂದ ಏನು ಮಾಡ್ತೀವಿ, ಚಪಾತಿಗಳನ್ನ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ, ಪುರಿ ಮಾಡ್ತೀವಿ, ಸಮೋಸ ಮಾಡ್ತೀವಿ, ಬ್ರೆಡ್ ಮಾಡ್ತೀವಿ, ಮತ್ತು ಗೋಧಿಯನ್ನು ಬಿತ್ತುತ್ತೀವಿ. ಸೊ ಪ್ರತಿಯೊಂದು ಸಹ ನಿರ್ಧಾರ ಆಗೋದು ತಳಿಯ ವೈಶಿಷ್ಟ್ಯತೆ ಮತ್ತು ಅದರ ಗುಣಗಳ ಮೇಲಾಗಿರುತ್ತದೆ. ಮೌಲ್ಯವರ್ಧನೆಗೆ ಯಾವ ತಳಿಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ ಮತ್ತು ಅದರ ಮಾರ್ಕೆಟ್ ಎಲ್ಲಿದೆ, ಯಾವ ತಳಿಗಳನ್ನ ಬಿತ್ತಬೇಕು ಅಂದರೆ, ಉದಾಹರಣೆಗೆ ನಾವು ಬೆಳೆಯುವಂಥ ಗೋಧಿ, ನಾವು ಬೆಳೆಯುವಂಥ ತೊಗರೆ, ನಾವು ಬೆಳೆಯುವಂಥ ಸಜ್ಜೆ, ನಾವು ಬೆಳೆಯುವಂಥ ಬೇಳೆಕಾಳುಗಳು, ನಾವು ಬೆಳೆಯುವಂಥ ಎಣ್ಣೆಕಾಳುಗಳು ಮರು ಮಾರುಕಟ್ಟೆಗೆ ಹೋಗುತ್ತಾ, ಮರು ಬಿತ್ತನೆಗೆ ಹೋಗುತ್ತಾ, ಸಂಸ್ಕರಣೆಗೆ ಹೋಗುತ್ತಾ ಅಂತ ನಾವು ಸರಿಯಾಗಿ ತಿಳ್ಕೊಂಡು ಬಿತ್ತನೆ ಮಾಡಿದರೆ ಏನಾಗುತ್ತೆ, ನಮಗೆ ಕಟಾವಿನ ನಂತರ ಸಾಕಷ್ಟು ದಾರಿಗಳು ತೆಗೆದುಕೊಳ್ತವೆ. ನಾವೇನು ಮಾಡ್ತೀವಿ, ಕಟಾವು ಮಾಡಿದ ಮೇಲೆ ಇದು ಎಲ್ಲಿ ಹೋಗಿ ಫಿಟ್ಟಿನ್ ಆಗುತ್ತೆ ಅಣ್ಣ ಕ್ಲಾರಿಟಿನೇ ಗೊತ್ತಿರೋದಿಲ್ಲ, ನಾವು ದಲ್ಲಾಳಿ ಹತ್ರ ಕೊಡೋದು, APMC ತೊಗೊಂಡೋಗಿ ನಿಂತ್ಕೊಳ್ಳೋದು, ಈ ರೀತಿ ಮಾಡ್ತೀವಿ. ನಾವೇನು ಮಾಡಬೇಕು, ಬಿತ್ತುವ ಮುನ್ನ ತಳಿಗಳ ವೈಶಿಷ್ಟ್ಯತೆಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಅದು ನಮ್ಮ ಮಣ್ಣಿಗೆ ಸೂಕ್ತವಾಗಿದೆಯೋ, ನಮ್ಮ ನೀರಿಗೆ ಸೂಕ್ತವಾಗಿದೆಯೋ ಅಂಥೇಳಿ ತಿಳ್ಕೊಂಡು ನಾವು ಮಾಡಬೇಕು. ಇನ್ನು ತರಕಾರಿಗಳಲ್ಲಿ ಉದಾಹರಣೆ ತೊಗೊಳ್ತಾ ಹೋದರೆ, ಟೊಮೆಟೊ ಬಿತ್ತೀವಿ, ಟೊಮೆಟೊ ಕಟಾವು ಮಾಡ್ತೀವಿ, ಕಟಾವು ಮಾಡಿದಾಗ ಏನು ಬರುತ್ತೆ, ನಾವು ಜವಾರಿ ಟೊಮೆಟೊ ಹಾಕಿಬಿಟ್ಟು ರೇಟ್ ಹತ್ತಿಲ್ಲ ಅಂತಂದರೆ, ಜವಾರಿ ಟೊಮೆಟೊ ಏನಾಗುತ್ತೆ, ಟೇಬಲ್ ಪರ್ಪಸ್ ಅಂದರೆ ದಿನನಿತ್ಯದ ಉಪಯೋಗಕ್ಕೆ ಹೋಗುವಂಥ ಟೊಮೆಟೊ ವೆರೈಟಿಗಳಾಗಿರ್ತವೆ. ಅದೇ ನಾವು ಹೈಬ್ರಿಡ್ಗಳಲ್ಲೂ ಕೆಚಪ್ ಮಾಡೋವಂಥ ಕಂಪ್ನಿಗಳು ಬೈಬ್ಯಾಕ್ ಮಾಡೋವಂಥ ಸಾಧ್ಯತೆಗಳು ಹೈಬ್ರಿಡ್ಗಳಲ್ಲಿ ಜಾಸ್ತಿ. ಸೊ ಹಂಗಾಗಿ ಕೆಚಪ್ ಮಾಡಲಿಕ್ಕೆ ಯಾವ ರೀತಿ ತಳಿಯಾದ ಟೊಮೆಟೊಗಳನ್ನ ಬಳಸ್ತಾರೆ, ಆಮೇಲೆ ಬೇರೆ ಕ್ಯಾಂಡೀಸ್ ಮಾಡಲಿಕ್ಕೆ ಯಾವ ರೀತಿಯಾದ ಹಣ್ಣುಗಳ ತಳಿಗಳನ್ನು ಬಳಸ್ತಾರೆ, ಸ್ಕ್ವಾಶ್ ಮಾಡಲಿಕ್ಕೆ ಯಾವ ರೀತಿ ಹಣ್ಣು ತಳಿಗಳನ್ನ ಬಳಸ್ತಾರೆ, ಈ ರೀತಿ ಎಂಡ್ ಪ್ರಾಡಕ್ಟ್ ಅಂದರೆ ತಿಳ್ಕೊಂಡ್ರೆ ನಮಗೇನಾಗುತ್ತೆ, ಭಾಳ ಒಂದು ಸೂಕ್ತವಾದ ದಾರಿ ರೈತರಿಗೆ ಉಪಯೋಗವಾಗುತ್ತೆ. ಉದಾಹರಣೆಗೆ ಇವತ್ತು ನಾನು ಯಾವುದೋ ಒಂದು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀನಿ, ಊರಿಗೆ ಹೋಗಬೇಕು ಅಂತ ನನಗೆ ಕರೆಕ್ಟಾಗಿ ಗೊತ್ತಿದ್ರೆ ಆ ಊರಿಂದ ಬಸ್ ಹಿಡಿದು ಅವರನ್ನು ಮುಟ್ತೀನಿ. ನನಗೆ ಗೊತ್ತಿಲ್ಲದೆ ನಾನು ಎಲ್ಲೋ ಹೋಗಬೇಕು ಅಂತ ಹತ್ತಿದ್ರೆ ಯಾವ ಊರನ್ನು ನಾನು ಮುಟ್ಟೋದಿಲ್ಲ, ಯಾವ ಕೆಲಸವೂ ನಂದು ಆಗೋದಿಲ್ಲ. ನಾವೇನು ಮಾಡ್ತೀವಿ, ಹೋಗಬೇಕು ಹೋಗಬೇಕು, ಅದೇ ರೀತಿ ಬಿತ್ತಬೇಕು ಬಿತ್ತಬೇಕು, ಕಟಾವಾದ ನಂತರ ನಮ್ಮದು ವಿಚಾರ ಶುರು ಆಗುತ್ತೆ. ಸೊ ರೈತ ಬಂದವರು ಏನು ಮಾಡಬೇಕಂದ್ರೆ, ಕಟಾವಿನ ಆದಮೇಲೆ ವಿಚಾರ ಮಾಡೋಕ್ಕಿಂತ ಬಿತ್ತುವ ಮುನ್ನ ನಾನು ಕಟಾವು ಮಾಡಿದ್ಮೇಲೆ ಇದೇ ಮಾರ್ಕೆಟಿಗೆ ಹೋಗುತ್ತೆ. ಉದಾಹರಣೆಗೆ ನಾವು ಯಾಕ್ರಿ ಹೆಚ್ಚಿಗೆ ಕಬ್ಬನ್ನು ಬೆಳಿತೀವಿ, ಕಬ್ಬು ಕಟಾವಾದ್ಮೇಲೆ ಫ್ಯಾಕ್ಟ್ರಿಗೆ ಹೋಗುತ್ತೆ. ಯಾಕೆ, ಅವರು ಕಟಾವಾದ್ಮೇಲೆ ತಗೋತಾರೆ, ಆ ಕ್ಲಾರಿಟಿ ನಮಗಿದೆ ಅಂತ ಕಬ್ಬು ಬೆಳಿತೀವಿ. ಇತ್ತೀಚೆಗೆ ಬಿಜಾಪುರಲ್ಲಿ ನೋಡ್ಬೋದು, 5,000 ಹೆಕ್ಟ್ರೆಯಷ್ಟು ಅಜ್ವಾನನ್ನು ಬೆಳೀತಾ ಇದ್ದಾರೆ. ಯಾಕೆ, ಅಜ್ವಾನ್ ಹಾರ್ವೆಸ್ಟ್ ಆದಮೇಲೆ ಕರ್ನಲ್ ಫ್ಯಾಕ್ಟ್ರಿಗೆ ಅಥವಾ APMC ಹೋಗುತ್ತೆ, ಮಾರ್ಕೆಟಿಗೆ ಹೋಗುತ್ತೆ. ಸೊ ನಮಗೆ ಕ್ಲಾರಿಟಿ ಇದ್ದರೆ ಯಾವುದು ಎಲ್ಲಿ ಹೋಗ್ಬೇಕನ್ನೋದು ಸರಿಯಾಗಿ ನಮಗೆ ತಿಳಿದಿದ್ರೆ ನಮಗೆ ಉಪಯೋಗ ಆಗುತ್ತೆ. ಈಗ ಗ್ರಾಹಕರು ನಾವು 1,000 ರೂಪಾಯಿಗೆ ಒಂದು ಸಾಮಾನನ್ನು ತಗೋತೀವಂದರೆ, ರೈತರಿಗೆ ಅದಕ್ಕೆ 10 ರೂಪಾಯಿ 50 ರೂಪಾಯಿ ನಾವು ಬೀಳ್ದಿರಲ್ಲ. ಸೊ 900 ರೂಪಾಯಿ 950 ರೂಪಾಯಿವರೆಗೂ ಏನಾಗುತ್ತೆ, ಮಧ್ಯವರ್ತಿಗಳು ಅದರ ಉಪಯೋಗಗಳನ್ನ ಪಡೀತಾರೆ. ಸೊ ಹಂಗಾಗಿ ನಾವು ಸರಿಯಾದ ಮಾಹಿತಿನ ತಿಳಿದ್ರೆ ಸರಿಯಾದ ಸ್ಥಳಕ್ಕೆ, ಮಾರುಕಟ್ಟೆಗೆ, ಇಂಡಸ್ಟ್ರಿಗೆ ನಾವು ತಲುಪಿಸಿದ್ರೆ ಏನಾಗುತ್ತೆ, ಗ್ರಾಹಕರು ಜೊತೆಗೆ ರೈತರು ಇಬ್ಬರಿಗೂ ಒಂದು ಒಳ್ಳೆಯ ಗುಣಮಟ್ಟದ ಆಹಾರ ಪದಾರ್ಥಗಳು, ಧಾನ್ಯಗಳು ಸಿಕ್ಕು, ಇಬ್ಬರೂ ಸಹ ಆರ್ಥಿಕ ಸುಸ್ಥಿರವಾದ ಬದುಕನ್ನು ನಡೆಸಲಿಕ್ಕೆ ಬಹಳ ಉತ್ತಮವಾದ ಮಾರ್ಗ ಅಂತ ಹೇಳಿ ಇವತ್ತಿನ ಒಂದು ಸಲಹೆಯಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ.
1: ಆತ್ಮರೆ, ಇದುವರೆಗೆ ರೈತರಿಗೆ ಸಲಹೆ ಕಾರ್ಯಕ್ರಮ ಕೇಳಿದ್ರಿ.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
2: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
1: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:47 ಬನ್ನಿ ಕೇಳೋಣ ಜಾನಪದ ಸಂಗೀತ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಬೀಳಿಗೆ

0: ಮಾಡುವ ಚಿರಂತ ಭಕ್ತಿವಂತರೇ.
1: ಆತ್ಮರೇ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೀಳಗಿ ತಾಲೂಕಿನ ಸೊನ್ನೆ ಗ್ರಾಮದ ಹನುಮಂತ ಮಹಾರಾಜ್ ಹಾಗೂ ತಂಡದವರಿಂದ ಭಜನೆ ಪದಗಳನ್ನು ತಾವು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಕೇಳಿ ಸಂಸ್ಕೃತ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

0: ನಿರಂತರ.
1: ಭೂತಾಯಿಯ ರೋದನ ಆತಂಕಕರ. ಮನುಜನ ಪಾಡು ಭಯಂಕರ.
2: ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ,
1: ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ?
0: ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
1: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
3: ಉಳಿಯಲಿ ಉಳಿಯಲಿ ನಾಳೆಗೆ.
4: ಆತ್ಮರೆ, ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನ ಸಹ ಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸರ್ಕಾರಿ ಸೇವೆಗಳು ಸರಳ, ಶೀಘ್ರ ಹಾಗೂ ಸುಲಭವಾಗಿ ಜನರಿಗೆ ದೊರೆಯುವಂತೆ ಮಾಡುವುದೇ ಉತ್ತಮ ಆಡಳಿತದ ಮೊದಲ ಹೆಜ್ಜೆ, ಮುಖ್ಯಮಂತ್ರಿ ಪ್ರತಿಪಾದನೆ. ರಾಜ್ಯದ 101 ತಾಲೂಕುಗಳು ಬರಪೀಡಿತ, ಎರಡನೇ ಪಟ್ಟಿಯಲ್ಲಿ ಇನ್ನೂ ಕೆಲವು ತಾಲೂಕುಗಳು ಪಟ್ಟಿಗೆ ಸೇರ್ಪಡೆ.

ಕಂದಾಯ ಸಚಿವರ ಸ್ಪಷ್ಟನೆ. ಸಂವಿಧಾನದ ಮೌಲ್ಯಗಳನ್ನು ಯುವಜನತೆಗೆ ತಲುಪಿಸುವ ಉದ್ದೇಶ, ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಅಭಿಯಾನ, ಸಮಾಜ ಕಲ್ಯಾಣ ಸಚಿವರಿಂದ ಮಾಹಿತಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಒಂದು ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ, ಕೇಂದ್ರ ಆರೋಗ್ಯ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ಸರ್ಕಾರಿ ಸೇವೆಗಳು ಸರಳ, ಶೀಘ್ರ ಹಾಗೂ ಸುಲಭವಾಗಿ ಜನರಿಗೆ ದೊರೆಯುವಂತೆ ಮಾಡುವುದೇ ಉತ್ತಮ ಆಡಳಿತದ ಮೊದಲ ಹೆಜ್ಜೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಆಡಳಿತದಲ್ಲಿ ಪಾರದರ್ಶಕತೆ ತರಲು ಮತ್ತು ಆಡಳಿತವನ್ನು ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯಲು ರಾಜ್ಯ ಸರ್ಕಾರ ತಂತ್ರಜ್ಞಾನವನ್ನು ಸಮರ್ಥವಾಗಿ ಅಳವಡಿಸಿಕೊಳ್ಳುತ್ತಿದೆ ಎಂದಿದ್ದಾರೆ. ದೂರುಗಳ ತ್ವರಿತ ಪರಿಹಾರ, ದತ್ತಾಂಶ ಆಧಾರಿತ ಆಡಳಿತ, ಆಸ್ತಿ ಮತ್ತು ಜಮೀನಿನ ಹಕ್ಕುಗಳ ಭದ್ರತೆ ಹಾಗೂ ದೈನಂದಿನ ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಸುಧಾರಣೆಯ ಮೂಲಕ ನಾಗರಿಕ ಸೇವೆಗಳನ್ನು ಜನಸ್ನೇಹಿಯಾಗಿಸಲಾಗುತ್ತಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ 101 ಬರಪೀಡಿತ ತಾಲೂಕುಗಳಲ್ಲಿ 18,000 ಕೋಟಿ ನಷ್ಟವಾಗಿದ್ದು, ರೈತರಿಗೆ ಬರ ಪರಿಹಾರ ಅಂದಾಜಿಸಲಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜ್ಯ ಸರ್ಕಾರ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದ್ದು, ಎರಡನೇ ಪಟ್ಟಿಯಲ್ಲಿ ಇನ್ನೂ ಕೆಲವು ತಾಲೂಕುಗಳು ಬರಪಟ್ಟಿಗೆ ಸೇರ್ಪಡೆಯಾಗಲಿವೆ. ತುಮಕೂರು ಜಿಲ್ಲೆಯ 10 ತಾಲೂಕುಗಳು ಬರಪೀಡಿತ ತಾಲೂಕುಗಳ ಪಟ್ಟಿಗೆ ಸೇರಲಿವೆ ಎಂದು ಸಚಿವರು ಸ್ಪಷ್ಟಪಡಿಸಿದರು. ನಾಡಿನ ಜನರ ಆರೋಗ್ಯ ಹಾಗೂ ಜೀವ ರಕ್ಷಣೆಗೆ ಸರ್ಕಾರ ಕಟಿಬದ್ದವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ನೀಡಿರುವ ಅವರು, ಆಹಾರ ಮತ್ತು ಔಷಧ ಸುರಕ್ಷತಾ ತಪಾಸಣೆಗಳನ್ನು ನೇರವಾಗಿ ಜನಸಾಮಾನ್ಯರ ಬಳಿಗೆ ಕೊಂಡೊಯ್ಯುವ ಮೂಲಕ ರಾಜ್ಯ ಸರ್ಕಾರ ಗ್ರಾಹಕರ ಹಿತ ಕಾಪಾಡುತ್ತಿದೆ. ಇತ್ತೀಚೆಗೆ ನಡೆಸಿದ ತಪಾಸಣೆಗಳಲ್ಲಿ 1,38,00,000 ರೂಪಾಯಿ ಮೌಲ್ಯದ ಅವಧಿ ಮೀರಿದ ಹಾಗೂ ತಪ್ಪಾಗಿ ಲೇಬಲ್ ಮಾಡಿದ ಆಹಾರ ಉತ್ಪನ್ನಗಳು ಪತ್ತೆಯಾಗಿವೆ. 4,00,000 ರೂಪಾಯಿಗೂ ಅಧಿಕ ಮೌಲ್ಯದ ಅನಧಿಕೃತ ಔಷಧಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ರಕ್ಷಣೆಗಾಗಿ ನಿಯಮ ಉಲ್ಲಂಘನೆಗಳ ವಿರುದ್ಧ ಕಠಿಣ ಕ್ರಮ ಮುಂದುವರಿಯಲಿದ್ದು, ಸಾರ್ವಜನಿಕರ ಆರೋಗ್ಯ ಮತ್ತು ನಿಯಮ ಪಾಲನೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಯುವ ಪೀಳಿಗೆಗೆ ತಲುಪಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಯುವ ಸಂಸತ್ ಕಾರ್ಯಕ್ರಮ ಹಾಗೂ ಸಂವಿಧಾನ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಹಮ್ಮಿಕೊಳ್ಳುವ ಈ ಯುವ ಸಂಸತ್ ಚರ್ಚಾಗೋಷ್ಠಿಗಳು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೆಯಲಿದ್ದು, ನವೆಂಬರ್ 26 ಸಂವಿಧಾನ ದಿನಾಚರಣೆಯವರೆಗೆ ಮುಂದುವರಿಯಲಿವೆ ಎಂದು ಸಚಿವರು ಹೇಳಿದರು. ಬರಗಾಲದ ಹಿನ್ನೆಲೆಯಲ್ಲಿ ಈ ಬಾರಿ ಶ್ರೀರಂಗಪಟ್ಟಣ ದಸರಾ ಉತ್ಸವವನ್ನು ಅದ್ದೂರಿತನದ ಬದಲು ಸಾಂಪ್ರದಾಯಿಕವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ದಸರಾ ಆಚರಣೆ ಸಂಬಂಧ ಈಗಾಗಲೇ ಪೂರ್ವಭಾವಿ ಸಭೆ ನಡೆಸಲಾಗಿದ್ದು, ಈ ಬಾರಿ ಉತ್ಸವಕ್ಕೆ ವಿಶೇಷ ರೂಪ ನೀಡಲಾಗುವುದು. 12 ಮತ್ತು 13 ಯುವ ಸಂಭ್ರಮ ಹಾಗೂ 15-18 ದಸರಾ ಮಹೋತ್ಸವ ನಡೆಯಲಿದೆ. ಯುವ ದಸರಾದಲ್ಲಿ ಸ್ಥಳೀಯ ಮಕ್ಕಳ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿ ಪ್ರೋತ್ಸಾಹಿಸಲಾಗುವುದು ಎಂದರು. ದಸರಾ ಆಚರಣೆಗೆ 5 ಕೋಟಿ ರೂಪಾಯಿ ಅನುದಾನ ಕೋರಿ ಸಮಿತಿ ಮನವಿ ಮಾಡಿದ್ದು, ಶಾಸಕರ ಸಲಹೆಗಳನ್ನು ಪರಿಗಣಿಸಿ ಮುಂದಿನ 3 ದಿನಗಳಲ್ಲಿ ಉದ್ಘಾಟಕರ ಹೆಸರನ್ನು ಅಂತಿಮಗೊಳಿಸಲಾಗುವುದು ಎಂದು ಸಚಿವರು ಹೇಳಿದರು. ಮೈಸೂರು ದಸರಾ ಮಾದರಿಯಲ್ಲಿ ಕಿತ್ತೂರು ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳುವಂತೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಉತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಉತ್ಸವದ ಉದ್ಘಾಟನೆಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಭಾಗವಹಿಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರನ್ನು ಗುರುತಿಸಿ ಗೌರವಿಸಲಾಗುವುದು ಎಂದರು. 3 ದಿನಗಳ ಕಾಲ ಜರುಗಲಿರುವ ಚನ್ನಮ್ಮನ ಉತ್ಸವದ ಕಾರ್ಯಕ್ರಮದ ಪ್ರಯುಕ್ತ ಕಿತ್ತೂರಿನ ಇತಿಹಾಸ ಹಾಗೂ ಕಿತ್ತೂರು ಸಂಸ್ಥಾನಕ್ಕೆ ಸೇವೆಗೈದ ಮಹನೀಯರ ಕುರಿತು ಗೋಷ್ಠಿಗಳ ಜೊತೆಗೆ ಮಾಧ್ಯಮ ಸಂವಾದ ಆಯೋಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಸ್ಥಳೀಯ ಕಲಾವಿದರಿಗೆ ಪ್ರಾಶಸ್ತ್ಯ ನೀಡಬೇಕು ಎಂದು ಸಚಿವರು ಸೂಚನೆ

0: ನೀಡಿದರು. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಡೆದಿರುವ ಅಕ್ರಮ ಅನ್ಯಾಯಗಳನ್ನು ದಾಖಲೆ ಸಮೇತ ಜನರ ಮುಂದಿಡಲಾಗುವುದು ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಮಾವಿನಕೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿಯ ವಿವಿಧ ಹುದ್ದೆಗಳ ನೇಮಕಾತಿಯಲ್ಲಿ ನಡೆದಿರುವ ಅವ್ಯವಹಾರ, ಬಿಡದಿ ಟೌನ್ಶಿಪ್, ನೈಸ್ ಹಗರಣ ಸೇರಿದಂತೆ ರಾಜ್ಯ ಸರ್ಕಾರದ ಅಕ್ರಮಗಳನ್ನು ಜನರ ಮುಂದಿಟ್ಟು ಹೋರಾಟ ನಡೆಸಲಾಗುವುದು ಎಂದರು. ಈ ಸಂಬಂಧ ಸದ್ಯದಲ್ಲೇ ದಾಖಲೆಗಳನ್ನು ಬಿಡುಗಡೆ ಮಾಡಲಾಗುವುದು, ರಾಜ್ಯಾಂಗ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಕ್ರಮಗಳಿಗೆ ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಇದೇ 17ರಿಂದ 1 ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರುವ ಅಕ್ಟೋಬರ್ 7ಕ್ಕೆ 25 ವರ್ಷಗಳ ಅವಧಿಯ ಸಾರ್ವಜನಿಕ ಜೀವನ ಪೂರ್ಣಗೊಳಿಸಲಿದ್ದು, ಸೇವೆ, ಉತ್ತಮ ಆಡಳಿತ ಮತ್ತು ಜನಕಲ್ಯಾಣದ ಆಶಯ ಹಾಗೂ ಗುರಿ ಸೇರಿದಂತೆ ಅವರ ಸಾರ್ವಜನಿಕ ಜೀವನದ ಪ್ರಮುಖ ಅಂಶಗಳನ್ನು ಕೇಂದ್ರೀಕರಿಸಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಪ್ರಧಾನಿ ನರೇಂದ್ರ ಮೋದಿ 2001 ಅಕ್ಟೋಬರ್ 7ರಂದು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದರು. ಅಂದಿನಿಂದ ಇಂದಿನವರೆಗೂ ಬದ್ಧತೆ ಮತ್ತು ಸೇವಾಭಾವನೆಯೊಂದಿಗೆ ಪ್ರಧಾನ ಸೇವಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರ ಸೇವೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಚಿವರು ಹೇಳಿದರು. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಆಧುನಿಕ ತಂತ್ರಜ್ಞಾನ ಬಳಸಿ ವಿದ್ಯಾರ್ಥಿಗಳಿಗೆ ಕಲಿಕೆ ಮತ್ತು ಬೋಧನೆಯ ಮೂಲಕ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಸರ್ಕಾರ ವಿನೂತನ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಈ ಯೋಜನೆಗಳು ಅನುಷ್ಠಾನಗೊಳ್ಳುವ ಪೂರ್ವದಲ್ಲಿಯೇ ಧಾರವಾಡದ ಕಮಲಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಂತ್ರಜ್ಞಾನ ಆಧಾರಿತ ಆಧುನಿಕ ಬೋಧನಾ ಶೈಲಿ, ಗೂಗಲ್ ಹಾಗೂ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನ ಬಳಸಿ ಸಮಾಜ ವಿಜ್ಞಾನ ಶಿಕ್ಷಕ ಶಿವಾನಂದ ಬಾಗೋಡಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿದ್ದಾರೆ. ದೈನಂದಿನ ಪಾಠಗಳಿಗಾಗಿ ಪಿಪಿಟಿ ಮತ್ತು ವಿಡಿಯೋಗಳನ್ನು ಸಿದ್ಧಪಡಿಸಿಕೊಳ್ಳುವ ಅವರು, ದೃಶ್ಯ ಮಾಧ್ಯಮದ ಮೂಲಕ ವಿಷಯಗಳನ್ನು ಅತ್ಯಂತ ಸರಳವಾಗಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಿಕ್ಷಕ ಶಿವಾನಂದ ಬಾಗೋಡಿ ಅವರು.
4: ಪ್ರಸ್ತುತ ನಾನು ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸುತ್ತಿದ್ದೇನೆ. ಸಮಾಜ ವಿಜ್ಞಾನ ವಿಷಯದಲ್ಲಿ ಮಕ್ಕಳಿಗೆ ಆಸಕ್ತಿಯನ್ನು ಮೂಡುವಂತೆ ಮಾಡಲು ತಂತ್ರಜ್ಞಾನ ಆಧಾರಿತ ಪಾಠ ಬೋಧನೆ ಮಾಡುತ್ತಿರುವೆನು. ಇದಕ್ಕೆ ಪ್ರತಿಯೊಂದು ಪಾಠವನ್ನು ಪಿಪಿಟಿ ಮೂಲಕ ಚಿತ್ರ, ಮ್ಯಾಪ್ ಮತ್ತು ವಿಡಿಯೋಗಳನ್ನು ಸೇರಿಸಿ ಪಾಠ ಮಾಡುತ್ತಿರುವೆನು. ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ನಕ್ಷೆಗಳನ್ನು ತೋರಿಸಲು ಗೂಗಲ್ ಅರ್ತ್ ಅನ್ನುವಂತಹ ಒಂದು ತಂತ್ರವನ್ನು ಬಳಕೆ ಮಾಡುತ್ತಿರುವೆನು. ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ವಿಂಡಿ ವೆದರ್ ಸಹಾಯವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ಗೂಗಲ್ ಆರ್ಟ್ ಅಂಡ್ ಕಲ್ಚರ್, ಗೂಗಲ್ ಮ್ಯಾಪ್ ಗಳಂತಹ ಸಾಧನ ತಂತ್ರಗಳನ್ನು ಬಳಸಿ ನಾನು ಪಾಠ ಬೋಧನೆ ಮಾಡುತ್ತಿದ್ದೇನೆ.
0: ಇಂದು ವಿಶ್ವ ಓಜೋನ್ ದಿನ. ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ವಿಶ್ವ ಓಜೋನ್ ದಿನ ಆಚರಿಸಲಾಗುತ್ತದೆ. ಓಜೋನ್ ಪದರದ ಸವಕಳಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಅದನ್ನು ಸಂರಕ್ಷಿಸಲು ಸಂಭವನೀಯ ಪರಿಹಾರಗಳನ್ನು ಹುಡುಕುವ ನಿಟ್ಟಿನಲ್ಲಿ ಈ ದಿನವನ್ನು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಸೇವೆಗಳು ಸರಳ, ಶೀಘ್ರ ಹಾಗೂ ಸುಲಭವಾಗಿ ಜನರಿಗೆ ದೊರೆಯುವಂತೆ ಮಾಡುವುದೇ ಉತ್ತಮ ಆಡಳಿತದ ಮೊದಲ ಹೆಜ್ಜೆ, ಮುಖ್ಯಮಂತ್ರಿ ಪ್ರತಿಪಾದನೆ. ರಾಜ್ಯದ 101 ತಾಲೂಕುಗಳು ಬರಪೀಡಿತ, 2ನೇ ಪಟ್ಟಿಯಲ್ಲಿ ಇನ್ನೂ ಕೆಲವು ತಾಲೂಕುಗಳು ಪಟ್ಟಿಗೆ ಸೇರ್ಪಡೆ, ಕಂದಾಯ ಸಚಿವರ ಸ್ಪಷ್ಟನೆ. ಸಂವಿಧಾನದ ಮೌಲ್ಯಗಳನ್ನು ಯುವಜನತೆಗೆ ತಲುಪಿಸುವ ಉದ್ದೇಶ, ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಅಭಿಯಾನ, ಸಮಾಜ ಕಲ್ಯಾಣ ಸಚಿವರಿಂದ ಮಾಹಿತಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ 1 ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ, ಕೇಂದ್ರ ಆರೋಗ್ಯ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ

0: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
1: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
0: AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ರಮೇಶ್ ನಾಯ್ಡು ಲವೇಟಿ, ಸೈಂಟಿಸ್ಟ್ ಎಫ್ ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್.
2: ನಮಸ್ಕಾರ ಶ್ರೋತೃಗಳೇ, ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI, ಇವತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇದು ಹೇಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಂದಿದೆ, ಸಾಮಾನ್ಯ ಜನರಿಗೆ ಇದರಿಂದ ಏನ್ ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ರಮೇಶ್ ನಾಯ್ಡು ಲವೇಟಿ, ಸೈಂಟಿಸ್ಟ್ ಎಫ್, ಹಾಗೇನೆ ಶ್ರೀಕಲಾ ನಂಬಿಯಾರ್, ಸಿಡ್ಯಾಕ್ ನ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿಯ ಉಸ್ತುವಾರಿ. ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು.
4: ನಮಸ್ಕಾರ.
2: ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು?
4: ಒಂದು ಸಣ್ಣ ಕಥೆ ಮೂಲಕ ಹೇಳ್ತೀನಿ ಕೇಳಿ. ಒಬ್ಬ ಸ್ಟೂಡೆಂಟ್ 100 ಗಣಿತದ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿ ಸಾಲ್ವ್ ಮಾಡಕ್ಕೆ ಆಗುತ್ತೆ. ಪರೀಕ್ಷೆಯಲ್ಲಿ ಸ್ವಲ್ಪ ಬೇರೆ ರೀತಿ ಇರೋ 101ನೇ ಪ್ರಶ್ನೆ ಬಂದ್ರು ಹಿ ಕ್ಯಾನ್ ಸಾಲ್ವ್ ಇಟ್. ಯಾಕಂದ್ರೆ ಅವನು ಉತ್ತರ ಬೈಹಾರ್ಟ್ ಮಾಡಿಲ್ಲ, ಅದರ ಹಿಂದಿರೋ ವಿಧಾನ ಅರ್ಥ ಮಾಡಿಕೊಂಡಿದ್ದಾನೆ. AI ಕೂಡ ಇದೇ ರೀತಿ ಕಲಿತುಕೊಳ್ಳುತ್ತೆ. ಅದು ಓಲ್ಡ್ ಇನ್ಫಾರ್ಮೇಶನ್ ಎಲ್ಲ ನೋಡುತ್ತೆ, ಅದರಲ್ಲಿ ಒಂದು ಪ್ಯಾಟರ್ನ್ ಕಂಡು ಹಿಡಿಯುತ್ತೆ. ಆಮೇಲೆ ಆ ಪ್ಯಾಟರ್ನ್ ಬಳಸಿ ತಾನಾಗೆ ನಿರ್ಧಾರ ತಗೊಳ್ಳುತ್ತೆ. ಪ್ರತಿ ಸಲನು ಯಾರೋ ಒಬ್ಬರು ಏನ್ ಮಾಡ್ಬೇಕು ಅಂತ ಹೇಳ್ಬೇಕಾಗಿಲ್ಲ.
5: ನಾನು ಇನ್ನೊಂದು ಕತೆ ಹೇಳ್ತೀನಿ. ಮಂಡ್ಯದಲ್ಲಿರೋ ಅನುಭವಸ್ಥ ರೈತ ಒಬ್ಬ ಆಕಾಶ ನೋಡಿ ಗಾಳಿಲಿ ಎಷ್ಟು ತೇವಾಂಶ ಇದೆ ಅಂತ ಫೀಲ್ ಮಾಡಿ ಇವತ್ತೇ ಮಧ್ಯಾಹ್ನದ ಬಿಸಿಲು ಬರೋದ್ರೊಳಗಡೆ ರಾಗಿ ಹೊಲಕ್ಕೆ ನೀರ್ ಬಿಡೋ ಸರಿಯಾದ ದಿನ ಅಂತ ಗೊತ್ತಾಗುತ್ತೆ. ಈಗ ಒಂದು ಕಂಪ್ಯೂಟರ್ ಕೂಡ ಅದೇ ಕೆಲಸ ಮಾಡುತ್ತೆ. ಅದು ಹಳೆ ಹವಾಮಾನ ಮಾಹಿತಿ, ಮಣ್ಣಿನ ಮಾಹಿತಿ ಎಲ್ಲ ವರ್ಷಗಟ್ಟಲೆ ಸ್ಟಡಿ ಮಾಡುತ್ತೆ. ರೈತ ಅನುಭವದಿಂದ ಕಲ್ತಂಗೆ ಪ್ಯಾಟರ್ನ್ ಕಲಿತು ಯಾವಾಗ ನೀರು ಬಿಡ್ಬೇಕು ಅಂತ ಸರಿಯಾಗಿ ಹೇಳುತ್ತೆ. AI ಕ್ಯಾಲ್ಕುಲೇಟರ್ ತರ ಫಿಕ್ಸ್ ಆದ ಸೂಚನೆಗಳನ್ನು ಮಾತ್ರ ಫಾಲೋ ಮಾಡಲ್ಲ, ಅದು ಗಮನಿಸಿ ಕಲ್ತು ಮನುಷ್ಯ ಹೇಗೆ ನಿರ್ಧಾರ ತಗೊಳ್ತಾನೋ ಹಾಗೆ ನಿರ್ಧಾರ ತಗೊಳ್ಳಕ್ಕೆ ಪ್ರಯತ್ನ ಪಡುತ್ತೆ. ಕೆಲವೊಮ್ಮೆ ಅವನ ಫೋನ್ ನಲ್ಲಿರೋ ಸರಳ ಚಾಟ್ಬಾಟ್ ಮೂಲಕ ಅವನ ಸ್ವಂತ ಭಾಷೆಯಲ್ಲಿ ಅವನಿಗೆ ಹೇಳುತ್ತೆ.
2: ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಇದು ನಮ್ ತರಾನೇ ಅನುಭವದಿಂದ ಕಲಿಯೋದು ಅಂತ ಗೊತ್ತಾಯ್ತು. ಸಿಡ್ಯಾಕ್ ಯಾಕೆ ಈ AIಗೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಇರೋದು?
4: ನಮ್ಮ ಗುರಿ ಸಿಂಪಲ್. ವಿ ಡಿಡ್ ನಾಟ್ ವಾಂಟ್ AI ಟು ರಿಮೈನ್ locked in inside a laboratory. Instead, you want to take it out and use it to solve real problems that matter to the common people. That means helping doctors detect illness early, helping common citizens use government services like land registration in their own mother tongue, like Kannada, catching fraud in banking before it impacts the savings of some person, keeping AI systems secure and safe, and training students and teachers in AI skills right across the country, not just in big cities. CDAC works in 3 major areas to build AI solutions. One is the compute. We have 50 petaflop data center, which is in Electronic City campus of CDAC Bangalore. And second, we also build AI models, which acts like brain for the AI solutions. Third, on top of these two,

0: We build AI solutions like helping farmers to predict the crop diseases and also finding the fraud in banks, etc.
1: ಒಟ್ಟಾರೆ ಹೇಳಬೇಕು ಅಂತಂದ್ರೆ ಪ್ರತಿಯೊಂದು ದಿನನಿತ್ಯದ ಪ್ರಾಕ್ಟಿಕಲ್ ಸಮಸ್ಯೆಗೆ ಪರಿಹಾರ ಕೊಡೋ ಉದ್ದೇಶದಿಂದ ಕೆಲಸ ಮಾಡ್ತಾ ಇದೆ. ಒಂದೇ ಸಾಲಿನಲ್ಲಿ ಹೇಳಬೇಕಂದ್ರೆ ಭಾರತಕ್ಕಾಗಿ ಭಾರತದಲ್ಲೇ ತಯಾರಾದ ಎಐ ಅನ್ನೋದೇ ನಮ್ಮ ಹೆಮ್ಮೆ ಹಾಗೂ ಸಿಡ್ಯಾಕ್ನ ಐಡಿಯಾ. ಇನ್ನು ರಮೇಶ್ ನಾಯ್ಡು ಅವರು ಹೆಲ್ತ್ ಕೇರ್ ಬಗ್ಗೆ ಹೇಳಿದ್ರು. ಶ್ರೀಕಲಾ ಅವರೇ, ಅಲ್ಲಿ ಆಗ್ತಿರೋ ಕೆಲಸದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ನೀಡಬಹುದಾ?
2: ಖಂಡಿತ. ಸಾಮಾನ್ಯವಾಗಿ ಡಾಕ್ಟರ್ ಒಬ್ಬ ರೋಗ ಪತ್ತೆ ಹಚ್ಚೋದು, ಸ್ಪಷ್ಟವಾದ ಲಕ್ಷಣಗಳು, ಹಿಂದಿನ ಆರೋಗ್ಯ ಇತಿಹಾಸ, ಟೆಸ್ಟ್ ರಿಪೋರ್ಟ್ ಎಲ್ಲ ನೋಡಿದ ಮೇಲೇನೆ. ಅಷ್ಟೊತ್ತಿಗಾಗ್ಲೇ ರೋಗ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಡಿಪ್ರೆಷನ್ ಅನ್ನೋದೇ ಇಟ್ಕೊಳ್ಳಿ, ಅದರ ಮೊದಲಿನ ಲಕ್ಷಣಗಳು ತುಂಬಾ ಸೈಲೆಂಟ್ ಆಗಿ ಇರುತ್ತೆ, ಇದಕ್ಕಿದ್ದ ಹಾಗೆ ಕಾಣಿಸಲ್ಲ. ಒಬ್ಬ ವ್ಯಕ್ತಿಯ ಆರೋಗ್ಯ, ಅವರಿರೋ ಪರಿಸರ, ಅವನ ದಿನನಿತ್ಯದ ನಡವಳಿಕೆ ಇವೆಲ್ಲದರ ಮೂಲಕ ನಿಧಾನಕ್ಕೆ ಬೆಳೆಯುತ್ತಾ ಹೋಗುತ್ತೆ. ಎಐ ಇವೆಲ್ಲನ್ನು ಒಟ್ಟಿಗೆ ಸ್ಟಡಿ ಮಾಡುತ್ತೆ. ಹೆಲ್ತ್ ಡೇಟಾ, ಜೆನೆಟಿಕ್ ಮಾಹಿತಿ, ಪರಿಸರದ ಅಂಶಗಳು ಮತ್ತು ಡಾಕ್ಟರ್ಗೆ ಒಂದು ಸಣ್ಣ ಕ್ಲಿನಿಕ್ ವಿಸಿಟ್ ನಲ್ಲಿ ಗೊತ್ತಾಗೋದಿಂತ ಮುಂಚೆನೆ ಎಚ್ಚರಿಕೆಯ ಸಂಕೇತ ಕೊಡುತ್ತೆ. ಸಿಡ್ಯಾಕ್ ನಿಮ್ಯಾನ್ಸ್ ಜೊತೆ ಮತ್ತು ಇನ್ನು 7 ಪ್ರಮುಖ ಆರೋಗ್ಯ ಸಂಸ್ಥೆಗಳ ಜೊತೆ ಸೇರಿ ದೇಶಮಟ್ಟದ ಮಾನಸಿಕ ಆರೋಗ್ಯ ಡೇಟಾ ಪ್ಲಾಟ್ಫಾರ್ಮ್ ಒಂದನ್ನು ಡೆವಲಪ್ ಮಾಡಿದ್ದೀವಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಉದಾಹರಣೆ ಇದೆ. ಮಕ್ಕಳಿಗೆ ಸುಮ್ಮನೆ ಕೆಲವು ಯೋಗಾಸನ ಮಾಡೋಕೆ ಹೇಳ್ತೀವಿ, ಉದಾಹರಣೆಗೆ ವೃಕ್ಷಾಸನ ಅಥವಾ ಸೂರ್ಯ ನಮಸ್ಕಾರ. ಇದನ್ನು ಒಂದು ಸಾಧಾರಣ ಕ್ಯಾಮರಾ ಮುಂದೆ ಮಾಡಿಸ್ತೀವಿ. ಎಐ ಆಗ ಅವರ ಬ್ಯಾಲೆನ್ಸ್, ಚಲನೆಗಳ ಕೋಆರ್ಡಿನೇಷನ್ ಮತ್ತು ಅವರ ಇಂಪಲ್ಸ್ ಕಂಟ್ರೋಲ್ ಎಷ್ಟು ಚೆನ್ನಾಗಿದೆ ಅಂತ ಸೈಲೆಂಟ್ ಆಗಿ ಗಮನಿಸುತ್ತೆ. ಇಂತಹ ಸಣ್ಣ ವಿಷಯಗಳು ಕೆಲವೊಮ್ಮೆ ಅಟೆನ್ಷನ್ ಅಥವಾ ನಡವಳಿಕೆ ಸಮಸ್ಯೆಯ ಮೊದಲಿನ ಲಕ್ಷಣ ಆಗಿರ್ಬೋದು. ಸಣ್ಣ ಕ್ಲಿನಿಕ್ ವಿಸಿಟ್ ನಲ್ಲಿ ಇದನ್ನ ಗಮನಿಸೋಕೆ ಆಗಲ್ಲ. ಮತ್ತು ಇದರಲ್ಲಿ ಇನ್ನೂ ಚೆನ್ನಾಗಿರೋ ವಿಷಯ ಅಂದ್ರೆ ಇದಕ್ಕೆ ಯಾವ ಸ್ಪೆಷಲ್ ಅಥವಾ ದುಬಾರಿ ಉಪಕರಣೋ ಬೇಕಾಗಿಲ್ಲ, ಬರೀ ಒಂದು ಕ್ಯಾಮರಾ ಮತ್ತು ಒಂದು ಮ್ಯಾಟ್ ಅಷ್ಟೇ.
1: ಇದು ನಿಜಕ್ಕೂ ಅದ್ಭುತ ಅಂತ ಅನ್ಸತ್ತೆ ಶ್ರೀಕಲಾ ಅವರೇ. ಒಂದು ಸಿಂಪಲ್ ಯೋಗಾಸನದಿಂದ ಆರೋಗ್ಯದ ಸಮಸ್ಯೆನ ಬೇಗ ಪತ್ತೆ ಹಚ್ಚೋಕೆ ಸಹಾಯ ಮಾಡುತ್ತೆ ಅಂತಂದ್ರೆ ನಿಜವಾಗ್ಲೂ ಡಾಕ್ಟರ್ಗಳಿಗೆ ಮತ್ತೆ ಜನರಿಗೆ ತುಂಬಾ ಉಪಯುಕ್ತ ಇದರಿಂದ ಅಂತ ಅನ್ಸತ್ತೆ. ಇನ್ನು ಭಾರತದಲ್ಲಿ ತುಂಬಾ ಭಾಷೆಗಳಿವೆ, ಈ ಭಾಷಾ ತೊಡಕನ್ನ ಪರಿಹರಿಸೋದಕ್ಕೆ ಸಿಡ್ಯಾಕ್ ತಗೊಂಡಿರೋ ಕ್ರಮಗಳ ಬಗ್ಗೆ ಹೇಳ್ತೀರಾ?
2: ಖಂಡಿತ. ಇದು ಸಿಡ್ಯಾಕ್ ನಲ್ಲಿ ನಮ್ಗೆ ತುಂಬಾ ಹತ್ತಿರದ ವಿಷಯ. ಎಐ ಮತ್ತು ಜನರೇಟಿವ್ ಎಐ ಸಹ ಬಳಸಿ ಕಂಪ್ಯೂಟರ್ಗಳಿಗೆ ಭಾರತೀಯ ಭಾಷೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ, ಟ್ರಾನ್ಸ್ಲೇಟ್ ಮಾಡೋಕೆ, ಕಂಟೆಂಟ್ ಜನರೇಟ್ ಮಾಡೋಕೆ ಸಹಾಯ ಮಾಡೋದು. ನಮ್ಮ ಉದ್ದೇಶ ಸಿಂಪಲ್. ಡಿಜಿಟಲ್ ಸಿಸ್ಟಮ್ಗಳು ಇಂಗ್ಲಿಷ್ ನಲ್ಲಿ ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿಗೆ ಆರಾಮಾಗಿರೋ ಭಾಷೆಯಲ್ಲಿ ಕೆಲಸ ಮಾಡಬೇಕು. ಅದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇದಕ್ಕಾಗಿ ನಾವು ಭಾಷಾ ಟ್ರಾನ್ಸ್ಲೇಷನ್ ಮಾಡೆಲ್ ಗಳನ್ನು ಕಟ್ಟಿದ್ದೀವಿ. ಒಬ್ಬ ರೈತ ಇವತ್ತಿನ ಬೆಳೆ ಅಥವಾ ಹವಾಮಾನ ಸೂಚನಾ ಕನ್ನಡದಲ್ಲೇ ನೋಡ್ತಿದ್ದಾನೆ, ಇಂಗ್ಲಿಷ್ ನಲ್ಲಿ ಅಲ್ಲ. ಒಬ್ಬ ಪೇಷಂಟ್ ಇಂಗ್ಲಿಷ್ ಗೊತ್ತಿರೋ ಸಂಬಂಧಿಕರ ಸಹಾಯ ಇಲ್ಲದೇನೆ ತನ್ನ ಹೆಲ್ತ್ ರಿಪೋರ್ಟ್ ಓದ್ಕೊಳ್ತಿದ್ದಾನೆ. ಒಬ್ಬ ಸಿಟಿಸನ್ ಕಷ್ಟದ ಇಂಗ್ಲಿಷ್ ಪದದಲ್ಲಿ ಸಿಕ್ಕಾಕೊಳ್ದೇನೆ ಸರ್ಕಾರಿ ಫಾರ್ಮ್ ಫಿಲ್ ಮಾಡ್ತಿದ್ದಾನೆ. ಇದಲ್ಲದೆ ಟೆಂಡರ್ ಡ್ರಾಫ್ಟ್ ಮಾಡೋದು, ಬಿಟ್ ವೆರಿಫೈ ಮಾಡೋದು, ದಿನನಿತ್ಯದ ಆಫೀಸ್ ಕೆಲಸದಲ್ಲಿ ಮ್ಯಾನ್ಯುವಲ್ ಕೆಲಸ ಕಡಿಮೆ ಮಾಡೋ ಎಐ ಸೊಲ್ಯೂಷನ್ ಗಳನ್ನು ಕಟ್ಟಿದ್ದೀವಿ.
1: ಕೇಳಿದ್ರಲ್ಲ ಶ್ರೋತೃಗಳೇ, ಈ ಭಾಷಾ ತೊಡಕು ಒಂದು ಹೋದ್ರೆ ಜನರಿಗೆ ಇರೋ ಡಿಜಿಟಲ್ ಸೇವೆಗಳನ್ನ ಇನ್ನೂ ಜಾಸ್ತಿ ಮಾಡಿ ಅವರಿಗೆ ಜಾಸ್ತಿ ಹತ್ತಿರವಾಗೋ ಹಾಗೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಇದು ನಮ್ಮ ಜನರ ಮತ್ತು ಟೆಕ್ನಾಲಜಿ ನಡುವಿನ ಒಂದು ಸೇತುವೆ ಆಗುತ್ತೆ ಅಂತ ಅನಿಸ್ತಾ ಇದೆ. ಈ ಸೇತುವೆ ಒಮ್ಮೆ ಕಟ್ಟಿದ್ರೆ ಇನ್ನು ಹೆಚ್ಚಿನ ಜನರಿಗೆ ಇದ್ರ ಪ್ರಯೋಜನ ಸಿಗತ್ತೆ. ಆದ್ರೆ ಇದೆಲ್ಲ ಕೆಲಸ ಮಾಡೋದು ಸೇಫ್ ಆಗಿ ಮತ್ತು ಜವಾಬ್ದಾರಿಯುತವಾಗಿ ಮಾಡಿದ್ರೆ ಮಾತ್ರ ಸಾಧ್ಯವಾಗುತ್ತೆ ಅಂತ ಅನಿಸ್ತಾ ಇದೆ. ಸೇಫ್ ಆಗಿ ಜವಾಬ್ದಾರಿಯುತವಾಗಿ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಬ್ಯಾಂಕಿಂಗ್ ಅಥವಾ ಹೆಲ್ತ್ ಕೇರ್ ತರಹದ ಸೂಕ್ಷ್ಮ ವಿಷಯದಲ್ಲಿ ಎಐ ಅನ್ನ ಹೇಗೆ ನಾವು ನಂಬಬಹುದು?
2: ತುಂಬಾ ಮುಖ್ಯವಾದ ಪ್ರಶ್ನೆ ನಿರ್ಮಲಾ ಅವರೇ. ಎಐ ಇನ್ನು ಪವರ್ಫುಲ್ ಆಗ್ತಾ ಹೋದಂಗೆ ಹೆಲ್ತ್ ಕೇರ್, ಬ್ಯಾಂಕಿಂಗ್, ಸರ್ಕಾರಿ ಸೇವೆಗಳ ತರಹದ ಕ್ರಿಟಿಕಲ್ ಜಾಗಗಳಿಗೆ ಬರ್ತಾ ಇದೆ. ಹಾಗಾಗಿ ಜನ ನಿಜಕ್ಕೂ ನಂಬಬಹುದಾದ ಸಿಸ್ಟಮ್ಗಳು ನಮಗೆ ಬೇಕು. ಸಿಡ್ಯಾಕ್ ನಲ್ಲಿ ನಾವು ಉದ್ದೇಶಪೂರ್ವವಾಗಿ ಎಐ ಮಾಡೆಲ್ ಕಷ್ಟದ ಅಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಹೇಗೆ ವರ್ತಿಸುತ್ತೆ ಅಂತ ಟೆಸ್ಟ್ ಮಾಡ್ತೀವಿ. ಎಲ್ಲಿ ತಪ್ಪಾಗೋದು ಅಂತ ಪತ್ತೆ ಹಚ್ಚೋಕೆ ನೋಡ್ತೀವಿ ಮತ್ತು ಅದನ್ನು ಬಳಸೋ ಮೊದಲೇ ಅದರ ದೌರ್ಬಲ್ಯಗಳನ್ನು ಹತ್ರದಿಂದ ಸ್ಟಡಿ ಮಾಡ್ತೀವಿ. ಹೇಳ್ಬೇಕಂದ್ರೆ ಒಂದು ಎಐ ಸಿಸ್ಟಮ್ ಬರೀ ಕಾಗದದ ಮೇಲೆ ಆಕ್ಯುರೇಟ್ ಆಗಿದ್ರೆ ಸಾಲದು, ರಿಯಲ್ ಲೈಫ್ ನಲ್ಲೂ ಸೇಫ್ ಮತ್ತು ನಂಬಿಕಸ್ತೆ ಆಗಿರ್ಬೇಕು.
1: ನಮ್ಮ ಕೇಳುಗರಿಗೆ ತಟ್ಟತ್ತ ಅರ್ಥ ಆಗೋ ಹಾಗೆ ರಮೇಶ್ ನಾಯ್ಡು ಸರ್, ನೀವು ಒಂದು ಉದಾಹರಣೆ ಕೊಡಬಹುದಾ ಇದಕ್ಕೆ?
0: ಖಂಡಿತ.

0: ಫ್ರಾಡ್ ಪತ್ತೆ ಹಚ್ಚೋದನ್ನೇ ತಗೊಳ್ಳಿ. ಎಐ ಸೈಲೆಂಟ್ ಆಗಿ ನಿಮ್ಮ ಸಾಮಾನ್ಯ ಖರ್ಚಿನ ಪ್ಯಾಟರ್ನ್ ಸ್ಟಡಿ ಮಾಡುತ್ತೆ. ನೀವು ಸಾಮಾನ್ಯವಾಗಿ ಎಲ್ಲಿ ಶಾಪಿಂಗ್ ಮಾಡ್ತೀರಿ, ಎಷ್ಟು ಖರ್ಚು ಮಾಡಿದ್ರಿ, ಯಾವ ಸಮಯದಲ್ಲಿ ನೋಡಿದ್ರೆ ಏನಾದ್ರೂ ಅಸಾಮಾನ್ಯ ಅನ್ಸಿದ ತಕ್ಷಣ ಅಂದ್ರೆ ಇದ್ದಕ್ಕಂದಂಗೆ ಒಂದು ದೊಡ್ಡ ಟ್ರಾನ್ಸಾಕ್ಷನ್ ನಿಮ್ಮ ಸಾಮಾನ್ಯ ಅಭ್ಯಾಸಕ್ಕೆ ಹೊಂದೋಲ್ದಿರೆ ಅದು ತಕ್ಷಣ ಫ್ಲಾಗ್ ಮಾಡುತ್ತೆ. ಇದೇ ಕಾರಣಕ್ಕೆ ಬ್ಯಾಂಕ್ಗಳು ಇವತ್ತು ಫ್ರಾಡ್ ಬೇಗ ಪತ್ತೆ ಹಚ್ಚಿ ಜನರು ಕಷ್ಟಪಟ್ಟು ಸಂಪಾದಿಸಿದ್ದ ದುಡ್ಡನ್ನ ಕಾಪಾಡ್ತಿರೋದು. ಈವನ್ ಬಿಫೋರ್ ದ ಪರ್ಸನ್ ಕಮ್ಸ್ ಟು ನೋ ಅಬೌಟ್ ಇಟ್.
1: ನೀವು ದಿನನಿತ್ಯ ಶಾಪಿಂಗ್ ಮಾಡ್ತಾ ಇರ್ತೀರ, ಆದ್ರೆ ಒಂದು ದೊಡ್ಡ ಮೊತ್ತದ ಚೆಕ್ ನಿಮ್ಮ ಬ್ಯಾಂಕಿಗೆ ಹೋದಾಗ ನಿಮ್ಮ ಬ್ಯಾಂಕಿಂದ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಚೆಕ್ ನಮಗೆ ಬಂದಿದೆ, ಇಷ್ಟು ಮೊತ್ತದ್ದು ನೀವೇ ಕೊಟ್ಟಿದ್ದೀರಾ, ಕನ್ಫರ್ಮ್ ಮಾಡಿ ಅಂತ ಕೇಳುತ್ತೆ. ಬಹುಶಃ ಶ್ರೀಕಲಾ ಅವರೇ, ಇದರಿಂದ ಎಐ ಕೆಲಸ ಮಾಡ್ತಿದೆ ಅಂತ ಅನ್ಕೊಳ್ಬಹುದಲ್ವಾ?
2: ಹೌದು.
1: ಕಾರ್ಯಕ್ರಮವನ್ನ ಮುಗಿಸೋಕ್ಕಿಂತ ಮೊದಲು ಈ ಭಾರತದಲ್ಲಿ ಎಐ ಭವಿಷ್ಯದ ಬಗ್ಗೆ ನಮ್ಮ ಕೇಳುಗರಿಗೆ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
2: ಭಾರತಕ್ಕೆ ನಿಜವಾದ ಪೊಟೆನ್ಶಿಯಲ್ ಇದೆ ಅಂತ ನಾವು ಹೇಳ್ತೀವಿ. ನಮ್ಮಲ್ಲಿ ಪ್ರತಿಭಾವಂತ ಯುವ ಜನರಿದ್ದಾರೆ, ಬಲವಾದ ಅಕಾಡೆಮಿಕ್ ಸಂಸ್ಥೆಗಳಿವೆ, ಬ್ಲೂಮಿಂಗ್

0: ಮಾಡಿ ಅಂತ ಕೇಳುತ್ತೆ. ಬಹುಶಃ ಶ್ರೀಕಲಾ ಅವರೇ ಇದರಿಂದ ಎಐ ಕೆಲಸ ಮಾಡ್ತಿದೆ ಅಂತ ಅನ್ಕೊಳ್ಬಹುದಲ್ವಾ?
1: ಹೌದು.
0: ಕಾರ್ಯಕ್ರಮವನ್ನ ಮುಗಿಸೋಕ್ಕಿಂತ ಮೊದಲು ಈ ಭಾರತದಲ್ಲಿ ಎಐ ಭವಿಷ್ಯದ ಬಗ್ಗೆ ನಮ್ಮ ಕೇಳುಗರಿಗೆ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
2: ಭಾರತಕ್ಕೆ ನಿಜವಾದ ಪೊಟೆನ್ಶಿಯಲ್ ಇದೆ ಅಂತ ನಾವು ಹೇಳ್ತೀವಿ. ನಮ್ಮಲ್ಲಿ ಪ್ರತಿಭಾವಂತ ಯುವ ಜನರಿದ್ದಾರೆ, ಬಲವಾದ ಅಕಾಡೆಮಿಕ್ ಸಂಸ್ಥೆಗಳಿವೆ, ಬ್ಲೂಮಿಂಗ್ ಟೆಕ್ಸ್ ಸೆಕ್ಟರ್ ಇದೆ, ಮತ್ತು ಕಲಿಯೋಕೆ ಸಾಕಷ್ಟು ಡೇಟಾ ಇದೆ. ಆದ್ರೆ ನೆನಪಿಡಿ, ಇದು ಬರೀ ಹೊಸ ಟೆಕ್ನಾಲಜಿ ಕಟ್ಟೋದ್ರ ಬಗ್ಗೆ ಅಲ್ಲ, ಇದು ಸೇಫ್ ಆಗಿರೋ ಎಲ್ರನ್ನು ಒಳಗೊಳ್ಳೋ ಮತ್ತು ಪ್ರತಿಯೊಬ್ಬ ಸಿಟಿಸನ್ಗೂ ಎಐ ಅನ್ನೋ ಪದ ಕೂಡ ಎಂದೂ ಬಳಸದ ಹಳ್ಳಿಯ ಸಾಮಾನ್ಯ ಮನುಷ್ಯರಿಗೂ ಸೇರಿ ನಿಜಕ್ಕೂ ಉಪಯುಕ್ತ ಆಗೋ ಎಐ ಡೆವಲಪ್ ಮಾಡೋ ಬಗ್ಗೆ. ಹಾಗಾಗಿ ನಿಜವಾದ ಗುರಿ ಬರೀ ಎಐ ಬಳಸೋದಲ್ಲ, ಭಾರತಕ್ಕಾಗಿ ಭಾರತದವರಿಂದಲೇ ಎಐ ಡೆವಲಪ್ ಮಾಡೋದು. ಸಿಡ್ಯಾಕ್ ಸ್ಥಿರವಾಗಿ ಕೆಲಸ ಮಾಡ್ತಿರೋದು ಇದೇ ದಿಕ್ಕಿನಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಭಾರತದ ಸ್ವಂತ ಆತ್ಮನಿರ್ಭರ ಭಾರತದ ದಾರಿ.
0: ಇವತ್ತು ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ರಮೇಶ್ ನಾಯ್ಡು ಲೆವೇಟಿ ಅವರಿಗೆ, ಹಾಗೇನೆ ಶ್ರೀಕಲಾ ಅವರಿಗೆ
1: ಧನ್ಯವಾದಗಳು.
0: ಕೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಬರೀ ಯಂತ್ರಗಳಿಗೆ ಕಲಿಸೋದಲ್ಲ, ಇದು ಡೇಟಾ ಮತ್ತು ಇನೋವೇಷನ್ ಬಳಸಿ ನಿಜವಾದ ಸಮಸ್ಯೆಗಳನ್ನ ಬಗೆಹರಿಸಿ ದಿನನಿತ್ಯದ ಜೀವನವನ್ನ ಸುಲಭ ಮಾಡೋದು. ಇದನ್ನ ನಾವು ಕೃಷಿ, ಹೆಲ್ತ್ ಕೇರ್, ಭಾಷೆ, ಬ್ಯಾಂಕಿಂಗ್ ಮತ್ತು ಸರ್ಕಾರಿ ಸೇವೆಗಳ ಉದಾಹರಣೆಗಳ ಮೂಲಕ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ವಿ ಅಲ್ವಾ? ಸುರಕ್ಷತೆ ಮತ್ತು ನಂಬಿಕೆಯನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಮುಂದಿನ ವಾರ ಮತ್ತೆ ಸಿಗುವವರೆಗೂ ಕುತೂಹಲದಿಂದಿರಿ, ಪ್ರತಿದಿನ ಕಲಿತಾ ಇರಿ, ಟೆಕ್ನಾಲಜಿ ಪ್ರಪಂಚವನ್ನ ಎಕ್ಸ್ಪ್ಲೋರ್ ಮಾಡ್ತಾನೇ ಇರಿ. ನಮಸ್ಕಾರ.
3: ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಸಿಡ್ಯಾಕ್ ಬೆಂಗಳೂರಿನ ರಮೇಶ್ ನಾಯ್ಡು ಲವಿಟಿ, ಸೈಂಟಿಸ್ಟ್ ಎಫ್ ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್, ಇವರೊಂದಿಗೆ ನಿರ್ಮಲಾ ಎಸ್.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
3: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
5: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:31. ಆತ್ಮರೇ, ಈ ಬೆಳಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ಕೇಳಿವರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಸರ್ಕಾರ. ಮತ್ತೊಂದು 9:05 ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ ಕ್ಯಾನ್ಸರ್ ಜಾಗೃತಿ ಕೇಳಿವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ಕ್ಯಾನ್ಸರ್ ಸೊಸೈಟಿ.
6: ಮುಖದಲ್ಲಿ ಮೊಡವೆ,

0: ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹಿಂಗ ನೆಲ ಒರೆಸುದು ಕೈಯಾಗ ಏನದು ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೊ ಒಗಿ ಅದನ್ನ ಅತ್ಲ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
4: ಅವರ ನಾನು ಸಾಲಿಗೆ ಹೋಕ್ಕಿನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಕ್ಕಿನ್ರಿ, ಓದ್ಕೋತೀನಿ.
3: ನಿನಗೆ ಹಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡ್ ಹೋಗ್ಯಾರಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟಗ್ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
4: ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
5: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ. ನೆನಪಿರಲಿ.

0: ಹೆಚ್ಚಾಗುತ್ತಿದೆ. ಧರೆಗೆ ಬಿಸಿಲು ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ.
1: ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.
0: ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
2: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ಬಿರುಸೇ ಸೊಗಸು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.
2: ಮನುಕುಲ ಉಳಿಸುವ ಹಸಿ
3: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವ ಯುಪಿಐ ವಹಿವಾಟುಗಳಿಗೆ ಯಾವುದೇ ಶುಲ್ಕ ಇಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ನಾಗರಿಕರು ಅಥವಾ ನಾಗರಿಕ ಸೌಲಭ್ಯಗಳ ಮೇಲೆ ನಡೆಯುವ ಯಾವುದೇ ದಾಳಿ ಖಂಡನೀಯ, ಭಾರತ. ಇಂಧನ ಮೂಲಸೌಕರ್ಯಗಳ ಮೇಲೆ ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ. ಟಿ20 ಕ್ರಿಕೆಟ್, ಅಫ್ಘಾನಿಸ್ತಾನ ತಂಡದ ವಿರುದ್ದ ಗೆದ್ದು ಸರಣಿ ವಶಪಡಿಸಿಕೊಂಡ ಭಾರತ. ವಾರ್ತೆಗಳ ವಿವರ. ವರ್ಗಾಯಿಸಲಾದ ಮೊತ್ತದ ಹೊರತಾಗಿಯೂ ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವಂತಹ ಯುಪಿಐ ವಹಿವಾಟುಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸಣ್ಣ ವ್ಯಾಪಾರಿಗಳಿಗೆ ಅನ್ವಯವಾಗುವ ಶೂನ್ಯ ಮರ್ಚೆಂಟ್ ಡಿಸ್ಕೌಂಟ್ ರೇಟ್, ಚೌಕಟ್ಟಿನಡಿ ಬರುವ ವಹಿವಾಟುಗಳು ಮತ್ತು 2,000 ರೂಪಾಯಿವರೆಗಿನ ವ್ಯಾಪಾರಿ ವಹಿವಾಟುಗಳು ಕೂಡ ಉಚಿತವಾಗಿ ಮುಂದುವರಿಯಲಿವೆ. ಇದರ ಪರಿಣಾಮವಾಗಿ ಒಟ್ಟು ವಹಿವಾಟುಗಳಲ್ಲಿ ಸುಮಾರು 96% ವಹಿವಾಟುಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. 2,000 ರೂಪಾಯಿಗಳಿಗಿಂತ ಹೆಚ್ಚಿನ ನಿರ್ದಿಷ್ಟ ವ್ಯಾಪಾರಿ ವಹಿವಾಟುಗಳಿಗೆ ಮಾತ್ರ ಎಂಡಿಆರ್ ಅನ್ವಯಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ.

0: ಎಂಡಿಆರ್ ಎಂಬುದು ಸರ್ಕಾರ ಅಥವಾ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಗ್ರಹಿಸುವ ತೆರಿಗೆ ಅಥವಾ ಶುಲ್ಕವಲ್ಲ. ಯುಪಿಐ ವ್ಯವಸ್ಥೆಯ ಕಾರ್ಯಾಚರಣೆ ಮತ್ತು ನಿರಂತರ ವಿಸ್ತರಣೆ ಬೆಂಬಲಿಸಲು ಬ್ಯಾಂಕು ಮತ್ತು ಪಾವತಿ ಅಪ್ಲಿಕೇಶನ್ ಒದಗಿಸುವವರು ಸೇರಿದಂತೆ ಪಾವತಿ ವ್ಯವಸ್ಥೆಯಲ್ಲಿ ಭಾಗವಹಿಸುವವರ ನಡುವೆ ಇದನ್ನು ಹಂಚಲಾಗುತ್ತದೆ. ಗ್ರಾಹಕರಿಗೆ ಯುಪಿಐ ಸೇವೆಯನ್ನು ಉಚಿತವಾಗಿ ಮುಂದುವರಿಸುವ ಜೊತೆಗೆ ಆಯ್ದ ವ್ಯಾಪಾರಿ ವಹಿವಾಟುಗಳ ಮೇಲೆ ಪರಿಷ್ಕೃತ ಯುಪಿಐ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಚೌಕಟ್ಟನ್ನು ಮುಂದಿನ ತಿಂಗಳ 15ರಿಂದ ಜಾರಿಗೆ ತರಲಾಗಿದೆ. ಒಟ್ಟು ಎಂಡಿಆರ್ ಸಂಗ್ರಹದ ಶೇಕಡಾ 5ರಷ್ಟು ಕೊಡುಗೆಯೊಂದಿಗೆ ಸಣ್ಣ ವ್ಯಾಪಾರಿಗಳು ಯುಪಿಐ ಬಳಕೆಯನ್ನು ಉತ್ತೇಜಿಸಲು ಮೀಸಲಾದ ನಿಧಿಯನ್ನು ಸ್ಥಾಪಿಸಲಾಗುವುದು ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿನ 18ನೇ ಬ್ರಿಕ್ಸ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರ ನಡುವೆ ಹಲವಾರು ಮಹತ್ವದ ವಿಷಯಗಳು ಚರ್ಚೆಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ಹೇಳಿದ್ದಾರೆ. ಎರಡೂ ದೇಶಗಳು ಪರಸ್ಪರ ಮೂರು ಪ್ರಮುಖ ಅಂಶಗಳಾದ ಪರಸ್ಪರ ಗೌರವ, ಪರಸ್ಪರ ಆಸಕ್ತಿ ಮತ್ತು ಪರಸ್ಪರ ಸೂಕ್ಷ್ಮತೆಯಿಂದ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದರು. ಒಮನ್ ತೀರದಲ್ಲಿ ಭಾರತೀಯ ವಾಣಿಜ್ಯ ನೌಕೆ ಮೇಲೆ ನಡೆದ ದಾಳಿಯ ಬಗೆಗಿನ ಪ್ರಶ್ನೆಗೆ ಉತ್ತರಿಸಿದ ಜೈಸ್ವಾಲ್, ಭಾರತದ ಯಾವುದೇ ವಾಣಿಜ್ಯ ನೌಕೆ, ಸುರಕ್ಷಿತ ನೌಕಾಯಾನ, ನಾಗರಿಕರ ಮೇಲೆ ಅಥವಾ ನಾಗರಿಕ ಸೌಲಭ್ಯಗಳ ಮೇಲೆ ನಡೆಯುವ ಯಾವುದೇ ದಾಳಿಯನ್ನು ಭಾರತ ಒಪ್ಪುವುದಿಲ್ಲ. ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ಈ ಹಿಂದಿನಂತೆ ಶಾಂತಿಯುತವಾಗಿ ವಾಣಿಜ್ಯ ವ್ಯವಹಾರಗಳನ್ನು ನಡೆಸಲು ಭಾರತ ಒತ್ತಾಯಿಸುತ್ತದೆ ಎಂದು ಹೇಳಿದ್ದಾರೆ. ಒಮನ್ ತೀರದಲ್ಲಿ ದಾಳಿಗೆ ಒಳಗಾದಂಥ ನೌಕೆಯ ಮೇಲೆ ಪನಾಮಾ ದೇಶದ ಧ್ವಜವಿದ್ದು 14 ಮಂದಿ ಭಾರತೀಯರು ಈ ನೌಕೆಯಲ್ಲಿದ್ದರು. ದಾಳಿಯ ನಡುವೆಯೂ 13 ಭಾರತೀಯರನ್ನ ರಕ್ಷಿಸಲಾಗಿದ್ದು ಒಬ್ಬ ಭಾರತೀಯ ಕಾಣೆಯಾಗಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ನಿಕಟವಾಗಿ ಈ ಘಟನೆಯನ್ನು ನಿರ್ವಹಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ತಲೆಯ ಮೇಲೆ ಪಾಕಿಸ್ತಾನ ಸರ್ಕಾರ 70 ಲಕ್ಷ ಪಾಕಿಸ್ತಾನಿ ರೂಪಾಯಿ ಬಹುಮಾನ ಘೋಷಿಸಿರುವ ಬಗೆಗೆ ಕೇಳಲಾದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ರಣಧೀರ್ ಜೈಸ್ವಾಲ್, ಇಂತಹ ಕಣ್ಣೊರೆಸುವಂತಹ ಪಾಕಿಸ್ತಾನದ ತಂತ್ರಾಂಶಗಳು ಭಾರತಕ್ಕೆ ಹೊಸತಲ್ಲ. ಇಂತಹ ಘೋಷಣೆಗಳನ್ನು ಮಾಡುವ ಬದಲು ಪಾಕಿಸ್ತಾನ ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಇಂಧನ ಮೂಲಸೌಕರ್ಯಗಳ ಮೇಲೆ ಪರಸ್ಪರ ದಾಳಿಯನ್ನು ನಡೆಸಿವೆ. ಕೈವ್ನಲ್ಲಿರುವಂತಹ ಪೆಟ್ರೋಲ್ ಬಂಕ್ಗಳ ಮೇಲೆ ರಷ್ಯಾ ದಾಳಿ ಮಾಡಿದರೆ ರಷ್ಯಾದ ತೈಲ ಸಂಸ್ಕರಣಾಗಾರವನ್ನು ಗುರಿಯಾಗಿಸಿಕೊಂಡು ಉಕ್ರೇನ್ ದಾಳಿ ನಡೆಸಿದೆ. ಕೈವ್ ಮತ್ತು ಉಕ್ರೇನ್ನ ಇತರ ನಗರಗಳಲ್ಲಿ ರಾತ್ರಿಡೀ ಸುಮಾರು 200 ಡ್ರೋನ್ಗಳಿಂದ ರಷ್ಯಾ ದಾಳಿ ನಡೆಸಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ಪೆಟ್ರೋಲ್ ಬಂಕ್ಗಳ ಜೊತೆಗೆ ರಷ್ಯಾದ ದಾಳಿಗಳು ಇತರ ಪ್ರದೇಶಗಳಲ್ಲಿನ ಇಂಧನ ಮತ್ತು ಬಂದರು ಮೂಲಸೌಕರ್ಯಗಳ ಮೇಲೂ ಪರಿಣಾಮ ಬೀರಿವೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನೊಂದೆಡೆ ಓಲ್ಗಾ ನದಿಯ ಉದ್ದಕ್ಕೂ ಇರುವ ರಷ್ಯಾದ ಸಮರಾ ಪ್ರದೇಶದ ಸಿಜ್ರಾನ್ನಲ್ಲಿರುವಂತಹ ತೈಲ ಸಂಸ್ಕರಣಾಗಾರಗಳ ಮೇಲೆ ಉಕ್ರೇನ್ ದಾಳಿ ನಡೆಸಿದೆ. ಅಲ್ಲದೆ ಟ್ಯಾಗನ್ ರೋಗ್ ಮತ್ತು ಓರಿಯೋಲ್ ಪ್ರದೇಶಗಳಲ್ಲಿ ಡ್ರೋನ್ ಉತ್ಪಾದನೆಯಲ್ಲಿ ತೊಡಗಿರುವ ಸೌಲಭ್ಯಗಳ ಮೇಲೂ ಡ್ರೋನ್ ಮೂಲಕ ದಾಳಿ ನಡೆಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ವಲಡಿಮಿರ್ ಝೆಲೆನ್ಸ್ಕಿ ತಿಳಿಸಿದ್ದಾರೆ. ಸೋಮವಾರವಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ರಷ್ಯಾ ಮತ್ತು ಉಕ್ರೇನ್ ಪರಸ್ಪರರ ಇಂಧನ ಮೂಲಸೌಕರ್ಯದ ಮೇಲೆ ದಾಳಿಗಳನ್ನು ನಿಲ್ಲಿಸಲು ಒಪ್ಪಿಕೊಂಡಿವೆ ಎಂದು ಹೇಳಿದ್ದರು. ಆದರೂ ದಾಳಿಗಳು ಮುಂದುವರೆದಿವೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತ ಅಮೆರಿಕ ಜಂಟಿ ಮಿಲಿಟರಿ ಸಮರಾಭ್ಯಾಸ 22ನೇ ಆವೃತ್ತಿ ಯುದ್ಧ ಅಭ್ಯಾಸ ನಿನ್ನೆ ಉತ್ತರಾಖಂಡದ ಔಲಿಯಲ್ಲಿ ಪ್ರಾರಂಭವಾಗಿದೆ. ಈ ಮಿಲಿಟರಿ ಸಮರಾಭ್ಯಾಸದ ಉದ್ಘಾಟನಾ ಸಮಾರಂಭ ಉತ್ತರಾಖಂಡದ ಔಲಿ ವಿದೇಶಿ ತರಬೇತಿ ನೋಟ್ನಲ್ಲಿ ನಡೆಯಿತು. ಈ ಸಮರಾಭ್ಯಾಸವನ್ನು ಏಕಕಾಲದಲ್ಲಿ ಉತ್ತರಾಖಂಡದ ಔಲಿ ಮತ್ತು ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ನಡೆಸಲಾಗುತ್ತಿದೆ. ಗುಡ್ಡಗಾಡು ಮತ್ತು ಅರೆಗುಡ್ಡಗಾಡು ಪ್ರದೇಶಗಳಲ್ಲಿ ಪರಸ್ಪರ ಸೇನಾ ಸಾಮರ್ಥ್ಯ ವೃದ್ಧಿಸುವ ದಿಸೆಯಲ್ಲಿ ಈ ಸಮರಾಭ್ಯಾಸ ನಡೆಸಲಾಗುತ್ತದೆ. ಡ್ರೋನ್ ಮತ್ತು ಸ್ವಯಂಚಾಲಿತ ಕಣ್ಗಾವಲು ವ್ಯವಸ್ಥೆಯನ್ನು ಯೋಜಿಸುವ ನಿಟ್ಟಿನಲ್ಲಿ ಈ ತರಬೇತಿ ನಡೆಯುತ್ತಿದೆ. ಎರಡೂ ದೇಶಗಳ ರಕ್ಷಣಾ ತಜ್ಞರು ಪರಸ್ಪರ ಮಾಹಿತಿ ಮತ್ತು ತಂತ್ರಜ್ಞಾನಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಜಾಗತಿಕ ದಕ್ಷಿಣ ರಾಷ್ಟ್ರಗಳಿಗೆ ಸಂಬಂಧಿಸಿದ ವಿಷಯಗಳೂ ಸೇರಿದಂತೆ ಜಾಗತಿಕ ಸವಾಲುಗಳ ಕುರಿತಾದ ತನ್ನ ದೃಷ್ಟಿಕೋನಗಳನ್ನು ಭಾರತ ಈಗ ಹೆಚ್ಚಿನ ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ

0: ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ನ ರಜತ ಮಹೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಹಿತಾಸಕ್ತಿ ಮತ್ತು ಜಾಗತಿಕ ಮಟ್ಟದಲ್ಲಿ ಇವು ವಿಸ್ತರಿಸುತ್ತಿವೆ, ಜವಾಬ್ದಾರಿಗಳು ಹೆಚ್ಚಿವೆ ಮತ್ತು ಅದಕ್ಕೆ ಅನುಗುಣವಾಗಿ ಭಾರತದ ಮೇಲಿನ ನಿರೀಕ್ಷೆಗಳು ಅಧಿಕವಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದಂತಹ ಹಠಾತ್ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1399ಕ್ಕೆ ಏರಿಕೆಯಾಗಿದೆ. ಪೀಡಿತ 8 ಜಿಲ್ಲೆಗಳಿಂದ ಇನ್ನೂ ಹೆಚ್ಚಿನ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. 5,170 ಜನರು ಕಾಣೆಯಾಗಿದ್ದು ಅವರಿಗಾಗಿ ಭದ್ರತಾ ಸಿಬ್ಬಂದಿಯ ಜಂಟಿ ಪಡೆಯು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಮುಂದುವರೆಸಿದೆ. ಇಲ್ಲಿಯವರೆಗೆ ಒಟ್ಟು 13,742 ಜನರನ್ನು ರಕ್ಷಣೆ ಮಾಡಲಾಗಿದೆ ಎಂದು ನೇಪಾಳದ ಅಧಿಕಾರಿಗಳು ತಿಳಿಸಿದ್ದಾರೆ. ಆಗಸ್ಟ್ 26ರಂದು ನೇಪಾಳ ಟಿಬೆಟ್ ಗಡಿಯ ಸಮೀಪ ಸಂಭವಿಸಿದ ಹಿಮ ಮತ್ತು ಬಂಡೆಗಳ ಕುಸಿತದಿಂದ ಉಂಟಾದ ಈ ಹಠಾತ್ ಪ್ರವಾಹವು ಉತ್ತರ ಮತ್ತು ಮಧ್ಯ ನೇಪಾಳದ ಪಟ್ಟಣ ಮತ್ತು ಹಳ್ಳಿಗಳಲ್ಲಿ ಭಾರೀ ಹಾನಿಯನ್ನು ಉಂಟುಮಾಡಿದೆ. ನೇಪಾಳದ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಬಿಡುಗಡೆ ಮಾಡಿದಂತಹ ಇತ್ತೀಚಿನ ಮಾಹಿತಿಯ ಪ್ರಕಾರ ಚಿತ್ವಾನ್ ಜಿಲ್ಲೆಯಿಂದ 364 ಮೃತದೇಹಗಳು, ನವಾಲ್ ಪರಸಿ ಪೂರ್ವದಿಂದ 232, ನವಾಲ್ ಪರಸಿ ಪಶ್ಚಿಮದಿಂದ 222 ಮತ್ತು ನುವಾಕೋಟ್ನಿಂದ 202 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಅದೇ ರೀತಿ ರಸ್ವಾದಿಂದ 189, ಗೋರ್ಖಾದಿಂದ 78, ಧಾಂಡಿಗ್ನಿಂದ 72 ಮತ್ತು ತನಹುನಿಂದ 38 ಮೃತದೇಹಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹೊಸ ನೇಮಕಾತಿ ನಡೆಯುವವರೆಗೆ ನಿವೃತ್ತರಾಗಿರುವಂತಹ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರದ ಅವಧಿಯನ್ನು 1 ತಿಂಗಳ ಅವಧಿಗೆ ವಿಸ್ತರಿಸುವ ಕುರಿತು ಪರಿಶೀಲಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಹುದ್ದೆಗಳು ಖಾಲಿ ಇರುವ ಕಾರಣದಿಂದಾಗಿ ನ್ಯಾಯಮಂಡಳಿಗಳು ನಿಷ್ಕ್ರಿಯವಾಗಬಾರದು ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದಂತಹ ಜಾಯ್ ಮಲ್ಯ ಬಾಗ್ಜಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡಂತಹ ನ್ಯಾಯಪೀಠದ ಮುಂದೆ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರ ಮೂಲಕ ಕೇಂದ್ರ ಸರ್ಕಾರ ತನ್ನ ನಿಲುವನ್ನು ಮಂಡಿಸಿತು. ಹೊಸ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿರುವುದರಿಂದ ತಾತ್ಕಾಲಿಕ ವಿಸ್ತರಣೆಗಾಗಿ ಸಲ್ಲಿಸಲಾದ ಇಂತಹ ಮನವಿಗಳನ್ನು ಪರಿಗಣಿಸಬಾರದು ಎಂದು ಸರ್ಕಾರ ಕೋರಿತು. ನ್ಯಾಯಾಧೀಕರಣ ಸುಧಾರಣಾ ಕಾಯ್ದೆ 2026ರ ಅಡಿಯಲ್ಲಿ ವಿವಿಧ ನ್ಯಾಯಮಂಡಳಿಗಳ 248 ಸದಸ್ಯರು ಅಧಿಕಾರದ ಅವಧಿ ವಿಸ್ತರಣೆಗೆ ಅರ್ಹರೆಂದು ಗುರುತಿಸಲಾಗಿದೆ ಮತ್ತು ಅವರ ಸೇವೆಯನ್ನು ವಿಸ್ತರಣೆ ಮಾಡಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಇದೇ ತಿಂಗಳ 8ರಂದು ನ್ಯಾಯಪೀಠಕ್ಕೆ ಮಾಹಿತಿ ನೀಡಿತ್ತು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ 2ನೇ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿತು. 3 ಪಂದ್ಯಗಳ ಸರಣಿಯಲ್ಲಿ 2-0 ಮುನ್ನಡೆ ಸಾಧಿಸುವ ಮೂಲಕ ಸರಣಿಯನ್ನು ವಶಪಡಿಸಿಕೊಂಡಿದೆ. ಅಫ್ಘಾನಿಸ್ತಾನ ನೀಡಿದಂತಹ 160 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಭಾರತ 14.5 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 163 ರನ್ ಗಳಿಸುವ ಮೂಲಕ ಸುಲಭವಾಗಿ ಗೆಲುವು ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಅಫ್ಘಾನಿಸ್ತಾನ ತಂಡ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಅನ್ನು ಕಳೆದುಕೊಂಡು 159 ರನ್ ಗಳಿಸಿತು. ಅಫ್ಘಾನಿಸ್ತಾನ ತಂಡದ ನಾಯಕ ಇಬ್ರಾಹಿಂ ಝದ್ರಾನ್ 33 ಎಸೆತಗಳಲ್ಲಿ 37 ರನ್ ಗಳಿಸಿ ತಂಡದ ಪರ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು. ಭಾರತದ ಪರ ನಿತೀಶ್ ಕುಮಾರ್ ರೆಡ್ಡಿ 3 ವಿಕೆಟ್ ಪಡೆದರೆ ಹರ್ಷದೀಪ್ ಸಿಂಗ್ 2 ವಿಕೆಟ್ ಕಬಳಿಸಿದರು. ನಿತೀಶ್ ಕುಮಾರ್ ರೆಡ್ಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸರಣಿಯ 3ನೇ ಪಂದ್ಯ ನಾಳೆ ಇದೇ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವ ಯುಪಿಐ ವಹಿವಾಟುಗಳಿಗೆ ಯಾವುದೇ ಶುಲ್ಕ ಇಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ನಾಗರಿಕರು ಅಥವಾ ನಾಗರಿಕ ಸೌಲಭ್ಯಗಳ ಮೇಲೆ ನಡೆಯುವ ಯಾವುದೇ ದಾಳಿ ಖಂಡನೀಯ, ಭಾರತ. ಇಂಧನ ಮೂಲಸೌಕರ್ಯಗಳ ಮೇಲೆ ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ಟಿ20 ಕ್ರಿಕೆಟ್ ಅಫ್ಘಾನಿಸ್ತಾನ ತಂಡದ ವಿರುದ್ದ ಗೆದ್ದು ಸರಣಿ ವಶಪಡಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:45:24. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಬೆಳ್ಳಿ ಕಾಲುಂಗರ ಚಿತ್ರದ ಒಂದು ಗೀತೆಯನ್ನು. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ ಜಾನಕಿ ಅವರು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಆತ್ಮರೆ, ಈ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳೋಣ. ಚಿತ್ರ ಹೊಸ ಬೆಳಕು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು.

ಆತ್ಮರೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ತಾವು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ, ಸರಿಯಾಗಿ 8 ಗಂಟೆಗೆ ಕೇಳಿವರಿ ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

0: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಅನಿಮಿಯಾ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಕೇಳಿ ಆಯುಷ್ವಾಣಿ.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ವಿಷಯ ರಕ್ತಹೀನತೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಎನಿಮಿಯಾ ಎಂದು ಕರೆಯುತ್ತೇವೆ. ಇವತ್ತಿನ ಕಾಲಮಾನದಲ್ಲಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಾಡುತ್ತಿರುವ ಸಮಸ್ಯೆ ಎಂದರೆ ರಕ್ತಹೀನತೆ. ಸಮೀಕ್ಷೆಯ ಪ್ರಕಾರ ಇಬ್ಬರು ಮಹಿಳೆಯರಲ್ಲಿ ಒಬ್ಬ ಮಹಿಳೆಯು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ನಮ್ಮ ದೇಹದಲ್ಲಿ 1 μl ರಕ್ತದಲ್ಲಿ ಸರಿಸುಮಾರು 4.7-6.1 million ಕೆಂಪು ರಕ್ತ ಕಣಗಳಿರುತ್ತವೆ. ಈ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಪ್ರೋಟೀನ್ ರೂಪದಲ್ಲಿರುತ್ತದೆ. ಹಿಮೋಗ್ಲೋಬಿನ್ನ ಮುಖ್ಯ ಕೆಲಸವೆಂದರೆ ನಮ್ಮ ಶ್ವಾಸಕೋಶದಿಂದ ಆಮ್ಲಜನಕವನ್ನು ತೆಗೆದುಕೊಂಡು ದೇಹದ ಎಲ್ಲಾ ಭಾಗಗಳಿಗೂ ತಲುಪಿಸುವುದು. ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವು ಕಡಿಮೆಯಾಗುವುದಕ್ಕೆ ರಕ್ತಹೀನತೆ ಎನ್ನುತ್ತೇವೆ. ಸಾಮಾನ್ಯವಾಗಿ ಹಿಮೋಗ್ಲೋಬಿನ್ ಅಂಶವು ಮಹಿಳೆಯರಲ್ಲಿ 12 ಕಡಿಮೆ ಹಾಗೂ ಪುರುಷರಲ್ಲಿ 13 ಕಡಿಮೆ ಇದ್ದಾಗ ರಕ್ತಹೀನತೆ ಎಂದು ಉಲ್ಲೇಖಿಸುತ್ತೇವೆ. ಮಹಿಳೆಯರು, ಯುವತಿಯರು, ಬೆಳೆಯುತ್ತಿರುವ ಮಕ್ಕಳು, ಕಿಶೋರಾವಸ್ಥೆಯಲ್ಲಿರುವ ಹೆಣ್ಣು ಮಕ್ಕಳು, ವೃದ್ಧರು ಮತ್ತು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುವವರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದಕ್ಕೆ ಪ್ರಮುಖ ಕಾರಣಗಳು ಮುಖ್ಯವಾಗಿ ಆಹಾರದ ಕ್ರಮಗಳು. ಆಹಾರದಲ್ಲಿ ಕಬ್ಬಿಣಾಂಶದ ಕೊರತೆ, ವಿಟಮಿನ್ B12 ಮತ್ತು ಪೋಲಿಕ್ ಆಮ್ಲದ ಕೊರತೆ, ವಿಟಮಿನ್ ಸಿ ಕೊರತೆ, ಗರ್ಭಾವಸ್ಥೆಯಲ್ಲಿ ದೇಹಕ್ಕೆ ಬೇಕಾಗುವ ಹೆಚ್ಚಿನ ಕಬ್ಬಿಣಾಂಶದ ಕೊರತೆ, ಮಹಿಳೆಯರಲ್ಲಿ ಪ್ರತಿ ತಿಂಗಳು ಮುಟ್ಟಿನ ಸಮಯದಲ್ಲಿ ಅತಿ ಹೆಚ್ಚು ರಕ್ತಸ್ರಾವ, ರಕ್ತಸ್ರಾವದ ಮೂಲವ್ಯಾಧಿ,

0: ಜಂತು ಹುಳುವಿನ ಸಮಸ್ಯೆ ಹಾಗೂ ದೀರ್ಘಕಾಲದ ವ್ಯಾಧಿಗಳು. ಪ್ರಮುಖ ಲಕ್ಷಣಗಳು: ದಣಿವು, ಆಯಾಸ, ಅತಿ ಕಡಿಮೆ ದೈಹಿಕ ಪರಿಶ್ರಮವನ್ನೂ ಸಹ ಮಾಡಲು ಅಶಕ್ತತೆ, ತಲೆನೋವು, ತಲೆಸುತ್ತು, ಉಸಿರಾಡಲು ಕಷ್ಟವಾಗುವುದು, ಕೂದಲುದುರುವುದು, ಚರ್ಮ ಹಾಗೂ ಅಂಗೈ ಬಿಳಿಚಿಕೊಳ್ಳುವುದು, ಕಣ್ಣಿನ ಸುತ್ತು ಕಪ್ಪಾಗುವಿಕೆ, ನಿದ್ರಾಹೀನತೆ, ಮಕ್ಕಳಲ್ಲಿ ಓದಿನ ಕಡೆ ಗಮನ ಕಡಿಮೆಯಾಗುವುದು, ಗರ್ಭಿಣಿ ಸ್ತ್ರೀಯರಲ್ಲಿ ಹೆರಿಗೆಯಲ್ಲಿ ತೊಂದರೆ ಕಾಣಬಹುದು, ಕಡಿಮೆ ತೂಕದ ಮಗುವಿನ ಜನನವಾಗುವ ಸಂಭವವಿರುತ್ತದೆ, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದರಿಂದ ಪದೇ ಪದೇ ಸೋಂಕಿಗೊಳಗಾಗುವ ಸಾಧ್ಯತೆಗಳಿರುತ್ತವೆ. ತಡೆಗಟ್ಟುವ ಕ್ರಮಗಳು: ಹೆಚ್ಚು ಕಬ್ಬಿಣಾಂಶವಿರುವ ಆಹಾರಗಳ ಸೇವನೆ, ವಿಟಮಿನ್ ಬಿ12 ಮತ್ತು ಪೋಲಿಕ್ ಆಸಿಡ್ ಹೆಚ್ಚು ಹೊಂದಿರುವ ಆಹಾರಗಳ ಸೇವನೆ, ಅದರಲ್ಲಿ ಪಾಲಕ್, ಮೆಂತೆ ಸೊಪ್ಪು, ದಂಟಿನ ಸೊಪ್ಪು, ಹರಿವೆ ಸೊಪ್ಪು ಇತ್ಯಾದಿಗಳು, ಮತ್ತು ಹಸಿರು ತರಕಾರಿಗಳು, ಬೀನ್ಸ್, ಮೊಟ್ಟೆ, ಹಾಲು, ಮೊಸರು ಇತ್ಯಾದಿ, ಬೇಳೆಕಾಳುಗಳು ಹಾಗೂ ಧಾನ್ಯಗಳ ಸೇವನೆ, ಅದರಲ್ಲಿ ಕಡಲೆ, ರಾಜ್ಮಾ, ಹೆಸರು ಬೇಳೆ, ತೊಗರಿ ಬೇಳೆ, ರಾಗಿ ಇತ್ಯಾದಿ, ಬೆಲ್ಲದ ಉಪಯೋಗ, ಒಣ ಹಣ್ಣುಗಳಾದ ಒಣ ದ್ರಾಕ್ಷಿ, ಖರ್ಜೂರ, ಬಾದಾಮಿಗಳ ಸೇವನೆ, ಇದರ ಜೊತೆಗೆ ಕಬ್ಬಿಣಾಂಶವನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ವಿಟಮಿನ್ ಸಿ ಹೆಚ್ಚಾಗಿರುವ ಸಿಟ್ರಸ್ ಹಣ್ಣುಗಳ ಸೇವನೆ, ಪ್ರಮುಖವಾಗಿ ಕಿತ್ತಳೆ, ಅನಾನಸ್, ನಿಂಬೆ ಮತ್ತು ನೆಲ್ಲಿಕಾಯಿ. ನಮ್ಮ ಆಹಾರಗಳು ಋತುವಿಗೆ ಅನುಸಾರವಾಗಿರಬೇಕು ಮತ್ತು ಆ ಪ್ರಾಂತದಲ್ಲಿ ಸಿಗುವ ಆಹಾರಗಳನ್ನು ಹಿತವಾಗಿ ಮಿತವಾಗಿ ಸೇವಿಸಬೇಕು. ಇದರ ಜೊತೆಗೆ ರಕ್ತಸ್ರಾವದ ಮೂಲವ್ಯಾಧಿ, ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಅತಿ ಹೆಚ್ಚು ರಕ್ತಸ್ರಾವ, ಜಂತು ಹುಳುವಿನ ಸಮಸ್ಯೆ ಮತ್ತು ದೀರ್ಘಕಾಲದ ವ್ಯಾಧಿಗಳಿಗೆ ವೈದ್ಯಕೀಯ ಚಿಕಿತ್ಸೆಯು ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಕಾರಣ ತಿಳಿದುಕೊಂಡು ಔಷಧೋಪಚಾರವನ್ನು ಮಾಡಬೇಕು. ಯೋಗ, ಧ್ಯಾನ ಹಾಗೂ ಕೆಲವು ವ್ಯಾಯಾಮಗಳನ್ನು ನಿಯಮಿತವಾಗಿ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದು. ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಿಂದ ಪರಿಹಾರ: ಸಾಮಾನ್ಯವಾಗಿ ರಕ್ತಹೀನತೆಗೆ ಹೋಮಿಯೋಪತಿಯಲ್ಲಿ ಉಪಯೋಗಿಸುವ ಔಷಧಿಗಳೆಂದರೆ ಆರ್ಸೆನಿಕ್ ಆಲ್ಬಮ್, ಕಲ್ಕೇರಿಯಾ ಕಾರ್ಪ್, ಕಲ್ಕೇರಿಯಾ ಫಾಸ್, ಕಾರ್ಬೋವೇಜ್, ಫೆರಮ್ಮೆಟ್, ಫೆರಮ್ಫಾಸ್, ಕಾಲಿ ಕಾರ್ಪ್, ಲೈಕೋಪೋಡಿಯಂ, ಮಕ್ಸಾಲ್, ನ್ಯಾಟ್ರಮ್ಯೂರ್, ನಕ್ಸೋಮಿಕಾ, ನೈಟ್ರಿಕ್ ಆಸಿಡ್, ಫಾಸ್ಫರಸ್, ಪಲ್ಸೆಟಿಲ್ಲಾ, ಸಿಕಿಯಾ ಇತ್ಯಾದಿ. ಹೋಮಿಯೋಪತಿ ವೈದ್ಯರ ಸಲಹೆ ಮೇರೆಗೆ ಔಷಧಿಗಳನ್ನು ತೆಗೆದುಕೊಳ್ಳಬೇಕು. ಧನ್ಯವಾದಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಅನಿಮಿಯಾ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 8:35. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಗರುಡ ರೇಖೆ ಚಿತ್ರದ ಒಂದು ಗೀತೆಯನ್ನು.
1: ಸಮಯ
2: 8:35. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರು.

ಹುಣ್ಣಿಮೆ ರಾತ್ರಿಯ ಕಾಣಲು ಬಂದೆ, ತಣ್ಣನೆ ಹಾಲಿನ ಬೆಳಕಲಿ ಮಿಂದೆ, ವಿರಹದಿ ಬೆಂದೆ, ನೆನಪಲಿ ನೊಂದೆ.

ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:05. ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರ.

0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ

0: ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ, ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಕೇಳುಗರೆ, ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
1: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

0: ಆತ್ಮರೇ, ಈಗ ಸಮಯ 9:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಒಟ್ಟ ಹೆಣ್ಮಕ್ಳಿಗೆ ಚಿಂತೆ ಆಗೈತಿ. ಹುಡುಗರು ಹೋದ್ರು ಬಂದ್ರು, ಮನೆಗೆ ಯಾರು ಹೋಗ್ತಾರ, ಯಾರು ಬರ್ತಾರ, ಎಷ್ಟೊತ್ತಿಗೆ ಬರ್ತಾವ ಅನ್ನೋದು ನನಗೆ ಚಿಂತೆ ಎಲ್ಲ. ದೇವ್ರು ನನಗೆ ಬರ್ದು ಕೊಟ್ಟಾನೆ ನನಗೆ ಆಗೈತಿ. ಎಷ್ಟಾಯ್ತು ನೋಡು, 12 ಆಗಕ್ಕೆ ಬಂದೈತಿ, ನಾ ಬರುವಲ್ವು. ಇವರಿಗರೆ ಒಟ್ಟ ಹುಡುಗರ ಬಗ್ಗೆ ವಿಚಾರ ಇಲ್ಲ.
3: ಯವ್ವಾ
4: ಬೇ, ಯವ್ವಾ
3: ಯವ್ವಾ ಬಾಗಿಲು ತೆಗಿ.
2: ಏ ಬಂದ್ರಿ, ಅಲ್ಲೋ ಟೈಮ್ ಎಷ್ಟು ಆಗೈತಿ ನೋಡ್ರಿ. ಏನು
4: ಮಕ್ಕೊಂದು ಬಿಟ್ರಲ್ಲ ನೀವು,
2: ಮತ್ತೇನ ಇನ್ನ ನಿಮ್ಮತ್ಲೆ ಹಂಗ ಕುಂಡ್ರು ನತ್ತೀರಿ.
3: ಎಷ್ಟು ಮಂದಿ ಇದ್ರಲ್ಲಿ ಗಣಪತಿ ಮುಂದೆ ಗೊತ್ತೇನು,
4: ಪಟಾಕ್ಸಿ ಹಂಗ ಹುಡಾಕೈತಿರಲ್ಲ
2: ನೋಡಿ. ಇದನ್ನೆಲ್ಲ ನೋಡ್ಕೊತ ಅಲ್ಲಿ ಕೂತೀರಿ.
4: ಅಲ್ಲೋ
2: ಗಡಾಕರ ನೋಡ್ ಕಿಶಿನ್ ಬರ್ಬೇಕಿಲ್ಲ ಮನೆಗೆ. ಹೊತ್ತು
3: ಯಾರು ಡ್ಯಾನ್ಸ್ ಮಾಡಿ ಬಿಟ್ಟಿದ್ದೇವ, ಇವ ಪಟಾಕಿ ಹೊಡೆದ್ ಬಿಟ್ಟು ಬರ್ಲಾಗೆ ನೋಟೆ
2: ಬಣ್ಣ ತಲೆಯಾಗ.
4: ಅಲ್ಲ ದೊಡ್ಡ
3: ದೊಡ್ಡ ನಾವಿಬ್ರೆ ಏನು.
2: ಓ ನಿಮ್ಮ ಇದು ಏನ್ರಿ ನೋಡ್ರಿ, ಇಲ್ಲಿ ನಿಮ್ಮ ಮಕ್ಕಳು ನೋಡ್ ಬರ್ರಿ ಇಲ್ಲಿ.
4: ಅಲ್ಲ ಇನ್ನ ನಾನು ಡ್ಯಾನ್ಸ್ ಮಾಡಕತ್ತಿ, ಇವ ಡ್ಯಾನ್ಸ್ ಮಾಡಕತ್ತಿದ್ದ, ನಾ ಪಟಾಕ್ಸಿ ಹಚ್ಚಕತ್ತಿದ್ದೆ. ಮತ್ತ ಅವ್ವ ಅಪ್ಪ ಬೈತಾರ ಅಂತ ಹೇಳಿದ್ರ
3: ಬಂದ್ವಿ.
2: ಅಲ್ಲೋ 12 ಆಗೈತಿ, ಇನ್ನ ಇದಕ್ಕ ಜಲ್ದಿ ಏನಾಗತ್ತೀರಿ ನೀವು. ಉಂಡು ಮಕ್ಕಳದು ಮತ್ ಮುಂಜಾನೆ ಹತ್ರ ತನ ಮಕ್ಕೋತೀರಿ.
4: ಏನ್ ಗಣಪತಿ ಹಬ್ಬ 5 ದಿವಸ ಇರ್ತೈತಿ, ಮತ್ತೆ ಮಜಾ ಮಾಡೋದು, ಮತ್ತೆ ಈ ವಯಸ್ಸಿನ ಮಜಾ ಮಾಡೋದು, ಮತ್ತೆ ಯಾವ ಮಾಡ್ಬೇಕು ನಾವು.
2: ಅದ ಹೇಳ್ತೀನಲ್ಲ, ಒಟ್ಟ ಮನಿ ಹತ್ತೋಲಾಗಿರಿ, ಗಣಪತಿ ಕುತ್ತಾನ ಕುತ್ತಾನ ಹೋಗುತ್ತಾನ, ಏನ್ ಚಂದ ಇಲ್ಲ ಹೇಳಂದು.
3: ಏನೋ ನಮ್ ದೋಸ್ತರ ಮನೆಗೆ ಯಾರು ಬೈಯಲ್ಲವ, ನೀವೇ ಬೈತೀರಿ ಬರ್ರೆ.
2: ಏ ನಿಮ್ಮ ಅವರು ಬೈತಾರ, ಅವ್ರು ನಿಮ್ಮಂಗ.
5: ಏ ಏನು ಈಗ ಬಂದಿರಿ, ಏನು ಬಾಯಿ ಮಾಡ್ಲಿಕ್ಕತ್ತೀರಿ, ರಾತ್ರಿ ಏಟ್ ಆಗೈತಿ.
4: ಅಪ್ಪ ಏನಿಲ್ಲ, ನಾನು ಪಟಾಕ್ಷಿ ಹಚ್ಚಾಕತ್ತಿವ, ಡ್ಯಾನ್ಸ್ ಹೊಡಾಕತ್ತಿದ್ದ.
3: ಗಣಪತಿ
4: ಅಂತೇಳಿ ಹೋಗಿದ್ದೀವಿ.
3: ಅಲ್ಲ
4: ಇನ್ನ ನಮ್ಮ ದೋಸ್ತರ ಅದಾರ, ನಾನು ಜಲ್ದಿ ಬಂದೀವಿ, ನೀವು ಬೈತಿರ ಜಲ್ದಿ ಬಂದೀವಿ ನಾವು.
3: ಅವ್ ಇಟ್ಟಿಕೆ ನಮ್ಮ ಬೈಲಾತ ನೋಡಪ್ಪ.
2: ಅಲ್ರಿ ಸುಮ್ ಕೂತಿರಲ್ರಿ, ಇಟ್ಟೆ ಅಂತಾರ ಅವ್ರು.
5: ದಿನ ಏನೇನ್ ಮಾಡ್ತೀರಿ ನೀವು, ಎಷ್ಟ್ ದಿನ ಕೂಡ್ಸಿರಿ, ಏನೇನ್ ಮಾಡೋರು.
2: ಏ ಅಲ್ರಿ ಮಾಡ್ಲ.

0: ಐದು ದಿನ ಆಯ್ತು, ಏಳು ದಿನ ಹಾಕ್ಯಾರ, ಈಗ ಅದು ಬಿಟ್ಟು ಹನ್ನೊಂದು ದಿನ ಮಾಡ್ಯಾರ.
1: ಅದು ಯಾವಾದು ಏಳು ದಿನ ಮಂಗಳಾರ ಬರ್ತದಂತ ಒಗಿಬಾರ್ದಂತ ಅದಕ್ಕೆ ಹನ್ನೊಂದು ದಿನ ಮಾಡಿವ ಅದನ್ನ.
2: ಅವನಿಗೆ ಅವನಿಗೆ ಜಗಳ ಆಗಿತ್ತಲ್ಲ, ಹಿಂಗಾಗಿ ಇವರು ಒಬ್ರು ಸರ್ಕೊಂಡು ಏಳು ಸಿಕ್ಕಿಟ್ರೆ ಗೊತ್ತನದ
0: ನೋಡ್ರಿ. ಇಲ್ಲಿ ಒಟ್ಟ ಮನೆಯಂದು ಏನ್ ಆಯ್ತು ಹೋಯ್ತು ಗೊತ್ತಿಲ್ಲ ಅವ್ರಿಗೆ, ಹೋಣ್ಯಾಂದೆಲ್ಲ ಸುದ್ದಿ ಗೊತ್ತೈತಿ ಅವ್ರಿಗೆ.
2: ಬೇರೆ ನೋಡ್ಬೇಕು, ನಿನ್ನ ಗೊತ್ತಿಲ್ಲ ಹಂಗ
1: ಹೋಣ್ಯಾಂದೇನೋ ಗೊತ್ತಿಲ್ಲ, ಇವ್ರು ಬರೇ ಮನೆಯಾಗ ಇಟ್ಟೆ ಮಾತಾಡ್ತಾರ ನೋಡಿ ಇವರು.
3: ಈಗ ಇಲ್ಲಿ ನನಗೆ ಉತ್ತರ ಕೊಡ್ರಿ ಮೊದಲ. ಈಗ ನೀವು ದಿನ ಹೋಗ್ತೀರಿ, ಇಟ್ ಲೇಟಾಗಿ ಬರ್ತೀರಿ, ಏನಾರೇ ಕಾರ್ಯಚಟುವಟಿಕೆ ಅದಾವ, ನೀವು ಏನೇನಾರೇ ಮಾಡ್ತೀರಿ ಅಲ್ಲಿ ಗಣೇಶ ಉತ್ಸವ ಹೆಸರಿನಾಗ?
1: ಮುಂಜಾನೆ ಹೋಗೋಣ, ಪೂಜೆ ಮಾಡ್ತೀವಿ, ಪೂಜೆ ಮಾಡಿದ್ರೆ ಎಲ್ಲರೂ ದೋಸ್ತರು ಬಂದಿರ್ತೀವಿ, ಡ್ಯಾನ್ಸ್ ಮಾಡ್ತೀವಿ.
2: ಮಧ್ಯಾಹ್ನಕ್ಕಂಕರು ಪ್ರಸಾದ, ಪ್ರಸಾದ ಮಾಡಕ್ಕೆ ಪ್ರಸಾದ ಮಾಡಿಸಿರ್ತೇವೆ, ಪ್ರಸಾದ ಮಾಡಿಸಿ ಎಲ್ಲ ನೀಡೋದು ಅದು ಮಾಡೋದು ಎಲ್ಲ ಮಾಡ್ತೀವಿ ರೀ ನಾವು.
1: ಮತ್ತು ರಾತ್ರಿ ಆಯ್ತಂದ್ರೆ ಮತ್ತೊಂದು ಸ್ವಲ್ಪ ಪೂಜೆ ಮಾಡ್ತೀವಿ, ಪೂಜೆ ಮಾಡಿ ಮತ್ತು ಅವರೆಲ್ಲ ದೊಡ್ಡ ದೊಡ್ಡ ಅಣ್ಣಗಳು ಅವ್ರ ಆ ಕಡೆ ಬಜಮನಿ ಅಂಕಲ್ಗಳು ಎಲ್ಲ ಬಂದಿರ್ತಾರ, ಅವ್ರ ಹಿಂದೊಂದು ಸ್ಟೇಜ್ ಹೊಡೆದೀವಿ, ಅವ್ರೇನು ಮಾಡ್ತಾರೆ ಅವರೆಲ್ಲರೂ ರೊಕ್ಕ ಆಡ್ಕೋತ ಕೂತ್ಬಿಡ್ತಾರೆ.
0: ಅದನ್ನ ನೋಡ್ಕೋತ ನೀವು ಕುಂದಿರ್ತೀರಿ?
1: ಹ್ಞೂ, ಅದು ಹೆಂಗೆ ಆಡ್ತಾರೆ, ಭಾರಿ ಆಡ್ತಿರ್ತಾರೆ.
2: ಕಂಡವಟಿ ಮಂದಿ ಗುಂಪು ಕಟ್ಕೊಂಡು ಕೂತಿರ್ತಾರೆ ಅವ್ರು, ನೋಡ್ಕೋತ ಕೂತಿರ್ತೇವೆ ನಾವು. ರೊಕ್ಕ ಅಲ್ಲ ಅದು ಜೂಜ್, ಅದು ಆಟ
1: ಜೂಜ್ ಏನದು, ಭಾಳ ರೊಕ್ಕ ಇರ್ತವಪ್ಪ ಅವ್ರು ಬರಲಿ, ಇಷ್ಟಿಷ್ಟು ರೊಕ್ಕ ತಂದಿರ್ತಾರೆ ಆಡ್ತಿರ್ತಾರೆ ಅವರು.
2: ಅದು ಎಷ್ಟು ಇಂಟ್ರೆಸ್ಟಿಂಗ್ ಇರುತ್ತಲ್ಲ, ನೋಡಿದಿಲ್ಲ
1: ಅದೆಲ್ಲ. ಮತ್ತು ಅವ್ರಿಗೆ ಏನು ಎಲ್ಲ ರಾತ್ರಿ ಬೆಳತಾನೆ ಏನು ಬೇಕು ಎಲ್ಲ ತಿನ್ನಕ ಅವೆಲ್ಲ ಇಟ್ಕೊಂಡು ಕೂತಿರ್ತಾರೆ, ಮತ್ತು ಸ್ವಲ್ಪ ಸ್ವಲ್ಪ ನಮಗೂ ಕೊಡ್ತಾರೆ ತಿನ್ನಕ, ಅವ್ರು ಬಂದಾಗ ಕೂತ್ ನೋಡ್ತಿರ್ತೀವಿ.
0: ಅವ್ರು ಹೇಳೋದು ಕೇಳ್ಕೊತ ಕುಂತೀರಿ, ನಾಳೆಗೆ 7 ಗಂಟೆಗೆ ಮನೆಗೆ ಬಂದ್ರೆ ಚಲೋ ಐತೆ, ನಿಮ್ಗೆ ಕಾಲ ಮುರಿತೀನಿ.
1: ನೋಡಪ್ಪ ಹಿಂಗೆ ಮಾಡಿ ಹೋಗ್ಬೈತವ್ರು
3: ಇಲ್ಲಪ್ಪ, ಇಂಥವೆಲ್ಲ ಮತ್ತು ನೀವು ಮಾಡಿದ್ರೆ ಬೈಲಾರಿ ಏನು ಮಾಡ್ತಾರೆ ಅವೆಲ್ಲ ನೀವು ಮಾಡಬಾರ್ದು.
1: ನಾವು ಮಾಡಿಯಪ್ಪ, ದೊಡ್ಡ ಅಣ್ಣಗಳು ಮಾಡ್ತಾರೆ,
3: ಅವರಾದರೂ ಇವನು ಮಾಡಬಾರ್ದು. ಮಕ್ಕಳಿಗಾಗಿ ಚಿತ್ರಕಲೆ, ರಂಗೋಲಿ, ಹಾಡುಗಾರಿಕೆ, ಭಾಷಣ ಸ್ಪರ್ಧೆ ಇಂಥವು ಏರ್ಪಡಿಸ್ಬೇಕು, ಮತ್ತು ಭಜನೆ ಕೀರ್ತನೆ ಇಂಥವು ಮಾಡಬೇಕು. ನೀವು ಡಿ ಜೆ ಹಚ್ಚಿಯೋದು ಕುಣಿಯೋದು ನಮ್ಮ ಸಂಸ್ಕೃತಿ ಅಲ್ಲ, ಮತ್ತು ಡಿ ಜೆ ಹಚ್ತಿರಲ್ಲ ಅವು ಕೆಲ ಮಂದಿ ಹೃದಯ ತೊಂದರೆ ಅದು ಇದ್ದವ್ರು ಇರ್ತಾರೆ, ರುದ್ರ ಇರ್ತಾರೆ, ಅವರಿಗೆಲ್ಲ ಎಷ್ಟು ತೊಂದರೆ ಆಗ್ತದೆ, ಮತ್ತು ಪ್ರಾಣಿ ಪಕ್ಷಿಗಳು ಎಲ್ಲ ಬೆದರಿ ಬಿಡ್ತಾವೆ. ನಾವು ಹಳ್ಳಿಯಾಗಿರ್ತೀವಿ, ಸುತ್ತಮುತ್ತಲ ತೋಟದಾಗ ಎಲ್ಲ ನಿಮ್ದು ಕೇಳಿಸ್ತೈತೆಪ್ಪ.
0: ಅಲ್ರಿ, ಮೊನ್ನೆ ಗಣಪತಿ ತರೋ ಮುಂದೆ ಮುದುಕಿ 85 ವಯಸ್ಸಾಗಿತ್ತದು, ಇವ್ರು ಪಟಾಕ್ಷಿ ಅದು ಹಾಡ ಹಚ್ಚ ಡ್ಯಾಮ್ ಅಂತಿಲ್ಲ
1: ಯಪ್ಪ, ಒಂದಿನ ಹಚ್ಚಿದ್ರೆ ಏನಾಗ್ತದೆ, ಡಿ ಜೆ ಹಚ್ಚಿರಲಿಲ್ಲ ಅಂದ್ರೆ ಕುಣ್ಯಕ್ಕೆ ಮನಸ್ಸು ಬರಲ್ಲ.
3: ಈಗ ನೀವು ಇಂಥದ್ದೆಲ್ಲ ಮಾಡ್ತಿರಲ್ಲ, ಜನರಿಗೆ ತೊಂದರೆ ಆಗಲಾರಂಥ ಕಾರ್ಯಕ್ರಮ ಮಾಡಬೇಕು. ನಾಟಕಗಳು, ಜನಪದ ಯಕ್ಷಗಾನ ಅಥವಾ ಇಂಥವು ನಾಟಕಗಳು ಅಥವಾ ಸಣ್ಣ ಆಟಗಳು, ದೊಡ್ಡಾಟಗಳು, ಜನಪದ ನೃತ್ಯಗಳು ಇವನ್ನು ಮಾಡಬೇಕು, ಸಾಂಸ್ಕೃತಿಕ ಉತ್ಸವಗಳು ಮಾಡಬೇಕು, ರಕ್ತದಾನ ಶಿಬಿರ ಮಾಡಬೇಕು.
2: ಯಾರು ಕೇಳ್ತಾರೆ ಈಗ ದೊಡ್ಡಾಟ ಸಣ್ಣಾಟ ಯಾರು ಕೇಳ್ತಾರೆ ಈಗ?
1: ಯಾರು ಕೇಳ್ತಾರಪ್ಪ, ಇವೆಲ್ಲ ಕೇಳಲ್ಲ, ಎಲ್ಲ ಮೊಬೈಲ್ನಾಗ ನೋಡ್ಬಿಟ್ಟುಬಿಡ್ತಾರೆ. ಅವ್ರಿಗೆಲ್ಲ ಆಟ ಹತ್ತಿರ್ತದೆ ಜೋರು,
2: ಆ ಜೋರು ಆಟ ಹೆಂಗೆ ಆಡ್ತಾರೆ ನೋಡಿಲ್ಲ
1: ಭಾರಿ. ಏನು ಒಬ್ಬರು ಎಷ್ಟು ಮಂದಿ ಇರ್ತಾರೆ ಗೊತ್ತೇನು, ಇಟ್ಟು ರೊಕ್ಕ ತಂದಿರ್ತಾರೆ.
3: ಈಗ ನೀವು ಜೂಜ್ ಆಡೋದು ಅದು ಮಾಡ್ತೀರಿ, ಇದರಿಂದ ಎಷ್ಟೋ ಸಂಸಾರಗಳು ಬೀದಿಗೆ ಬರ್ತಾವೆ, ಮತ್ತು ಇಂಥದ್ರಿಂದೇ ನಾವು ಗಣೇಶ ಉತ್ಸವಕ್ಕೆ ಪಟ್ಟಿ ಸಹಿತ ಕೊಡ್ಲಕ್ಕ ಮಂದಿ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ಇಂಥವು ನೀವು ಮಾಡೋದು ಬಿಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಏರ್ಪಡಿಸ್ರಿ. ಈಗ ದಾಸೋಗ ಮಾಡ್ತಿರಲ್ಲ ಅದನ್ನು ಮಾಡಿರಿ, ಆ ಒಣೆಗೆ ನೋಡಿರಿ ಎಷ್ಟು ಚಂದ ಚಂದ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಎಲ್ಲೆಲ್ಲೋ ಕಲಾವಿದರನ್ನು ಕರೆಸ್ತಾರೆ, ಎಷ್ಟು ಜನನೂ ಸೇರಿಸ್ತಾರೆ ಅವರು, ಅಂಥದ್ದನ್ನು ಮಾಡಿರಿ. 4 ಜನ ಪಟ್ಟಿನೂ ಹೆಚ್ಚಿಗೆ ಕೊಡ್ತಾರೆ, ಹೆಚ್ಚುವರಿ ನೀವು ಇನ್ನೂ ವಿಜೃಂಭಣೆಯಿಂದ ಮಾಡ್ಬೋದು. ನೀವು ಇದ್ರ ಮುಖಾಂತರ ಸಮಾಜಕ್ಕೆ ಒಂದು ಒಳಿತಾಗಬೇಕು, ಅಂಥವು ಕೆಲಸಗಳನ್ನು ನೀವು ಮಾಡಬೇಕಪ್ಪ ಯುವಕರೆಲ್ಲ ಸೇರಿ.
0: ಅದಕ್ಕೆ ಮೊನ್ನೆ ಹೇಳಿ ನಿಮಗೆ ಪಟ್ಟಿ ಕೊಡೋದು ಬ್ಯಾಡ್ರಿ ಅಂತ ಹೇಳಿ, ಈಗ ಅವ್ರ ಬಾಯಲ್ಲಿ ಕೇಳ್ರಿ ಇಲ್ಲಿ ಆಟ ಆಡ್ತಾರತ್ತಲ್ಲ ಏನ ಹಿಂದೆ ಕೂತ್ಕೇಶ್
1: ಇಲ್ಲವ. ನಾವು ಹೋಗಿ ಹೇಳ್ತೀವಿ ಅಣ್ಣಗಳಿಗೆ, ಇದೇ ಮಾಡಮ್ಮಂತ ಹೇಳಮ್ಮ ಬಾ, ಮತ್ತೆ ಬಾಜು ಓಣೇರ್ ನಮ್ಮ ಅಪ್ಪ
2: ಹೇಳಕತ್ತ
1: ನಾವು ಹೇಳಮ್ಮಂತ ಅವ್ನು ಚಂದೆ ತಿಳಿಸಿ ಹೇಳಮ್ಮು ಕೇಳಲಕ್ಕ ನೋಡ. ಆ ಓಣೆನವ್ರ ಹೆಸರು ಹೇಳಕತ್ತಾರ, ನಮ್ದು ಓಣಿ ಎಲ್ಲರೂ ಚಂದ ಮಾಡ್ಯಾರ ಅಂತ ಮಾತಾಡ್ಬೇಕು.
2: ಅವ್ರಕಿತ ಚಂದ ಮಾಡಮ್ ನಾವು
1: ಮಾಡಮ್ಮ ಹೋಗಿ ಹೇಳಮ್ಮ.
3: ಅವ್ರು ನೀವು ಇಚ್ಛಾ ಪಟ್ರೆ ಏನು ಬೇಕಾದ್ದು ಮಾಡ್ಬೋದು, ಇಡೀ ಪ್ರಪಂಚನೇ ಬದಲಾಯಿಸ್ಬೋದು, ಅಂತ ಸಾಮರ್ಥ್ಯ ಯುವಕರಲ್ಲಿ ಅದ, ಅಂತ ಯುವಕರ ಸಂಘಟನೆ ಆಗೋ ಸಲುವಾಗಿನ ಈ ಗಣೇಶ ಉತ್ಸವ ಅದ. ಇದ್ರ ಮುಖಾಂತರ ನೀವು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಇಡೀ ನಮ್ಮ ಓಣಿ ಎಲ್ಲ ಸುಧಾರಣೆ ಆಗಿ ನಮ್ಮ ಊರಿಗೆ ಹೆಸರು ಬರ್ಬೇಕು, ನಮ್ಮ ಜಿಲ್ಲಾಕ್ಕೆ ನಮ್ಮ ಓಣಿ ಹೆಸರು ಬರ್ಬೇಕು, ಹಂಗೆ ಮಾಡ್ರಿ.
1: ಆಯ್ತಪ್ಪ, ಹಂಗೆ ಮಾಡ್ತೀವಿ.
2: ಅವ್ರ ಮುಂಜಾನೆ ಎದ್ದುಕೊಂಡ
1: ಅವ್ರ ಅಣ್ಣಗಳು ಮಾತ್ ಕೇಳಕಂದ್ರೆ ಅವ್ರಿಗೆ ಬಿಡಿಸ್ಬಿಡಮ್ಮ, ನಾವೇ ಮಾಡಮ್ ಎಲ್ಲೋ ನಾವು ದೋಸ್ತಿದೀವಲ್ಲ, ನಾವು ರಗಡ್ ಬಂದಿದೀವಿ.
2: ಅದೇ ಬಿಡು, ರಗಡ್ ಬಂದಿದೆ ನಾವು,
1: ನಾವೇ ಸೇರ್ಸಿ ಮಾಡಮ್ಮ ಅಂತ
2: ಮುಂಜಾನೆ ಹೋದ್ಕೊಂಡ ಸೀದಾ ಅದ ಮಾಡ್ತೇವೆ ಹೋದ್ವ ನಾವು.
0: ಮತ್ತೆ ನಾಳೆಗೆ ಹೋಗುದು ಒಂದು ಇಟ್ಕೊಂತೀರೇನ?
1: ಮತ್ತೆ ಗಣಪತಿ ಅಪ್ಪ ಜವಾಬ್ದಾರಿ ಕೊಟ್ಟ ನಮಗೆ, ನಾವು ಮಾಡೋರ ಇನ್ ಮ್ಯಾಲಿಂದ ನಮ್ಮ ಓಣಿ ನೋಡಿ ಹೆಂಗ್ ಮಾಡ್ತೀವಿ ನಾವು.
0: ಆಯ್ತು ಆಯ್ತು, ಕೈಕಾಲ್ ಮರಿ ತಕ್ಕೋರಿ, 60 ಸರ್ವತ್ತಿಗೆ ಬರ್ತೀರಿ, ಊಟ ಮಾಡ್ರಿ.
1: ಯಾವ ಅಲ್ಲೇ ಪ್ರಸಾದ ತಿಂದು ಬಂದೆ, ಊಟದ ಏನ್ ಬೇಡ, ಸುಮ್ಮ ಮಕ್ಕೊಂಡ್ಬಿಡ್ತೀವಿ.
0: ಮಕ್ಕೋರೇನು
4: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ರೇವಣಸಿದ್ದ ಚಾಂದಕವಟೆ, ಮಹಾಂತೇಶ್ ಕೋತಿನ್ ಹಾಗೂ ಭಾರತಿ ಸುನಗಾರ್.
4: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಶ್ರೋತೃಗಳೇ ನಮಸ್ಕಾರ. ನೀತಿ ಕಥೆಗೆ ಸ್ವಾಗತ, ಸುಸ್ವಾಗತ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಆತನ ರಾಜ್ಯ ತುಂಬಾ ಸಂಪದ್ಭರಿತವಾಗಿತ್ತು. ಆದ್ರೆ ಪದೇ ಪದೇ ಇವನ ರಾಜ್ಯದ ಮೇಲೆ ದಾಳಿಗಳು ನಡೀತಾ ಇದ್ವು. ಎಷ್ಟೇ ಸಿದ್ಧತೆಗಳನ್ನ ಮಾಡಿಕೊಂಡು ಯುದ್ಧದ ಮೈದಾನಕ್ಕೆ ಇಳಿದ್ರು ಕೂಡ ಪದೇ ಪದೇ ಸೋಲುಗಳನ್ನ ಅನುಭವಿಸ್ತಾ ಬಂದ. ಹೀಗಾಗಿ ಉಳಿದ ಎಲ್ಲ ರಾಜ್ಯವನ್ನ ಕಳೆದುಕೊಂಡ. ಇದರಿಂದ ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಡ್ತು. ರಾಜನನ್ನ ಗೌರವಿಸ್ತಾ ಇದ್ದ ಪ್ರಜೆಗಳಲ್ಲಿ ಇವನನ್ನ ಅಗೌರವದಿಂದ ನೋಡುವಂತಾಯ್ತು. ಹೀಗೆ ರಾಜನ ಆತ್ಮವಿಶ್ವಾಸ ದಿನದಿಂದ ದಿನಕ್ಕೆ ಕಳೀತಾ ಬಂತು. ಅವನು ಜೀವನದಲ್ಲಿ ಹತಾಶನಾಗ್ಬಿಟ್ಟ. ಒಂದಿನ ರಾಜ್ಯದಿಂದ ತಲೆ ತಪ್ಪಿಸಿಕೊಂಡು ಒಂದು ದಟ್ಟವಾದ ಅರಣ್ಯಕ್ಕೆ ಓಡ್ ಹೋಗ್ಬಿಟ್ಟ. ಆ ಅರಣ್ಯದಲ್ಲಿನ ಒಂದು ಗುಹೆಯಲ್ಲಿ ಅವಿತುಕೊಂಡು ಗೆಡ್ಡೆ ಗೆಣಸುಗಳನ್ನ ತಿನ್ನುತ್ತಾ ನದಿ ತೊರೆಗಳ ನೀರು ಕುಡಿಯುತ್ತಾ ಕಾಲವನ್ನ ಕಳೀತಾ ಇದ್ದ. ಹೀಗೆ ಕಾಲ ಕಳೀತಾ ಇರಬೇಕಾದ್ರೆ ಒಂದಿನ ಗುಹೆಯ ಮುಂದಿದ್ದ ಒಂದು ದೊಡ್ಡ ಬಂಡೆಯ ಮೇಲೆ ಕುಳಿತಿದ್ದ. ಆಗ ಗುಹೆಯ ಬಾಗಿಲ ಬಳಿ ಒಂದು ಜೇಡ ಕಾಣಿಸ್ತು. ಅದು ಬಾಗಿಲ ಮೇಲೆ ನೂಲಿನ ಬಲೆಯೊಂದನ್ನ ಕಟ್ತಾ ಇತ್ತು. ಬಲೆ ಹೆಣೆಯೋದ್ರಲ್ಲಿ ಅದರ ಪ್ರಯತ್ನಗಳು ಎಷ್ಟೋ ಸಲ ವಿಫಲಗೊಂಡ್ರೂ ಕೂಡ ಅವಿರತವಾಗಿ ಪ್ರಯತ್ನ ಮಾಡ್ತಾನೆ ಹೋಯ್ತು. ಹೀಗೆ ಪ್ರಯತ್ನ ಮಾಡ್ತಾ ಮಾಡ್ತಾ ಕೊನೆಗೆ ತನ್ನ ಆಹಾರದ ಬೇಟೆಗೆ ಬಲೆಯೊಂದನ್ನ ಕಟ್ಟಿಯೇ ಬಿಡ್ತು. ಅದರ ಶ್ರಮ, ಸಹನೆ, ಪ್ರಯತ್ನಶೀಲತೆಗಳನ್ನ ಕಂಡ ಅರಸ ತನ್ನ ಇಂದಿನ ಸ್ಥಿತಿಯನ್ನ ನೆನೆದು ಲಜ್ಜೆಗೊಳಗಾದ. ಒಂದು ಸಾಮಾನ್ಯ ಕೀಟ ಇಷ್ಟೊಂದು ಪ್ರಯತ್ನಗಳು ವಿಫಲವಾದರೂ ಕಂಗೆಡದೆ ಗುರಿ ಸಾಧಿಸ್ತು. ಆದ್ರೆ ನಾನು ಬುದ್ಧಿಶಾಲಿಯಾದ ಮಾನವ. ತಾನು ಒಂದು ರಾಜ್ಯದ ರಾಜನಾಗಿ ಆರೋಗ್ಯ ಸೇನಾ ಬಲಗಳಿದ್ರೂ ಕೆಲವು ಬಾರಿ ಸೋಲುಗಳು ಎದುರಾಗುತ್ತಲೇ ತನ್ನ ಜವಾಬ್ದಾರಿ ಕರ್ತವ್ಯಗಳನ್ನ ಮರೆತು ಇಲ್ಲಿ ಅನಾಗರಿಕನಂತೆ ವ್ಯರ್ಥ ಕಾಲ ಕಳೆಯುತ್ತಿದ್ದೇನಲ್ಲ ಎಂದು ಪಶ್ಚಾತ್ತಾಪ ಪಟ್ಟ. ನಗರಕ್ಕೆ ಹಿಂತಿರುಗಿ ಮತ್ತೆ ಪ್ರಯತ್ನ ಪಟ್ಟು ರಾಜ್ಯವನ್ನ ಪುನಃ ಮೊದಲಿನ ಸ್ಥಿತಿಗೆ ತಂದ್ಬಿಟ್ಟ. ಕೆಲವು ದಿನಗಳ ನಂತರ ಪ್ರಯತ್ನದ ಫಲವಾಗಿ ರಾಜನ ರಾಜ್ಯವು ಬಲಿಷ್ಠವಾಗಿ ಬೆಳೆಯಿತು. ಹೀಗೆ ಮುಂದೆ ರಾಜ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನ ಮಾಡ್ದ. ಶ್ರೋತೃಗಳೇ ಕೇಳಿದ್ರಲ್ಲ ಕಥೆಯನ್ನ. ಯಾವುದೇ ವಿಜಯದ ಹಿಂದೆ ಎಷ್ಟೋ ಸೋಲುಗಳು ಇರುತ್ತವೆ. ಹಾಗಾಗಿ ನಾವು ಯಾವುದೇ ಕೆಲಸಕ್ಕಾಗಿ, ಯಾವುದೇ ಒಂದು ಕಾರ್ಯಕ್ಕಾಗಿ, ಯಾವುದೇ ಗುರಿ ಸಾಧನೆಗಾಗಿ ಏನೇ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ, ಆ ಪ್ರಯತ್ನಗಳು ಎಷ್ಟೇ ಸಲ ವಿಫಲವಾದ್ರೂ ಕೂಡ ಒಂದಿನ ಇಲ್ಲ ಒಂದಿನ ಫಲ ಕೊಟ್ಟೇ ಕೊಡ್ತದೆ. ಅದಕ್ಕಾಗಿ ನಾವು ಯಾವುದೇ ಸೋಲುಗಳಿಂದಾಗಿ ನಾವು ಹತಾಶರಾಗದೆ ಮುಂದೆ ಮುಂದೆ ಮತ್ತೆ ಮತ್ತೆ ಪ್ರಯತ್ನಗಳನ್ನ ಮಾಡ್ತಾನೆ ಇರಬೇಕು. ಅದರಿಂದ ಮುಂದೆ ಒಂದಿನ ವಿಜಯ ಖಂಡಿತವಾಗಿ ಆಗಿಯೇ ಆಗ್ತದೆ ಅನ್ನೋದು ಈ ಕಥೆಯ ನೀತಿ. ನಮಸ್ಕಾರ.
1: ಆತ್ಮರೆ ಬನ್ನಿ ಕೇಳೋಣ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಕೇಳಿ ಒಂದು ಭಕ್ತಿ ಗೀತೆಯನ್ನು, ದಾಸರ ಪದಗಳನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯಕರವರು.

ಆತ್ಮರಿ, ಇದುವರೆಗೆ ಮಿಶ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:30. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಜೊತೆ ಜೊತೆಯಲ್ಲಿ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ರವರು.

ಆತ್ಮರೆ, ಈ ಕಾರ್ಯಕ್ರಮದ ಕೊನೆಗೆ ತನ್ನ ಕೇಳೋಣ ಚಿತ್ರ ಓ ನನ್ನ ನಲ್ಲೇ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರು.

ಆತ್ಮರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ. ಆತ್ಮರೆ ತಾವು ಕೇಳಬಹುದು ಸರಿಯಾಗಿ 10 ಗಂಟೆಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಸಂಜೆ 5 ಗಂಟೆಯವರೆಗೆ.

ಕೇಳುಗರೇ, ಗಾನಗಂಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಎಂ ಎಸ್ ಸುಬ್ಬಲಕ್ಷ್ಮಿ ಅವರ ಕುರಿತಾಗಿ ಮಾತನಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಎಂ ಎಸ್ ಸುಬ್ಬಲಕ್ಷ್ಮಿ ಅವರ ಧ್ವನಿಯಲ್ಲಿ ಸಂಗೀತ ಮಾತ್ರವಲ್ಲ, ಭಕ್ತಿ ಭಾವನೆ ಮತ್ತು ಭಾರತೀಯ ಸಂಸ್ಕೃತಿಯ ಸೊಗಡು ಸಹ ಬರ್ತಿತ್ತು. ಅದಕ್ಕಾಗಿಯೇ ಅವರ ಗಾಯನವು ಸಂಗೀತಾಸಕ್ತರನ್ನಷ್ಟೇ ಅಲ್ಲದೆ ಸಾಮಾನ್ಯ ಕೇಳುಗರನ್ನು ಸಹ ಆಕರ್ಷಣೆ ಮಾಡ್ತಾ ಇತ್ತು.

ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು 1998 ಅವರಿಗೆ ಪ್ರದಾನ ಮಾಡಲಾಯಿತು. ಅವರ ಜೀವನ ನಮಗೆ ಒಂದು ಸುಂದರ ಸಂದೇಶವನ್ನು ನೀಡುತ್ತೆ. ಪ್ರತಿಭೆಗೆ ಪರಿಶ್ರಮ, ಶಿಸ್ತಿಗೆ ಸಾಧನೆ ಮತ್ತು ಕಲೆಗೆ ಸಮರ್ಪಣೆ ಸೇರಿದಾಗ ಆ ಕಲಾವಿದೆಯ ಧ್ವನಿ ಕಾಲವನ್ನು ಮೀರಿ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಎಂದಿಗೂ ಸಹ MS ಸುಬ್ಬಲಕ್ಷ್ಮಿಯವರ ಗಾಯನ ಭಾರತೀಯ ಸಂಗೀತ ಪರಂಪರೆಯ ಅಮೂಲ್ಯ ಸಂಪತ್ತಾಗಿ ಕೇಳುಗರ ಮನಸ್ಸಿನಲ್ಲಿ ಪ್ರತಿಧ್ವನಿಸ್ತಾ ಇದೆ. ಇಂತಹ ಮಹಾನ್ ಗಾಯಕಿಗೆ ನಮ್ಮ ಗೌರವಪೂರ್ವಕ ನಮನಗಳು. ಸುರೇಶ್ ಪೀಟರ್ ಮತ್ತು ಸಂಗಡಿಗರು ಹಾಡಿರುವಂತಹ ಪ್ರೀತ್ಸೆ ಚಿತ್ರದ ಗೀತೆ, ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಕೇಳುಗರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಗಾನಗಂಗೆ ಕೇಳ್ತಾ ಇದ್ರ. ಸಮಯ ಆಗಿದೆ 10:09. ಇನ್ನು ಇವತ್ತು ಮತ್ತೊಂದು ವಿಶೇಷತೆಯನ್ನು ಹೊಂದಿದೆ, ಓಜೋನ್ ಪದರ ಸಂರಕ್ಷಣಾ ದಿನ. ನಮ್ಮ ಭೂಮಿಯನ್ನು ಸುತ್ತುವರೆದಿರುವಂತಹ ವಾತಾವರಣದಲ್ಲಿ ಕಣ್ಣಿಗೆ ಕಾಣದಿದ್ದರೂ ಭೂಮಿಯ ಮೇಲಿನ ಜೀವ ಸಂಕುಲದ ರಕ್ಷಣೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುವ ಒಂದು ಪದರವಿದೆ, ಅದೇ ಓಜೋನ್ ಪದರ. ಸೂರ್ಯನ ಅಪಾಯಕಾರಿ ಯುವಿ ಕಿರಣಗಳಿಂದ ಭೂಮಿಯ ವಾತಾವರಣವನ್ನು ರಕ್ಷಿಸುವಲ್ಲಿ ಓಜೋನ್ ಪದರ ಮಹತ್ವದ ಪಾತ್ರ ನಿರ್ವಹಿಸುತ್ತೆ. ಹ್ಯಾಲೋ ಕಾರ್ಬನ್, ರೆಫ್ರಿಜರೇಟರ್, ಪ್ರೊಪಲೆಂಟ್ ಮುಂತಾದ ವಸ್ತುಗಳಿಂದ ಕ್ಲೋರೋಫ್ಲೋರೋಕಾರ್ಬನ್, ಹ್ಯಾಲೋನ್ನಂಥ ರಾಸಾಯನಿಕ ವಸ್ತುಗಳು ವಾತಾವರಣವನ್ನು ಸೇರ್ತಾ ಇದೆ. ಇದರಿಂದ ಓಜೋನ್ ಪದರದಲ್ಲಿ ರಂಧ್ರಗಳು ಸೃಷ್ಟಿಯಾಗ್ತಾ ಇವೆ. ಓಜೋನ್ ಹಾನಿಗೊಳಗಾದರೆ ಯುವಿ ಕಿರಣಗಳು ನೇರವಾಗಿ ಭೂಮಿಯನ್ನು ಪ್ರವೇಶಿಸುತ್ತವೆ. ಅದು ಚರ್ಮದ ಕ್ಯಾನ್ಸರ್, ಕ್ಯಾಟರಾಕ್ಟ್, ರೋಗ ನಿರೋಧಕ ಶಕ್ತಿ ಕುಂಠಿತ ಮುಂತಾದ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಈ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ 16 ಸೆಪ್ಟೆಂಬರ್ ಅಂತಾರಾಷ್ಟ್ರೀಯ ಓಜೋನ್ ಪದರದ ಸಂರಕ್ಷಣಾ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ವಿಶ್ವಸಂಸ್ಥೆ ಈ ದಿನವನ್ನು 1994 ಘೋಷಣೆಯನ್ನ ಮಾಡಿತು. ಶ್ರೇಯಾ ಘೋಷಾಲ್, ಜಾವೇದ್ ಅಲಿ ಹಾಡಿರುವಂತಹ ಅಲೆಮಾರಿ ಚಿತ್ರದ ಗೀತೆ. ಸಂತೋವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಇನ್ನು ಕೇಳಿದ್ರೆ ಓಝೋನ್ ಪದರ ಅಂತ ಹೇಳಿದ್ರೆ ಏನು? ಓಝೋನ್ ಪದರ O3 ಎಂಬ ಮೂರು ಆಮ್ಲಜನಕ ಪರಮಾಣುಗಳಿಂದ ಕೂಡಿದ ಅನಿಲ. ವಾತಾವರಣದ ಸ್ಟ್ರಾಟೋಸ್ಪಿಯರ್ನಲ್ಲಿ ಭೂಮಿಯ ಮೇಲ್ಮೈನಿಂದ ಸರಿಸುಮಾರು 10-50 ಕಿಲೋಮೀಟರ್ ಎತ್ತರದ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಓಝೋನ್ ಕಂಡುಬರುತ್ತೆ. ಸ್ಟ್ರಾಟೋಸ್ಪಿಯರ್ನಲ್ಲಿರುವ ಓಝೋನ್ ಸೂರ್ಯನಿಂದ ಬರುವ ಹಾನಿಕಾರಕ ಅತಿ ನೇರಳೆ ಕಿರಣಗಳಾದ UV ಕಿರಣಗಳ ಬಹುಪಾಲನ್ನು ಹೀರಿಕೊಳ್ಳುತ್ತೆ. ಹೀಗಾಗಿ ಇದು ಭೂಮಿಯ ಜೀವಿಗಳಿಗೆ ಒಂದು ರೀತಿಯ ನೈಸರ್ಗಿಕ ರಕ್ಷಣಾ ಕವಚದಂತೆ ಕೆಲಸವನ್ನು ಮಾಡುತ್ತೆ. ಈಗ ಕೇಳಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವಂತಹ ಹೃದಯ ಹೃದಯ ಚಿತ್ರದ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಇನ್ನು ಕೇಳಿದ್ರೆ ಓಜೋನ್ ಪದರ ನಮಗೆ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಓಜೋನ್ ಪದರ ಹಾನಿಗೊಳಗಾದ್ರೆ ಹೆಚ್ಚಿನ ಯುವಿ ಕಿರಣಗಳು ಭೂಮಿಯ ಮೇಲ್ಮೈಗೆ ತಲುಪಬಹುದು. ಇದರಿಂದ ಮಾನವರಲ್ಲಿ ಚರ್ಮದ ಹಾನಿ, ಚರ್ಮದ ಕ್ಯಾನ್ಸರ್ ಮತ್ತು ಕಣ್ಣಿನ ಪೊರೆ ಸೇರಿದಂತೆ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳ ಅಪಾಯ ಹೆಚ್ಚಾಗಬಹುದು. ಸಸ್ಯಗಳು ಮತ್ತು ಕೃಷಿ ಉತ್ಪಾದನೆಯ ಮೇಲೂ ಸಹ ಪರಿಣಾಮ ಉಂಟಾಗಬಹುದು. ಹಾಗಾಗಿ ಓಜೋನ್ ಪದರ ನಮಗೆ ಬಹಳ ಮುಖ್ಯವಾಗುತ್ತೆ. ಇನ್ನು ಓಜೋನ್ ಪದರಕ್ಕೆ ಹಾನಿಯಾಗಲು ಕಾರಣ ಏನು ಅಂತ ಹೇಳೋದಾದರೆ, ಕ್ಲೋರೋಫ್ಲೋರೋಕಾರ್ಬನ್ಸ್ ಮತ್ತು ಇತರ ಓಜೋನ್ ಹಾನಿಕಾರಕ ರಾಸಾಯನಿಕಗಳು ಪ್ರಮುಖ ಕಾರಣಗಳಾಗಿವೆ. ಇವು ಹಿಂದೆ ಶಿಥಿಲೀಕರಣ ವ್ಯವಸ್ಥೆಗಳು, ಏರೋಸಾಲ್ಗಳು ಮತ್ತು ಕೆಲವು ಕೈಗಾರಿಕಾ ಉತ್ಪನ್ನಗಳಲ್ಲಿ ವ್ಯಾಪಕವಾಗಿ ಬಳಸಲ್ಪಟ್ಟಿದ್ದು. ಈ ರಾಸಾಯನಿಕಗಳು ವಾತಾವರಣದ ಮೇಲ್ಭಾಗಕ್ಕೆ ತಲುಪಿದಾಗ ಸೂರ್ಯನ ಯುವಿ ಕಿರಣಗಳ ಪ್ರಭಾವದಿಂದ ಕ್ಲೋರಿನ್ ಮತ್ತು ಬ್ರೋಮಿನ್ಗಳನ್ನು ಬಿಡುಗಡೆ ಮಾಡಬಹುದು. ಅವು ಓಜೋನ್ ಅಣುಗಳನ್ನು ನಾಶಪಡಿಸುವ ರಾಸಾಯನಿಕ ಕ್ರಿಯೆಗಳಿಗೆ ಕಾರಣವಾಗ್ತವೆ.

ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವಂತಹ ಪ್ರೀತ್ಸೋತ್ತಪ್ಪ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಕೆ ಜೆ ಜೇಸುದಾಸ್ ಹಾಗೂ ಅನುರಾಧ ಶ್ರೀರಾಮ್.

ಕೇಳುಗರೆ, ಓಜೋನ್ ಹೋಲ್ ಅಂತ ಹೇಳಿದ್ರೆ ಓಜೋನ್ ಹೋಲ್ ಆಕಾಶದಲ್ಲಿ ನಿಜವಾಗಿಯೂ ಒಂದು ರಂಧ್ರ ಉಂಟಾಗಿದೆ ಅಂತ ಅಲ್ಲ. ಇದು ಮುಖ್ಯವಾಗಿ ಅಂಟಾರ್ಟಿಕಾದ ಮೇಲಿನ ಸ್ಟ್ರಾಟೋಸ್ಪಿಯರ್ನಲ್ಲಿ ಓಜೋನ್ ಪ್ರಮಾಣ ತೀವ್ರವಾಗಿ ಕಡಿಮೆಯಾಗುವ ಪ್ರದೇಶವನ್ನು ಸೂಚಿಸುತ್ತೆ. ಅಲ್ಲಿನ ಅತ್ಯಂತ ಶೀತ ವಾತಾವರಣ ಮತ್ತು ವಿಶೇಷ ರಾಸಾಯನಿಕ ಕ್ರಿಯೆಗಳು ಓಜೋನ್ ನಾಶದ ಪ್ರಕ್ರಿಯೆಯನ್ನು ಹೆಚ್ಚಿಸುತ್ತೆ. ಇನ್ನು ಕೆಳಗ್ರೆ ಓಜೋನ್ ಪದರ ನಮಗೆ ಕಾಣ್ತದೆ.

ಇದು ಮುಖ್ಯವಾಗಿ ಅಂಟಾರ್ಟಿಕಾದ ಮೇಲಿನ ಸ್ಟ್ರಾಟೋಸ್ಪಿಯರ್ನಲ್ಲಿ ಓಜೋನ್ ಪ್ರಮಾಣ ತೀವ್ರವಾಗಿ ಕಡಿಮೆಯಾಗುವ ಪ್ರದೇಶವನ್ನು ಸೂಚಿಸುತ್ತೆ. ಅಲ್ಲಿನ ಅತ್ಯಂತ ಶೀತ ವಾತಾವರಣ ಮತ್ತು ವಿಶೇಷ ರಾಸಾಯನಿಕ ಕ್ರಿಯೆಗಳು ಓಜೋನ್ ನಾಶದ ಪ್ರಕ್ರಿಯೆಯನ್ನು ಹೆಚ್ಚಿಸುತ್ತೆ. ಇನ್ನು ಕೆಳಗ್ರೆ, ಓಜೋನ್ ಪದರ ನಮಗೆ ಕಾಣಿಸೋದಿಲ್ಲ, ಆದರೆ ಅದರ ರಕ್ಷಣೆಯ ಪ್ರಯೋಜನವನ್ನು ನಾವು ಪ್ರತಿನಿತ್ಯ ಅನುಭವಿಸ್ತಾ ಇದ್ದೀವಿ. ಓಜೋನ್ ಪದರದ ರಕ್ಷಣೆಯ ಕಥೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತೆ. ವಿಜ್ಞಾನ, ಜಾಗತಿಕ ಸಹಕಾರ ಮತ್ತು ಜವಾಬ್ದಾರಿಯುತ ಕ್ರಮಗಳು ಒಟ್ಟಾಗಿ ಪರಿಸರ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತೆ. ಇನ್ನು ಅದರಿಂದ ಈ ಓಜೋನ್ ದಿನದಂದು ನಾವು ಒಂದು ಸಂಕಲ್ಪವನ್ನು ಮಾಡೋಣ, ಓಜೋನ್ ಪದರವನ್ನು ರಕ್ಷಿಸೋಣ, ಭೂಮಿಯನ್ನು ರಕ್ಷಿಸೋಣ, ಭವಿಷ್ಯದ ಪೀಳಿಗೆಗೆ ಸುರಕ್ಷಿತ ವಾತಾವರಣವನ್ನು ಉಳಿಸೋಣ. ಇದು ಕೇವಲ ಒಂದು ದಿನದ ಆಚರಣೆಯಾಗದೆ ಪ್ರತಿದಿನದ ಪರಿಸರ ಜವಾಬ್ದಾರಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಗಾನಗಂಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮಾಹಿತಿ ಹಾಗೂ ಹಾಡುಗಳು ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಗಾನಗಂಗೆ ಪ್ರಸಾರವಾಯಿತು. ಸಮಯ ಸರಿಯಾಗಿ 10:30.
1: ಇಂಪಾದದಲ್ಲಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸುನ್ಹೆರೆ ಪಲ್. ಆರಂಭದಲ್ಲಿ ಕೇಳಿ ಸೋನು ನಿಗಮ್ ಮತ್ತು ತುಳಸಿ ಕುಮಾರ್ ಹಾಡಿರುವಂತಹ ಹಮ್ಕೋ ದಿವಾನಾ ಕರ್ಗಯೇ ಚಿತ್ರದ ಗೀತೆ.

ಇನ್ನು ಮುಂದೆ ಕೇಳಿ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವಂತಹ ಸೋಲ್ಜರ್ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಅವರ ಸಂಗೀತವಿದೆ.

ಇದುವರೆಗೂ ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು ಹಾಡಿದಂತಹ ರಾಜಾಕೋ ರಾಣಿ ಸೆ ಪ್ಯಾರ್ ಹೋ ಗಯಾ ಚಿತ್ರದ ಗೀತೆಯನ್ನು ಕೇಳಿದ್ರೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಜತಿನ್ ಲಲಿತ್ ಅವರ ಸಂಗೀತವಿತ್ತು.

ಇನ್ನು ಮುಂದೆ ಕೇಳಿ ಅಲ್ಕಾ ಯಾಜ್ಞಿಕ್, ಅನು ಮಲ್ಲಿಕ್ ಮತ್ತು ಸುನಿಧಿ ಚೌಹಾನ್ ಹಾಡಿರುವಂತಹ ಗ್ಯಾಂಗ್ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯ, ಅನು ಮಲ್ಲಿಕ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೂ ಅಮಿತ್ ಕುಮಾರ್ ಮತ್ತು ಪೂರ್ಣಿಮಾ ಹಾಡಿದಂತಹ ಶಿಕಾರಿ ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಸಮೀರ್ ಅವರ ಸಾಹಿತ್ಯಕ್ಕೆ ಆದೇಶ್ ಶ್ರೀವಾತ್ಸವ್ ಅವರ ಸಂಗೀತವಿತ್ತು. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನ್ಹೇರೆ ಪಲ್ ಪ್ರಸಾರವಾಯಿತು.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸಾವಿರ ಸುಳ್ಳು ಚಿತ್ರದ ಕೆಲವು ಗೀತೆಗಳು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಶಂಕರ್ ಗಣೇಶ್ ಅವರದು.

ಇಂಥ ಗಂಡ ನೋಡೇ ಇಲ್ಲ, ಇಂಥ ಭೂಪಾಯಲ್ಲೂ ಇಲ್ಲ, ಮಾತಿನಲ್ಲಿ ಸೋಲೋದಿಲ್ಲ, ಮದುವೆಯಾಗಿ ವರುಷವಿಲ್ಲ, ಹರುಷವಿಲ್ಲ, ಸರಸವಿಲ್ಲ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿನೆನಪು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಸತಿ ಸಕ್ಕುಬಾಯಿ ಚಿತ್ರದ ಕೆಲವು ಗೀತೆಗಳು. ಮೂಡಿಬರುವಂತಹ ಧ್ವನಿಗಳು ಎಸ್ ಜಾನಕಿ, ಕೆಜೆ ಯೇಸುದಾಸ್ ಹಾಗೂ ಪಿ ಸುಶೀಲಾ. ಗೀತೆಗಳ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸತ್ಯಂ ಅವರದು.

ಸವಿನೆನಪು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ ಕೇಳುಗರೆ. ಇನ್ನು ಮುಂದೆ ಕೇಳಿ ದೊಡ್ಡರಂಗೇಗೌಡ ಹಾಗೂ ಎಂಎನ್ ವ್ಯಾಸರಾವ್ ಅವರ ರಚನೆಯ ಗೀತೆಗಳಿಗೆ ಜಿಕೆ ವೆಂಕಟೇಶ್ ಅವರು ಸಂಗೀತ ನೀಡಿರುವಂತಹ ಪರಮೇಶಿ ಪ್ರೇಮ ಪ್ರಸಂಗ ಚಿತ್ರದ ಕೆಲವು ಆಯ್ದ ಗೀತೆಗಳು ಮೂಡಿಬರುವಂತಹ ಧ್ವನಿಗಳು ರಾಜ್ಕುಮಾರ್ ಭಾರತಿ, ಮಂಜುಳಾ ಗುರುರಾಜ್, ರಮೇಶ್ ಭಟ್ ಹಾಗೂ ಅರುಂಧತಿ ನಾಗ್.

0: ನೀತಂದ ಕಾಣಿಕೆ ಚಿತ್ರದ ಕೆಲವು ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಗೀತೆಗಳನ್ನು ರಚನೆ ಮಾಡಿದ್ದಾರೆ ಆರ್ ಎನ್ ಜಯಗೋಪಾಲ್, ಹಾಗೂ ಸಂಗೀತವನ್ನು ನೀಡಿದ್ದಾರೆ ವಿಜಯಾನಂದ. ಗೀತೆಗಳಿಗೆ ದನಿಯಾಗಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಹಾಗೂ ಉಷಾ ಗಣೇಶ್.
1: ಮೀನಾ ಮೀನಾ

ಸಮಯ ಆಗಿದೆ 11:45. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಸವಿನೆನಪು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ನೀನಕ್ಕಾಗ ಚಿತ್ರದ ಕೆಲವು ಗೀತೆಗಳು. ಗೀತೆಗಳನ್ನು ಬರೆದಿದ್ದಾರೆ MN ವ್ಯಾಸರಾವ್, ಸಂಗೀತ ಉಪೇಂದ್ರ ಕುಮಾರ್ ಅವರದು, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

ಸವಿನೆನಪು ಕೇಳ್ತಾ ಇದ್ರಾ? ಇನ್ನು ಮುಂದೆ ಕೇಳಿ, ನೇಪರದ ಕಾದಂಬರಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಮೊದಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಇದೀಗ ಸಮಯ 12 ಗಂಟೆಯಾಗಲಿದ್ದು, ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಜಗತ್ತಿನ ವಿವಿಧೆಡೆಗಳಲ್ಲಿರುವ ಅನಿವಾಸಿ ಕನ್ನಡಿಗರು ಯಶಸ್ವಿ ಉದ್ಯಮ ಸಂಸ್ಥೆಗಳನ್ನು ಸ್ಥಾಪಿಸಿ ಮುನ್ನಡೆಸುತ್ತಿದ್ದಾರೆ. ಅವರ ಅನುಭವ, ಸಂಪರ್ಕ ಹಾಗೂ ಹೂಡಿಕೆ ಜಾಲವು ಕರ್ನಾಟಕ ರಾಜ್ಯದ ಎರಡನೇ ಹಂತದ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದರು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ಆಯೋಜಿತ ಕರ್ನಾಟಕ ಅನಿವಾಸಿ ಉದ್ಯಮ ಸಮೂಹ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಒಟ್ಟು 65ಕ್ಕೂ ಹೆಚ್ಚು ಉದ್ಯಮಿಗಳೊಂದಿಗೆ ಸಂವಾದ ನಡೆಸಲಾಗಿದೆ. ರಾಜ್ಯದ ಪ್ರವಾಸೋದ್ಯಮ, ವ್ಯಾಪಾರ, ಔಷಧ, ಕೃಷಿ, ಮೂಲಸೌಕರ್ಯ ಹಾಗೂ ಸಾರಿಗೆ ಸಂಪರ್ಕದ ಕುರಿತು ಮಾಹಿತಿ ನೀಡಲಾಗಿದೆ. ಹೂಡಿಕೆ ಅವಕಾಶಗಳ ಕುರಿತು ಉದ್ಯಮಿಗಳು ಹೆಚ್ಚಿನ ಆಸಕ್ತಿ ಹಾಗೂ ಉತ್ಸುಕತೆ ತೋರಿರುವುದಾಗಿ ತಿಳಿಸಿದ್ದಾರೆ. ನಾಡಿನ ಸಮಗ್ರ ಅಭಿವೃದ್ಧಿ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ನವ ಸಂಕಲ್ಪವನ್ನು ರೂಪಿಸಲಾಗಿದೆ. ಅತ್ಯಾಧುನಿಕ ಆರೋಗ್ಯ ವ್ಯವಸ್ಥೆ, ಗುಣಮಟ್ಟದ ಶಿಕ್ಷಣ, ಜಲಭದ್ರತೆ, ಉದ್ಯೋಗ ಸೃಷ್ಟಿ, ಡಿಜಿಟಲ್ ಆಡಳಿತ, ಆರ್ಥಿಕ ಬಲವರ್ಧನೆ ಮೂಲಕ ಅಭಿವೃದ್ಧಿಗೆ ಒತ್ತು ನೀಡುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ನಾಳೆ ಆಯೋಜಿತ ಕಲ್ಯಾಣ ಕರ್ನಾಟಕ ಉತ್ಸವದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ 2 ದಿನಗಳ ಕಲಬುರಗಿ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಳಗ್ಗೆ 8:25ಕ್ಕೆ ಮುಖ್ಯಮಂತ್ರಿಯವರು ನಗರದ ಎಸ್ವಿಪಿ ವೃತ್ತದಲ್ಲಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಿದ್ದಾರೆ. ಬಳಿಕ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಆಯೋಜಿತ ಕಲ್ಯಾಣ ಕರ್ನಾಟಕ ಉತ್ಸವ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ತುಳು ಭಾಷೆಗೆ ರಾಜ್ಯದ ಎರಡನೇ ಹೆಚ್ಚುವರಿ ಭಾಷಾ ಸ್ಥಾನಮಾನ ನೀಡುವ ವಿಚಾರದಲ್ಲಿ ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸುತ್ತಿದೆ. ಕಾನೂನಾತ್ಮಕ ಹಾಗೂ ಸಂವಿಧಾನಾತ್ಮಕ ಚೌಕಟ್ಟಿನೊಳಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಪೂರಕ ಪ್ರಯತ್ನ ನಡೆಸುತ್ತಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ತುಳು ಭಾಷೆಯ ಇತಿಹಾಸ, ಸಾಹಿತ್ಯ ಪರಂಪರೆ, ಲಿಪಿ, ಸಂಸ್ಕೃತಿ ಹಾಗೂ ಶಾಸನಗಳ ಕುರಿತು ಡಾಕ್ಟರ್ ಮೋಹನ್ ಆಳ್ವ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದ ತಜ್ಞ ಸಮಿತಿ 2023 ಫೆಬ್ರವರಿ 14 ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ತುಳು ಭಾಷೆಗೆ ಎರಡನೇ ಅಧಿಕೃತ ಭಾಷೆ ಸ್ಥಾನಮಾನ ನೀಡುವ ನಿಟ್ಟಿನಲ್ಲಿ ಅಧ್ಯಯನ ತಂಡ ರಚಿಸಿ ವರದಿ ಸ್ವೀಕರಿಸಲಾಗಿದೆ ಎಂದಿದ್ದಾರೆ. ವಿಜಯನಗರ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಭಾಗವಾಗಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಧ್ಯೇಯದೊಂದಿಗೆ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಪೋಷಕಾಂಶಗಳ ಮಹತ್ವ ಸಾರುವ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ವಿಜಯನಗರ ಜಿಲ್ಲಾ ನಿರೂಪಣಾಧಿಕಾರಿ ಎಚ್ ಮುದುಕಪ್ಪ.
1: ಈ ಪೋಷಣ ಮಾಸಾಚರಣೆಯ ಮುಖ್ಯ ಉದ್ದೇಶ ಅಪೌಷ್ಟಿಕತೆ ನಿವಾರಣೆ, ರಕ್ತಹೀನತೆ ಮುಕ್ತ ಭಾರತ, ಆರೋಗ್ಯಕರ ಸಮಾಜ, ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅಂಗನವಾಡಿ ಕೇಂದ್ರದಲ್ಲಿ ಫಲಾನುಭವಿಗಳನ್ನು ಕರೆತಂದು ಆಹಾರದ ವೈವಿಧ್ಯತೆ ಮತ್ತು ಸಮತೋಲಿತ ಪೋಷಕಾಂಶ, ಅಂಗನವಾಡಿ ಕೇಂದ್ರಗಳಲ್ಲಿ ತಾಜಾ ಬಿಸಿ ಬೇಯಿಸಿದ ಊಟ, ಮಕ್ಕಳ ಬೆಳವಣಿಗೆ, ಪೌಷ್ಟಿಕಾಂಶ ಆಹಾರ ಮತ್ತು ಆರಂಭಿಕ ಉತ್ತೇಜನ ಮಾಹಿತಿಯನ್ನು ಫಲಾನುಭವಿಗಳಿಗೆ ಕೊಡ್ತಾ ಇದ್ವಿ. ತದನಂತರ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ತಾಯಂದಿರ ಆರೋಗ್ಯಕ್ಕಾಗಿ ನಗದು ಸೌಲಭ್ಯವನ್ನು ನಾವು ನಮ್ಮ ಇಲಾಖೆಯಿಂದ ಒದಗಿಸ್ತಾ ಇದ್ದೀವಿ.
0: ಮೀನುಗಾರಿಕೆ ಹಾಗೂ ಬಂದರು ಖಾತೆ ಸಚಿವ ಕೆಎಸ್ ಬಸವಂತಪ್ಪ ಕಾರವಾರ ವಾಣಿಜ್ಯ ಬಂದರಿಗೆ ಭೇಟಿ ನೀಡಿ ಬಂದರು ಅಭಿವೃದ್ಧಿ ಹಾಗೂ ಸಾಗರಮಾಲಾ ಯೋಜನೆಯಡಿ ಕೈಗೊಳ್ಳಲಾಗುತ್ತಿರುವ ಕಾಮಗಾರಿಗಳ ಕುರಿತು ಪರಿಶೀಲನೆ ನಡೆಸಿದರು. ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು ವಿಶ್ವದಾದ್ಯಂತ ಪಸರಿಸಿದ ಮಹಾನ್ ಗಾಯಕಿ ಎಂಎಸ್ ಸುಬ್ಬಲಕ್ಷ್ಮಿ ಅವರ ಜನ್ಮ

0: ನವಿಂದು, ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಎಂಎಸ್ ಸುಬ್ಬುಲಕ್ಷ್ಮಿ ಅವರ ಸಂಗೀತ ಕ್ಷೇತ್ರದ ಕೊಡುಗೆಗಳನ್ನು ಸ್ಮರಿಸಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಉಡುಪಿ ಜಿಲ್ಲಾಡಳಿತ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಮಲ್ಪೆ ಕಡಲ ತೀರದ ಸ್ವಚ್ಛತಾ ಕಾರ್ಯ ಆಯೋಜಿಸಿತು. ಕರಾವಳಿ ಕಾವಲು ಪಡೆ, ಎಂಐಟಿ, ಎನ್ಎಸ್ಎಸ್ ವಿದ್ಯಾರ್ಥಿಗಳು, ರಾಜ್ ಫಿಶ್ ಮಿಲ್ಸ್ ಹಾಗೂ ಕೊಚಿನ್ ಶಿಪ್ಯಾರ್ಡ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡರು. ಭಾರತ ಸರ್ಕಾರದ ಭೂವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ಕಡಲ ತೀರಗಳನ್ನು ಸ್ವಚ್ಛಗೊಳಿಸಲು ಮತ್ತು ಸಾಗರ ಸಂರಕ್ಷಣೆಯನ್ನು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಆಯೋಜಿಸಲಾಗಿದೆ. ಇದರ ಅಂಗವಾಗಿ ಶನಿವಾರ 19ರಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕಡಲ ತೀರ ಸ್ವಚ್ಛತಾ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
2: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಈಗ ಕೇಳಿ ಹಲ್ಲಿನ ಆರೋಗ್ಯ ಕುರಿತು ದಂತವೈದ್ಯರಾದ ಡಾಕ್ಟರ್ ಸ್ವಾತಿ ಪೈ ಅವರೊಂದಿಗೆ ಸಂದರ್ಶನ. ಕೇಳುಗರೆ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ಖ್ಯಾತ ದಂತವೈದ್ಯರಾಗಿರತಕ್ಕಂತಹ ಪರ್ಕಳ ಡೆಂಟಲ್ ಕ್ಲಿನಿಕ್ನ ದಂತವೈದ್ಯರು ಡಾಕ್ಟರ್ ಸ್ವಾತಿ ಪೈ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
3: ಧನ್ಯವಾದಗಳು
2: ಮೇಡಮ್. ಈಗ ಹಲ್ಲಿನ ಆರೋಗ್ಯದ ವಿಚಾರಕ್ಕೆ ಬಂದಾಗ ತುಂಬಾ ಮಂದಿ ಅತ್ಯಂತ ಕಡೆಗಣಿಸುವಂತಹ ಆರೋಗ್ಯ ಅಂತ ಹೇಳಿದ್ರೆ ಹಲ್ಲಿನ ಆರೋಗ್ಯ. ಅದು ತುಂಬಾ ನೋವು ಬಂದಾಗ ಮಾತ್ರ ನಾವು ಎಚ್ಚರಗೊಳ್ತೇವೆ ಹೊರತು ಅಲ್ಲಿಯ ತನಕ ನಾವು ಜಾಗೃತರಾಗೋದಿಲ್ಲ. ಈ ಹಲ್ಲಿನ ಆರೋಗ್ಯ ಎಷ್ಟು ಮುಖ್ಯ, ಏನ್ ಹೇಳ್ತೀರಿ ಇದ್ರ ಬಗ್ಗೆ?
3: ಈಗಾಗಲೇ ನೀವು ಹೇಳಿದ ಹಾಗೆ ಎಲ್ಲರೂ ಹಲ್ಲು ನೋವಿದ್ದಾಗ ಮಾತ್ರ ದಂತ ವೈದ್ಯರ ಹತ್ರ ಬರ್ತಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಅಂದರೆ ನಮ್ಮ ದೇಹಕ್ಕೆ ಮುಖ್ಯವಾದ ಮಹಾದ್ವಾರ ಅಂತಲೇ ಹೇಳ್ಬೋದು ಇದು ನಮ್ಮ ಬಾಯಿ. ಬಾಯಿ ಮಾತ್ರ ಅಲ್ಲ, ಇದರಲ್ಲಿ ನಾಲಿಗೆ ಇರಬಹುದು, ಹಲ್ಲಿರ್ಬೋದು, ವಸಡಿರ್ಬಹುದು, ಬೇರೆಲ್ಲ ವಿಷಯಗಳು ಬರ್ತದೆ ಬಾಯಿ ಅಂತ ಹೇಳುವಾಗ. ಇಷ್ಟದ್ದು ಕೂಡ ಆರೋಗ್ಯ ತುಂಬ ಮುಖ್ಯ, ಕಾಪಾಡೋದು ತುಂಬ ಮುಖ್ಯ. ಬಾಯಿಯ ಆರೋಗ್ಯದಿಂದ ನಮ್ಮ ದೇಹ ಆರೋಗ್ಯಕ್ಕೂ ಬಹಳಷ್ಟು ಸಂಬಂಧಗಳಿರ್ತವೆ. ಈಗಾಗಲೇ ಹೇಳಿದಾಗೆ ತುಂಬಾ ಕಡೆಗಣಿಸ್ತಾ ಇದ್ದೇವೆ, ಏನಪ್ಪ ಹಲ್ಲಲ್ಲಿ ಒಂದು ತೂತಾಗಿದೆ, ಇದನ್ನು ಸಿಮೆಂಟ್ ತುಂಬಿ ಬರ್ಬೋದು ಅಂತ ತುಂಬಾ ಹಗುರವಾಗಿ ಮಾಡ್ತಾರೆ. ಆದ್ರೆ ನಾವು ಇಲ್ಲಿ ಆಲೋಚನೆ ಮಾಡಬೇಕಾದ ವಿಷಯ ಅಂತ ಹೇಳಿದ್ರೆ ದೇವರು ನಮಗೆ 32 ಹಲ್ಲು ಕೊಟ್ಟಿದ್ದಾರೆ ಯಾಕೆ ಅನ್ನುವ ವಿಚಾರವನ್ನು ನಾವು ತಿಳಿಯಬೇಕು. ಮೊದಲಾಗಿ ಕಣ್ಣು 2 ಕೊಟ್ಟಿದ್ದಾರೆ, ಕೈ 2 ಕೊಟ್ಟಿದ್ದಾರೆ, ಬೆರಳುಗಳು 10 ಕೊಟ್ಟಿದ್ದಾರೆ. ಹೀಗೆ ಸೃಷ್ಟಿ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಆಹಾರವನ್ನು ನಾವು ಸರಿಯಾಗಿ ಅದನ್ನು ಡೈಜೆಷನ್ ಮಾಡಬೇಕು, ಸರಿಯಾಗಿ ನುಣ್ಣಗೆ ಮಾಡಬೇಕು ಅಂತಿದ್ರೆ ಇಷ್ಟು ಹಲ್ಲುಗಳು ಮುಖ್ಯವಾಗಿರ್ತವೆ. ಇದರಲ್ಲಿ ಒಂದು ಹೋದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳುವಂಥದ್ದು ಹಗುರವಾಗಿ ತಿಳ್ಕೊಳ್ಬೇಡಿ. 32 ಹಲ್ಲಿಗೂ 32 ನಮೂನೆದ್ದು ತೊಂದರೆ ಬಹುದು, ಅದು ಅಷ್ಟು ನಮಗೆ ಬೇಕಾದದ್ದೇ.
2: ನೀವಾಗಲೇ ಹೇಳಿದ್ರಿ ಇದೊಂದು ಮುಖ್ಯ ದ್ವಾರ ಅಂತೇಳಿ, ನಮ್ಮ ಪ್ರತಿನಿತ್ಯದ ಜೀವನ ಆರಂಭ ಆಗುವಂಥದ್ದೇ ಬಾಯಿಯ ಮೂಲಕ. ತಿನ್ನುವಂಥದ್ದಿರ್ಬೋದು, ಚಯಾಪಚಯ ಕ್ರಿಯೆಗಳೆಲ್ಲವೂ ಕೂಡ ಬಾಯಿಯ ಮುಖಾಂತರ ಹೋಗೇ ಆಗುವಂಥದ್ದು. ಹಾಗಿರುವಾಗ ಈ ಹಲ್ಲಿನ ಆರೋಗ್ಯವನ್ನ ಪ್ರತಿನಿತ್ಯ ನಾವು ಕಾಪಾಡಿಕೊಳ್ಳುವಂಥದ್ದು ಹೇಗೆ ಡಾಕ್ಟರ್?
3: ಸರಿ, ಎಲ್ರಿಗೂ ಗೊತ್ತಿರುವ ಹಾಗೆ ಬ್ರಷ್ ಮಾಡಬೇಕು ಅಂತ. ನಮ್ಮಲ್ಲಿ ಹೆಚ್ಚು ಜನ ಬಂದು ಕೇಳ್ತಾರೆ ಯಾವ ಪೇಸ್ಟ್ ಒಳ್ಳೇದು, ಯಾವ ಬ್ರಷ್ ಒಳ್ಳೇದು ಅಂತ. ಇಲ್ಲಿ ನಾನು ಯಾವ ಬ್ರಷ್ ಯಾವ ಪೇಸ್ಟ್ ಮುಖ್ಯ ಅಲ್ಲ, ನಾವು ಯಾವ ತರ ಹಲ್ಲನ್ನು ಬ್ರಷ್ ಮಾಡ್ತೇವೆ ಇಲ್ಲ ಯಾವ ತರ ಹಲ್ಲನ್ನು ಕ್ಲೀನ್ ಮಾಡ್ತೇವೆ ಆ ಟೆಕ್ನಿಕ್ ತುಂಬಾ ಮುಖ್ಯವಾಗಿರ್ತದೆ. ಈಗ ಒಬ್ಬೊಬ್ಬರದ್ದು ಹಲ್ಲಿನ ಪಂಕ್ತಿಗಳು ಸೀದಾ ಇರ್ತವೆ, ನಾರ್ಮಲ್ ಆಗಿ ನಾವು ಬ್ರಷ್ ಮಾಡಬಹುದು. ಒಬ್ಬೊಬ್ಬರದ್ದು ಹಲ್ಲಿನ ಪಂಕ್ತಿಗಳು ಅಲ್ಲಲ್ಲಿ ಹಿಂದೆ ಮುಂದೆ ಇರುವಂಥದ್ದು, ಮುಂದೆ ಇರುವಂಥದ್ದು ಅಂಥದ್ದು ಕೆಲವೆಲ್ಲ ಸಮಸ್ತದೆ. ಹಾಗಾಗಿ ಅಂಥವರಲ್ಲಿ ನಾವು ಬೇರೆ ಟೆಕ್ನಿಕ್ ಅನ್ನು ಉಪಯೋಗಿಸಬೇಕಾಗ್ತದೆ. ಇದನ್ನು ನಿಮ್ಮ ದಂತ ವೈದ್ಯರ ಬಳಿ ಹೋಗಿ ನೀವು ತಿಳ್ಕೊಳ್ಳಿ. ಈ ಪ್ರಾಂತ್ಯದಲ್ಲಿ ಫ್ಲೋರೈಡ್ ಅನ್ನುವ ಅಂಶ ಬಹಳ ಮುಖ್ಯದ್ದು, ಅದು ನಮ್ಮ ಹಲ್ಲಿನ ಹುಳಗಳನ್ನು ಹಲ್ಲನ್ನು ತೂತಾಗುವಂತಲೂ ತಡೆಗಟ್ಟುತ್ತದೆ. ಫ್ಲೋರೈಡ್ ಅನ್ನುವ ಅಂಶ ಈ ಭಾಗದಲ್ಲಿ ತುಂಬಾ ಕಡಿಮೆ ಇದೆ, ನೀರಲ್ಲಿ ತುಂಬಾ ಕಡಿಮೆ ಇದೆ. ಹಾಗಾಗಿ ನಾವು ಫ್ಲೋರೈಡ್ ಇರುವಂತ ಟೂತ್ ಪೇಸ್ಟ್ ಅನ್ನು ಉಪಯೋಗಿಸಬೇಕಾಗ್ತದೆ. ಮಕ್ಕಳಿರ್ಲಿ ದೊಡ್ಡವರಿರ್ಲಿ ಫ್ಲೋರೈಡ್ ಇರುವಂತದನ್ನು ಉಪಯೋಗಿಸಬೇಕಾಗ್ತದೆ. ಟೆಕ್ನಿಕ್ ತುಂಬಾ ಇಂಪಾರ್ಟೆಂಟ್. ಏನಾದ್ರೂ ತಿಂದ ಮೇ ಬಾಯಿ ಮುಕ್ಕಳಿಸಬೇಕು. ಇದು ನಾವು ತಿನ್ನುವ ಮೊದಲು ಕೈ ಹೇಗೆ ತೊಳ್ಕೊಳ್ತೇವೆ

0: ಆ ತರದ್ದು ಒಂದು ರುಟೀನ್ ಅನ್ನು ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ತಿಂದ ಮೇಲೆ ಬ್ರಷ್ ಮಾಡೋದಕ್ಕಿಂತ ಜಾಸ್ತಿಯಾಗಿ ಏನು ತಿಂದ ಮೇಲೆ ಫಸ್ಟ್ ಆಗಿ ಬಾಯಿ ಮುಕ್ಕಳಿಸಿ, ಆಮೇಲೆ ನಿತ್ಯವಾಗಿ ದಿನಕ್ಕೆ 2 ಬಾರಿ ಬೆಳಗ್ಗೆ ಮತ್ತು ರಾತ್ರಿ. ಈಗ ಕೆಲವೊಮ್ಮೆ ನಾವು ರಾತ್ರಿ ಅಂತ ಹೇಳಿದ ಕೂಡಲೇ ಬ್ರಷ್ ಮಾಡಿ ಮತ್ತೆ ಪುನಃ ತಿಂದೆ, ಹಾಗೆ ಅದು ಮಾಡಬೇಡಿ. ಎಲ್ಲ ನಮ್ದು ರಾತ್ರಿದು ಊಟ ಆದ್ಮೇಲೆ ಹಾಲು ಕುಡಿಯೋದು ಏನೋ ಎಲ್ಲ ತಿಂದ ಆದ್ಮೇಲೆ ಕಡೆಗೆ ನಾವು ಬ್ರಷ್ ಮಾಡಿ ಮತ್ತೆ ಮಲ್ಕೊಳ್ಬೇಕು.
1: ಈಗ ಪ್ರತಿ ಡಾಕ್ಟರ್ಗಳ ಸಲಹೆ ಏನಿರ್ತದೆ ಅಂತ ಹೇಳಿದ್ರೆ, ನಾವು ಆದಷ್ಟು ಡಾಕ್ಟರ್ ಹತ್ರ ಹೋಗಿ ಆಗಾಗ ನಾವು ಡೆಂಟಲ್ ಚೆಕಪ್ ಗಳನ್ನ ಮಾಡ್ತಾ ಇರಬೇಕು. ಹಲ್ಲಿನ ಆರೋಗ್ಯದ ದೃಷ್ಟಿಯಲ್ಲಿ ಇದು ಅತ್ಯಂತ ಮುಖ್ಯ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ಡಾಕ್ಟರ್?
0: ನೋಡಿ, ಇತ್ತೀಚೆಗೆ ನಾವು ನಮ್ಮ ಜನರಲ್ ಬಾಡಿ ಚೆಕಪ್ ಅನ್ನ ಮಾಡಿಸ್ಕೊಳ್ತಾ ಇರ್ತೇವೆ. ಯಾವತ್ತು ಹೋಗಿ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಶುಗರ್ ನೋಡ್ತೇವೆ, ಬಿಪಿ ಚೆಕಪ್ ಮಾಡ್ತೇವೆ, ಹಾರ್ಟ್ ಇದ್ದು ಇಂಥದ್ದೆಲ್ಲ ನಾವು ಇಯರ್ಲಿ ಚೆಕಪ್ಸ್ ಅಂತ ನಾವು ಮಾಡ್ತೇವೆ. ಆದ್ರೆ ಇದರಲ್ಲಿ ಹಲ್ಲಿನ ವಿಷಯ ಪುನಃ ಕಡೆಗಣಿಸ್ತೇವೆ. ಹಲ್ಲಲ್ಲ, ಪುನಃ ನೋವು ಇದ್ರೆ ಮಾತ್ರ ಹೋಗುವ, ಇಲ್ಲ ಏನಾದ್ರೂ ತೊಂದರೆ ಇದ್ರೆ ಮಾತ್ರ ಹೋಗುವ ಅಂತ ಹಾಗೆ ಮಾಡಬಾರ್ದು. ವರ್ಷಕ್ಕೆ ಒಂದ್ಸರಿ ಅಟ್ಲೀಸ್ಟ್ ಬಂದು ಒಂದು ಹಲ್ಲಿನ ಚೆಕಪ್ ಅನ್ನು ಮಾಡಿಸ್ಬೇಕಾಗ್ತದೆ. ಇದರಲ್ಲಿ ಏನಾದ್ರು ತೊಂದರೆ ಇದ್ರೆ ವೈದ್ಯರು ನಿಮ್ಗೆ ಹೇಳ್ತಾರೆ, ಹೀಗೆ ಸಮಸ್ಯೆ ಇದೆ, ಇದನ್ನು ಮಾಡಿಸ್ಕೊಳ್ಬೇಕು ಅಂತ. ಸೊ ನಮ್ದು ಟ್ರೀಟ್ಮೆಂಟ್ ಪ್ಲಾನಿಂಗ್ ನಾವು ಯಾವಾಗ ಮಾಡ್ತೇವೆ ಆಸ್ ಅ ಡಾಕ್ಟರ್, ನಾವು ಯಾವಾಗ ಮಾಡ್ತೇವೆ ಅಲ್ಲಿ ಬಹಳಷ್ಟು ಫೇಸಸ್ ಇರ್ತವೆ. ಅಂದ್ರೆ ಒಂದು ಎಮರ್ಜೆನ್ಸಿ ಫೇಸ್ ಅಂತ ಇರ್ಬೋದು. ಅಂದ್ರೆ ನೀವು ಇದನ್ನು ಈಗಲೇ ಮಾಡಿಸ್ಕೊಳ್ಳೇಬೇಕು. ಮೋಸ್ಟ್ಲಿ ಅದು ನೋವು ಇಲ್ಲ ಇಂಥದ್ದೆಲ್ಲ ನೋಡುವಾಗ ನಾವೇ ಹೇಳ್ತೇವೆ ನಿಮ್ಗೆ ಈ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ನೀವು ಮಾಡಿಸ್ಕೊಳ್ಳೇಬೇಕು ಅಂತ. ಇದು ಎಮರ್ಜೆನ್ಸಿ ಅಂತ ಇರ್ತದೆ. ಕೆಲವೊಂದು ಅರ್ಜೆಂಟ್ ಟ್ರೀಟ್ಮೆಂಟ್ ಅಂತ ಇರ್ತದೆ, ನಿಮ್ಗೆ ಅದರದ್ದು ಏನು ತೊಂದರೆ ಇರ್ಲಿಕ್ಕಿಲ್ಲ. ಆದ್ರೆ ನಾವು ನೋಡುವಾಗ ಈಗ ಹಲ್ಲಿನ ಸುತ್ತ ತುಂಬಾ ಪಾಚಿ ತುಂಬಿಕೊಂಡಿರ್ತದೆ, ಅದರಿಂದ ವಸಡಿಂದ ನೀವು ಬ್ರಷ್ ಮಾಡುವಾಗ ಬ್ಲೀಡ್ ಆಗ್ತದೆ. ಜನ ಏನ್ ಮಾಡ್ತಾರೆ, ಹೋ ನಾನು ಈ ಬ್ರಷ್ ಇಲ್ಲ ಮಾರೆ, ಬ್ರಷ್ ಅನ್ನು ನಾನು ಚೇಂಜ್ ಮಾಡ್ಬೇಕು, ಹಾಗಾಗಿ ವಸಡಿಂದ ರಕ್ತ ಬರ್ತಾ ಇದೆ ಅಂತ ಹೇಳಿಕೊಂಡು, ಇಲ್ಲ ಗಟ್ಟಿಯಾಗಿ ತಿಕ್ಕಬಾರ್ದು, ಅವರವರದೇ ಏನೇನೋ ಮನೆ ಮದ್ದು ಅಂತದೆಲ್ಲ ಮಾಡಿಸ್ಕೊಂಡು ಸುಮ್ಮನೆ ಇರ್ತಾರೆ. ಆದ್ರೆ ನಾವು ಅದನ್ನು ನೋಡುವಾಗ ಅಲ್ಲಿ ಅಷ್ಟು ಪಾಚಿ ಇಲ್ಲ, ಟಾರ್ಟಾರ್ ಅಂತ ಹೇಳ್ತೇವೆ ನಾವು, ಕ್ಯಾಲ್ಕುಲಸ್ ಅಂತ ಹೇಳ್ತೇವೆ, ಹಲ್ಲಿನ ಮತ್ತೆ ವಸಡಿನ ನಡುವೆ ಅಡಿಯಲ್ಲಿ ಕೆಲವೊಮ್ಮೆ ಇರ್ತದೆ. ಇದನ್ನು ನಾವು ಪ್ರೊಫೆಷನಲ್ ಆಗಿ ಕ್ಲೀನ್ ಮಾಡ್ಬೇಕಾಗ್ತದೆ, ಆವಾಗ ವಸಡಿನ ಆರೋಗ್ಯ ಕಾಪಾಡ್ಕೊಳ್ಬಹುದು. ಸೊ ಇಂಥದ್ದೆಲ್ಲ ಅರ್ಜೆಂಟ್ ಫೇಸ್ ಅಂತ ಹೇಳ್ತೇವೆ. ಮತ್ತೆ ಕೆಲವೊಬ್ಬರದ್ದು ಏನಿರ್ತದೆ, ಹಲ್ಲು ತೆಗ್ಸಿದ್ರೆ ಗೊತ್ತಿಲ್ಲದೆಯೋ ಗೊತ್ತಿಲ್ಲದೆಯೋ ಏನೋ ರೀಸನ್ ಅಂತ ಗೊತ್ತಿರೋದಿಲ್ಲ, ಆದ್ರೆ ಹಲ್ಲು ಇರುವುದಿಲ್ಲ ಆ ಕಡೆಯಲ್ಲಿ, ಅಲ್ಲಿ ನಾವು ಬೇರೆ ಕೃತಕವಾಗಿ ಹಲ್ಲನ್ನು ಇಡಬೇಕಾಗ್ತದೆ. ಯಾಕಂದ್ರೆ ಈಗಾಗಲೇ ನಾನು ಹೇಳಿದಾಗೆ 32 ಹಲ್ಲಿ ಒಂದು ಏನೋ ಒಂದು ಸಂಬಂಧ ಇದೆ, ಅದು ಸುಮ್ಮನೆ ಕೊಟ್ಟದಲ್ಲ ದೇವರು. ಹಾಗಾಗಿ ಒಂದು ಹಲ್ಲು ತೆಗೆದ್ರು ಕೂಡ ಬಾಕಿ ಹಲ್ಲಿನ ಮೇಲೆ ಕಚ್ಚುವ ಲೋಡ್ ಇರ್ಬೋದು, ಅದೆಲ್ಲ ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ಹೋಗ್ಬೇಕು. ಹಾಗಾಗಿ ಬೇರೆ ಹಲ್ಲನ್ನು ನಾವು ಖಂಡಿತವಾಗಿ ಅಲ್ಲಿ ಇಡಿಸ್ಬೇಕು. ಅದಕ್ಕೆ ನಿಮ್ಗೆ ಟ್ರೀಟ್ಮೆಂಟ್ ಫಿಕ್ಸ್ಡ್ ತೆಗ್ದು ಹಾಕುವಂತದ್ದು ಬೇರೆ ಬೇರೆ ಟೈಪ್ ಇದು ಇರ್ತದೆ, ನಿಮ್ಮ ದಂತ ವೈದ್ಯರಲ್ಲಿ ನೀವು ಕೇಳ್ಕೊಳ್ಬಹುದು ಯಾವುದು ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನು ಮಾಡಿಸ್ಕೊಳ್ಬಹುದು.
1: ಈಗ ಡಾಕ್ಟರ್, ಹೆಚ್ಚಿನವರಿಗೆ ಈ ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಬಾಯಿಯ ದುರ್ವಾಸನೆ, ಅದಕ್ಕೆ ಮತ್ತೆ ಹಲ್ಲಿಗೆ ಏನಾದ್ರೂ ಸಂಬಂಧ ಇದೆಯಾ? ಹೇಗೆ?
0: ಖಂಡಿತ, ಬಾಯಿಯ ದುರ್ವಾಸನೆ ಬರಲಿಕ್ಕೆ ಬಹಳಷ್ಟು ರೀಸನ್ಸ್ ಇರ್ತವೆ. ಮೊದಲನೇದಾಗಿ ನಾವು ಬಾಯಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ದಿದ್ರೆ, ಈಗ ಹೇಳಿದಾಗೆ ಪಾಚಿ ತುಂಬಿಕೊಳ್ಳೋದು, ಕ್ಯಾಲ್ಕುಲಸ್ ಇಂಥದ್ದೆಲ್ಲ ಬಾಯಿಯ ಹಲ್ಲಿನ ಹಿಂದ್ಗಡೆ ತುಂಬಿಕೊಂಡಿರ್ತದೆ. ಅದನ್ನು ನಾವು ಕರೆಕ್ಟಾಗಿ ಬ್ರಷ್ ಮಾಡದಿದ್ರೆ ಅದು ಅಲ್ಲಿಯೇ ಇದು ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ನಾವು ಲೋಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಇದನ್ನು ಬಿಟ್ಟು ಡಯಾಬಿಟಿಸ್ ಇರ್ಬೋದು, ಪೋಸ್ಟ್ ನೇಸಲ್ ಡ್ರಿಪ್ ಅಂದ್ರೆ ಕೆಲವೊಬ್ಬರಿಗೆ ಶೀತ ಇಳಿತಾ ಇರ್ತದೆ, ಗಂಟ್ಲಲ್ಲಿ ಶೀತ ಸಿಕ್ಕಾಕೊಂಡಾಗೆ ಯಾವತ್ತೂ ಇರ್ತದೆ ಅವರಿಗೆ, ಅದರಿಂದ ಕೂಡ ಬಾಯಿಯ ದುರ್ವಾಸನೆ ಬರಬಹುದು. ಡ್ರೈ ಮೌತ್ ಅಂತ ಹೇಳ್ತೇವೆ, ಇದು ಬಹಳಷ್ಟು ಮೆಡಿಕಲ್ ತೊಂದರೆಯಿಂದ ಬಾಯಿ ಡ್ರೈ ಆಗಿರ್ತದೆ. ಅವ್ರು ತಗೊಳ್ಳುವಂಥದ್ದು ಮೆಡಿಸಿನ್ಸ್ ಇರ್ಬೋದು, ಅದರಿಂದ ಕೂಡ ಸೈಡ್ ಇಫೆಕ್ಟ್ ಆಗಿ ಒಂದು ಡ್ರೈ ಮೌತ್ ಇರ್ತದೆ. ಸೊ ಈ ರೀಸನ್ ಇಂದ ಕೂಡ ಬಾಯಿಯ ದುರ್ವಾಸನೆ ಬರಲಿಕ್ಕೆ ಚಾನ್ಸಸ್ ಉಂಟು. ಹಾಗಾಗಿ ನೀವು ನಿಮ್ಮ ದಂತ ವೈದ್ಯರ ಹತ್ರ ಹೋಗಿ ಅವ್ರ ಹತ್ರ ಸಲಹೆ ತಗೊಳ್ಳಿ, ಏನ್ ಮಾಡ್ಬೋದು ಅಂತ. ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಇರ್ತದೆ, ಅದನ್ನ ಇಟ್ಕೊಂಡೇ ನೀವು ತಿರುಗಾಡ್ಬೇಕಂತ ಇಲ್ಲ, ಅದಕ್ಕೆ ಸೊಲ್ಯೂಷನ್ಸ್ ಕೂಡ ಇದೆ.
1: ಕೆಲವರು ಅದಕ್ಕೋಸ್ಕರ ಚುವಿಂಗಮ್ ಜಗಿಯುವಂತದ್ದು ಅಥವಾ ಏನಾದ್ರೂ ಬಾಯಿಗೆ ಹಾಕಿಕೊಳ್ಳುವಂತದ್ದೆಲ್ಲ ಮಾಡ್ತಾರೆ.
0: ಇದು ಅದೇ ನಾನು ಹೇಳಿದ ಹಾಗೆ ಎಲ್ಲರೂ ಮನೆ ಮದ್ದು ಟ್ರೈ ಮಾಡ್ತಾರೆ ಹೊರತು ಯಾರು ದಂತ ವೈದ್ಯರ ಹತ್ರ ಹೋಗಿ ಒಂದು ಸಲಹೆ ಕೇಳೋದಿಲ್ಲ. ಅವರವರಿಗೆ ಅವರ ಫ್ರೆಂಡ್ಸ್ ಏನ್ ಹೇಳ್ತಾರೆ, ನನ್ಗೆ ಈ ತರದ್ದು ಮಾಡಿ ಸರಿಯಾಗಿದೆ, ನೀನ್ ಕೂಡ ಹಾಗೆ ಮಾಡು ಅಂತ ಹೇಳುವಂತ ಸಲಹೆಗಳನ್ನ ತಗೊಳ್ತಾರೆ, ವಿನ ಪ್ರೊಫೆಷನಲ್ ಆದಂತ ಸಲಹೆಗಳನ್ನು ತಗೊಳ್ಳುವಂಥದ್ದು ಬಹಳಷ್ಟು ಕಡಿಮೆ. ಈಗೀಗ ಹೆಚ್ಚುತ್ತಿರುವ ಈ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಇಂಥದನ್ನೆಲ್ಲ ನೋಡ್ತಾರೆ, ವಾಟ್ಸ್ಆಪ್ ಇದೆಲ್ಲ ಏನೇನೋ ಬರ್ತದೆ, ಅದನ್ನೆಲ್ಲ ಟ್ರೈ ಮಾಡ್ಲಿಕ್ಕೆ ಹೋಗ್ತಾರೆ. ಅದರದ್ದು ಲಾಂಗ್ ಟರ್ಮ್ ಇಫೆಕ್ಟ್ಸ್ ಸೈಡ್ ಇಫೆಕ್ಟ್ಸ್ ಯಾರಿಗೂ ಗೊತ್ತಿಲ್ಲ.
1: ಹೌದು ಹೌದು,
0: ಅದನ್ನೇ ಮಾಡಿಕೊಂಡು ಏನೋ ಒಂದು ಬರ್ತಾರೆ. ಲಾಸ್ಟ್ ಸ್ಟೇಜ್ಗೆ ಆಗುವಾಗ ಅದು ತಡಿತಾನೆ ಇಲ್ಲ ಹೇಳುವಾಗ ಡೆಂಟಿಸ್ಟ್ ಹತ್ರ

0: ಬರ್ತಾರೆ, ನಮ್ಮ ಹತ್ರ ಅವಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಕಡಿಮೆ ಇರ್ತದೆ.
1: ಹೌದು,
0: ಸೊ ಮೊದಲೇ ಬಂದ್ರೆ ನಾವೇನಾದ್ರೂ ಕರೆಕ್ಟ್ ಆದ ಪ್ರೊಸೀಜರ್ ಎಲ್ಲ ಅಡ್ವೈಸ್ ಮಾಡಬಹುದು.
1: ಈಗ ಸಾಮಾನ್ಯವಾಗಿ ಡಾಕ್ಟರ್, ಈ ಹುಳುಕು ಬಿದ್ದಾಗ ಅಥವಾ ಕ್ಯಾವಿಟಿ ಬಂದಾಗ, ನೀರ್ ಕುಡಿಯುವಾಗ ಇರ್ಬೋದು ಅಥವಾ ಐಸ್ ಕ್ರೀಮ್ ತಿನ್ನುವಾಗ ಅಥವಾ ಬಿಸಿ ನೀರು ಕುಡಿಯುವಾಗ ಆ ಸೆನ್ಸೇಷನ್ ಆಗುತ್ತೆ ಡಾಕ್ಟರ್, ಇದು ಹೇಗೆ ಹೇಳಿ?
0: ಹಾ ಸರಿ, ಈಗ ಇದಕ್ಕೆ ಒಂದು ಸಣ್ಣದೊಂದು ಮೆಕ್ಯಾನಿಸಮ್ ನಿಮ್ಗೆ ತಿಳಿಸ್ತೇನೆ ನಾನು, ಯಾವ ರೀಸನ್ ಇಂದ ಈ ತರ ಆಗ್ತದೆ ಅಂತ ಹೇಳಿಕೊಂಡು. ಈಗ ನಮ್ಮ ಬಾಯಿಯಲ್ಲಿ ನ್ಯಾಚುರಲ್ ಆಗಿ ಬಹಳಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತದೆ.
1: ಹೌದು,
0: ಇದು ನಾರ್ಮಲ್ ಕಮೆನ್ಸೆಲ್ಸ್ ಅಂತ ಹೇಳ್ತೇವೆ. ಈಗ ಇದರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾ ಹುಳುಕನ್ನ ಕಾಸ್ ಮಾಡ್ತದೆ, ಸ್ಟ್ರೆಪ್ಟೋಕೋಕಸ್ ಮ್ಯೂಟನ್ಸ್ ಅಂತ ನಾವು ಹೇಳ್ತೇವೆ. ಬಹಳ ಸಾಮಾನ್ಯವಾಗಿ ಇದು ಎಲ್ಲರ ಬಾಯಲ್ಲಿ ಇರುವಂತದ್ದೇ, ಅದರದ್ದು ಕೌಂಟ್ಸ್ ನಾವು ಹೇಳ್ತೇವೆ, ಒಬ್ಬರಲ್ಲಿ ಜಾಸ್ತಿ ಇರ್ಬೋದು ಒಬ್ಬರಲ್ಲಿ ಕಡಿಮೆ ಇರ್ಬೋದು, ಆದ್ರೆ ನಾರ್ಮಲ್ ಆಗಿ ಎಲ್ಲರ ಬಾಯಲ್ಲಿ ಇರುವಂತದ್ದು. ಈಗ ಇದು ಬಾಯಿಯ ಪಿ ಎಚ್ ಯಾವಾಗ ಕಡಿಮೆ ಆಗ್ತದೆ ಆವಾಗ ಇದು ವರ್ಕ್ ಸ್ಟಾರ್ಟ್ ಮಾಡ್ತದೆ. ಸೊ ಬಹಳಷ್ಟು ರೀಸನ್ ಇದೆ ಡೆಂಟಲ್ ಕೇರಿ ಸ್ಟಾರ್ಟ್ ಆಗ್ಲಿಕ್ಕೆ. ಮೋಸ್ಟ್ಲಿ ನಾವು ಶುಗರ್ ಇದ್ದದ್ದು ತಿಂತೇವೆ. ಶುಗರ್ ಅಂತ ಹೇಳಿದ್ರೆ ಬರೀ ಸಕ್ಕರೆದು ಚಾಕ್ಲೇಟ್ ಬಿಸ್ಕೆಟ್ ಅಂತದಲ್ಲ, ಕಾರ್ಬೋಹೈಡ್ರೇಟ್ಸ್ ಏನೋ ನಾವು ರೈಸ್ ಏನ್ ತಿಂದ್ರು ಕೂಡ ಅದು ನಮ್ಮ ಬಾಯಲ್ಲಿ, ನಾವು ಬಾಯಿ ಮುಖ ಇಲ್ದಿದ್ರೆ ಅದು ಅಲ್ಲಿಯೇ ಬಾಯಲ್ಲೇ ಉಳಿತದೆ. ಆವಾಗ ಈ ಪಿ ಎಚ್ ಕಡಿಮೆ ಆದಾಗ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದರ ವರ್ಕ್ ಸ್ಟಾರ್ಟ್ ಮಾಡ್ತದೆ. ಅಂದ್ರೆ ಹಲ್ಲಿನ ಮೇಲೆ ಇರುವಂತ ಇನಾಮಲ್, ಅದರಲ್ಲಿ ಕೆಲವೊಂದು ಮಿನರಲ್ಸ್ ಇರ್ತದೆ, ಕ್ಯಾಲ್ಸಿಯಂ ಫಾಸ್ಫರಸ್ ಇಂಥದ್ದೆಲ್ಲ ಮಿನರಲ್ಸ್ ಇರ್ತದೆ, ಅದು ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆ ಮಿನರಲ್ಸ್ ಎಲ್ಲ ಹೊರಗೆ ಹೋದ್ಮೇಲೆ ಹಲ್ಲು ಅಲ್ಲಿಗೆ ತೂತ್ ಬೀಳ್ತದೆ. ನಾನು ಈಗಾಗಲೇ ಹೇಳಿದಾಗೆ ಹಲ್ಲಿನ ಮೇಲಿನ ಪದರಕ್ಕೆ ಏನು ಇನರ್ವೇಷನ್ಸ್ ಇರುವುದಿಲ್ಲ, ಅಂದ್ರೆ ನರ್ವ್ಸ್ ಏನು ಇರುವುದಿಲ್ಲ. ನಾವು ಕೂದಲು ಕಟ್ ಮಾಡಿದ ಹಾಗೆ ಕೂದಲು ತುದಿಯಲ್ಲಿ ನಾವು ಏನ್ ಮಾಡಿದ್ರು ನಮ್ಗೆ ಫೀಲ್ ಆಗುದಿಲ್ಲ, ಉಗುರು ಮಾಡಿದಾಗೆ ತುದಿಯಲ್ಲಿ ಏನ್ ಮಾಡಿದ್ರು ನಮ್ಗೆ ಫೀಲ್ ಆಗುದಿಲ್ಲ. ಅದೇ ತರ ಹಲ್ಲಿನ ಇನಾಮಲ್ ಅಲ್ಲಿ ಈ ಹುಳಕ ಸ್ಟಾರ್ಟ್ ಆದಾಗ ನಮ್ಗೆ ಏನು ಫೀಲೇ ಆಗುದಿಲ್ಲ. ಈ ಸ್ಟೇಜ್ ಅಲ್ಲಿ ನೀವು ಡೆಂಟಿಸ್ಟ್ ಹತ್ರ ಹೋದ್ರೆ ನಾವು ಅದನ್ನ ಪ್ರಿವೆಂಟಿವ್ ಮೆಷರ್ಸ್ ಅಂತ ಹೇಳ್ತೇವೆ. ನಾವು ವರ್ಷಕ್ಕೊಂದ್ಸತಿ ಚೆಕಪ್ ಗೆ ಹೋದಾಗ ಈ ಸ್ಟೇಜ್ ಅಲ್ಲಿ ಡಿಕೆ ಇದ್ರೆ ಡೆಂಟಿಸ್ಟ್ ನಿಮ್ಗೆ ವಾರ್ನ್ ಮಾಡ್ತಾರೆ, ನಿಮ್ಗೆ ಈ ತರ ಇದೆ, ಇಲ್ಲಿಂದನೇ ಪ್ರಿವೆನ್ಷನ್. ಈ ಸ್ಟೇಜ್ ಅಲ್ಲಿ ಹೋದ್ರೆ ಟೂತ್ ಪೇಸ್ಟ್ ನಾವು ಚೇಂಜ್ ಮಾಡ್ಬೋದು, ಇಲ್ಲ ಸಣ್ಣ ಸಣ್ಣ ಪ್ರೊಸೀಜರ್ಸ್ ಇರ್ತದೆ ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡ್ಬೋದು, ಹರಡದ ಹಾಗೆ ಸ್ಟಾಪ್ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಇಲ್ಲಿಂದ ಪ್ರೋಗ್ರೆಸ್ ಆಗ್ತದೆ, ಒಳಗಡೆ ಡೆಂಟಿನ್ ಅಂತ ಹೇಳ್ತೇವೆ, ಇಲ್ಲಿ ಸ್ವಲ್ಪಷ್ಟು ಇನರ್ವೇಷನ್ಸ್ ಇರ್ತದೆ, ಅಂದ್ರೆ ಸ್ವಲ್ಪಷ್ಟು ನರದ್ದು ಸೈಡ್ಸ್ ಎಲ್ಲ ಎಂಡ್ಸ್ ಎಲ್ಲ ಇರ್ತದೆ. ಇಲ್ಲಿಗೆ ಹೋದಾಗ ನೀವು ಹೇಳಿದಾಗೆ ಸೆನ್ಸಿಟಿವಿಟಿ ಫೀಲ್ ಇರ್ತದೆ, ಕೋಲ್ಡ್ ಕುಡಿಯುವಾಗ ಇರ್ಬೋದು, ಸ್ವೀಟ್ ತಿಂದಾಗ ಇರ್ಬೋದು, ಜುಮ್ ಅನಿಸ್ತದೆ. ನಾವು ಏನ್ ಮಾಡ್ತೇವೆ ಅದನ್ನು ಇಗ್ನೋರ್ ಮಾಡ್ತೇವೆ, ಅದನ್ನು ಇಗ್ನೋರ್ ಮಾಡಿ ಆಗಿರ್ತದೆ ಮಾರೆ, ನಾನು ಐಸ್ ಕ್ರೀಮೇ ಬಿಡ್ತೇನೆ, ಆಚೆ ಸಹ ಕಚ್ಚುದೇ ಬಿಡ್ತೇನೆ, ಅಲ್ಲಿ ಫುಡ್ ಹೋಗಿ ಸೇರ್ತದೆ, ಆದ್ರೆ ನಾನು ಆಚೆ ಸಂದ ತಿನ್ನುದೇ ಇಲ್ಲ ಅಂತ ಹೇಳಿಕೊಂಡು ಅಷ್ಟರ ಮಟ್ಟಿಗೆ ನೆಗ್ಲೆಕ್ಟ್ ಮಾಡ್ತಾರೆ. ಅದೇನಾಗ್ತದೆ, ಮತ್ತು ಸ್ಪ್ರೆಡ್ ಆಗ್ತದೆ ಒಳಗಡೆ. ಸ್ಪ್ರೆಡ್ ಆದಾಗ ಒಳಗಡೆ ನರ ಇರ್ತದೆ, ಇವಾಗ ನರಕ್ಕೆ ಹೋಗಿ ಮುಟ್ಟಿದಾಗ ನರ ಬಾತಿ ಹೋಗ್ತದೆ, ಆವಾಗ ಅದು ಎಕ್ಸ್ಕ್ರೂಷಿಯೇಟಿಂಗ್ ಟೈಪ್ ಆಫ್ ಪೇನ್ ಅಂತ ನಾವು ಹೇಳ್ತೇವೆ. ಕುತ್ಕೊಳ್ಲಿಕ್ಕೆ ಆಗುದಿಲ್ಲ, ರಾತ್ರಿ ಮಲಗ್ಲಿಕ್ಕೂ ಆಗುದಿಲ್ಲ, ಬಿಸಿ ಕುಡಿಲಿಕ್ಕೂ
1: ಆಗುದಿಲ್ಲ
0: ರಾತ್ರಿ. ಆ ರಾತ್ರಿ ಪೇನ್ ಯಾಕಂತ ಹೇಳಿದ್ರೆ ನಾವು ಮಲ್ಕೊಳ್ಳುವಾಗ ಪ್ರೆಷರ್ ಜಾಸ್ತಿ ಆಗ್ತದೆ, ಇಂಟ್ರಾಪಲ್ಪಲ್ ಪ್ರೆಷರ್ ಅಂತ ಹೇಳ್ತೇವೆ. ಇದು ಜಾಸ್ತಿ ಆದಾಗ ಅದು ಗಟ್ಟಿಯಾದ ಪೋರ್ಷನ್, ಹಾಗಾಗಿ ಅದು ಒಳಗಡೆನೆ ಪ್ರೆಷರ್ ತುಂಬಿಕೊಂಡಿರ್ತದೆ, ಅದು ಹೊರಗಡೆ ಬರುವುದಿಲ್ಲ, ಹಾಗಾಗಿ ಸಿವಿಯರ್ ಪೇನ್ ಆಗ್ತದೆ. ಸೊ ನಾವು ಜನರಲ್ ಆಗಿ ನಮ್ಮ ಲಿಟ್ರೇಚರ್ ಅಲ್ಲಿ ಹೇಳೋದಕ್ಕಿಂತ ಸೆಕೆಂಡ್ ವರ್ಸ್ಟ್ ಪೇನ್ ಅಂತ ಹೇಳ್ತೇವೆ. ಫಸ್ಟ್ ವರ್ಸ್ಟ್ ಪೇನ್ ಬೀಯಿಂಗ್ ಲೇಬರ್ ಪೇನ್, ಸೆಕೆಂಡ್ ವರ್ಸ್ಟ್ ಪೇನ್ ಇಸ್ ಡೆಂಟಲ್ ಪೇನ್ ಅಂತ ನಾವು ದಿನಾ ನೋಡುವಂತದ್ದೇ ಇದು. ತುಂಬಾ ವಿಪರೀತವಾಗಿ ಅದು ಹೋಗ್ತದೆ, ಬಾತುಕೊಳ್ಳುವಂತದ್ದು ಅಂತದೆಲ್ಲ ತುಂಬಾನೇ ಅದು ನೋವು ಇರ್ತದೆ. ಸೊ ನಾವು ಇಷ್ಟೇ ಹೇಳುವುದಂದ್ರೆ ಆ ಸ್ಟೇಜಿಗೆ ತನಕ ಬರುವಷ್ಟು ನೀವು ತಗೊಂಡು ಹೋಗ್ಬೇಡಿ, ಅದನ್ನು ಅದಕ್ಕಿಂತ ಮೊದಲೇ ಪ್ರಿವೆಂಟ್ ಮಾಡುವಂತದ್ದು ಯಾವತ್ತೂ ಉತ್ತಮ ಅಂತ.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ಕೆಲವರು ಬಾಯಲ್ಲಿ ಏನಾದ್ರೂ ತಿಂತಾನೇ ಇರಬೇಕು, ನೀವು ನೋಡಿರಬಹುದು, ಅವರಿಗೆ ಗ್ಯಾಪ್ ಕೊಟ್ಟೆ ಅಭ್ಯಾಸ ಇಲ್ಲದ ಹಾಗೆ, ಅಂತವರಿಗೆ ಕೂಡ ಈ ಹಲ್ಲಿನ ಆರೋಗ್ಯದ ಸಮಸ್ಯೆಗಳು ಕಾಡ್ಲಿಕ್ಕೆ ಸಾಧ್ಯತೆಗಳು ಹೆಚ್ಚಿದ್ಯಾ?
0: ಖಂಡಿತ, ಇದು ಒನ್ ರಿಸ್ಕ್ ಫ್ಯಾಕ್ಟರ್ಸ್, ನಾವು ಸ್ವೀಟ್ ಟೂತ್ ಅಂತ ಹೇಳ್ತೇವೆ. ಕೆಲವೊಬ್ಬರಿಗೆ ತಿಂತಾನೆ ಇರ್ಬೇಕು, ನೀವು ಹೇಳಿದಾಗೆ ಏನು ಗ್ಯಾಪ್ ಕೊಡದೇ ಇಲ್ಲ ಅವರು. ಇವಾಗ ಬ್ರೇಕ್ಫಾಸ್ಟ್ ಒಂದು ಬೆಳಗ್ಗೆ 8 ಗಂಟೆಗೆ ತಿಂದ್ರೆ ಮತ್ತೆ ಪುನಃ 9 ಗಂಟೆಗೆ 10 ಗಂಟೆಗೆ ಏನಾದ್ರೂ ಒಂದು ತಿಂತಾನೆ ಇರ್ಬೇಕು. ಸೊ ಇದು ಹಲ್ಲಿಗೆ ಒಳ್ಳೇದಲ್ಲ. ಆದ್ರೆ ನಾವು ಅವ್ರು ಯಾಕೆ ಅದನ್ನು ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ನಾವು ತಿಳ್ಕೊಳ್ಬೇಕು. ಒಬ್ಬೊಬ್ರು ಇಟ್ ಇಸ್ ಅ ಸ್ಟ್ರೆಸ್ ಬಸ್ಟರ್, ತುಂಬಾ ಸ್ಟ್ರೆಸ್ ಆಗಿರ್ತದೆ, ಹಾಗಾಗಿ ಸ್ಟ್ರೆಸ್ ಈಟಿಂಗ್ ಮಾಡ್ತಾರೆ ಅವರು. ನಾವು ಅದನ್ನು ನಾವು ತಿಳಿಬೇಕು ಯಾಕೆ ಅವ್ರು ಆತರ ಮಾಡ್ತಾರಂತ, ಅದಕ್ಕೆ ಸೂಕ್ತವಾಗಿ ಮಾಡ್ಬೇಕು. ಸಪೋಸ್ ಅವರಿಗೆ ಆತರ ಸ್ಟ್ರೆಸ್ ಇಲ್ಲ, ಸುಮ್ಮನೆ ಅವ್ರು ತಿಂತಾ ಇದ್ದಾರೆ ಅಂತ ಹೇಳಿದ್ರೆ ಏನಾದ್ರೂ ಮೀಲ್ ತಿಂದ ಮೇಲೆ ಇಮಿಡಿಯೇಟ್ ಆಗಿ ಅವರು ಬಾಯ್ ಮುಕ್ಕಳಿಸ್ಬೇಕು. ಈಗ ಪ್ಲಾಸ್ಟಿಕ್ ಟ್ರೇಸ್ ಕೆಲವು ಅವೈಲೇಬಲ್ ಇರ್ತದೆ, ಅಂದ್ರೆ ಅದನ್ನ ಹಾಕಿಕೊಂಡು ನಿಮ್ಗೆ ತಿನ್ನುವಾಗ ಅದನ್ನ ತೆಗ್ದೇ ತಿನ್ಬೇಕು. ಸೊ ಜನರು ಏನ್ ಮಾಡ್ತಾರೆ, ಅದು ಅದು ಒಂದು ಕಿರಿಕಿರಿ ಮಾರೆ, ತೆಗ್ದು ತಿನ್ಬೇಕಲ್ಲ, ಹಾಗಾಗಿ ತಿನ್ನುವುದನ್ನೇ ಅವರು ಸ್ಟಾಪ್ ಮಾಡ್ತಾರೆ ಮಧ್ಯ ಮಧ್ಯ ತಿನ್ನುವುದನ್ನು. ಸೊ ಅದು ಕೂಡ ನಾವು ನೋಡಿದ್ದೇವೆ, ಟ್ರೈ ಮಾಡ್ಬೋದು ಅಂತ.

0: ಅದೆಲ್ಲ ಟ್ರೀಟ್ಮೆಂಟ್ಸ್. ಸೊ ನೀವು ನಿಮ್ಮ ಡೆಂಟಿಸ್ಟ್ ಹತ್ರವೋ ವೈದ್ಯರ ಹತ್ರ ಹೋಗಿ ಅದರ ವಿಷಯ ನೀವು ಹೇಳಿ ಅದಕ್ಕೆ ಸೂಕ್ತವಾದ ಸಲಹೆ ಪಡ್ಕೊಳ್ಬಹುದು.
1: ಡಾಕ್ಟರ್, ಈಗ ಕೆಲವೊಂದು ಬಾರಿ ಕೆಳಗೆ ಬಿದ್ದಾಗ ಅಥವಾ ಏನೋ ಆಕ್ಸಿಡೆಂಟ್ ಆಗಿ ಹಲ್ಲುಗಳು ಉದುರುವಂತಹ ಸಮಸ್ಯೆಗಳು ಇರ್ತವೆ, ಅಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿದ್ರೆ ಆ ಹಲ್ಲನ್ನೇ ಮತ್ತೆ ಅಲ್ಲಿ ನಿಲ್ಲಿಸ್ಲಿಕ್ಕೆ ಆಗ್ತದಾ ಹೇಗೆ, ಅಥವಾ ಇಂತಹ ಟ್ರೀಟ್ಮೆಂಟ್ಗಳ ಬಗ್ಗೆ ಹೇಳಿ?
0: ಈಗ ಇದು ತುಂಬಾ ಮುಖ್ಯವಾದ ವಿಷಯ. ನಾವು ನೋಡ್ತಾ ಇರ್ತೇವೆ ಮಕ್ಕಳಲ್ಲಿ, ನಾವು ಹೆಚ್ಚಾಗಿ ಇದನ್ನ ನೋಡ್ತೇವೆ. ಶಾಲೆಯಲ್ಲಿ ಆಟ ಆಡ್ತಾರೆ, ಬೀಳ್ತಾರೆ, ಹಲ್ಲು ಹೊರಗಡೆ ಬರ್ತದೆ, ಇಡೀ ಹಲ್ಲು ಹೊರಗಡೆ ಬರ್ತದೆ, ನಾವು ಎವಲ್ಷನ್ ಅಂತ ಹೇಳ್ತೇವೆ. ಸೊ ಇದನ್ನು ನಾವು ಖಂಡಿತವಾಗಿ ರೀಪ್ಲಾಂಟ್ ಮಾಡಬಹುದು. 30 ನಿಮಿಷಗಳ ಆಕ್ಸಿಡೆಂಟ್ ಆಗಿ 30 ನಿಮಿಷಗಳ ಒಳಗೆ ಬಂದ್ರೆ, 30-60 ನಿಮಿಷ ಅಂದ್ರೆ ಅರ್ಧ ಗಂಟೆಯಿಂದ 1 ಗಂಟೆ ಒಳಗೆ ಬಂದ್ರೆ ಅದರ ಸಕ್ಸಸ್ ರೇಟ್ ತುಂಬಾ ಒಳ್ಳೆದಾಗಿರ್ತದೆ. ನೋ ಡೌಟ್, ನೀವೀಗ 1 ಗಂಟೆ ಒಳಗೆ ಬರ್ಲಿಕ್ಕೆ ಆಗ್ಲಿಲ್ಲ, ನಿಮ್ಗೆ ಏನಾದ್ರು ಬೇರೆ ಇಂಜುರೀಸ್ ಆಯ್ತು, ಇಮಿಡಿಯೇಟ್ ಆಗಿ ನಿಮ್ಗೆ ಡೆಂಟಿಸ್ಟ್ ಹತ್ರ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ಹಲ್ಲನ್ನು ಸ್ಟೋರ್ ಮಾಡಬಹುದು. ಅದಕ್ಕೆ ತುಂಬಷ್ಟು ಸೊಲ್ಯೂಷನ್ಸ್ ಇರ್ತದೆ ಹಲ್ಲನ್ನು ಸ್ಟೋರ್ ಮಾಡ್ಲಿಕ್ಕೆ. ಬೆಸ್ಟ್ ವೇ ಅಂತ ಹೇಳಿದ್ರೆ ನಮ್ಮ ಬಾಯಿಯ ಸಲೈವ, ನಮ್ಮದೇ ಸಲೈವ. ಅಂದ್ರೆ ಅದನ್ನು ತೊಳ್ಕೊಂಡು ಸ್ಕ್ರಬ್ ಎಲ್ಲ ಮಾಡಿ ಹೊರಗಡೆ ಎಲ್ಲ ಇಡಬಾರ್ದು. ಅದರಲ್ಲಿ ಇರುವಂತ ಬ್ಲಡ್ ಇರ್ಬೋದು, ಇಲ್ಲ ಸೆಲ್ಸ್, ನಮ್ಗೆ ಬೇಸಿಕ್ಲಿ ಆ ಸೆಲ್ಸ್ ಬೇಕು. ಸೊ ಅದನ್ನು ತುಂಬಷ್ಟು ಸೊಲ್ಯೂಷನ್ಸ್ ಇದಾವೆ. ಬೆಸ್ಟ್ ಹೇಳಿದ್ರೆ ನಾನು ಹೇಳಿದಾಗೆ ಬಾಯಿಯೊಳಗೆ ಇಟ್ಕೊಂಡೆ ಬಂದ್ರೆ ಅದು ಬೆಸ್ಟ್. ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಮಿಲ್ಕ್, ಬಿಸಿ ಹಾಲಲ್ಲ, ನಮ್ಮ ರೂಮ್ ಟೆಂಪರೇಚರ್ ಇರುವ ಹಾಲಲ್ಲಿ ಹಾಕ್ಬೋದು, ಬೊಂಡ ನೀರಲ್ಲಿ ಹಾಕ್ಬೋದು. ಸೊ ಇಂತೆಲ್ಲ ಯಾವ್ದೆಲ್ಲ ನಮ್ಗೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ORS ಇರ್ಬೋದು, ಅಂತ ಸೊಲ್ಯೂಷನ್ಸ್ ಎಲ್ಲ ಹಾಕಿ ಒದ್ದೆ ಆಗಿರ್ಬೇಕು ಮಾತ್ರ. ಡ್ರೈ ಆಗಿ ನೀವು ಡೆಂಟಿಸ್ಟ್ ಹತ್ರ ತಕೊಂಡು ಹೋಗ್ಬೇಡಿ, ಒದ್ದೆ ಆಗಿದ್ದು ಅದನ್ನು ತಕೊಂಡ್ ಬಂದ್ರೆ ಡೆಫಿನೆಟ್ಲಿ ಅದನ್ನು ಪುನಃ ರೀಇಂಪ್ಲಾಂಟ್ ಮಾಡಿ ಉಳಿಸಬಹುದು. ಟ್ರೀಟ್ಮೆಂಟ್ ಕೂಡ ಇದೆ.
1: ಈಗ ಡಾಕ್ಟರ್, ಈಗ ಮುಖ್ಯವಾಗಿ ಮನೆಯಲ್ಲಿ ಮಹಿಳೆಯಾದವಳು ತನ್ನ ಹಲ್ಲಿನ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಅಂತ ಹೇಳ್ತೀರಿ?
0: ಈಗ ಮಹಿಳೆಯರಿಗೆ ಹಲ್ಲಿನದ್ದು ಮಾತ್ರ ಅಲ್ಲ, ಬೇರೆ ದೇಹದ್ದು, ನಮ್ಮ ಆರೋಗ್ಯದ ವಿಷಯವನ್ನು ನಾವು ಲಾಸ್ಟಿಗೆ ನೋಡುದು. ಮನೆಯಲ್ಲಿ ಇದ್ದವರದ್ದು ಎಲ್ಲರದ್ದು ಆರೋಗ್ಯವನ್ನು ಫಸ್ಟ್ ನೋಡಿ ಲಾಸ್ಟಿಗೆ ನಮ್ಮ ಆರೋಗ್ಯವನ್ನು ನೋಡುದು. ಇಂಥದ್ರಲ್ಲಿ ಮುಖ್ಯವಾಗಿ ಹಲ್ಲಿನ ಆರೋಗ್ಯ ತುಂಬಾ ತುಂಬಾ ಮುಖ್ಯ ಇರ್ತದೆ. ಈಗ ನಮ್ಮ ಹೆಂಗಸರಿಗೆ ಅವರ ಏಜ್ ಪ್ರಕಾರ ಹಾರ್ಮೋನಲ್ ಚೇಂಜಸ್ಗಳು ಇರ್ತವೆ. 12-13 ವರ್ಷ ಆಗುವಾಗ, ಮೆನ್ಸಸ್ ಸ್ಟಾರ್ಟ್ ಆಗುವಾಗ ಹಾರ್ಮೋನಲ್ ಚೇಂಜಸ್ ಬರ್ತದೆ. ಆಮೇಲೆ ಡೆಲಿವರಿ ಟೈಮ್ ಅಲ್ಲಿ ಇರ್ಬೋದು, ಮೆನೋಪಾಸ್ ಟೈಮ್ ಅಲ್ಲಿ ಇರ್ಬೋದು, ಪೋಸ್ಟ್ ಮೆನೋಪಾಸ್ ಟೈಮ್, ಈ ತರ ಹಾರ್ಮೋನಲ್ ಚೇಂಜಸ್ ಬಹಳಷ್ಟು ಆಗ್ತದೆ. ಇದನ್ನು ನಾವು ಎಂತ ಮಾಡಿ ಕೂಡ ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಂಥದ್ರಲ್ಲಿ ಮೇಜರ್ಲಿ ಪ್ರೆಗ್ನೆನ್ಸಿಗೆ ಬಂದಾಗ ಬಹಳಷ್ಟು ಹಾರ್ಮೋನ್ಸ್ ಚೇಂಜ್ ಆಗ್ತದೆ. ಇದು ವಸಡಿನ ಇನ್ಫೆಕ್ಷನ್ ಸ್ಟಾರ್ಟ್ ಮಾಡ್ತದೆ. ಮತ್ತೆ ಪುನಃ ಡೆಲಿವರಿ ಆದ್ಮೇಲೆ ಲ್ಯಾಕ್ಟೇಟಿಂಗ್ ಮದರ್ಸ್, ಈ ಟೈಮ್ ಅಲ್ಲಿ ಹಲ್ಲು ನೋವು ಹಾಗೆ ಹೀಗೆ ಅಂತ ಪ್ರೆಗ್ನೆನ್ಸಿ ಇದ್ದಾಗ ಹಲ್ಲು ನೋವೆಲ್ಲ ಶುರು ಆದ್ರೆ ತುಂಬಾ ಕಷ್ಟ ಅವರಿಗೆ. ಟ್ರೀಟ್ಮೆಂಟ್ ಮಾಡ್ಲಿಕ್ಕೂ ನಮ್ಗೆ ಕಷ್ಟ ಆಗ್ತದೆ, ಅಂದ್ರೆ ಲಿಮಿಟೆಡ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರ್ತದೆ. ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಡೆಫಿನೆಟ್ಲಿ ಮಾಡ್ಬೋದು, ಅಂದ್ರೆ 3-6 ತಿಂಗಳು ಗರ್ಭಿಣಿ ಇರುವಾಗ ಆ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡುವಂಥದ್ದು ಸೇಫ್. ಆದ್ರೆ ಹಲ್ಲು ನೋವು ಇಲ್ಲ ತೊಂದರೆ ಅದೇ ಟೈಮಲ್ಲಿ ಬರ್ಬೇಕಂತ ಏನೂ ಇಲ್ಲ, ಅದ್ರ ನಂತರ ಇಲ್ಲ ಮುಂಚೆ ಕೂಡ ಬರ್ಬೋದು. ಬಟ್ ಇದ ಕೆಲವು ಸೇಫರ್ ಆಪ್ಷನ್ಸ್. ಗರ್ಭಿಣಿ ಆದಾಗ ನಮ್ಗೆ ಮೆಡಿಸಿನ್ಸ್ ಕೊಡ್ಲಿಕ್ಕೂ ಕೂಡ ರೆಸ್ಟ್ರಿಕ್ಷನ್ಸ್ ಇರ್ತದೆ, ಇಂಥ ಮೆಡಿಸಿನ್ಸ್ ಕೊಡಬಾರ್ದು, ಇಂಥದ್ದು ಕೊಡಬಹುದು ಅಂತೆಲ್ಲ ಇರ್ತದೆ. ಸೊ ಹಾಗಾಗಿ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ಅಂತ, ಅಂದ್ರೆ ಅದನ್ನ ಮೊದಲೇ ತಡೆಗಟ್ಟಬೇಕು. ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದ್ರೆ ನಮ್ಗೆ ಆಪ್ಷನ್ಸ್ ಲಿಮಿಟೆಡ್ ಇರ್ತದೆ. ನಾನು ಈಗಲೇ ಹೇಳಿದ ಹಾಗೆ ನಮ್ಮ ಹೆಂಗಸದ್ದು ಬಾಯಲ್ಲಿ ಇರುವಂತದ್ದು ಬ್ಯಾಕ್ಟೀರಿಯಾ ಡೈರೆಕ್ಟ್ಲಿ ಮಗುವಿಗೆ ಹೋಗ್ತದೆ, ಹಾಲಿನ ಮುಖಾಂತರ ಇರ್ಬೋದು, ನಮ್ಮ ತುಂಬಾ ಹತ್ತಿರವಾಗಿ ನಾವು ಮಗುವನ್ನು ಇಟ್ಕೊಂಡಿರ್ತೇವೆ. ಸೊ ನಮ್ಮ ಆರೋಗ್ಯ, ಹಲ್ಲಿನ ಆರೋಗ್ಯ ನಾವು ಚೆನ್ನಾಗಿ ಕಾಪಾಡಿಕೊಂಡ್ರೆ ನಮಗೆ ಹುಟ್ಟುವಂತ ಮಕ್ಕಳದ್ದು ಕೂಡ ಖಂಡಿತವಾಗಿ ಒಳ್ಳೆದಾಗಿ ಬರ್ತದೆ. ಅದನ್ನು ನಾವು ಕಾಪಾಡ್ಕೊಳ್ಬೇಕು. ಹಾಗಾಗಿ ದಯವಿಟ್ಟು ಒಂದು ದಂತ ವೈದ್ಯರ ಹತ್ರ ಹೋಗಿ ಉತ್ತಮವಾದ ಸಲಹೆಯನ್ನು ಪಡ್ಕೊಳ್ಳಿ. ನಮ್ಗೆ ಬರುವಂತ ಪೇಷಂಟ್ಸ್ ಹೆಚ್ಚಾಗಿ, ಡಾಕ್ಟ್ರೆ ನಂಗೆ ಸ್ಮೈಲ್ ಸರಿ ಮಾಡಿ, 1 ವಾರದಲ್ಲಿ ಮದುವೆ ಉಂಟು, ಸ್ಮೈಲ್ ಸರಿ ಮಾಡಿ, ಇಲ್ಲಿ ಗ್ಯಾಪ್ ಉಂಟು, ಇಲ್ಲಿ ಈ ತರ ಇದೆ ಅಂತ ಹಾಗೆ ಕಾಸ್ಮೆಟಿಕ್ಸ್ ರೀಸನ್ಸ್ ಗೆ ಬರ್ತಾರೆ ವಿನ ಆಕ್ಚುಲಿ ಏನಿದೆ ಅವರ ಬಾಯಲ್ಲಿ ಅದರ ವಿಷಯ ಅವರು ನಾವು ಹೇಳಿದ್ರು ಕೂಡ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಬಟ್ ಅದು ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಹಾಗೆ ಮೆನೋಪಾಸ್ ಟೈಮ್ ಅಲ್ಲಿ ಕೂಡ ಮತ್ತೆ ಹಾರ್ಮೋನಲ್ ವೇರಿಯೇಷನ್ ಆಗ್ತದೆ, ಹಲ್ಲುಗಳು ಸಡಿಲವಾಗುವುದು ಇದು ತುಂಬಾ ಕಾಮನ್. ಹಲ್ಲುಗಳು ಸಡಿಲವಾಗಿ ಮೊದಲು ಗ್ಯಾಪ್ ಇರಲಿಲ್ಲ ಡಾಕ್ಟ್ರೆ, ಈಗ ಗ್ಯಾಪ್ ಬರ್ತಾ ಉಂಟು, ಹಲ್ಲು ಹೊರಗಡೆ ಬರ್ತಾ ಉಂಟು, ಇದೆಲ್ಲ ತುಂಬಾ ಕಾಮನ್ ಕಂಪ್ಲೇಂಟ್ಸ್ ನಮ್ಗೆ ಬರ್ತದೆ ಲೇಡೀಸ್ ಇಂದ. ಸೊ ಇದಕ್ಕೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಕೂಡ ಉಂಟು. ಆದ್ರೆ ಅದರ ಮೊದಲೇ ನಾವು ಅದರ ವಿಷಯ ತಿಳ್ಕೊಂಡು ಈ ತರ ಕೂಡ ಇದೆ ಅಂತ ಹೇಳಿಕೊಂಡು ಅದಕ್ಕೆ ಸೂಕ್ತವಾದ ಏನು ಪ್ರಿವೆಂಟಿವ್ ಮೆಷರ್ಸ್ ಇದೆ ಅದನ್ನು ತಿಳ್ಕೊಳ್ಬೇಕಾಗ್ತದೆ.
1: ಈಗ ಡಾಕ್ಟರ್, ನಮ್ಮಲ್ಲಿ ಈಗ ಮಕ್ಕಳ ಹಲ್ಲಿನ ಆರೋಗ್ಯದ ಕಡೆಗೆ ನಾವು ಬಂದಾಗ ಸಾಮಾನ್ಯವಾಗಿ ಒಂದು ಪೇರೆಂಟ್ಸ್ ಹತ್ರ ಒಂದು ಮನಸ್ಥಿತಿ ಇದೆ, ಅಂದ್ರೆ ಅದು ಬಿದ್ದು ಹೋಗುವ ಹಲ್ಲು, ತೊಂದರೆ ಇಲ್ಲ, ಮುಂದಕ್ಕೆ ಹಲ್ಲು ಹೊಸ ಹಲ್ಲು ಬರ್ತದೆ, ಇದ್ರ ಬಗ್ಗೆ ಅಷ್ಟೊಂದು ಕೇರ್ ತಗೊಳ್ಳುವಂತ ಅಗತ್ಯ ಇಲ್ಲ ಅಂತ ಹೇಳಿ.

0: ಹೆಚ್ಚಿನ ತಂದೆ ತಾಯಿಗಳು ಈ ರೀತಿ ಯೋಚಿಸ್ತಾರೆ, ಏನ್ ಹೇಳ್ತೀರಿ ಡಾಕ್ಟರ್ ಇದ್ರ ಬಗ್ಗೆ?
1: ಇದು ತುಂಬಾ ತಪ್ಪು. ಯಾಕಂತ ಹೇಳಿದ್ರೆ ನಾವು ಮಕ್ಕಳದ್ದು ಈಗ ಫ್ಯೂಚರಿಗೆ ನಾವು ತುಂಬಾ ಥಿಂಕ್ ಮಾಡ್ತೇವೆ. ಇವರನ್ನು ಈ ಶಾಲೆಗೆ ಹಾಕ್ಬೇಕು, ಇವರನ್ನು ಆ ಶಾಲೆಗೆ ಹಾಕ್ಬೇಕು, ಇವ್ರ ಮುಂದೆ ದೊಡ್ಡದಾಗಿ ಡಾಕ್ಟರ್ ಆಗ್ಬೇಕು, ಈ ತರ ಎಲ್ಲ ತುಂಬಾ ನಾವು ತಿಳ್ಕೊಳ್ತಾ ಇರ್ತೇವೆ, ಅವ್ರ ಪ್ಲಾನ್ ಮಾಡ್ತಾ ಇರ್ತೇವೆ. ಆದ್ರೆ ಎಲ್ಲೂ ಬಂದಾಗ ಮತ್ತೆ ಅದನ್ನು ನೆಗ್ಲೆಕ್ಟ್ ಮಾಡ್ತೇವೆ, ಹೋಗಿ ಬಿದ್ದು ಹೋಗುವ ಹಲ್ಲಲ್ಲ ಅಂತ. ಆದ್ರೆ ನಾವು ಯಾವತ್ತು ಆಲೋಚಿಸಿದೇವ, ಪಾಪ ಆ ಮಗುವಿಗೆ ಹಲ್ಲು ನೋವು ಬಂದ್ರೆ ಅದು ಹೇಗೆ ಊಟ ಮಾಡ್ತದೆ, ಅದು ಹೇಗೆ ಫುಡ್ ಅನ್ನು ಜೀತದೆ? ಮಗು ಹೇಳ್ತದೆ ಅಮ್ಮ ನಂಗೆ ಹಲ್ಲು ನೋವು ಅಂತ ಹೇಳ್ತದೆ, ಆದ್ರೆ ನಾವೇನ್ ಮಾಡ್ತೇವೆ, ಏ ಅದು ಬಿದ್ದೋಗುವ ಹಲ್ಲು, ಸುಮ್ನಿರು, ನೀನ್ ಚಾಕ್ಲೇಟ್ ತಿಂದು ಹೀಗೆ ಆದದ್ದು ಅಂತ ನಾವೇ ಮಕ್ಕಳಿಗೆ ಬೈತೇವೆ. ಆದ್ರೆ ನಾವು ಯಾವತ್ತು ಇಚ್ಛಿದೇವ ಅದಕ್ಕೆ ಚಾಕ್ಲೇಟ್ ಕೊಡುದು ಯಾರು?
0: ನಾವೇ.
1: ಬಿಸ್ಕಿಟ್ಸ್ ಕೊಡುದು ಯಾರು? ನಾವೇ. ಅದು ಹೋಗಿ ಅಂಗಡಿಯಿಂದ ತಕೊಂಡು ಬರ್ತದ? ಇಲ್ಲ, ಅದಕ್ಕೆ ನಾವೇ ಕೊಡುದು. ಇಷ್ಟಿಷ್ಟು ದೊಡ್ಡ ಸ್ವೆಲ್ಲಿಂಗ್ ಇಟ್ಕೊಂಡು ಬರ್ತವೆ ಸಣ್ಣ ಮಕ್ಕಳು. ಆದ್ರೆ ಅದ್ರ ವಿಷಯ ಏನು ಬೇಡ ಡಾಕ್ಟರ್, ಈಗ ಮಾತ್ರೆ ಕೊಡಿ, ಏನು ಮಾಡುದು ಬೇಡ, ಈಗ ಮಾತ್ರೆ ಕೊಡಿ. ಆ ಮಾತ್ರೆ ಆ ದೇಹಕ್ಕೆ ಹೋಗ್ತದೆ, ಎಷ್ಟು ಸರ್ತಿ ನಾವು ಅದನ್ನು ಕೊಡ್ಬೋದು? ಅದಕ್ಕೆ ಒಂದು ಸರಿಯಾದ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ನಾವೊಂದು ಇಂತಿಷ್ಟು ಅದಕ್ಕೆ ಪ್ರೈಸ್ ವೇರಿಯೇಷನ್ಸ್ ಇರ್ತದೆ. ನಾನು ಎಕ್ಸಾಂಪಲ್ ಕೊಡ್ತೇನೆ, ನಿಮ್ಗೊಂದು 500 ರೂಪಾಯಿ ಅಂತ ಇಟ್ಕೊಳ್ಳಿ. 500 ರೂಪಾಯಿ ಇಷ್ಟು ಆಗ್ತದ? 500 ರೂಪಾಯಿ ಬಿದ್ದು ಹೋಗುವ ಹಲಿಗೆ ನಾನಕ್ಕೆ 500 ರೂಪಾಯಿ ಖರ್ಚು ಮಾಡುದು ಅಂತ. ಅದೇ ಪೇರೆಂಟ್ ಆ ಮಗುವಿಗೆ 1,000 ರೂಪಾಯಿದು ಡ್ರೆಸ್ ತೆಗೆಸ್ಕೊಡ್ತದೆ, ಯಾಕೆ? ಮಗು ಬೆಳೆಯುವುದಿಲ್ವಾ? ಆ ಡ್ರೆಸ್ ಅನ್ನು 1 ಸರ್ತಿ ಹಾಕ್ಬೋದು ಮಗು.
0: ಹೌದು,
1: ಎರಡು ಸರ್ತಿ ಹಾಕ್ಲಿಕ್ಕೆ ಕೇಳಲಿಕ್ಕಿಲ್ಲ. ಮತ್ತೆ ಆ ಮಗು ದೊಡ್ಡದಾಯ್ತು, ಅದು ಟೈಟ್ ಆಯ್ತು, ಗಿಡ್ಡಾಯ್ತು ಅಂತ ಹೇಳಿ ನಾವು ಅದನ್ನು ಡಿಸ್ಕಾರ್ಡ್ ಮಾಡ್ತೇವೆ. 1,000 ಅಲ್ಲಿ ಹೋಯ್ತೆ. ಅದೇ 1,000 ನೀವು 500 ರೂಪಾಯಿಯನ್ನು ನೀವು ಮಗುಗೆ ಟ್ರೀಟ್ಮೆಂಟ್ಗೆ ನೀವು
0: ವಿನಿಯೋಗಿಸಿದ್ರೆ, ಹೌದು
1: ವಿನಿಯೋಗಿಸಿದ್ರೆ ಆ ಮಗು ಪಾಪ ಊಟ ಆದ್ರೂ ಮಾಡ್ತದೆ. ಸೊ ನಾವು ಅಂತದೆಲ್ಲ ನಾವು ಥಿಂಕ್ ಮಾಡುದಿಲ್ಲ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಈ ದೊಡ್ಡವರಲ್ಲಿ ಬರುವಂತ ಹಲ್ಲು ಫಸ್ಟ್ ಮೋಲರ್ಸ್ ಅಂತ ನಾವು ಹೇಳ್ತೇವೆ, ಅದು ಮಗುವಿಗೆ 6 ವರ್ಷಕ್ಕೆ ಡೈರೆಕ್ಟ್ ಆಗಿಯೇ ಬರ್ತದೆ, ಅದಕ್ಕೆ ಹಾಲಿನ ಹಲ್ಲು ಬಂದಿರುವುದಿಲ್ಲ. ಸೊ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಎಲ್ಲ ಹಲ್ಲು ಬರುವಾಗ ಅದಕ್ಕೆ 12 ವರ್ಷ ಆಗಿರ್ತದೆ ಅಂತ ಹೇಳಿಕೊಂಡು ಈ ಹಲ್ಲನ್ನು ನಾವು ಕಂಪ್ಲೀಟ್ಲಿ ನಿಗ್ಲೆಕ್ಟ್ ಮಾಡ್ತೇವೆ. ಸೊ ಮಕ್ಕಳು ಬ್ರಷ್ ಮಾಡ್ಲಿಕ್ಕೆ ಕೇಳುದಿಲ್ಲ ಅಂತ ಇನ್ನೊಂದು ವಿಚಾರ ಬರ್ತದೆ. ಇಷ್ಟು ಹೇಳಿದ್ರು ಹಠ ಮಾಡ್ತದೆ, ಬ್ರಷ್ ಮಾಡ್ಲಿಕ್ಕೆ ಕೇಳುದಿಲ್ಲ. ನಾವು ಮಕ್ಕಳು ಊಟ ಮಾಡ್ಲಿಕ್ಕೂ ಹಠ ಮಾಡ್ತಾರೆ, ಸ್ನಾನ ಮಾಡ್ಲಿಕ್ಕೂ ಹಠ ಮಾಡ್ತಾರೆ, ತಲೆ ಸ್ನಾನ ಮಾಡುವಾಗ ಸಹ ಅಳ್ತಾರೆ. ನಾವು ಬಿಡ್ತೇವ? ಬಿಡುದಿಲ್ಲ. ನಾವೇನಾದ್ರೂ ಒಂದು ಅದಕ್ಕೆ ಬೈದ ಏನಾದ್ರೂ ರೀತಿಯಲ್ಲಿ ಅದನ್ನು ಕರೆಕ್ಟ್ ಆಗಿ ನಾವು ಮಾಡ್ತೇವೆ, ಬಿಡುದಿಲ್ಲ ನಾವು. ಹಾಗೆ ಹಲ್ಲನ್ನು ಯಾಕೆ ನಾವು ಬ್ರಷ್ ಮಾಡಬಾರ್ದು? ನನ್ನ ಸಲಹೆ ಇಷ್ಟೇ, ಒಂದು ಕಂಟಿನ್ಯೂಸ್ ಆಗಿ ಫೋರ್ಸ್ಫುಲಿ 2-3 ದಿವಸ ಮಾಡಿ, 4ನೇ ದಿವಸ ತಂತಾನೆ ಮಗು ಅದಕ್ಕೆ ಅರಿವಾಗ್ತದೆ, ಹೋ ನಾನು ಏನು ಹಠ ಮಾಡಿದ್ರು ಇವರು ಬಿಡುದಿಲ್ಲ ನನ್ಗೆ ಅಂತ ಮತ್ತೆ ಕೋಆಪರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ.
0: ಮೇಡಮ್, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬಾ ಕಾಣುವಂತಹ ಒಂದು ಹವ್ಯಾಸ ಅಂತ ಹೇಳಬಹುದು ಈ ಎಲೆ ಅಡಿಕೆ ತಿನ್ನುವುದು, ಜೊತೆಗೆ ಹೊಗೆ ಸೊಪ್ಪನ್ನ ತಿನ್ನುವಂತಹ ಒಂದು ತುಂಬಾ ಮಂದಿಯಲ್ಲಿ ಕಾಣ್ತೇವೆ. ಕೆಲವರು ಅದು ಊಟ ಆದ್ಮೇಲೆ ಡೈಜೆಷನ್ಗೆ ಅಂತ ಹೇಳಿ ತಿಂದ್ರೆ, ಇನ್ನು ಕೆಲವರು ಅದು ಅವರ ಕೆಟ್ಟ ಒಂದು ಅಭ್ಯಾಸ ಅಂತ ಹೇಳಿ ಹೇಳ್ಬೋದು. ಹೇಳಿ ಡಾಕ್ಟರ್, ಇಂತಹ ಒಂದು ದುರಭ್ಯಾಸದಿಂದಾಗಿ ಎಂತಹ ಸಮಸ್ಯೆಗಳು ಕಾಡಬಹುದು ಅಂತ ಹೇಳಿ.
1: ಈಗ ಎಲೆ ಅಡಿಕೆ ನೋ ಡೌಟ್ ಇದರಲ್ಲಿ ಕೆಲವೊಂದು ನಮ್ಮ ಡೈಜೆಷನ್ಗೆ ಮುಖ್ಯವಾದ ಅಂಶಗಳು ಅದರಲ್ಲಿ ಇರ್ತದೆ. ಹಾಗಾಗಿ ಹಳೆಯ ಕಾಲದಿಂದ ಊಟ ಆದ್ಮೇಲೆ ಎಲೆ ಅಡಿಕೆ ತಿಂದ್ರೆ ಡೈಜೆಷನ್ ಇಂಪ್ರೂವ್ ಆಗ್ತದೆ ಅಂತ ಆ ದೃಷ್ಟಿಯಲ್ಲಿ ತಿಂತಾ ಇದ್ರು. ಈಗ ಇದು ದಿವಸಕ್ಕೆ 1 ಬಾರಿ ಇಲ್ಲ 2 ಬಾರಿ ಮಾತ್ರ ತಿನ್ನುವಂಥದ್ದು, ಮಾತ್ರ ತಿನ್ನುವಂಥದ್ದು.
0: ಹೌದು,
1: ಆವಾಗ ಅವೈಲೆಬಿಲಿಟಿ ಹೇಗಿತ್ತು ನಮ್ಗೆ ಗೊತ್ತಿಲ್ಲ. ಒಂದು ಪದ್ಧತಿಯಾಗಿ ಅದು ಬೇಕಾದ ಹಾಗೆ ತಿನ್ನುದು, ಬೇಕಾದ ಹಾಗೆ ಅದನ್ನು ಉಗುಳುದು, ಅದೆಲ್ಲ ನಾವು ಆಮೇಲೆ ಕಂಡು ಬಂದಂತು. ಈಗ ಅದರಲ್ಲಿ ಕೂಡ ಎಲೆ ಅಡಿಕೆ ತಿಂದ್ರೆ ಹಲ್ಲು ನೋವು ಬರಲ್ಲ, ಅದಕ್ಕೋಸ್ಕರ ತಿನ್ನು ಅಂತ ಹೇಳುವ ವಿಚಾರ ಕೂಡ ಇದೆ. ಇದು ಪಾರ್ಷಲಿ ಸತ್ಯ. ಯಾಕಂತ ಹೇಳಿದ್ರೆ ಎಲೆ ಅಡಿಕೆಯಲ್ಲಿ ಇರುವಂತದ್ದು ಕೆಲವು ಅಂಶಗಳು ನಾವು ಎಂಡ್ ನರ್ವ್ಸ್ ಅಂತ ಹೇಳಿವೆ, ಅಂದ್ರೆ ಆ ಡಿಸೀಸ್ ಅನ್ನು ತಡೆಗಟ್ಟುವುದಿಲ್ಲ, ಸ್ಪ್ರೆಡ್ ಆಗುದನ್ನು ತಡೆಗಟ್ಟಿಸುದಿಲ್ಲ, ಆದ್ರೆ ನೋವು ಬರುವುದಿಲ್ಲ, ಅರಿವಾಗುದಿಲ್ಲ.
0: ಸೊ
1: ನೋವು ಇರ್ತದೆ, ಒಳಗೊಳಗೆ ಇದ್ದ ಇನ್ಫೆಕ್ಷನ್ ಅದು ಪ್ರೋಗ್ರೆಸ್ ಆಗ್ತಾ ಇರ್ತದೆ, ಆದ್ರೆ ನಮ್ಗೆ ಅದು ಅದರದ್ದು ಅರಿವು ಬರುವುದಿಲ್ಲ. ಹಾಗೆ ಮೊದಲಿನವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನೀನು ಹಲ್ಲು ನೋವು ನಿಂಗೆ ಬರಬಾರ್ದು ಅಂತ ಹೇಳಿದ್ರೆ ಎಲೆ ಅಡಿಕೆ ತಿನ್ನು ಅಂತ, ಅದೊಂದು ಅಗೇನ್ ಮೂಢನಂಬಿಕೆ ಸ್ಟಾರ್ಟ್ ಮಾಡಿದ್ರು. ಈಗ ಇದ್ರದ್ದು ಸೈಡ್ ಇಫೆಕ್ಟ್ಸ್, ಟೊಬ್ಯಾಕೋ ಹೊಗೆ ಸೊಪ್ಪಿನ ಸೈಡ್ ಇಫೆಕ್ಟ್ಸ್ ತುಂಬಾನೇ ಇದೆ. ಗುಟ್ಕಾ ಇಂಥದೆಲ್ಲ ಪ್ಯಾಕೆಟ್ ಬರೆದಿರ್ತಾರೆ, ಓರಲ್ ಕ್ಯಾನ್ಸರ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಆದ್ರೆ ಬಹುಶಃ ನಾವು ಅದರ ವಿಷಯ ತುಂಬಾ ಗಾಢವಾಗಿ ಚಿಂತನೆ ಮಾಡಬೇಕು, ಹೇಗೆ ಅದನ್ನು ತಡೆಗಟ್ಟಬಹುದು. ಈಗ ಅಭ್ಯಾಸ ಒಂದು ಆಗಿದೆ, ಅದನ್ನು ಹೇಗೆ ಬಿಡಿಸಬೇಕು ಅಂತ ಹೇಳುವ. ಈಗ ಕುಡಿಯುವುದು ಅಂತದೆಲ್ಲ, ಸಿಗರೇಟ್ ಇದು ಕೂಡ ಒಂದು ಕೆಟ್ಟ ಹವ್ಯಾಸ, ಇದನ್ನು ತಡೆಗಟ್ಟಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಓರಲ್ ಕ್ಯಾನ್ಸರ್ ಅಂತಹ ಮಹಾಮಾರಿಗಳು ಬರ್ತವೆ. ಸೊ ಇಂಥದಕ್ಕೂ ಟ್ರೀಟ್ಮೆಂಟ್ ಮತ್ತೆ ಸರ್ಜಿಕಲ್ ಹೋಗ್ತದೆ, ಅದಕ್ಕಿಂತ ಮೊದಲೇ ದಯಮಾಡಿ ಇದನ್ನು ನಿಲ್ಲಿಸಿ, ಇಲ್ಲ ಪ್ರಿವೆಂಟ್ ಮಾಡಿಕೊಳ್ಳಿ.
0: ಒಳ್ಳೆಯದು.

0: ಡಾಕ್ಟರ್, ಎಷ್ಟು ಹೊತ್ತು ಹಲ್ಲಿನ ಆರೋಗ್ಯದ ಬಗ್ಗೆ ಸುಮಾರು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ನಿಮಗೆ.
1: ಧನ್ಯವಾದಗಳು.
2: ಇದುವರೆಗೂ ಹಲ್ಲಿನ ಆರೋಗ್ಯದ ಕುರಿತು ದಂತ ವೈದ್ಯರಾದ ಡಾಕ್ಟರ್ ಸ್ವಾತಿ ಪೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
4: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಗೆ FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:55 ಗೆ

0: ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಯಾರು?
6: ಓ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
5: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
6: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
5: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
6: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
7: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
8: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
9: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
10: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
9: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
10: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಅವರು. ಮೇಡಮ್ ನಮಸ್ಕಾರ.
1: ನಮಸ್ಕಾರ.
0: ಆಹಾರಗಳನ್ನು ನಾವು ಸಮತೋಲನ ಆಹಾರದಲ್ಲಿ ವಿಚಾರ ಮಾಡಿದಾಗ ಅದು ಹೀಗೆ ತಗೋಬೇಕು, ಇಷ್ಟಿಷ್ಟೇ ಇರಬೇಕು ಅಂತ ಎಲ್ಲವನ್ನೂ ಮಾತಾಡ್ತಾ ಇರ್ತೀವಿ. ಆಯಿತು, ಅದನ್ನು ತಿನ್ನಬೇಕು ಅಂತ ನಮ್ಮ ಮನಸ್ಸಿದೆ ನಿಜ, ಬಟ್ ಆ ಒಂದು ಸಂದರ್ಭದಲ್ಲಿ ನಮಗೆ ಅದು ಸಿಗ್ತಾ ಇಲ್ಲಲ್ಲ, ಅಥವಾ ಸಿಕ್ಕರು ತುಂಬ ಕಾಸ್ಟ್ಲಿ ಇದೆಯಲ್ಲ, ಏನು ಮಾಡೋದು ಅಂತಂತ ಹೇಳಿ ತುಂಬ ಯೋಚನೆ ಮಾಡ್ತಾರೆ. ಇಲ್ಲೋ ಆರೋಗ್ಯಕ್ಕಾಗಿ ಅದು ಬೇಕೇ ಬೇಕು ಅಂತಂದಾಗ ಎಲ್ಲಾದರೂ ಹೋಗಿ ತೊಗೊಂಬಂದು ತಿನ್ನೋರು ಇದ್ದಾರೆ, ಅದು ಆರ್ಥಿಕವಾಗಿ ಚೆನ್ನಾಗಿದ್ರೆ. ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಅಥವಾ ಒಂದು ಹಂತಕ್ಕೆ ನಮ್ಮ ಮಟ್ಟಿಗೆ ನಾವು ಸಮಾಧಾನ ಪಡ್ಕೊಳ್ಳೋದೇನೆಂದರೆ, ಸಾಂದರ್ಭಿಕ ಅನುಸಾರವಾಗಿ ಅಥವಾ ಸೀಸನಲ್ ಆಗಿ ಋತುಮಾನಕ್ಕನುಗುಣವಾಗಿ ಯಾವ್ಯಾವ ಆಹಾರ ಸಿಗುತ್ತೆ ಅದು ನಮಗೆ ಒಂದು ಒಳ್ಳೆ ರೀತಿಯಾದಂಥ ಆಹಾರವಾ ಅದನ್ನು ನಾವು ತಿಳ್ಕೊಬೇಕು ಫಸ್ಟ್ ಮೇಡಮ್. ಈಗ ಬೇರೆ ಬೇರೆ ಸಮಯಕ್ಕನುಗುಣವಾಗಿ ಅಂದರೆ ಕಾಲಮಾನಕ್ಕನುಗುಣವಾಗಿ ಆಹಾರ ಸಿಗೋ ಆಹಾರ ನಮಗೆ ಪೌಷ್ಟಿಕಾಂಶದ ಒಂದು ಕೊರತೆಯನ್ನು ನೀಗಿಸುವ ಆಹಾರವಾ ಅಥವಾ ಓಕೆನಾ, ನಮ್ಮ ಆರೋಗ್ಯಕ್ಕೆ ಅದು ಎಲ್ಲ ಸೂಕ್ತವಾ?
1: ನಿಮ್ಮ ಕ್ವೆಶ್ಚನ್ಗೆ ನಾನು ತುಂಬಾ ಸಿಂಪಲ್ ಆನ್ಸರ್ ಕೊಡ್ಬೋದು. ನಾವು ವರ್ಷದಲ್ಲಿ 4 ಸೀಸನ್ ನೋಡ್ತೀವ ಇಂಡಿಯಾನಲ್ಲಿ, ಮಳೆ, ಬಿಸಿಲು, ಚಳಿ, ಇನ್ನೊಂದು ನಮ್ಮ ಸ್ಪ್ರಿಂಗ್ ಸೀಸನ್ ಚೈತ್ರ ಮಾಸ. ಸೊ ಈ 4 ಸೀಸನ್ಗೆ ನಮ್ಮಲ್ಲಿ ಟೆಂಪ್ಲೇಟ್ ಅಂತ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಬೇಸಿಗೆಗೆ ರಾಮನವಮಿ ಟೆಂಪ್ಲೇಟ್. ರಾಮನವಮಿಗೆ ಮಾಡೋ ಅಡುಗೆನ ನೀವು ದೀಪಾವಳಿಗೆ ಮಾಡ್ತೀರಾ, ಚಳಿಗಾಲದಲ್ಲಿ ಸೇಮ್ ಹಬ್ಬ ಬರುತ್ತಲ್ಲ, ಮಾಡ್ತೀರಾ?
0: ಮಾಡಲ್ಲ.
1: ಬೇಡ. ಜನ್ಮಾಷ್ಟಮಿ ಮಳೆಗಾಲದಲ್ಲಿ ಬರುತ್ತೆ, ಅದ್ರಲ್ಲಿ ಮಾಡೋ ಅಡುಗೆನ ನೀವು ರಾಮನವಮಿಗೆ ಮಾಡ್ತೀರಾ? ಇಲ್ಲ. ಚಳಿಗಾಲದಲ್ಲಿ ಬರೋ ದೀಪಾವಳಿಗೆ ಅಡುಗೆನ ನೀವು ಚೈತ್ರ ಮಾಸ ಅಂದ್ರೆ ನಮ್ಮ ಶಿವರಾತ್ರಿ ಇನ್ನು ಸೀಸನಲ್ ಚೇಂಜಸ್ ಇದ್ದಾಗ ಅವಾಗ ಮಾಡ್ತೀರಾ? ಯಾಕೆ ಮುಂಚೆ ಹಬ್ಬ ಹಬ್ಬಕ್ಕೆ ಊಟದ ಪದ್ಧತಿನ ಚೇಂಜ್ ಮಾಡ್ತಿದ್ರು? ಯಾಕೆಂದ್ರೆ ಜನಕ್ಕೆ ಇದಕ್ ಅಸೋಸಿಯೇಟೆಡ್ ಅಂತ ಏನಾರ ಒಂದು ಕೊಟ್ರೆ ಮೇ ಬಿ ಅರ್ಥ ಮಾಡ್ಕೋತಾರೆ ಅನ್ನೋ ಅಂತ. ಇದ್ ಬಿಟ್ರೆ ನಮ್ಮ ಸೀಸನಲ್ ರೀಸೆಟ್ ಇಡೀ ವರ್ಷಕ್ಕೆ ಇಮ್ಯುನಿಟಿಗೋಸ್ಕರ ಒಂದು ಚಾತುರ್ಮಾಸ ಅಂತ ಮಾಡ್ತಾರೆ ಮೋಸ್ಟ್ ಆಫ್ ದ ಇಂಡಿಯನ್ ಕಮ್ಯುನಿಟೀಸ್. ಅವರವರ ವಿಧದಲ್ಲಿ ಫಾಸ್ಟಿಂಗ್ ಇಸ್ ನಾಟ್ ಅ ನ್ಯೂ ಥಿಂಗ್. ನಮ್ಗೆ ಯಾರು ಹೊರಗಡೆಯಿಂದ ಬಂದವರೇನು ಉಪವಾಸ ಇರೋದು ಹೇಳ್ಕೊಡ್ಲಿಲ್ಲ. ಅಂಡ್ ಉಪವಾಸ ಇರೋಂದ್ರೆ ನಿಟ್ಟು ಉಪವಾಸ, ಊಟ ಎಲ್ಲ ಬಿಟ್ಬಿಟ್ಟಿರು ಅಂತಾನು ಹೇಳಿಲ್ಲ. ಉಪವಾಸ ಟೈಮಲ್ಲಿ ನೀವೇನ್ ತಗೋಬಹುದು ಅದಕ್ಕೊಂದು ಟೆಂಪ್ಲೇಟ್ ಇದೆ, ಒಂದು ರೂಲ್ಸ್ ಇದೆ, ಸೆಟ್ ರೂಲ್ಸ್ ಇದೆ. ಈ ರೂಲ್ಸ್ ಎಲ್ಲ ಮಾಡಿದವರು ನಮ್ಮ ಸೀಸನಲ್ ರೀಸೆಟ್ಗೋಸ್ಕರನೇ ಮಾಡಿರೋದು. ರಾಮನವಮಿಲಿ ಕೋಸಂಬರಿ ಪಾನಕ ಮಜ್ಜಿಗೆ ನಾರ್ಮಲ್ ಕಾಮನ್. ಯಾಕೆ? ಅವಾಗ ಬೇಸಿಗೆ, ನೀವು ಕರ್ದಿದ ಪದಾರ್ಥ ತಿಂದು ಅರ್ಗಿಸ್ಕೊಳಕ್ ನಿಮ್ ಶರೀರಕ್ಕೆ ಕಷ್ಟ ಆಗುತ್ತೆ. 2, ಕೋಸಂಬರಿಲಿ ಸೌತೆಕಾಯಿ, ಕ್ಯಾರೆಟ್, ತರಕಾರಿ ಇರುತ್ತೆ, ಒಂದು ತರಹದ ನೆನೆಸಿದ ಬೇಳೆ ಇರುತ್ತೆ. ಸೊ ನಿಮಗೆ ಪ್ರೋಟೀನು ಸಿಕ್ಕದಂಗಾಯ್ತು, ನಿಮಗೆ ಫೈಬರು ಸಿಕ್ಕದಂಗಾಯ್ತು. ಯಾಕಂದ್ರೆ ಸಮ್ಮರ್ ಅಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಲೂಸ್ ಮೋಷನ್ ವೆರಿ ಕಾಮನ್. ಈ ಎರಡೂ ತೊಂದರೆನ ಬ್ಯಾಲೆನ್ಸ್ ಮಾಡಕ್ಕೆ ಅದು ಇತ್ತು. ತಂಪಾದ ಪಾನೀಯಗಳು, ನಿಮ್ಮ ಪಾನಕ ಇರ್ಬೋದು, ಮಜ್ಜಿಗೆ ಇರ್ಬೋದು, ಎಳ್ನೀರ್ ಇರ್ಬೋದು, ಇದೆಲ್ಲ ನಾವು ಸಮ್ಮರ್ ಅಲ್ಲಿ ತಗೋತೀವಿ. ಯಾರ ಮಂಜ್ ಬೀಳ್ತಿರೋ ಜಾಗ ಚಳಿಗಾಲದಲ್ಲಿ ಎಳ್ನೀರ್ ಹುಡ್ಕೊಂಡು ಹೋಗೋರು ನನ್ ಕೇಳೇ ಇಲ್ಲ, ಸಾಧ್ಯನೂ ಇಲ್ಲ.
0: ರಾಶಿಗಟ್ಟಲೆ ಇರೋದು ಅಲ್ಲಿ ಬರೀ ಕೆಲವೇ ಬೆರಳೆಣಿಕೆ ಅಷ್ಟೇ ಇಟ್ಟಿರ್ತಾರೆ ಆ ಟೈಮಲ್ಲಿ.
1: ಅವ್ರ ಆಪಲ್ ಬೆಳೀತಾರೆ ಕಾಶ್ಮೀರದಲ್ಲಿ, ನಾವು ತೆಂಗಿನ ಮರ ಇಟ್ಕೊಂಡಿದೀವಿ. ಯಾಕೆ? ನಮ್ಮ ಹವಾಮಾನಕ್ಕೆ, ನಮ್ಮ ಜಾಗದಲ್ಲಿ ಏನ್ ಸಿಗುತ್ತೆ ಇದು ನಮಗ್ ಸೂಟ್ ಆಗುತ್ತೆ. ಮಾವಿನ ಹಣ್ಣು ಬೇಸಿಗೆಲೆ ಬರ್ತಿತ್ತು, ಇವಾಗ 365 ದಿನ ಬರ್ಸ್ತಾರ, ಅದು ಅಗ್ರಿಕಲ್ಚರಲ್ ಸೈನ್ಸ್ ಅವ್ರ ಕಮಾಲು. ಬಟ್ ದಟ್ ಡಸ್ ನಾಟ್ ಮೀನ್ ಮಾವಿನಕಾಯಿ ಉಪ್ಪಿನಕಾಯಿ, ನಮ್ಮ ಅಜ್ಜಿ ಅವ್ರ ಅಜ್ಜಿ ಎಲ್ಲಾರ ಕಾಲದಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ ಸಮ್ಮರೇನೆ. ಹಪ್ಪಳಗಳನ್ನ ರೆಡಿ ಮಾಡೋರು ಸಮ್ಮರ್ ಅಲ್ಲಿ, ಕರ್ಕೊಂಡು ತಿಂದವ್ರು ಯಾರು ಅಲ್ಲ. ಯಾಕಂದ್ರೆ ಚಳಿಗಾಲದಲ್ಲಿ ಮಳೆ ಬಂದಾಗ, ಚಳಿ ಬಂದಾಗ ನಮಗೆ ಅವಾಗ ಪ್ರಿಪೇರ್ಡ್ ಸ್ಟೋರ್ಡ್ ಫುಡ್ನ ಯೂಸ್ ಮಾಡುವಂತ ಕಾಲ. ಯಾಕೆಂದ್ರೆ ಹೊರಗಡೆ ಹೋಗಿ ಬೆಳೆಯಕ್ಕಾಗಲ್ಲ. ಪಿಕ್ಲಿಂಗ್ ಟೆಕ್ನಿಕ್ ಇರ್ಬೋದು, ಡ್ರೈಯಿಂಗ್ ಟೆಕ್ನಿಕ್ ಇರ್ಬೋದು, ಇದೆಲ್ಲ ನಮ್ಮ ಹಿರಿಯರು ಚಳಿಗಾಲ ಮಳೆಗಾಲದಲ್ಲಿ ಬೆಳೆಯಕ್ಕೆ ಸಿಗದೇ ಇರೋಂಥದ್ನ ನಾವು ಈಗ ಮಾವಿನ ಹಣ್ಣು ಚಳಿಗಾಲದಲ್ಲಿ ಸಿಗಲ್ಲ, ಮಾವಿನಕಾಯಿ ಉಪ್ಪಿನಕಾಯಿ ನೀ ಬೇಸಿಗೆಯಲ್ಲಿ ಹಾಕಿದ್ರೆ
0: ಹಣ್ಣು ಸಿಗದೆ ಹೋದ್ರೂ ಉಪ್ಪಿನಕಾಯಿ ಸಿಗುತ್ತೆ ಅಂತ. ಅದರ ಅಂಶ ಇನ್ನೊಂದು ಬೇರೆ ರೂಪದಲ್ಲಿ ಸಿಗುತ್ತೆ.
1: ಸಿಗುತ್ತೆ.
0: ಈಗ ಮೀನು ಅಥವಾ ತರಕಾರಿಗಳನ್ನ, ಈ ಕುಂಬಳಕಾಯಿ ಸೌತೆಕಾಯಿಗಳನ್ನೆಲ್ಲ ಮನೆಯ ಮೇಲೆ ಕಟ್ಬಿಟ್ಟಿರ್ತಾರೆ, ಅದು ಆಮೇಲೆ ಬರಲಿ ಅಂತ ಹೇಳಿ ಅಂದ್ರೆ ಮುಂದಾಲೋಚನೆ ಅವರಿಗೆ ಆ ಸಮಯದಲ್ಲಿ ನಮಗೆ ತುಂಬಾ ತೊಂದರೆ ಇರ್ತದೆ, ಮಳೆಗಾಲ ಇರ್ತದೆ, ಹೊರಗಡೆ ಹೋಗಕ್ಕೂ ಆಗಲ್ಲ, ಮನೆಯಲ್ಲೇ ಕೂತಿರ್ತೀವಿ, ಆ ಸಮಯದಲ್ಲಿ ಮಾಡಿ ತಿನ್ಬೇಕು ಅಂದ್ರೆ ಒಂದು ತರಕಾರಿ ಬೇಕಲ್ಲ ಆ ಸಮಯದಲ್ಲಿ.
1: ಇವತ್ತಿಗೂ ಸರ್ಟನ್ ಪಾರ್ಟ್ಸ್ ಆಫ್ ಇಂಡಿಯಾ ಅಂಡ್ ಈವನ್ ಕರ್ನಾಟಕ ಮಳೆ ಬಂದ್ರೆ 3 ತಿಂಗಳು ಕಂಟಿನ್ಯೂಸ್ ಮಳೆ ಬರುತ್ತೆ ಮಿನಿಮಮ್. ಅವ್ರೇನ್ ಮಾಡಬೇಕು? ಸ್ಟೋರ್ಡ್ ಫುಡ್ಡೇ ಬೇಕು. ಸ್ಟೋರ್ಡ್ ಫುಡ್ ಸೇಫ್ ಆಗೂ ಇರಬೇಕು, ಸ್ಟೋರ್ ಮಾಡಿದ್ದು ಇನ್ಫೆಕ್ಷನ್ ಆಗಬಾರ್ದು. ಅದಕ್ಕಾಗಿ ಪಿಕ್ಲಿಂಗ್ ಟೆಕ್ನಿಕ್ಸ್, ಡ್ರೈಯಿಂಗ್ ಟೆಕ್ನಿಕ್ಸ್, ಪುಡಿ ಮಾಡಿ ಇಟ್ಕೊಂಡು, ಚಟ್ನಿ ಪುಡಿ ವೆರಿ ಕಾಮನ್, ನಾವೆಲ್ಲರೂ ಊಟದಲ್ಲಿ ತಗೋತೀವಿ. ಯಾಕೆ ಚಟ್ನಿ ಪುಡಿ? ಬೇಳೆ ನಾವು 365 ದಿನಾನು ಬೇಳೆ ಬೆಳೆಯಲ್ಲ, ಬೆಳೆದಿರೋ ಬೆಳೆನ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ನಮ್ ಪ್ರೋಟೀನ್ ಸೋರ್ಸ್ ಅಂತೂ ಸೇಫ್. ಆ ಕಡಲೆಕಾಯಿ ಬೆಳೆಯೋ ಕಾಲದಲ್ಲಿ ಬೆಳೆದ್ಬಿಟ್ಟು ಅದನ್ನ ಎಣ್ಣೆ ಮಾಡಿದ್ರೆ ಎಣ್ಣೆ ಮಾಡಿದ್ರು, ಅದು ಬಿಟ್ಟು ಚಿಕ್ಕಿ ಲಡ್ಡು, ಈ ಕಡಲೆಕಾಯಿನ ಹುರಿದು ಪುಡಿ ಮಾಡಿ ಇಟ್ಕೊಳ್ಳೋದು, ಅದನ್ನ ಚಟ್ನಿ ಪುಡಿ ಫಾರ್ಮ್ಯಾಟ್ ಅಲ್ಲಿ ಆದ್ರೂ ಇರ್ಬೋದು, ಬೇರೆ ಫಾರ್ಮ್ಯಾಟ್ ಅಲ್ಲಿ ಆದ್ರೂ ಇರ್ಬೋದು. ಕಡಲೆಕಾಯಿ ಇಸ್ ಅ ಗುಡ್ ಸೋರ್ಸ್ ಆಫ್ ಹೆಲ್ದಿ ಫ್ಯಾಟ್ಸ್ ಅಂಡ್ ಪ್ರೋಟೀನ್ಸ್. ನಮ್ ಸೌತ್ ಕರ್ನಾಟಕ ಅವ್ರಿಗೆ ಪ್ಲಸ್ ನಾರ್ತ್ ಕರ್ನಾಟಕ ಅವ್ರಿಗೆ ಶೇಂಗಾ ಅಥವಾ ಕಡಲೆಕಾಯಿ ಹೊಸ ಕಾನ್ಸೆಪ್ಟೇ ಅಲ್ಲ. ಈಸಿಲಿ ಪ್ರಿಸರ್ವಬಲ್, ಈಸಿಲಿ ನ್ಯೂಟ್ರಿಷಿಯಸ್, ಅವೈಲಬಲ್ 365 ಡೇ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಋತುಮಾನಕ್ಕನುಗುಣವಾಗಿ ಆಹಾರ, ಈ ಕುರಿತು ಆಹಾರ ತಜ್ಞರಾದ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪೌಷ್ಟಿಕ ಆಹಾರದ ಬಗ್ಗೆ ಬಹಳಷ್ಟು ಜ್ಞಾನವಿದ್ದಂತಹ ತಜ್ಞೆ ನಮ್ಮ ಜೊತೆಗಿದ್ದಾರೆ, ಡಾಕ್ಟರ್ ಕೃತಿಕಾ ಮುರಳೀಧರ್.

0: ಬಿಟ್ಸ್ ಪ್ಲಾನ್ ಮಾಡ್ಕೊಂಡ್ರೆ 365 ದಿನಾನು ಸಿಗುತ್ತೆ. ಇದು ಬಿಟ್ಟು ಸೀಸನ್ ಅಲ್ಲಾಗಿ ಈಗ ಮಳೆಗಾಲದಲ್ಲಿ ಯಾರು ಸೊಪ್ಪು ಹುಡ್ಕೊಂಡು ಹೋಗಲ್ಲ. ಯಾಕೆ? ಸೊಪ್ಪನ್ನ ಕರೆಕ್ಟ್ ಆಗಿ ಕುಕ್ ಮಾಡಿಲ್ಲ ಅಂದ್ರೆ ಅದರಿಂದ ಇನ್ಫೆಕ್ಷನ್ಸ್ ಬರೋ ರಿಸ್ಕ್ ಹೈಯರ್. ಅದನ್ನ ಕರೆಕ್ಟ್ ಆಗಿ ಕುದಿಸಿ ಸಾಂಬಾರ್ ಮಾಡಂಗಿದ್ರೆ ಅಥವಾ ಕರೆಕ್ಟ್ ಆಗಿ ರೋಸ್ಟ್ ಮಾಡಿ ಆತರ ಪದ್ಧತಿ ಇಲ್ಲಾದ್ರೆ ಇಟ್ಸ್ ಗುಡ್. ತರಕಾರಿ ಬೇಸಿಗೆಯಲ್ಲಿ ಕೆಲವು ತರಕಾರಿ ಹೇರಳವಾಗಿ ಸಿಗುತ್ತೆ, ಚಳಗಾಲದಲ್ಲಿ ಕೆಲವು ತರಕಾರಿ ಹೇರಳವಾಗಿ ಸಿಗುತ್ತೆ. ಕಿತ್ಲೆ ಹಣ್ಣು ಬೇಸಿಗೆಯಲ್ಲಿ ಸಿಗಲ್ಲ, ಕಲ್ಲಂಗಡಿ ಹಣ್ಣು ಚಳಗಾಲದಲ್ಲಿ ತಿನ್ನೋ ನೆಸಿಟಿ ಇಲ್ಲ. ನಿನಗೆ ವಿಟಮಿನ್ ಸಿ ಬೇರೆ ಸೀಸನ್ ಅಲ್ಲಿ ಬೇಕು ಅಂದ್ರೆ ನೆಲ್ಲಿಕಾಯಿ ಸಿಗುತ್ತೆ, ದಪ್ಪ ಮೆಣಸಿನಕಾಯಿಲೂ ವಿಟಮಿನ್ ಸಿ ಸಿಗುತ್ತೆ. ಸೋರ್ಸ್ ಬೇರೆ
1: ಅಷ್ಟೇ,
0: ಎಂಡ್ ಗೋಲ್ ಒಂದೇ,
1: ಬೇರೆ ರೂಪದಲ್ಲಿ ಸಿಗ್ತಾ ಇರ್ತದೆ. ಆ ಎಲ್ಲಿ ನನಗೆ ಅದು ಬೇಕು ಅಥವಾ ಎಲ್ಲಿ ನನಗೆ ಸಿಗುತ್ತೆ ಅಂತ ಅನ್ನೋದು ಗೊತ್ತಿರಬೇಕು. ಇಲ್ಲ ಅದೇ ಬೇಕಿತ್ತು, ಕಲ್ಲಂಗಡಿನೇ ತಿನ್ಬೇಕಿತ್ತು, ಕಲ್ಲಂಗಡಿ ಎಲ್ಲಿ ಸಿಗ್ತಾ ಇದೆ ಅಂತ ತಿಳ್ಕೊಂಡು ಹುಡ್ಕೊಂಡು ತಿರುಗಾಡ್ತಾರೆ.
0: ಸಿಗುತ್ತೆ, ಯಾಕಂದ್ರೆ ಕೆಮಿಕಲಿ ಇವಾಗ ಪ್ರೊಸೆಸ್ ಮಾಡೋದ್ ಕಲ್ತಿದ್ದಾರೆ, ಹೊರಗಡೆ ಸಿಗದೆ ಇರೋಂಥದ್ದು ಏನು ಅಲ್ಲ. ಮನುಷ್ಯ ಪಾಪ ತುಂಬಾ ರಿಸರ್ಚ್ ಮಾಡಿ 365 ದಿನಾನು ಸಿಗಂಗ್ ದಾರಿ ಮಾಡ್ಕೊಂಡು ಇಲ್ಲ ಅಂತ ಹೇಳಲ್ಲ, ಬಟ್ ನಮ್ಮ ಹಿರಿಯರು ಕಾರಣ ಇಲ್ಲ ಅಂತ ರೂಲ್ಸ್ ಮಾಡಿಲ್ಲ. ಅಂಡ್ ಆ ಟೈಮ್ಗೆ ಆ ನೇಚರ್ ಸೂಟು ಆಗುತ್ತೆ. ನಾಲ್ಕು ಐಸ್ ಕ್ಯೂಬ್ ಕಲ್ಲಂಗಡಿ ಹಣ್ಣು ಜ್ಯೂಸ್ ಚಳಗಾಲದಲ್ಲಿ ಕುಡಿದ್ರೆ ಮಾರನ ದಿನ ಗಂಟ್ಲು ಹೂತಾವೆ.
1: ಅದೇ ಡೌಟ್ ಬರುತ್ತೆ, ಏನಪ್ಪ ಇದು ಸೀಸನ್ ಎಲ್ಲ ಆದ್ರೂ ಇಲ್ಲಿ ಇದನ್ನೆಲ್ಲ ಮಾರ್ತಾ ಇದಾರಲ್ಲ, ಇದು ಸಿಗ್ತಾ ಇದೆಯಲ್ಲ ಅಂತಕೊಂಡು ಎಲ್ಲರಿಗೂ.
0: ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಕಮಾಲ್ ಅವ್ರ ಅಚೀವ್ಮೆಂಟ್, ನಾನು ಅದನ್ನ ಕಡೆಗಣಿಸ್ತಿಲ್ಲ. ಅಂಡ್ ಕೆಲವೊಂದ್ಸತಿ ಕೆಲವು ಪೇಷಂಟ್ಸ್ ರಿಕವರಿಗೋಸ್ಕರ ಕೆಲವೊಂದ್ ಪರಿಸ್ಥಿತಿಗಳಲ್ಲಿ ಡಾಕ್ಟರ್ ಅದನ್ನೇ ಪ್ರಿಸ್ಕ್ರೈಬ್ ಮಾಡ್ತಾರೆ, ಈ ತರಾನೇ ತಗೊಳ್ಳಿ, ಈ ತರದೇ ಮಾಡಿ, ಅಕ್ಸೆಪ್ಟಬಲ್.
1: ಇಲ್ಲ ಅಂದ್ರೆ ಗುಳಿಗೆ ಬರ್ಕೊಡ್ತಾರೆ ಅದು ಸಿಗ್ಲಿಲ್ಲ ಅಂದ್ರೆ.
0: ಖಂಡಿತ
1: ನೋಡಿಪ್ಪ, ನೀವು ಇಂಥದ್ದೆಲ್ಲ ತಿನ್ನಿ, ಇದು ಆಹಾರ ನಿಮಗೆ ಬೇಕಾಗತ್ತೆ ಈ ಸಮಯದಲ್ಲಿ ತಿನ್ನಿ ಅಂತ ಅಂದಿರ್ತಾರೆ. ಸಿಗಲ್ಲ ಇನ್ನೇನು ಗುಳಿಗೆ ಮಾತ್ರೆ. ಆಯಾ ದಿನಕ್ಕನುಗುಣವಾಗಿ ಆ ಕಾಲಮಾನಕ್ಕನುಗುಣವಾಗಿ ಯಾವುದೋ ಒಂದು ಆಹಾರ ಸಿಗುತ್ತೆ ಅಂತಂದ್ರೆ ಅದ್ರ ಬೇಡಿಕೆ ಜಾಸ್ತಿ ಆಗ್ಬಿಡುತ್ತೆ, ಇದಕ್ಕಿದ್ದಂಗೆ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಅದು ತುಂಬಾ ಬೆಳಿತಿತ್ತಂದ್ರೆ ಕಮ್ಮಿ ಆಗುತ್ತೆ, ಬೆಲೆಗಳು ತುಂಬಾ ಕಡಿಮೆ ಆಗುತ್ತೆ. ಸೇಬು ಯಾವಾಗೋ ಒಂದು 200 ರೂಪಾಯಿ ಇರೋ ಸೇಬು ಯಾವುದೋ ನಮ್ಮ ಗಣೇಶ ಚತುರ್ಥಿ ಸ್ವಲ್ಪ ಮುಂದೆ ಹೋದ್ರೆ 100 ರೂಪಾಯಿ ಕೆಜಿ ಆಗ್ಬಿಡುತ್ತೆ ಅಥವಾ ಅದಕ್ಕಿಂತ ಕಡಿಮೆನೂ ಆಗ್ಬಿಡುತ್ತದೆ. ನೇರಳೆ ಹಣ್ಣು ಕೂಡ ಹಿಂಗೆ. ಇವೆಲ್ಲ ಕೆಲವು ಹಣ್ಣುಗಳು ತುಂಬಾ ಅಪರೂಪ, ಆರೋಗ್ಯ ಕೊಡುತ್ತದೆ, ಸರಿ ಇರುತ್ತೆ ಅಂತ ಆರ್ಥಿಕವಾಗಿ ಚೆನ್ನಾಗಿ ಗಟ್ಟಿ ಇರೋರೆಲ್ಲ ಅದನ್ನು ಬಳಸ್ತಾರೆ. ಬಟ್ ಎಲ್ಲರಿಗೂ ಬಡವರಿಗೂ ಕೂಡ ಯಾವುದೇ ಅದು ಋತುಮಾನ ಇರಲಿ ನಮಗೆ ಅದು ಅನುಕೂಲ
0: ಸಿಗುತ್ತೆ ಸರ್.
1: ಸಿಗತ್ತಲ್ಲ, ಕಡೆ ಪಕ್ಷ
0: ಗ್ವಾವಾ ಸಿಗುತ್ತೆ. ಸೀಬೆ ಹಣ್ಣು ಸಿಗದೆ ಇರೋ ಜಾಗ ಇಲ್ಲ ಇಂಡಿಯಾಲಿ, ಎಕ್ಸೆಪ್ಟ್ ತೀರಾ ಮಂಜು ಬೀಳೋ ಜಾಗ ಬಿಟ್ಟು ಇನ್ ಇಂಡಿಯಾದ ಎಲ್ಲಾ ಜಾಗದಲ್ಲೂ ಸೀಬೆ ಹಣ್ಣು ಬೆಳೆದೇ ಬೆಳೀತಾರೆ. ಹಣ್ಣು ಸಿಗಲ್ಲ ಅಂತ ಹೇಳಂಗಿಲ್ಲ. ದಾಳಿಂಬ್ರೆ ವೆರಿ ಕಾಮನ್, ವೆರಿ ರಿಚ್ ಇನ್ ನ್ಯೂಟ್ರಿಷನ್, ಸಿಕ್ಕೇ ಸಿಗುತ್ತೆ. ಬೇಡ ನಮ್ಮ ಅಡುಗೆ ಮನೆ ಕಿಂಗ್ ನಿಂಬೆ ಹಣ್ಣು, ವಿಟಮಿನ್ ಸಿ ಅಡುಗೆ ಮನೇಲಿ ಇದ್ದೇ ಇರುತ್ತೆ.
1: ನಿಂಬೆ
0: ರಸ ಇಲ್ಲ, ಇದು ಬೇಡ. ಇನ್ನೂ ಹಣ್ಣು ನನಗೆ ಬೇಕು ಅಂದ್ರೆ ಸಪೋಟ, ವೆರಿ ಕಾಮನ್ ಇಂಡಿಜಿನಸ್, ಲೋಕಲಿ ಬೆಳೀತಾರೆ. ಪಪಾಯ ಬೆಳೀತಾರೆ, ಅನಾನಸ್ ಸುಮಾರು ಜಾಗದಲ್ಲಿ ಬೆಳೀತಾರೆ. ಕೆಲವು ಹಣ್ಣುಗಳನ್ನೇ ಈಗ ಲೈಕ್ ಅವಕಾಡೋ, ಇದು ಹೊಸ ಕ್ರೇಜ್, ಇದು ಟ್ರೆಂಡ್ ಅಲ್ಲಿ ಬಂದಿರೋ ಹಣ್ಣು ಇಂಡಿಯಾಗೆ.
1: ಹೌದು,
0: ಇದು ಈಗ ಜಿಮ್ಗೆ ಹೋಗೋರು ಕೆಲವು ಪರ್ಟಿಕ್ಯುಲರ್ ನ್ಯೂಟ್ರಿಷನ್ ಫಾಲೋ ಮಾಡೋರಿಗೆ ಹೆಲ್ದಿ ಫ್ಯಾಟ್ಸ್ ಅವಕಾಡೋ ತಗೊಳ್ಳಿ, ದಯವಿಟ್ಟು ತಿನ್ನಿ. ಬಟ್ ಬಟರ್ಫ್ರೂಟ್ ಯಾರು ತಿನ್ಬೇಡಿ ಅಂತ ಹೇಳ್ತಿಲ್ಲ. ಇನ್ನು ಹೈಯರ್ ಪರ್ಫಾರ್ಮೆನ್ಸ್ಗೋಸ್ಕರ ಕೆಲವರು ಕೆಲವ್ದನ್ನ ಸಪ್ಲಿಮೆಂಟ್ ಮಾಡ್ಕೋತಾರೆ, ಬಟ್ ನಮಗ್ ಸಿಗೋ ಹಣ್ಣು ತರಕಾರಿ ನಮ್ ಸೀಸನ್ ಅಲ್ಲಿ ಸಿಕ್ಕೇ ಸಿಗತ್ತೆ. ಕೋಕೋನಟ್ ವೆರಿ ನೆಗ್ಲೆಕ್ಟೆಡ್ ಐಟಮ್. ನಮ್ಮಲ್ಲಿ ತೆಂಗಿನಕಾಯಿನ ಹಂಗೇನೋ ಉಪಯೋಗಿಸ್ತೀವಿ, ಒಣಗಿಸಿ ಕೊಬ್ಬರಿ ಮಾಡ್ತೀವಿ, ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆ ತೆಗಿತೀವಿ, ಕೊಬ್ಬರಿನ ಅಡಿಗೆಲೂ ಬಳಸ್ತೀವಿ. ಅದರಲ್ಲಿ ಇರೋಷ್ಟು ಹೆಲ್ದಿ ಫ್ಯಾಟ್ಸ್ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು. ಎಳ್ನೀರು, ಸ್ಟಾರ್ಟಿಂಗ್ ಫ್ರಮ್ ಎಳ್ನೀರು ಟಿಲ್ ಅದನ್ನ ನಾವು ಚಿಪ್ಪನ್ ಒಂದು ಕೆಂಡ ಮಾಡಕ್ಕೂ ಉಪಯೋಗಿಸ್ತೀವಿ. ಅದ್ರ ತೆಂಗಿನಕಾಯಿ
1: ಕೆಲವು ಪದಾರ್ಥಗಳು ಕೆಲವು ಹಣ್ಣುಗಳು ಸಂಪೂರ್ಣವಾಗಿ ಕೆಲಸಕ್ಕೆ ಬರ್ತವೆ. ಉದಾಹರಣೆ ಈಗ ಹಲಸಿನ ಹಣ್ಣು ಕೂಡ ಹಂಗೆ, ಅದು ಸಣ್ಣ ಕಾಯಿಯಿಂದ ಹಿಡ್ಕೊಂಡು ಪೂರ್ತಿ ಇನ್ನೇನು ಜಾಸ್ತಿ ಹಣ್ಣಾಗ್ಬಿಟ್ಟಿದೆ ಅಂದ್ರೂ ಅದನ್ನು ಆಯ್ತು,
0: ರಸಾಯನ ಮಾಡ್ತಾರೆ,
1: ರಸಾಯನ ಮಾಡಬಹುದು, ಅದಕ್ಕೆ ಕಡುಬು ಮಾಡಬಹುದು, ಒಟ್ಟಾರೆ ಸಂಪೂರ್ಣವಾಗಿ ಬರುತ್ತೆ. ಹಾಗೆ ಅದರ ವಿವಿಧ ಉಪಯೋಗಗಳನ್ನ ಎಲ್ಲರೂ ತಿಳ್ಕೊಂಡಿರ್ಬೇಕಾಗತ್ತೆ.
0: ಪ್ಲಸ್ ನಮ್ದು ಜಾಗದ ಅನುಸಾರವಾಗಿ ಈಗ ಕರಾವಳಿ ಕರ್ನಾಟಕದಲ್ಲಿ ಅವ್ರಿಗೆ ಸಪರೇಟ್ ತರಕಾರಿಗಳು ಸಿಗತ್ತೆ, ಅವ್ರದ್ದು ತರಕಾರಿಗಳು ಹಣ್ಣುಗಳ ವಿಧ ಬೇರೆ ಇರುತ್ತೆ. ಗುಡ್ಡಗಾಡು ಜಾಗದಲ್ಲಿ ಬೇರೆ ತರ ಇರುತ್ತೆ. ಅವ್ರವ್ರ ಜಾಗದಲ್ಲಿ ಅವ್ರವ್ರ ಹವಾಮಾನಕ್ಕೆ ಏನು ಸೂಟ್ ಆಗುತ್ತೆ. ಈಗ ಹಲಸಿನ ಪದಾರ್ಥ ಬೇಸಿಗೆಲೆ ರೆಡಿ ಮಾಡೋದು, ಚಳಗಾಲದಲ್ಲಿ ಯಾರು ಹಲಸಿನ ಐಟಮ್ಸ್ ರೆಡಿ ಮಾಡಲ್ಲ, ಮಾವಿನದ್ದು ಸಹ. ಬಟ್ ಚಳಗಾಲದಲ್ಲಿ ನಿಮಗೆ ನೆಲ್ಲಿಕಾಯಿ ಸಾರು, ಮೆಣಸು, ಜೀರಿಗೆ ಸಾರು ಇದೆಲ್ಲ ವೆರಿ ಕಾಮನ್. ಸ್ಪೈಸಸ್ ಸಹ ಕರ್ನಾಟಕದಲ್ಲಿ ಸ್ಪೈಸಸ್ ಬೆಳಿತೀವಿ.
1: ಹೌದು,
0: ಚಕ್ಕೆ, ಲವಂಗ, ಏಲಕ್ಕಿ ಬೇಸಿಗೆಯಲ್ಲಿ ಕಮ್ಮಿ ಉಪಯೋಗ. ಚಳಿ ಹೆಚ್ಚತಾ ಹೆಚ್ಚತಾ, ಮಳೆ ಬಂದು ಚಳಿ ಹೆಚ್ಚತಾ ಹೆಚ್ಚತಾ ಅದ್ರ ಬಳಕೆ ಹೆಚ್ಚಾಗುತ್ತೆ.
1: ಹೌದು, ಈಗ ಇವನ್ನೆಲ್ಲ ನಾವು ಪಡಿಲೇಬೇಕು. ಆಹಾರ ಅಂತ ಅನ್ನೋದು ಬೇಕೇ ಬೇಕಾಗತ್ತೆ. ನಮ್ಮ ಶಕ್ತಿಗೆ ಎಲ್ಲಾ ರೀತಿಯಾದಂತಹ ಪೌಷ್ಟಿಕಾಂಶ ಬೇಕು ಅಂತಂದಾಗ ಇದನ್ನ ಸ್ಟೋರ್ ಮಾಡೋದು, ಫ್ರಿಜ್ ಅಲ್ಲಿ ಮನೆಯಲ್ಲಿ ಆದ್ರೂ ಆದಷ್ಟು ಒಂದು ವಾರದ ಹಿಂದೆ ಯಾವಾಗೋ ಸಿಕ್ಕಿದ್ದನ್ನ ಇಡೋದು, ಅಥವಾ ಬೇರೆ ಕೆಲವು ಹಣ್ಣುಗಳನ್ನ ತಿಂಗಳಾನ್ಗಟ್ಲೆ ಬೇಕಾರ ಫ್ರಿಡ್ಜ್ ಅಲ್ಲಿ ಇಟ್ಟರು ಏನೋ ಆಗಲ್ಲ, ತಿನ್ಬಹುದು ಅಂತ ಹೇಳಿ ಅಂದಿರ್ತಾರೆ, ಅದನ್ನ ಅಲ್ಲಿಟ್ಬಿಡೋದು. ಅದನ್ನ ಬಳಸುವಾಗ ಈ ಸೀಸನಲ್ ಫುಡ್ ಅಂತ ಹೇಳಿ ಬಳಸಿದ

0: ಆಗತ್ತಾ, ಸ್ಟೋರ್ ಮಾಡಿದಂತ ಅದು ಹೊರಗಡೆಯಿಂದ ಸಿಗಲಿ ನಮ್ಮ ಮನೆಯಲ್ಲಿ ಆದರೂ ಸಿಗಲಿ.
1: ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಬಟಾಣಿ ಬರೋ ಚಳಿಗಾಲದಲ್ಲಿ, ಅವರೇಕಾಯಿ ಬರೋ ಚಳಿಗಾಲದಲ್ಲಿ,
0: ಹೌದು
1: ಜನಕ್ಕೆ ಅದ್ರದ್ದು ರುಚಿ ಆಟ ಜಾಸ್ತಿ.
0: ಅಯ್ಯೋ, ಅದರಲ್ಲೇ ಸೀಸನ್, ಸ್ವಲ್ಪ ಆರಂಭದ ಸೀಸನ್, ನಂತರದ
1: ಸೀಸನ್, ಆಫ್ಟರ್ ಸೀಸನ್. ಸೊ ಏನ್ ಮಾಡ್ಬೇಕು, ನೀವು ಹೊರಗಡೆಯಿಂದ ಪರ್ಚೇಸ್ ಮಾಡಿದ್ರೆ ಫ್ರೋಜನ್ ಪೀಸ್ ಅಂತ ಸಿಗುತ್ತೆ. ಏನ್ ಮಾಡ್ತಾರೆ, ಕುದಿಯೋ ಉಪ್ಪು ನೀರಲ್ಲಿ 2 ನಿಮಿಷ ಅದನ್ನ ಇಟ್ಟು ಇಮ್ಮಿಡಿಯೇಟ್ ಆಗಿ ಫ್ರೀಸ್ ಮಾಡ್ತಾರೆ. ಸೊ ಅವಾಗ ಪೌಷ್ಟಿಕಾಂಶ ಹೋಗಲ್ಲ, ರುಚಿನೂ ಹೋಗಲ್ಲ, ಪ್ರಿಸರ್ವ್ ಆಗುತ್ತೆ. ಆ ತರ ನೀವು ಕಾಳುಗಳನ್ನ ಸ್ಟೋರ್ ಮಾಡ್ಕೊಳಂಗಿದ್ರೆ ಪ್ಲೀಸ್ ಗೋ ಅಹೆಡ್, ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಗುಡ್ ಸೋರ್ಸಸ್ ಆಫ್ ಪ್ರೋಟೀನ್ ಇಲ್ಲ ಅಂತ ಹೇಳ್ತಿಲ್ಲ. ಸೊ ಸೇವ್ ಮಾಡಕರೆ ಫ್ರೋಜನ್ ಕಾರ್ನ್ ಸಿಗುತ್ತೆ, ಜೋಳ ಬಿಡಿಸಿ ನೀವು ಮನೇಲಾರ ಫ್ರೀಸ್ ಮಾಡ್ಕೊಳ್ಳಿ, ಇಲ್ಲ ಹೊರಗಡೆಯಿಂದ ತಂದಿದ್ದಾರ ಉಪಯೋಗಿಸ್ಕೊಳ್ಳಿ. ತರಕಾರಿ ಸಹ ನೀವು ಮಾಡ್ಕೋಬಹುದು. ನಿಮಗೆ ಈಗ ಎಲೆಕೋಸು, ಕ್ಯಾರೆಟ್, ಬೀನ್ಸ್, ಗಟ್ಟಿ ತರಕಾರಿ ಬೇಸಿಕಲಿ ಇದೇ ತರಹ ಪ್ರೊಸೆಸ್ ಅಲ್ಲಿ ನೀವು ಸೇವ್ ಮಾಡ್ಕೋಬಹುದು. ಈಗ ಪಾಲಕ್ ನೀವು ಏನ್ ಮಾಡಬಹುದು ಅಂದ್ರೆ, ಪಾಲಕ್ ಸೊಪ್ಪನ್ನ ಕುದಿತಾ ಇರೋ ಉಪ್ಪು ನೀರಲ್ಲಿ 1 ನಿಮಿಷ ಹಾಕಿ ಐಸ್ ನೀರಲ್ಲಿ ಹಾಕಿ ರುಬ್ಬಿ ಐಸ್ ಕ್ಯೂಬ್ಸ್ ಆಗಿ ನೀವು ಪಾಲಕ್ಸ್ ನ ಸೇವ್ ಮಾಡಬಹುದು. ಏನು ತೊಂದರೆ ಆಗಲ್ಲ. ಅದನ್ನ ನೀವು ಕುದಿತಾ ಇರೋ ಸಾರು ಸಾಂಬಾರ್ಗೆ ಆಡ್ ಮಾಡಿ ನೀವು ತಗೊಳ್ಳೇಬಹುದು.
0: ಪಾಲಕ್ ರುಚಿ ಸಿಕ್ತು,
1: ಸೊಪ್ಪು ಸಿಕ್ತಿಲ್ಲ. ನಾನು ಇರೋ ಈಗ ಫಸ್ಟ್ ಆಫ್ ಆಲ್ ನಾನು ದೇಶ ಬಿಟ್ಟೆ ಹೋಗ್ತಾ ಇನಿ, ನಮ್ ದೇಶದಲ್ಲಿ ಸಿಗೋದ್ ನಂಗೆ ಹೊರಗಡೆ ಸಿಕ್ತಿಲ್ಲ ಅಂತ ಅಳದ್ರ ಬದಲು ಇದನ್ನ ನೀವು ಪ್ರಿಸರ್ವೇಶನ್ ಟೆಕ್ನಿಕ್ ಅಲ್ಲಿ ನೀವು ತಗೊಳ್ಳೇಬಹುದು. ಬಟ್ ನಾನು ಫ್ರೆಶ್ ಆಗಿ ಸೀಸನಲ್ ಸಿಗೋದ್ನ ಅವಾಗ ತಗೊಂಡ್ ಅಡಿಗೆ ಮಾಡಿದ ರುಚಿ ನಾ ಮ್ಯಾಚೆ ಮಾಡಕ್ಕಾಗಲ್ಲ.
0: ನಿಜ ನಿಜ. ಈಗ ಅದೇ ನೇರವಾಗಿ ಮರದಿಂದ ಬಿಡಿಸಿದಂತ ಅದು ಪಪ್ಪಾಯರ ಇರಬಹುದು ಅಥವಾ ಸೀಬೆಕಾಯಿ ಇರಬಹುದು ಅಥವಾ ಮಾವಿನಹಣ್ಣು ಇರಬಹುದು, ಅಲ್ಲಿ ನಮಗೆ ಏನು ನಂಬಿಕೆ ಅಂದರೆ ಇದು ಯಾವುದು ಕೆಮಿಕಲ್ ಇಲ್ಲಕ್ಕೆ ಟಚ್ ಆಗಲಿಲ್ಲ, ಸೊ ಸಾವಯವ ಪದಾರ್ಥ ಅದು ಅಂತಂತ ಆ ಭಾವನೆ ಬರುತ್ತೆ. ನೇರವಾಗಿ ನಮ್ಮ ಗದ್ದೆಯಿಂದನೇ ಬಂದಿದ್ದು ಅಂತ.
1: ನಮ್ಮ ತಂದೆಯವ್ರ ಕಾಲದಲ್ಲಿ, ನಮ್ಮ ತಾತನ ಕಾಲದಲ್ಲಿ ಎಲ್ಲ ಹಂಗೆ ತಿಳಿದ್ ಬೆಳೆದ್ರು. ಇವತ್ತೇನಾಗಿದೆ, ಜನ ಜಾಸ್ತಿ, ದ ಮೌತ್ ಟು ಫೀಡ್ ಆರ್ ಮೋರ್, ಅದ್ ಎಷ್ಟಿದ್ಯೋ ಅಷ್ಟು ಹುಳುಗಳು ಇದೆ, ಅವಕ್ಕೂ ಊಟ ಬೇಕು. ಅವ್ರ ಊಟ ಕಿತ್ಕೊಂಡು ನಮ್ಮ ಊಟ ಅಂತ ಹೇಳ್ತಾ ಇದೀವಿ. ಅದಕ್ಕೋಸ್ಕರ ಪೆಸ್ಟಿಸೈಡ್ ಬೇಕಾಗಿದೆ. ಮುಂಚೆ ಏನಾಯ್ತು, ಗಿಳಿ ಕಚ್ಚಿದ ಹಣ್ಣು ಅಂತ ಗಿಳಿ ಕಚ್ಕೊಂಡು ತಿಂದಿದ್ರು, ನಾವ್ ಅದನ್ನ ತಗೊಂಡ್ ಜಾಸ್ತಿ ಸೀರುತ್ತೆ ಅಂತ
0: ತಿಂತಿದ್ವಿ.
1: ಇವಾಗ ಇನ್ಫೆಕ್ಷನ್ ಬರುತ್ತೆ, ಅದು ಡ್ಯಾಮೇಜ್ ಪ್ರಾಡಕ್ಟ್, ನಾವು ಪೆಸ್ಟಿಸೈಡ್ ಹಾಕಿರೋ ಹಣ್ಣನ್ನು ತಿಂತೀವಿ.
0: ಈಗ ಪ್ರಾದೇಶಿಕವಾಗಿ ಮೇಡಮ್, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ ಹೋಗ್ತೀವಿ ನಾವು ಬೇರೆ ಬೇರೆ ಟೈಮ್ನಲ್ಲಿ, ಚೆನ್ನಾಗಿದೆ ಈ ಟೈಮ್ನಲ್ಲಿ ನಾವು ಮಡಿಕೇರಿಗೆ ಹೋಗೋಣ ಅಂತಂತ ಹೇಳ್ತಾರೆ. ಏ ಪರವಾಗಿಲ್ಲ, ಇನ್ನೊಂದು ಯಾವುದೋ ತಮಿಳ್ನಾಡಿನ ಕೊಡೈಕನಾಲ್ಗೆ ಹೋಗೋಣ ಅಥವಾ ಎಲ್ಲೋ ಹೋಗೋಣ ಅಂತಂತಾರೆ. ಅಲ್ಲಿ ಹೋದಾಗ ಅಲ್ಲಿ ಕೆಲವು ಆಹಾರಗಳು ಆಯಾ ಪ್ರದೇಶದಲ್ಲಿ ಸಿಗ್ತವೆ, ಅದು ತಿಂದಾಗ ನಮಗೆ ಆರೋಗ್ಯಕ್ಕೆ ಒಳ್ಳೇದಾಯ್ತಪ್ಪ ಅಂತಂತ ಹೇಳಿ ಹೋಗಿ ಹೋಗಿ ಮುಗುರಿ ಬಿದ್ದು ತಿಂತಾರೆ. ಸಿಕ್ತು ಅಲ್ಲ ಅಂತೇಳಿ ಆ ರೀತಿ ಆಹಾರ ನಮ್ಮ ದೇಹಕ್ಕೆ ಒಂದು ಶಕ್ತಿ ಕೊಟ್ಬಿಡುತ್ತಾ ಅಂತ.
1: ಶಕ್ತಿ ಕೊಡುತ್ತೋ ಇಲ್ಲ, ಬಾಡಿಗೆ ಒಂದು ಚಿಕ್ಕ ಶಾಕ್
0: ಕೊಡುತ್ತೆ, ಕೊರತೆಯನ್ನ ನೀಗಿಸುತ್ತ ಅಂತ.
1: ಕೆಲವೊಂದ್ಸತಿ ಈಗ ತೀರಾ ಕೊರತೆ ಇರೋದು ವೆರಿ ರೇರ್, ಮೆಡಿಕಲ್ ಕಂಡೀಷನ್ ಆಗತ್ತೆ, ನಿಮ್ ಡಾಕ್ಟರ್ ನಿಮಗ್ ಮಾತ್ರ ತಿನ್ಸೇ ತಿನ್ಸ್ತಾರೆ. ಇಲ್ಲ ಅಂದ್ರೂ ರುಚಿಗೆ, ಈಗ ನಾವು ಮುಗಿ ಬಿದ್ದು ಹೋಗುವಂತದ್ದು ಇದ್ರೆ ಅಂತ ಆಹಾರ ಯಾವುದೇ ಒಂದು ಲೆವೆಲ್ ಮೇಲೆ ತಗೊಂಡೋದ್ರೆ ಎಲ್ಲಾನು ವಿಷಾನೆ. ಸೊ ಪ್ರಯತ್ನ ಮಾಡಿ, ಇಷ್ಟಪಡಿ, ಅದನ್ನ ಯಾವ್ದಾದ್ರು ಸೇಫ್ ಪ್ರಿಸರ್ವ್ಡ್ ಮೆಥಡ್ ಅಲ್ಲಿ ನೀವು ಮನೆಗೆ ತಗೊಂಬರಕ್ಕಾದ್ರೆ. ಈಗ ನಾನು ಊಟಿಗೆ ಹೋಗಿ ನಂಗೆ ಟೀ ಇಷ್ಟ ಆಯ್ತು, ಅಲ್ಲಿ ಟೀ ಎಸ್ಟೇಟ್ಸ್ ಇದೆ, ಫ್ರೆಶ್ ಟೀ ಸಿಗತ್ತೆ, ನಂಗೆ ಟೀ ಇಷ್ಟ ಆಯ್ತು, ಟೀ ಪುಡಿ ಮನೆಗೆ ತಂದು ನಾನು ಟೀ ಮಾಡಲೇಬಹುದು. ಬಟ್ ಅಲ್ಲಿ ಪರ್ಟಿಕ್ಯುಲರ್ ಮಶ್ರೂಮ್ಸು, ವೈಲ್ಡ್ ವೆಜಿಟೇಬಲ್ಸ್ ಫ್ರೂಟ್ಸ್ ನಾನು ಎಲ್ಲ ಬ್ಯಾಗಲ್ಲಿ ಹಾಕೊಂಡು ಮನೆಗೆ ಎತ್ಕೊಂಡ್ ಬರಕ್ಕಾಗಲ್ಲ, ಅದ್ ನಾನು ಪ್ರಿಸರ್ವ್ ಮಾಡಕ್ ಬರಲ್ಲ. ಟ್ರೆಡಿಷನಲ್
0: ಹೋದ್ರೆ ಅಲ್ಲಿ ಬೇರೆ ರೀತಿಯಾದಂತ ತರಕಾರಿ ಸಿಗುತ್ತೆ, ಅಲ್ಲಿ ಗೋಕರ್ಣ, ಕುಮಟ ಆ ಕಡೆ ಹೋದ್ರೆ ಅಲ್ಲಿ ಒಂಥರ ಬೇರೆ ರೀತಿಯಾದ ತರಕಾರಿ.
1: ತರಕಾರಿಗಳು ಗಟ್ಟಿ ತರಕಾರಿ ಆದ್ರೆ ನೀವು ಕರೆಕ್ಟ್ ಆಗಿ ಪ್ರಿಸರ್ವ್ ಮಾಡಿದ್ರೆ ಒಂದ್ ವಾರ ತಂದು ಇಲ್ಲಿ ಮಾಡಲೇಬಹುದು, ಇಲ್ಲ ಅಂತಲ್ಲ. ಬಟ್ ಈಗ ತೀರಾನೆ ಕೆಲವು ಐಟಮ್ಸ್, ಜೋನಿ ಬೆಲ್ಲ ಫಾರ್ ಫ್ಯಾಕ್ಟ್, ನಾವು ಬೆಂಗಳೂರು ವೆದರ್ಗೆ ಜೋನಿ ಬೆಲ್ಲ ತಂದ್ರೆ ಗಟ್ಟಿ ಬೀಳತ್ತಿಲ್ಲಿ, ಅಲ್ಲಿ ಲಿಕ್ವಿಡ್ ಆಗಿ ಸಿಗೋ ಬೆಲ್ಲ ಇಲ್ಲಿ ಗಟ್ಟಿ ಆಗುತ್ತೆ, ಕ್ರಿಸ್ಟಲೈನ್ ಆಗುತ್ತೆ ಕೆಳಗಡೆ, ಯಾಕೆಂದ್ರೆ ವೆದರ್ ಇಸ್ ಕೋಲ್ಡ್. ಅದು ನ್ಯಾಚುರಲಿ ಕ್ರಿಯೇಟ್ ಮಾಡಿದ್ದು ಅವ್ರ ವೆದರ್ ಕಂಡೀಷನ್ ಸೂಟ್ ಆಗಕ್ಕೆ. ಬಟ್ ನಮ್ಮ ಕರಾವಳಿ ಕರ್ನಾಟಕ ಇರ್ಬೋದು, ಕೇರಳ ಅವ್ರು ಇರ್ಬೋದು, ಅವ್ರ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಥ್ರೂ ಔಟ್ ದ ದೇಶ ವೆರಿ ಫೇಮಸ್. ಅದನ್ನ ಉಳಿಸ್ಕೊಳ್ಳೋ ಪದ್ಧತಿ ನಮ್ಮ ಅವರು ಕಂಡಿಡ್ಕೊಂಬಿಟ್ಟಿದ್ದಾರೆ, ಯಾವ್ಯಾವ ಹವಾಮಾನಕ್ಕೆ ಯಾವ್ಯಾವ ತರ ಅದನ್ನ ಪ್ರಿಸರ್ವ್ ಮಾಡ್ಕೋಬಹುದು, ಕಷಾಯಗಳನ್ನ, ಲೇಹಿಯಾಗಳನ್ನ ತುಂಬಾ ಚೆನ್ನಾಗಿ ಕಂಡಿಡ್ಕೊಂಡಿದ್ದಾರೆ. ಹರ್ಬ್ಸ್ ಆ ಪುಡಿಗಳ ಫಾರ್ಮ್ ಇರ್ಬೋದು, ಕೆಲವು ಪುಡಿ ಫಾರ್ಮ್ ಅಲ್ಲಿ ಸಿಗುತ್ತೆ, ಸೊ ದಟ್ ಇಟ್ ಕ್ಯಾನ್ ಲಾಸ್ಟ್ ಲಾಂಗರ್. ಈ ಚೂರ್ಣ ಅಥವಾ ಲೇಹಿಯ ಇದ್ರೆ ಅವ್ರು ಹೇಳ್ತಾರೆ 6 ತಿಂಗಳು, 3 ತಿಂಗಳು ಇಷ್ಟೇ ಅದ್ರ ಬಯದು ಅಂತ. ಎಲ್ಲ ಊಟದ ವಿಚಾರದಲ್ಲಿ ಎವ್ರಿಥಿಂಗ್ ಹ್ಯಾಸ್ ಅನ್ ಎಕ್ಸ್ಪೈರಿ ಡೇಟ್. ಇಫ್ ಸಮಥಿಂಗ್ ಡಸ್ ನಾಟ್ ಹ್ಯಾವ್ ಅನ್ ಎಕ್ಸ್ಪೈರಿ ಡೇಟ್, ಇಟ್ ಇಸ್ ಅ ಕೆಮಿಕಲ್, ಇಟ್ ಇಸ್ ನಾಟ್ ಫುಡ್.
0: ಹೌದು ಹೌದು, ನಡೆಯುತ್ತೆ ಬಿಡು. ಇನ್ನೇನು,
1: ಇಫ್ ಎನಿಥಿಂಗ್ ಹ್ಯಾಸ್ ಟೂ ಮಚ್ ಆಫ್ ಶೆಲ್ಫ್ ಲೈಫ್, ಇಟ್ ಹ್ಯಾಸ್ ಟೂ ಮಚ್ ಆಫ್ ಕೆಮಿಕಲ್ಸ್.
0: ಅಷ್ಟೇ,
1: ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್.
0: ಹೌದು ಹೌದು. ಈಗ ಈ ರೀತಿಯಾದಂತಹ ಆಹಾರ ನಮಗೆ ಪೌಷ್ಟಿಕಾಂಶದ ಒಂದು ಕೊರತೆಯನ್ನು ನೀಗಿಸುತ್ತಾ, ಅಥವಾ ಪೌಷ್ಟಿಕ ಆಹಾರನೇ ಭಾಳ ಒಳ್ಳೆಯ ಶಕ್ತಿ ಕೊಡುತ್ತಾ, ಸೀಸನಲ್ ವೈಸೇ ಹೋಗ್ತೀವಿ ನಾವು, ಚೆನ್ನಾಗಿದೆ ಅಂತ ಅಂತೀವಿ, ಅನಿವಾರ್ಯವಾಗಿ ತಿನ್ನೋದು ಬೇರೆ, ಈ ಸಮಯದಲ್ಲಿ ಇದು ಬೆಳೀತದೆ ತಿಂತೀವಿ ನಾವು ಅಂತಂತೇಳಿ,

0: ಪೌಷ್ಟಿಕಾಂಶ ಕೊರತೆ ಅಂತ ಅನ್ನೋದು ಹೇಳ್ತಾ ಬಂದಿದ್ವಿ ಕಾಲಕಾಲದಿಂದನೇ. ಇಲ್ಲ ಆಯಾ ಸಮಯದಲ್ಲಿ ಏನು ಸಿಗುತ್ತೆ ಅದನ್ನು ತಿನ್ನಬೇಕು, ಮತ್ತು ರೇಟು ಕೂಡ ಕಡಿಮೆ ಇರುತ್ತೆ ಆ ಟೈಮ್ನಲ್ಲಿ, ಹಾಗಾಗಿ ಆವಾಗೇ ತಿಂದುಬಿಡ್ಬೇಕು. ಇನ್ನು ಬೇರೆ ಸಮಯದಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದ್ದದ್ದನ್ನು ತಿಂದು ನಾವ್ಯಾಕೆ ಹಣ ಹಾಳು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ಶಕ್ತಿಯುತ ಆಹಾರಕ್ಕೆ ಆಯಾ ಸೀಸನಲ್ ಸಂದರ್ಭದಲ್ಲಿ ಸಿಗುವಂತಹ ಆಹಾರ ಅಥವಾ ಸ್ಟೋರ್ ಮಾಡಿದಂಥ ಆಹಾರ ಹೇಗೆ ನಮಗೆ ಶಕ್ತಿ ಕೊಡುತ್ತೆ?
1: ಸಿಂಪಲ್ ಲಾಜಿಕ್, ಹಿತಬುಕ್ ಮಿತಬುಕ್ ಋತುಬುಕ್ ಇದನ್ನ ಹೇಳ್ತಾರೆ. ಹಿತವಾಗಿ ತಿನ್ನಿ. ಏನ್ ಹಿತವಾಗಿ? ಈಗ ನಾನ್ ಬೇಸಿಗೆಲಿ ಕುದೀತಾ ಇರೋ ಸೂಪ್ ಕುಡಿಯಕ್ ಆಗಲ್ಲ, ನನಗೆ ಅವಾಗ ಗಂಟ್ಲಗದ್ ಹಿತ ಅಂತ ಅನ್ಸಲ್ಲ, ತಂಪಾದ ಪಾನೀಯವನ್ನೇ ಕೇಳುತ್ತೆ. ಮಿತವಾಗಿ ತಗೊಳ್ಳಿ, ಏನೇ ತಗೊಳ್ಳಿ ಮಿತವಾಗಿ ತಗೊಳ್ಳಿ. ನಿಮ್ ಆರೋಗ್ಯಕ್ಕೆ ಅದು ಒಳ್ಳೇನೆ ಇರ್ಬೋದು, ಬಟ್ ಮಿತವಾಗಿ ತಗೊಳ್ಳಿ. ಯಾಕೆ? ನಿಮ್ ಬಾಡಿಗೆ ಅದನ್ನ ಪ್ರೊಸೆಸ್ ಮಾಡಕ್ ಟೈಮ್ ಸಿಗತ್ತೆ. ಅಂಡ್ ಯಾವುದೇ ಊಟ ನಿಮ್ ಶರೀರಕ್ಕೆ ಏನೂ ತೊಂದರೆ ಕೊಡ್ತಿಲ್ಲ ಅಂತ ಕನ್ಫರ್ಮ್ ಮಾಡಕ್ ಎಪ್ಪತ್ತೆರಡು ಗಂಟೆಗಳ ಕಾಲ ಬೇಕು. ಎನಿ ಫಾರ್ಮ್ ಆಫ್ ಅಲರ್ಜಿ, ಎನಿ ಫಾರ್ಮ್ ಆಫ್ ಇಂಡೈಜೆಷನ್, ಎನಿ ಫಾರ್ಮ್ ಆಫ್ ತೊಂದ್ರೆ ನಿಮ್ ಶರೀರಕ್ಕೆ ಯಾವ್ದಾರ ಊಟದಿಂದ ಆಗಂಗಿದ್ರೆ 72 hours ಮ್ಯಾಕ್ಸಿಮಮ್ ಅದ್ರೊಳಗೆ ಆಗುತ್ತೆ.
0: ನಿನ್ನೆ ರಾತ್ರಿ ತಿಂದಿದ್ದಕ್ಕೆ 20 ಆಯ್ತು ಅಂತ ಅನ್ನೋಂಗಿಲ್ಲ, ಅದ್ರ ಹಿಂದೆ ಯಾವ್ದೋ ಫುಡ್ ಕೂಡ ಕಾರಣ ಆಗಿರಬಹುದು.
1: ಆಗಿರಬಹುದು. 72 hours ಡೀಲ್.
0: ಸರಿ,
1: ನೀವೊಂದು ಸಣ್ಣ ಮಗುಗೆ ಹೊಸ ಪದಾರ್ಥ ಫಸ್ಟ್ ಟೈಮ್ ಅದು ಜೀವನದಲ್ಲೇ ಏನಾರ ತಿಂತಿದೆ ಅಂದ್ರೆ 72 hours ಕಾಲ ಟೈಮ್ ಕೊಡಿ. ಕೆಲವುದೆಲ್ಲ ಇಮಿಡಿಯೇಟ್ ಅಲರ್ಜಿಕ್ ರಿಯಾಕ್ಷನ್ ಬಂದೇ ಬರುತ್ತೆ. ಅಲರ್ಜಿ ಇದ್ದರೆ
0: ಅವರೇ, ನೀವು ಹೇಳ್ತಿರ್ಬೇಕಾದ್ರೆ ಯಾವ್ದೋ ಒಂದು ಪ್ರದೇಶಕ್ಕೆ ನಾವು ಪ್ರವಾಸಕ್ಕೆ ಹೋಗಿರ್ತೀವಿ, ಅಲ್ಲಿ ಏನೋ ತಿಂದಿರ್ತೀವಿ, ಅದು ಅಲ್ಲಿ ಏನಾಗಿರಲ್ಲ, ಇಲ್ಲ ಅಲ್ಲಿ ಏನಾಗಿರ್ಲಿಕ್ಕಿಲ್ಲ, ಈಗ ಇಲ್ಲಿ ಬಂದ ಮೇಲೆ ಜ್ವರ ಬಂತಲ್ಲ ಯಾಕೆ ಬಂತು, ನಿನ್ನೆ ಏನಾರ ತಿಂದಿದ್ದರಿಂದ ಬಂತ ಅಂತ ಅಂತಾರೆ ಕೆಲವರು. ಹಾಗಾಗಿ ಪ್ರವಾಸದ ಇಫೆಕ್ಟು ಎಷ್ಟೋ ಸಲ 8 ದಿನ ಆದಮೇಲೆ ಆಯಿತು, ನೋವಾಯಿತು, ಜ್ವರ ಬಂತು, ಇನ್ನೊಂದು ಏನಾಯಿತು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅದನ್ನ ನಾವು ದೂರ ಮಾಡಬೇಕು ಅಂದ್ರೆ ಹೆಂಗೆ?
1: ಯೂಶಲಿ ವಲಸೆ ಹೋದಾಗ, ಮನೆಯಿಂದ ದೂರ ಇದ್ದಾಗ, ನಿಮ್ಮ ಊಟದ ಪದ್ಧತಿಯಿಂದ ದೂರ ಇದ್ದಾಗ ಪ್ರಿಫರಬ್ಲಿ ಟೇಕ್ ವೆಲ್ ಕುಕ್ಡ್ ಫುಡ್. ರಾ ಫುಡ್ ಆದಷ್ಟು ಅವಾಯ್ಡ್ ಮಾಡಿ.
0: ಮಸಾಲೆ ಪದಾರ್ಥಗಳನ್ನು ಮುಟ್ಟಕ್ ಹೋಗಬಾರ್ದು. ಎಲ್ಲೋ ಒಂದ್ ಕಡೆ ಡಿಫ್ರೆಂಟ್ ಆಗಿ ಸಿಗ್ತಾ ಇದೆ,
1: ಮಸಾಲೆ ತಿನ್ನಬಹುದು, ಬಟ್ ಅಗೇನ್ ಪ್ರಿಫರಬ್ಲಿ ಫಾರ್ ಲಂಚ್ ಟೈಮ್. ರಾತ್ರಿಗೆ ಹೊಸ ಮಸಾಲೆ ಟ್ರೈ ಮಾಡಬೇಡಿ. ಬೆಳಿಗ್ಗೆ ತಿಂಡಿಗಾರೆ ಎಕ್ಸಲೆಂಟ್, ಬಿಕಾಸ್ ಯು ಹ್ಯಾವ್ ದ ಎಂಟೈರ್ ಡೇ ಟು
0: ರಿಕವರ್.
1: ಸೊ ಅಂಡ್ ಎನಿ ನ್ಯೂ ಆಯಿಲ್ ಆರ್ ಎನಿ ನ್ಯೂ ಫ್ಯಾಟ್ ಯು ವಾಂಟ್ ಟು ಟ್ರೈ, ಕೊಬ್ಬಿನಾಂಶ ಏನಾರ ಚೇಂಜ್ ಮಾಡಬೇಕು ಅಂತ ನೋಡಂಗಿದ್ರೆ ಬೆಳಗ್ಗೆ ಹೊತ್ತು ಹಗಲೊತ್ತಲ್ಲಿ ಏನಾರ ಎಕ್ಸ್ಪೆರಿಮೆಂಟ್ ಮಾಡಿ. ರಾತ್ರಿ ಊಟಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಯಾಕೆಂದ್ರೆ ಏನಾರ ಎನಫಿಲಾಕ್ಸಿಸ್ ಅಥವಾ ಹೆಚ್ಚು ಕಮ್ಮಿ ಆದ್ರೆ, ಒಂದು ಬಾಡಿ ಏನಾರ ಒಂದು ರಿಯಾಕ್ಷನ್ ಕೊಟ್ರೆ, ರಾತ್ರಿ ನೀವು ಹಾಸ್ಪಿಟಲ್ ಹುಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅದು ನಿಮಗೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ, ಎಸ್ಪೆಷಲಿ ವಲಸೆ ಹೋದಾಗ ನೀವೊಂದು ಹೊಸ ಊರಲ್ಲಿ ಇರ್ತೀರ, ಅಲ್ಲಿ ನೀವು ಒಬ್ರು ಡಾಕ್ಟರ್ ಹುಡುಕಿ ಟ್ರೀಟ್ಮೆಂಟ್ ತಗೊಂಡ್ ಮಾಡಕ್ ನಿಮಗೆ ಕಷ್ಟ ಆಗುತ್ತೆ, ಪ್ಲಸ್ ನಿಮಗೆ ಭಯಾನು ಬರುತ್ತೆ. ಹೊಸ ಊಟದ ಬಗ್ಗೆ ಭಯ ಬೇಡ, ನಾಲೆಡ್ಜ್ ಇರಬೇಕಷ್ಟೇ.
0: ಅದೇ ಅಂದ್ರೆ ಈಗ ಬೇರೆ ಸಮಯಕ್ಕೆ ಅನುಗುಣವಾಗಿ ಸಿಗುವಂತಹ ಪದಾರ್ಥಗಳು ಅದು ಬಳಸೋದು ಒಂದು, ಇನ್ನೊಂದು ಯಾವುದೋ ಪ್ರದೇಶ ಕಡೆ ಹೋದಾಗ ಅಲ್ಲಿ ಸಿಗುತ್ತೆ ಬಹಳ ವಿಶೇಷವಾದ ಫುಡ್ ಅಂತ ಹೇಳಿ ತಗೊಂಡ್ಬರೋದು ಇನ್ನೊಂದು. ಏನಾದ್ರೂ ಮಾಡಿ ಒಟ್ಟಾರೆ ಆಹಾರ ನಮಗೆ ಉತ್ತಮ ಆಹಾರ
1: ಬರಬೇಕಾದ್ರೆ, ಈಗ ನೀವು ಚಳಿ ಜಾಗದಿಂದ ವಾರ್ಮ್ ಜಾಗಕ್ಕೆ ತಗೊಂಡ್ಬರ್ಬೇಕಾದ್ರೆ ಹ್ಯುಮಿಡಿಟಿ ಟೆಂಪರೇಚರ್ ಚೇಂಜ್ ಆಗುತ್ತೆ, ಸೊ ಊಟ ಹಾಳಾಗೋ ಚಾನ್ಸಸ್ ಹೈ ಇರುತ್ತೆ. ಇಫ್ ಇಟ್ ಇಸ್ ನಾಟ್ ಹ್ಯಾವಿಂಗ್ ಮೆನಿ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಇಲ್ಲ ಅಂದ್ರೆ ಊಟ ಹಾಳಾಗುತ್ತೆ. ನಾವು ಈಗ ಎಷ್ಟೇ ನಮ್ಮ ನ್ಯಾಚುರಲ್ ಬೀಜಗಳನ್ನ ಉಳಿಸ್ಕೊಂಡು ಹೊಸ ಜಾಗದಲ್ಲಿ ಅದನ್ನ ಬೆಳೆಸಕ್ ಪ್ರಯತ್ನ ಮಾಡ್ಬೇಕಾದ್ರೆ ಫಸ್ಟ್ ಗ್ರೀನ್ ಹೌಸ್ ನರ್ಸರಿ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ, ವೈ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್, ಹೆಚ್ಚು ಕಮ್ಮಿ ಯಾರು ನೋಡ್ಕೊಳಕ್ ಇರ್ತಾರೆ,
0: ಒಂಥರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ದಂಗೆ.
1: ಬೇಸಿಕಲಿ ICU ಆಫ್ ಪ್ಲಾಂಟ್,
0: ICU
1: ಫಾರ್ ಪ್ಲಾಂಟ್ಸ್ ಇಸ್ ಅ ಗ್ರೀನ್ ಹೌಸ್. ನಿಧಾನಕ್ಕೆ ಅವರು ಅಲ್ಲಿ ಟೆಂಪರೇಚರ್ ಎಷ್ಟು ಬಿಸಿಲು ಬೀಳ್ತಾ ಇದೆ, ಅದಕ್ಕೆ ನಾವ್ ಏನ್ ಗೊಬ್ಬರ ಹಾಕ್ತಿವಿ, ಏನ್ ನ್ಯೂಟ್ರಿಷನ್ ಹಾಕ್ತಿದ್ವಿ, ಎಲ್ಲ ನೋಡ್ಕೊಂಡು ಜಾಗರೂಕವಾಗಿ ಬೆಳೆಸ್ತಾರೆ. ಒಂದ್ ಅದಕ್ ಬೆಳೆದ ಮೇಲೆನೆ ಅದನ್ನ ತಗೊಂಡೋಗಿ ನಾಟಿ ಮಾಡ್ತಾರೆ. ಒಂದ್ ಕಡೆ ಬೀಜ ತಗೊಂಡೋಗಿ ಯಾರು ಹಾಕಲ್ಲ. ಗ್ರೀನ್ ಹೌಸ್ ಅಲ್ಲಿ ಯಾಕೆ ಒಂದ್ ಲೆವೆಲ್ ಬೆಳೆಸ್ತಾರೆ ಅಂದ್ರೆ ಅದಕ್ಕೆ ರೂಟ್ ಬೇರ್ ಬೆಳೆದಿರುತ್ತೆ,
0: ನರ್ಗಿಸ್ಕೊಳತ್ತೆ,
1: ಇನ್ನ ನಾ ಹೊರಗಡೆ ಹಾಕಿದ್ರೆ ಬದುಕಬಹುದೇನೋ ಅಂತ ಅವ್ರ ಕಾನ್ಫಿಡೆನ್ಸ್ ಬಂದಾಗ ಅದನ್ನ ತಗೊಂಡೋಗಿ ನಾಟಿ ಮಾಡ್ತಾರೆ ಮರನ. ಯಾರು ಬೀಜ ಅಂತ ತಗೊಂಡೋಗ್ಬಿಟ್ಟು ಹಾಕ್ಬಿಟ್ಟು ನಾನು ನಾಳೆ ಬೆಳಗ್ಗೆ ಮರ
0: ಬರುತ್ತೆ. ಎಲ್ಲವನ್ನೂ ಕೂಡ ಒಂದೊಂದು ಪ್ರದೇಶದಿಂದ ಪ್ರದೇಶಕ್ಕೆ ಬಹಳ ಭಿನ್ನತೆ ಇರುತ್ತೆ. ಇಲ್ಲಿ ಮಂಡ್ಯ ಕಡೆ ಬಂದರೆ ರಾಗಿ ಮುದ್ದೆ ತಿಂದರೆ, ರಾಯಚೂರು ಕಡೆ ಹೋದರೆ ರೊಟ್ಟಿ ತಿಂತಾರೆ, ಧಾರವಾಡ ಕಡೆ ಹೋದರೆ ರೊಟ್ಟಿ ತಿಂತಾರೆ, ಕರಾವಳಿ ಕಡೆ ಹೋದರೆ ಮೀನಿನ ಪದಾರ್ಥಗಳು ಜಾಸ್ತಿ ಇರ್ತವೆ. ಅಲ್ಲಿ ಅನ್ನ ಅಕ್ಕಿನೇ ಬೇರೆ, ಕುಚ್ಚಿದ ಅನ್ನ. ಕೇರಳ ಕಡೆ ಹೋದರೆ ಮತ್ತು ಬೇರೆ ರೀತಿ. ಹಾಗಾಗಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿ ಜನ ಸುಖವಾಗಿರ್ತಾರೆ.
1: ನಾವು ನಮ್ ಇಂಡಿಯಾನಲ್ಲಿ GI ಟ್ಯಾಗ್ಡ್ ಫುಡ್ಸ್ ಇದೆ, ಜನ ನಮ್ ತರೋ ಬಿಡ್ತಾರೋ. ನಾವು ನಮ್ಮ ಊಟಕ್ಕೆ ISI ಸ್ಟ್ಯಾಂಪಿಂಗ್ ಮಾಡ್ಕೊಂಡ್ಬಿಟ್ಟಿವಿ, ಇದು ನಮ್ ಜಾಗ, ಇದ್ರಲ್ಲಿ ನಾವ್ ಇದನ್ನ ಬೆಳಿತೀವಿ, ನಾವ್ ಇದನ್ನ ಊಟ ಮಾಡ್ತೀವಿ,
0: ನಾವ್ ಗಟ್ಟಿದೀವಿ,
1: ನಾವ್ ಇದ್ ನಮ್ದು ಅಂತ ನಮ್ದು ಟ್ಯಾಗ್ಸ್ ಇದೆ ಊಟಕ್ಕೆ ಹಾಕೋ ಪದಾರ್ಥದ ಮೇಲೆ. ಯಾಕಷ್ಟು ಮಟ್ಟಿಗೆ ಮಾಡ್ತಾರೆ ಅಂದ್ರೆ ಆ ಜಾಗದಲ್ಲಿ ಅದನ್ನ ತಿಂದ್ರೆ ಬದುಕ್ತಾರೆ. ಹೊರಗಡೆ ತಗೊಂಡೋದಾಗ ಅದನ್ನ ಮಿತವಾಗಿ ಉಪಯೋಗಿಸಕ್ ಸಾಧ್ಯ. ನೀವ್ ರೆಗ್ಯುಲರ್ ಊಟದ ರೇಂಜ್ ಅದನ್ನ ಯೂಸ್ ಮಾಡಕ್ಕಾಗಲ್ಲ.
0: 4 ರೊಟ್ಟಿ ತಿನ್ನೋನು ಈ ಕಡೆ ಮಂಡ್ಯ ಮೈಸೂರು ಅವನು ಒಂದು ತಿಂದ್ರೆ.
1: ಪಂಜಾಬ್ ಅಲ್ಲಿ ಸಿಗೋ ಗೋಧಿ, ಅವ್ರು ಮಾಡ್ಕೊಂಡು ತಿನ್ನೋ ರೊಟ್ಟಿ, ಅವ್ರಿರೋ ಹೈಟ್ಗೆ ಅವ್ರು

0: ವೆಯ್ಟ್ಗೆ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ. ಅದನ್ನ ತಗೊಂಬಂದ್ಬಿಟ್ಟು ಆರೋಗ್ಯಕ್ಕೆ ಒಳ್ಳೇದು, ನೀ ತಿನ್ನು ಅಂದ್ರೆ ನಾವ್ ರಾಗಿ ಮುದ್ದೆ ತಿನ್ನೋ ಜನ ಹೆಂಗ್ ಅಡ್ಜಸ್ಟ್ ಆಗಲ್ಲ?
1: ನಾರ್ತ್ ಉತ್ತರ ಕಡೆ ಅಲ್ಲಿ ಅಲ್ಲಿ ರೊಟ್ಟಿ ನೋಡಿದ್ರೆ ಇಷ್ಟು ದಪ್ಪ ದಪ್ಪ ಇರುತ್ತದೆ. ಇದನ್ನೇನಪ್ಪ ನಾವು ಇಷ್ಟು ತೆಳ್ಳಗ್ ಮಾಡ್ತೀವಿ, ಇದೇನು ದಪ್ಪ ದಪ್ಪ ಬಳಸ್ತಾರಲ್ಲ ಅಂತ ನಾವ್ ಅಂತೀವಿ.
0: ಸೊ ನಮ್ಮ ಪ್ರತಿಯೊಂದು ಊಟ, ಊಟದ ಪದ್ಧತಿ, ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ ಸ್ಟೈಲ್. ಅದ್ ಇವತ್ ಹುಟ್ಕೊಂಡಿಲ್ಲ, ಇವತ್ತು ಟ್ರೆಂಡ್ಗೋಸ್ಕರ ಯಂಗ್ಸ್ಟರ್ಸ್ ಹೇಳ್ತಾರೆ ಓ ಇವತ್ತು ಗ್ರೀನ್ ಟೀ ಒಳ್ಳೇದು ಆರೋಗ್ಯಕ್ಕೆ, ಇದನ್ ಕುಡಿತೀನಿ. ಇವಾಗ ಹೊಸ ಟ್ರೆಂಡ್ ಮಾಚ, ಅದನ್ ಕುಡಿತೀನಿ. ಬೇಡ, ಇದ್ದಕ್ಕಿದ್ದಂಗೆ ನಂಗೆ ಪ್ರೋಟೀನ್ ಶೇಕ್ ಬೇಕು. ಇದ್ದಕ್ಕಿದ್ದಂಗೆ ಬೇಡ, ನಂಗೆ ಇನ್ನೊಂದು ಸಪ್ಲಿಮೆಂಟ್ ಇರೋದು ಏನೋ ಒಂದು ಲಿಂಕ್ ರೆಡಿ ಟು ಸಾಲ್ವ್ ಇನ್ ವಾಟರ್ ತರ ಕುಡಿತೀನಿ. ನಾನ್ ಬೆಳಿಬೇಕಾರೆ ನಂಗೆ ಸ್ಕೂಲಿಂದ ಬಂದಾಗ ಕ್ವಿಕ್ ಟು ಈಟ್ ಸ್ನಾಕ್ ವಾಸ್ ನೆವರ್ ಮ್ಯಾಗಿ, ರಾಗಿ ಹುರಿಟ್ಟು. ನಾವು ಬೆಳ್ದಿದ್ದೆಲ್ಲ ರಾಗಿ ಹುರಿಟ್ಟು. ನಮ್ ಇನ್ಸ್ಟೆಂಟ್ ಸ್ನಾಕ್ ವಾಸ್ ಹುರಿ ಹಿಟ್ಟಿಗೆ ಬಿಸಿ ಹಾಲ್ ಹಾಕಿ ಉಂಡೆ ಕಟ್ ಕೊಡೋರು, ತಿನ್ನೋಕಂದ ಇದು ನಿನ್ ಊಟ ಅಂತ. ಊಟನ ಆರೋಗ್ಯಕ್ಕೋಸ್ಕರ ತಿನ್ನಂಗಿದ್ರೆ, ಲೆಟ್ ಮೀ ಬಿ ವೆರಿ ಸ್ಪೆಸಿಫಿಕ್, ಊಟಕ್ಕೋಸ್ಕರ ಆರೋಗ್ಯ ಅಲ್ಲ, ಆರೋಗ್ಯಕ್ಕೋಸ್ಕರ ಊಟನೇ ತಿನ್ನಂಗಿದ್ರೆ ಅದರಲ್ಲಿ ಎಷ್ಟು ಕಮ್ಮಿ ಪ್ರೊಸೆಸ್ ಆಗುತ್ತಲ್ಲ ಒಂದು ವಿಚಾರ, ಅಷ್ಟು ಆರೋಗ್ಯಕ್ಕೆ ಒಳ್ಳೇದು.
1: ಅದನ್ನು ಹೌದು, ಮತ್ತೆ ತಿನ್ನುವುದಕ್ಕಾಗಿ ಬದುಕು ಅಂತ ಹೇಳ್ತಾರೆ ಕೆಲವೊಬ್ರು, ಆದ್ರೆ ಬದುಕಿಗಾಗಿ ತಿನ್ಬೇಕು ನಾವು, ಅಂದ್ರೆ ಒಳ್ಳೆ ರೀತಿಯಲ್ಲಿ
0: ಈ ಜೀವನ ರಸ ಸವಿಯಲು. ಐ ಅಕ್ಸೆಪ್ಟ್, ಇಲ್ಲ ಅಂತಿಲ್ಲ. ನಮ್ಮ ಎಲ್ಲಾ ಸೆಲೆಬ್ರೇಷನ್ ಮೇಜರ್ ಫೋಕಸ್ ಪಾಯಿಂಟ್ ಇರೋದೇ ಊಟ. ನೀವ್ ಯಾವ್ದೇ
1: ಎಲ್ಲರೂ ಮಾಡಬಹುದು, ಹೊಟ್ಟೆಗಾಗಿ
0: ಏನಾರ ಫಂಕ್ಷನ್ ಮಾಡಿ, ಏನಾರ ಹಬ್ಬ ಮಾಡಿ, ಏನೇ ನಿಮ್ ಮನೇಲಿ ಸೆಲೆಬ್ರೇಷನ್ ಇದ್ರು, ಫಸ್ಟ್ ಟಾಪಿಕ್ ಆಫ್ ಡಿಸ್ಕಷನ್ ಇಸ್ ಫುಡ್.
1: ಏನ್ ಮಾಡೋಣ ಅಡಿಗೆ
0: ಅಷ್ಟೇ. ಯಾಕೆ ಅಂದ್ರೆ ಊಟದಲ್ಲಿ ಅಷ್ಟು ಆನಂದ ಇದೆ. ಒಂದು, ನಾವು ಟಚ್ ಮಾಡೋದು, ಆ ಟೆಕ್ಸ್ಚರ್ ಆಫ್ ದ ಫುಡ್ ಇಸ್ ಆರ್ ಕಿಕ್. ಟು, ಸ್ಮೆಲ್, ಊಟದ ವಾಸನೆಗೆ ಅಷ್ಟು ನಮಗೆ ರುಚಿ ಇದೆ. ಟೇಸ್ಟ್, ಊಟ ನೋಡಿದ್ರೆ ಖುಷಿ ಬೀಳ್ತೀವಿ. ಎಲ್ಲಾ ಇಂದ್ರಿಯಗಳಿಂದನು ಊಟನ ನಾವು ಅಷ್ಟೊಂದು ಆಸ್ವಾದಿಸ್ಬೇಕಾದ್ರೆ, ಆ ಊಟ ನಮ್ಗೆ ಆರೋಗ್ಯನೂ ಕೊಡಂಗಿದ್ರೆ ಬೆಸ್ಟ್ ಡೀಲ್. ಅಕಸ್ಮಾತ್ ಆರೋಗ್ಯ ಕೊಡ್ತಿಲ್ಲ ಖುಷಿಗೆ ತಿನ್ನಂಗಿದ್ರೆ ಸ್ವಲ್ಪ ತಿನ್ಕೊಂಡು
1: ಬೇಕಾರ. ಓಕೆ, ಹಂಗೆ ಇಷ್ಟೆಲ್ಲದರ ಮಧ್ಯೆ ಒಳ್ಳೆ ಆಹಾರ ಸಿಗುತ್ತೆ, ಎಲ್ಲಾ ಪ್ರದೇಶದಲ್ಲಿ ಒಳ್ಳೆ ಒಳ್ಳೆ ಆಹಾರ ಬೆಳೀತಾರೆ, ಅದನ್ನೆಲ್ಲ ತಿಂದು ನಾವು ಚೆನ್ನಾಗಿರಬೇಕು. ಇದರ ಮಧ್ಯೆ ಯಾವುದೇ ದುಶ್ಚಟಗಳ ದಾಸರಾಗಿ ಬದುಕಬಾರ್ದು, ಯಾಕಂದ್ರೆ ಒಳ್ಳೆ ಆಹಾರನೇ ಸಿಗುತ್ತೆ. ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಒಂದು ಬೇರೆ ಬೇರೆ ತರಹೇವಾರಿ ಆಹಾರ ಸಿಗುತ್ತೆ ಇರಬೇಕಾದ್ರೆ, ಇನ್ನೊಂದು ಯಾವುದೋ ದುಶ್ಚಟದ ದಾಸರಾಗಿ ಅಲ್ಲಿ ಯಾವುದೋ ಒಂದು ಅಂಟ್ಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ಸಿಗ್ತಾ ಇರೋ ಆಹಾರವನ್ನು ತಿನ್ನಕಾಗ್ದೇನೆ ಸಫರ್ ಆಗ್ತಿರೋ ತುಂಬಾ ಜನ ಆಗ್ತಿದ್ದಾರೆ.
0: ಚಟಗಳು ಅನ್ನೋದು ಮನುಷ್ಯನ ಮನಸ್ಸಿಗೆ ತೊಂದರೆ. ಫಸ್ಟ್ ಆಫ್ ಆಲ್, ಒಬ್ಬ ಮನುಷ್ಯ ಒಂದು ಹೆಲ್ತಿ ಲೈಫ್ ಸ್ಟೈಲ್, ಒಂದು ಲೈಫ್ ಅಲ್ಲಿ ಒಂದು ಏಮ್, ಗೋಲ್ ಅನ್ನೋದು ಕ್ಲಿಯರ್ ಇದ್ರೆ ಚಟದ ಕಡೆ ಅವನ ಆಸಕ್ತಿ ಕಮ್ಮಿ ಆಗುತ್ತೆ. ಊಟ ಅನ್ನೋದು ನಮ್ ಈಗ ನೀವೇನ್ ನಿಮ್ ಜೀವನದಲ್ಲಿ ಬೆಸ್ಟ್ ಊಟ ತಿಂದಿದ್ದೀರಾ ಅಂದ್ರೆ 99% ನಮ್ ತಾಯಿ ಕೈದಿದ್ದು ಒಂದು ಐಟಮ್ ಅಂತಾರೆ. ಐ ಆಮ್ ವೆರಿ ಶ್ಯೂರ್. ಯಾಕೆ ಅಂದ್ರೆ ಊಟ ಅನ್ನೋದು ನಾವು ಫ್ಯಾಮಿಲಿಗೆ ಅಸೋಸಿಯೇಟ್ ಮಾಡ್ತೀವಿ, ನಮಗೆ ನಮ್ ತಾಯಿ ಕೊಡೋ ನ್ಯೂಟ್ರಿಷನ್ ಅಸೋಸಿಯೇಟ್ ಮಾಡ್ತೀವಿ. ಸೊ ಇನ್ಮೇಲಿಂದ ಇಫ್ ಯು ವಾಂಟ್ ಟು ಸಿ ನಾ ತಿಂತಿರೋ ನನ್ನ ಆರೋಗ್ಯ ಒಳ್ಳೇದ ಇಲ್ವಾ, ನಮ್ಮ ಅಮ್ಮ ಇದನ್ನ ಅಪ್ರೂವ್ ಮಾಡ್ತಾರಾ ಅಂತ ಯೋಚನೆ ಮಾಡಿ.
1: ಸಿಗ್ನೇಚರ್ ಆಗ್ಬೇಕು
0: ತಟ್ಟೆಲಿ, ನನಗೆ ಐಟಮ್ ಹಾಕೊಂಡಾಗ ಬೈತಾರ ಅಥವಾ ತಿನ್ಕೋಕಂದ ಅಥವಾ ಇನ್ನೊಂದು ಜಾಸ್ತಿ ತಿನ್ನೋಕಂದ ಅಂತ ಹೇಳ್ತಾರ ಅಂತ ಯೋಚನೆ ಮಾಡಿ, ನಿಮ್ಗೆ ಮೈಂಡ್ ಕ್ಲಿಯರ್ ಆಗೋಗುತ್ತೆ.
1: ನಿಜ ನಿಜ, ಬಹಳ ಸಂತೋಷ, ತುಂಬಾ ಒಳ್ಳೆಯ ರೀತಿಯಲ್ಲಿ ತಾವು ವಿವರಣೆ ಕೊಟ್ಟಿದ್ದೀರಿ, ಮತ್ತು ನಮ್ಮ ಕೇಳುವರಿಗೆ ಬಹಳ ಸುಲಭವಾಗಿ ಅರ್ಥ ಆಗೋ ಹಾಗೆ. ಎಲ್ಲೇ ಬದುಕಿರಲಿ, ನಮ್ಮ ಈಗ ಈ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಕೇಂದ್ರದವರು ಕೇಳ್ತಿರ್ತಾರೆ, ಆಯಾ ಪ್ರದೇಶಕ್ಕನುಗುಣವಾಗಿ ಅವರು ಕನೆಕ್ಟ್ ಆಗಬೇಕು. ನಮ್ಮಲ್ಲಿ ಇದು ಸಿಗುತ್ತೆ, ನಮ್ದು ಇದು ಆಯಿತು, ಇಲ್ಲಿ ಅದು ಆಯಿತು, ಇದು ಆಯಿತು, ಅಕಸ್ಮಾತ್ ಆ ಕಡೆ ಸುತ್ತಾಟಕ್ಕೆ ಹೋದಾಗ ಅಲ್ಲಿ ಇದ್ದದನ್ನು ಸಿಕ್ಕದನ್ನು ತಿನ್ನೋಣ, ಹಾಗಂತೇಳಿ ಅದೇ ಬೇಕು ಅಂತೇಳಿ ಕುತ್ಕೊಳ್ಳೋಕೆ ಆಗಲ್ಲ. ಬಿಕಾಸ್ ವಾಪಸ್ ನಿಮ್ಮ ಊರಿಗೆ ಬರಲೇಬೇಕಾಗತ್ತೆ, ನಿಮ್ಮ ಪ್ರದೇಶಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸಲೇಬೇಕಾಗತ್ತೆ. ಈ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಋತುಮಾನಕ್ಕನುಗುಣವಾಗಿ ಆಹಾರ, ಈ ಕುರಿತು ಆಹಾರ ತಜ್ಞರಾದ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಬದುಕಿನ

ಅಲ್ಲಿ ಯಾವಾಗ ಎಂಥ ಕಷ್ಟಗಳು ಬರ್ತವೆ, ಎಂಥ ಸನ್ನಿವೇಶಗಳು ಎದುರಾಗ್ತವೆ ಅನ್ನೋದನ್ನ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತಿನ ಅತಿಯಾದ ವಾಹನಗಳ ದಟ್ಟಣೆ, ಅಪಘಾತಗಳು, ಅಕಾಲಿಕವಾಗಿ ಬರುವಂತಹ ಮರಣ, ಯಾವುದೇ ವಯಸ್ಸಿನಲ್ಲಿ ಬರುವಂತಹ ಮಾರಕ ರೋಗಗಳು, ಸಣ್ಣ ಸಣ್ಣ ಮಕ್ಕಳಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ಹೃದಯಾಘಾತ, ಹೀಗೆ ಮನುಷ್ಯ ವಯಸ್ಸು ಪೂರ್ಣಗೊಂಡು ಸಾವನ್ನಪ್ತಾನೆ ಅನ್ನುವಂತಹ ಕಲ್ಪನೆಯೇ ಮಾಯವಾಗಿ ಸಣ್ಣ ವಯಸ್ಸಿನಲ್ಲೇ ಮನುಷ್ಯರು ಸಾವಿಗೀಡಾಗುವಂತಹ ದುರ್ಘಟನೆಗಳು ದಾಖಲಾಗ್ತಾನೆ ಇವೆ. ಮೊದಲೆಲ್ಲ ನಮ್ಮ ಹಿರಿಯರು ಗಟ್ಟಿಮುಟ್ಟಾಗಿ 100 ವರ್ಷ 110 ವರ್ಷಗಳ ಕಾಲ ಬದುಕ್ತಾ ಇದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ, ವಾತಾವರಣವೇ ಪೂರ್ತಿ ಬೇರೆಯಾಗಿದೆ. ಯಾವ ಸಮಯದಲ್ಲೂ ಯಾವುದೇ ವ್ಯಕ್ತಿ ಸಾವಿಗೀಡಾಗಬಹುದು. ಇವತ್ತು ಮನೆಯಿಂದ ಹೊರಗೆ ಹೋದವನು ಸುರಕ್ಷಿತವಾಗಿ ಮನೆಗೆ ಬರ್ತಾನೆ ಅನ್ನುವಂತಹ ಗ್ಯಾರಂಟಿಯೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಯಾವುದೇ ಮನೆಯ ಕುಟುಂಬದ ದುಡಿತಾಯ ಮಾಡ್ತಾ ಇರುವಂತಹ ವ್ಯಕ್ತಿ ಅಪಘಾತಕ್ಕೀಡಾದ್ರೆ, ಸಾವಿಗೀಡಾದ್ರೆ, ಆ ಇಡೀ ಕುಟುಂಬ ಆತನನ್ನ ಉಳಿಸಿಕೊಳ್ಳಿಕ್ಕೆ ಆರ್ಥಿಕ ಸಮಸ್ಯೆಯಿಂದಾಗಿ ಹೆಣಗಾಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬೋದು. ಅಯ್ಯೋ, ದುಡ್ಡಿಲ್ಲ, ದುಡ್ಡಿದ್ದಿದ್ರೆ ಅವನನ್ನ ಉಳಿಸಿಕೊಳ್ಳಬಹುದಿತ್ತು ಅಂತ ಕೊರಗುವಂತಹ ಸನ್ನಿವೇಶಗಳು ಉಂಟಾಗಬಹುದು. ಈ ಎಲ್ಲ ಪರಿಸ್ಥಿತಿಗಳಿಗೆ, ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡಬೇಕು ಅಂತ ಜೀವ ವಿಮೆ ಅನ್ನುವಂತಹ ಒಂದು ಸೂತ್ರವನ್ನ ಪರಿಚಯಿಸಲಾಯಿತು. ವಿವಿಧ ಅಧ್ಯಯನಗಳ ಪ್ರಕಾರ ದೇಶದ 100%-ರಷ್ಟು ಮಂದಿ ಮಾತ್ರ ಜೀವ ವಿಮೆಯನ್ನ ಮಾಡಿಸಿಕೊಳ್ಳುತ್ತಾರೆ. ಉಳಿದ 70%-ರಷ್ಟು ಜನಕ್ಕೆ ಜೀವ ವಿಮೆ ಬಗ್ಗೆ ಕಲ್ಪನೆಯೇ ಇಲ್ಲ. ಕಲ್ಪನೆ ಇದ್ರೂ ಕೂಡ ಅಯ್ಯೋ ನಮಗೇನಾಗಲ್ಲ ಬಿಡು ಅನ್ನುವಂತಹ ಒಂದು ಉಡಾಫೆಯ ಮನಸ್ಥಿತಿ, ಅಥವಾ ವಿಮೆಯನ್ನ ಕಟ್ಟಲಿಕ್ಕೆ ವರ್ಷ ವರ್ಷ ಅದಕ್ಕೆ ಹಣವನ್ನ ಪಾವತಿಸ್ಲಿಕ್ಕೆ ದುಡ್ಡಿಲ್ಲ, ಅದಕ್ಕೆ ಯಾಕೆ ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಅನ್ನುವಂತಹ ಒಂದು ಮನಸ್ಥಿತಿ. ಈ ಕಾರಣಗಳಿಂದಾಗಿ ಇವತ್ತಿಗೂ ನಮ್ಮ ದೇಶದಲ್ಲಿ ವಿಮೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಲ್ಲ. ಇದಲ್ಲದೆ ವಿಮೆಯ ಬಗ್ಗೆ ಯಾವ ಪಾಲಿಸಿ ಒಳ್ಳೆಯದು, ಯಾವುದು ನಮಗೆ ತುಂಬಾ ಅನುಕೂಲಕರವಾಗಿದೆ ಅನ್ನುವಂತಹ ಮಾಹಿತಿಯ ಕೊರತೆಯಿಂದಾಗಿಯೂ ವಿಮೆಯನ್ನ ಮಾಡಿಸಿಕೊಳ್ಳಿಕ್ಕೆ ಭಾರತೀಯರು ಹಿಂದೆ ಬೀಳ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು. ಯಾವುದೇ ಕುಟುಂಬದಲ್ಲಿ ಅನಿರೀಕ್ಷಿತವಾಗಿ ಯಾವುದೇ ದುರ್ಘಟನೆಯೋ ಮರಣವೋ ಸಂಭವಿಸ್ತು ಅಂದ್ರೆ ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ 2 ಮಹತ್ವದ ವಿಮಾ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ. ಇವುಗಳಲ್ಲಿ ಮೊದಲನೆಯದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂದ್ರೆ ಏನು ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯನ್ನ ಯಾವುದೇ ಕಾರಣದಿಂದಾಗಿ ವ್ಯಕ್ತಿ ಮರಣ ಹೊಂದಿದ್ರು ಆತನ ಕುಟುಂಬಕ್ಕೆ ಅಥವಾ ಆ ಒಂದು ಪಾಲಿಸಿಗೆ ನಾಮಿನಿ ಆದವರಿಗೆ ವಿಮೆಯ ರಕ್ಷಣೆಯನ್ನ ನೀಡುವಂತ ಯೋಜನೆ ಇದಾಗಿದೆ. ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜೀವ ವಿಮೆಯನ್ನ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸಿದೆ. ಈ ಯೋಜನೆಯನ್ನ LIC ಮತ್ತು ಇತರ ಯಾವುದೇ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಇದು 1 ವರ್ಷದ ಅವಧಿಯದ್ದಾಗಿದ್ದು ವರ್ಷದಿಂದ ವರ್ಷಕ್ಕೆ ಈ ಯೋಜನೆಯನ್ನ ನವೀಕರಣ ಮಾಡಿಕೊಳ್ಬಹುದು. ಈ ಉದ್ದೇಶಕ್ಕಾಗಿ ಬ್ಯಾಂಕ್ಗಳೊಂದಿಗೆ ವಿಮಾ ಕಂಪನಿಗಳು ಒಂದು ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ಯಾರು ವಿಮೆಯನ್ನ ಪಡೆದುಕೊಳ್ಳಿಕ್ಕೆ ಇಷ್ಟಪಡ್ತಾರೋ ಆ ಚಂದಾದಾರರು ನೇರವಾಗಿ ಬ್ಯಾಂಕಿಗೆ ಹೋಗಿ ಅಲ್ಲಿ ತಮ್ಮ ಹೆಸರನ್ನ ನೋಂದಣಿಯನ್ನ ಮಾಡಿಕೊಳ್ಬಹುದು. ಹಾಗಾದ್ರೆ ನೋಂದಣಿ ಪ್ರಕ್ರಿಯೆ ಹೇಗೆ? ಈ ಒಂದು ಕೇಂದ್ರ ಸರ್ಕಾರದ ಈ ವಿಮಾ ಯೋಜನೆಗೆ ನಮ್ಮ ಹೆಸರನ್ನ ದಾಖಲಿಸಿಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯನ್ನ LIC ಅಂದ್ರೆ ಜೀವ ವಿಮಾ ನಿಗಮ ಇದೆಯಲ್ಲ LIC ಮತ್ತು ಭಾರತದ ಇತರ ಯಾವುದೇ ಖಾಸಗಿ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ಗಳು ಈ ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತಾರೆ. ಹಾಗಾಗಿ ನೋಂದಣಿಯನ್ನ ಮಾಡಿಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ತನ್ನ ಬ್ಯಾಂಕ್ ಅನ್ನ ನೇರವಾಗಿ ಸಂಪರ್ಕಿಸಬಹುದು. ಬ್ಯಾಂಕ್ಗಳು ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ನಾವು ನೇರವಾಗಿ ಬ್ಯಾಂಕ್ಗೆ ಹೋಗಿ ಈ ಒಂದು ಯೋಜನೆಯ ಸಲುವಾಗಿ ನಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬಹುದು. ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ರೆ ಆ ಎಲ್ಲಾ ಖಾತೆಗಳ ಮೂಲಕ ವಿಮೆಯನ್ನ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ವ್ಯಕ್ತಿ ಕೇವಲ ಒಂದು ಬ್ಯಾಂಕ್ ಖಾತೆಯ ಮೂಲಕ ಯೋಜನೆಯನ್ನ ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಖಾತೆದಾರರ ಮರಣ ಪ್ರಮಾಣ ಪತ್ರವನ್ನ ಆ ಬ್ಯಾಂಕಿಗೆ ಸಲ್ಲಿಸಬೇಕು.

0: ನಂತರ ನಾಮಿನಿಯು ಬ್ಯಾಂಕ್ ಅಥವಾ ವಿಮಾ ಕಂಪನಿಯ ಶಾಖೆಗಳು, ಆಸ್ಪತ್ರೆಗಳು ಮತ್ತು ಗೊತ್ತುಪಡಿಸಿದಂತಹ ವೆಬ್ಸೈಟ್ಗಳು ಸೇರಿ ವಿಮಾ ಏಜೆಂಟ್ಗಳಂತಹ ಯಾವುದೇ ಮೂಲದಿಂದ ಕ್ಲೈಮ್ ಅರ್ಜಿ ಮತ್ತು ಡಿಸ್ಚಾರ್ಜ್ ರಸೀದಿಯನ್ನು ಸಂಗ್ರಹಿಸಬೇಕು. ಮೃತಪಟ್ಟಂತಹ ವ್ಯಕ್ತಿ ಯಾವ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು, ಆ ದಾಖಲೆಯಿಂದ ಯಾವಾಗ ಡಿಸ್ಚಾರ್ಜ್ ಆದರು, ಯಾವ ಕಾರಣದಿಂದ ಅವರು ಮರಣ ಹೊಂದಿದ್ದಾರೆ, ಯಾವತ್ತು ಮರಣ ಹೊಂದಿದ್ದಾರೆ ಇತ್ಯಾದಿ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗತ್ತೆ. ಅಂತಿಮವಾಗಿ ನಾಮಿನಿಯು ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂತಹ ರಶೀದಿ ಮತ್ತು ಮರಣ ಪ್ರಮಾಣ ಪತ್ರವನ್ನು, ನಾಮಿನಿಯ ಬ್ಯಾಂಕ್ ಖಾತೆಯ ವಿವರಗಳನ್ನು ನಾವು ಸಲ್ಲಿಸಬೇಕಾಗತ್ತೆ. ಬ್ಯಾಂಕ್ ಕ್ಲೈಮ್ ಅರ್ಜಿ ಮತ್ತು ನಾಮಿನಿ ವಿವರಗಳನ್ನು, ಆ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರ, ಹೌದು ಈ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, ಈತನ ಕುಟುಂಬ ಜೀವ ವಿಮಾ ರಕ್ಷಣೆಯ ಹಣವನ್ನು ಪಡೆದುಕೊಳ್ಳಿಕ್ಕೆ ಅರ್ಹತೆಯನ್ನು ಹೊಂದಿದೆ ಅನ್ನುವಂಥದ್ದು ಇತ್ಯರ್ಥ ಆದ ಬಳಿಕ ಅವರಿಗೆ ಹಣ ಸಂದಾಯ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಯಾವ ವಿಮಾ ಕಂಪನಿ ಯಾವ ಕಚೇರಿಗೆ ಈ ಒಂದು ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ನಮಗೆ ಸೂಚನೆ ಕೊಟ್ಟಿರುತ್ತೋ ಆ ಕಚೇರಿಗೆ ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ವಿಮಾದಾರರ ಮರಣದ ಪುರಾವೆ, ಮೃತರ ಅಥವಾ ನಾಮಿನಿಯ ಆಧಾರ್ ಸಂಖ್ಯೆ, ಪಾನ್ ಕಾರ್ಡ್, ನಾಮಿನಿ ಅಥವಾ ಮೃತಪಟ್ಟವರಿಗೆ ಸಂಬಂಧಿಸಿದಂತಹ KYC ದಾಖಲೆ, ಪಾಸ್ಬುಕ್ನ ಮೊದಲ ಎರಡು ಪುಟಗಳು ಅಥವಾ ಅವರ ಬ್ಯಾಂಕ್ ಖಾತೆಯ ವಿವರಗಳನ್ನು ತೋರಿಸುವಂತಹ ಬ್ಯಾಂಕ್ನ ಒಂದು ವಿವರ. ಒಂದು ವೇಳೆ ವಿಮಾದಾರರ ಮೊದಲೇ ನಾಮಿನಿ ಸಾವನ್ನಪ್ಪಿದ್ರೆ ನಾಮಿನಿಯ ಮರಣ ಪ್ರಮಾಣ ಪತ್ರ, ಅವರ ಬ್ಯಾಂಕ್ ಖಾತೆ, ಅವರ ಸಾವಿನ ಪುರಾವೆ. ಕ್ಲೈಮ್ದಾರರು ನಾಮಿನಿ ಹೊಂದಿಲ್ಲದಿದ್ದರೆ ಕಾನೂನುಬದ್ಧ ಉತ್ತರಾದಿಯಾಗುವವರು ಯಾರಪ್ಪ, ಅವರು ಒಂದು ವೇಳೆ ನಾಮಿನಿಯ ಹೆಸರನ್ನ ತಿಳಿಸೇ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಅವರ ಉತ್ತರಾಧಿಕಾರಿ ಯಾರು, ಅವರ ಪುರಾವೆ, ಕ್ಲೈಮ್ ಬಿಡುಗಡೆಗಾಗಿ ಮುಂಗಡ ರಶೀದಿಯನ್ನ ಸರಿಯಾಗಿ ಭರ್ತಿ ಮಾಡಿ ಆ ಒಂದು ಅರ್ಜಿ, ಕ್ರಮವಾಗಿ ಭರ್ತಿ ಮಾಡಿದ ಕ್ಲೈಮ್ ಅರ್ಜಿಯನ್ನ ಸಲ್ಲಿಸಿದ 30 ದಿನಗಳ ಒಳಗೆ ವಿಮಾ ಕಂಪನಿಗೆ ರವಾನೆ ಮಾಡಲು, ಈ ಎಲ್ಲ ದಾಖಲೆಗಳನ್ನ ಆ ಒಂದು ಕಚೇರಿಗೆ ಸಲ್ಲಿಸಬೇಕಾಗತ್ತೆ. ಇವುಗಳನ್ನೆಲ್ಲ ಪರಿಶೀಲನೆ ಮಾಡಿ ಈ ಅರ್ಜಿ ಪೂರ್ಣವಾಗಿದೆಯೇ ಇಲ್ಲವೇ, ಕ್ಲೈಮ್ ಸ್ವೀಕಾರಾರ್ಹವಾಗಿದೆಯೇ, ವಿಮಾದಾರರು ಎಲ್ಲ ರೀತಿಯ ಸರಿಯಾದ ದಾಖಲೆಗಳನ್ನ ಸಲ್ಲಿಸಿದ್ದಾರೆಯೇ ಇತ್ಯಾದಿಗಳನ್ನ ಪರಿಶೀಲನೆಯನ್ನ ಮಾಡಿ ಇವೆಲ್ಲ ಸರಿ ಇದೆ ಅಂತ ಗೊತ್ತಾದಾಗ ಆ ಒಂದು ಮರಣ ಪಟ್ಟಂತವರ ನಾಮಿನಿಗೆ ವಿಚಾರವನ್ನ ತಿಳಿಸಲಾಗುತ್ತೆ. ಕ್ಲೈಮ್ ಜಾರಿಯಲ್ಲಿದ್ದಾಗ ಮತ್ತು ಆ ಸದಸ್ಯರಿಗೆ ಯಾವುದೇ ಕ್ಲೈಮ್ ಇತ್ಯರ್ಥವಾಗದೇ ಇದ್ದಾಗ ನಾಮಿನಿಯ ಬ್ಯಾಂಕ್ ಖಾತೆಗೆ ಪಾವತಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಬ್ಯಾಂಕಿಗೆ ಗುರುತಿಸಲಾದ ಪ್ರತಿಯೊಂದಿಗೆ ನಾಮಿನಿಗೆ ಈ ಒಂದು ವಿಚಾರವನ್ನ ತಿಳಿಸ್ತಾರೆ. ಕ್ಲೈಮ್ ಅನ್ನು ಅನುಮೋದನೆ ಮಾಡಲು ಮತ್ತು ಹಣವನ್ನು ವಿತರಿಸಲು ವಿಮಾ ಕಂಪನಿಗೆ ಗರಿಷ್ಠ ಸಮಯ ಮಿತಿ ಇರುತ್ತೆ. ಬ್ಯಾಂಕಿನಿಂದ ಕ್ಲೈಮ್ ಸ್ವೀಕರಿಸಿದ 7 ದಿನಗಳವರೆಗೆ ಅವರಿಗೆ ಅವಕಾಶವನ್ನ ಕೊಟ್ಟಿರ್ತಾರೆ. ಈ ಎಲ್ಲ ಮಾಹಿತಿಗಳನ್ನು ನಾವು ಸಲ್ಲಿಸಿದ ನಂತರ ನಾಮಿನಿದಾರರಿಗೆ 2 ಲಕ್ಷ ರೂಪಾಯಿ ಹಣವನ್ನ ಸರ್ಕಾರ ನೀಡುತ್ತೆ. ಹಾಗಾಗಿ ಈ ಎಲ್ಲ ಮಾಹಿತಿಯನ್ನ ಆದಷ್ಟು ಹೆಚ್ಚಿನ ಜನರಿಗೆ ತಲುಪಿಸಬೇಕು. ಇಂಥ ಒಂದು ಉತ್ತಮವಾದಂತಹ ಯೋಜನೆಯ ಲಾಭವನ್ನ ನಮ್ಮ ದೇಶದ ಜನ ಪಡೆದುಕೊಳ್ಳಬೇಕು. ಅಚಾನಕ್ ಆಗಿ ಜೀವನದಲ್ಲಿ ಏನೋ ದುರ್ಘಟನೆಯಾಗಿ ಕುಟುಂಬ ಸದಸ್ಯರು ಮರಣ ಹೊಂದ್ಬಿಟ್ರೆ ಆ ನಂತರ ಅವರ ಕುಟುಂಬ ಆರ್ಥಿಕ ಸಮಸ್ಯೆಯಿಂದ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಉತ್ತಮವಾದ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಹೆಚ್ಚಿನ ಜನರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವಂತಾಗ್ಲಿ ಅಂತ ನಾವೆಲ್ಲ ಆಶಿಸೋಣ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಸೆಮಿಕಾನ್ ಇಂಡಿಯಾ

0: 26ರ 5ನೇ ಆವೃತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿಗೆ ತರುವ ಮಸೂದೆಗೆ ನ್ಯೂಜಿಲೆಂಡ್ ಸಂಸತ್ತು ಅಂಗೀಕಾರ. ಭೂತಾನ್ ವಿದೇಶಾಂಗ ಸಚಿವರೊಂದಿಗೆ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದಿನಿಂದ ರಷ್ಯಾಗೆ 3 ದಿನಗಳ ಅಧಿಕೃತ ಪ್ರವಾಸ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯ ಯಶೋಭೂಮಿಯಲ್ಲಿ ನಾಳೆ ಸೆಮಿಕಾನ್ ಇಂಡಿಯಾ 2026ರ 5ನೇ ಆವೃತ್ತಿಯನ್ನು ಉದ್ಘಾಟಿಸಲಿದ್ದಾರೆ. 3 ದಿನಗಳ ಈ ಸಮ್ಮೇಳನ ಜಾಗತಿಕ ಅರೆವಾಹಕ ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಸಹಕಾರ ಉತ್ತೇಜನ, ನಾವೀನ್ಯತೆಗೆ ಚಾಲನೆ, ಉತ್ಪಾದನಾ ಸಾಮರ್ಥ್ಯ ಬಲಪಡಿಸುವುದು, ಹೂಡಿಕೆ ಆಕರ್ಷಣೆ ಹಾಗೂ ಭವಿಷ್ಯಕ್ಕೆ ಸಜ್ಜಾದ ಪ್ರತಿಭೆಗಳನ್ನು ರೂಪಿಸುವ ಪ್ರಮುಖ ವೇದಿಕೆಯಾಗಲಿದೆ. ಕಾರ್ಯಕ್ರಮದಲ್ಲಿ 600ಕ್ಕೂ ಹೆಚ್ಚು ಪ್ರದರ್ಶಕರು, 300ಕ್ಕೂ ಅಧಿಕ ಅಂತಾರಾಷ್ಟೀಯ ಕಂಪನಿಗಳು ಹಾಗೂ 40ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಭಾಗವಹಿಸಲಿವೆ. ಪ್ರದರ್ಶನದಲ್ಲಿ 6 ದೇಶಗಳ ಮಳಿಗೆಗಳು, 12 ರಾಜ್ಯ ಸರ್ಕಾರಗಳ ಮಳಿಗೆಗಳು ಹಾಗೂ ಪ್ರತ್ಯೇಕ ಸ್ಟಾರ್ಟ್ಅಪ್ ಮಳಿಗೆ ಇರಲಿವೆ. ಭಾರತ ಅರೆವಾಹಕ ಮಿಷನ್, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ವಿವಿಧ ಸಂಸ್ಥೆಗಳು ಜಂಟಿಯಾಗಿ ಸೆಮಿಕಾನ್ ಇಂಡಿಯಾ ಸಮ್ಮೇಳನ ಮತ್ತು ಪ್ರದರ್ಶನವನ್ನು ಆಯೋಜಿಸಿವೆ. ಕಾರ್ಯಕ್ರಮದಲ್ಲಿ ಚರ್ಚಾಗೋಷ್ಠಿಗಳು ಹಾಗೂ ಅಧಿವೇಶನಗಳು ನಡೆಯಲಿವೆ. ಅರೆವಾಹಕ ತಯಾರಿಕೆ ಮತ್ತು ತಂತ್ರಜ್ಞಾನ ಸೇರಿದಂತೆ ಅರೆವಾಹಕ ಹಾಗೂ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿನ ಉದಯೋನ್ಮುಖ ಪ್ರವೃತ್ತಿಗಳು ಮತ್ತು ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಭಾರತೀಯ ಮತ್ತು ಅಂತಾರಾಷ್ಟೀಯ ಕಂಪನಿಗಳಿಗೆ ಪಾಲುದಾರಿಕೆ, ಹೂಡಿಕೆ ಅವಕಾಶಗಳು ಹಾಗೂ ತಂತ್ರಜ್ಞಾನ ಸಹಯೋಗಗಳನ್ನು ಅನ್ವೇಷಿಸಲು ಈ ಕಾರ್ಯಕ್ರಮ ಪ್ರಮುಖ ವೇದಿಕೆಯಾಗಲಿದೆ. ಜಾಗತಿಕ ವಿಶ್ವಾಸಾರ್ಹ ಅರೆವಾಹಕ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಲು ಇದು ಸಹಕಾರಿಯಾಗಲಿದೆ. ನ್ಯೂಜಿಲೆಂಡ್ ಸಂಸತ್ತು ಭಾರತದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಜಾರಿಗೆ ತರುವ ಮಸೂದೆಯನ್ನು ಅಂಗೀಕರಿಸಿದೆ. ಇದು ಸುಂಕಗಳಲ್ಲಿ ಗಮನಾರ್ಹ ಕಡಿತ ಮತ್ತು ಉಭಯ ದೇಶಗಳ ನಡುವೆ ವ್ಯಾಪಾರ ವಿಸ್ತರಣೆಗೆ ದಾರಿ ಮಾಡಿಕೊಡಲಿದೆ. ವಿರೋಧ ಪಕ್ಷವಾದ ಲೇಬರ್ ಪಕ್ಷದ ಬೆಂಬಲದೊಂದಿಗೆ ಈ ಮಸೂದೆಯು 93-29 ಮತಗಳ ಅಂತರದಿಂದ ಅಂಗೀಕಾರಗೊಂಡಿತು. ಈ ಒಪ್ಪಂದವು ರಫ್ತುದಾರರಿಗೆ ತಕ್ಷಣದ ಮತ್ತು ಗಣನೀಯ ಪ್ರಯೋಜನಗಳನ್ನು ಒದಗಿಸಲಿದೆ ಎಂದು ನ್ಯೂಜಿಲೆಂಡ್ ಹಣಕಾಸು ಸಚಿವ ಟಾಡ್ ಮೆಕಕ್ಲೆ ತಿಳಿಸಿದ್ದಾರೆ. ಉತ್ತಮ ಗುಣಮಟ್ಟದ ಈ ವ್ಯಾಪಾರ ಒಪ್ಪಂದವು ಈ ವರ್ಷದ ನಂತರ ಜಾರಿಗೆ ಬರುವ ನಿರೀಕ್ಷೆ ಇದೆ ಎಂದು ಅವರು ಹೇಳಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಭೂತಾನ್ಗೆ ತೆರಳಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಸಚಿವರು ಭೂತಾನ್ ವಿದೇಶಾಂಗ ಸಚಿವ ಲ್ಯಾನ್ಫೋ ಡಿಎನ್ ಡುಂಗಲ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭೂತಾನ್ನ ರಾಜರಿಂದ ರಾಜಮನೆತನದ ಗೌರವ ಸ್ವೀಕರಿಸಲಿರುವ ಸಚಿವ ಜೈಶಂಕರ್ ಭೂತಾನ್ ಪ್ರಧಾನಮಂತ್ರಿಯವರನ್ನು ಭೇಟಿಯಾಗಲಿದ್ದಾರೆ. ಭಾರತ ಮತ್ತು ಭೂತಾನ್ ನಡುವಿನ ನಿಯಮಿತ ಉನ್ನತ ಮಟ್ಟದ ವಿನಿಮಯದ ಪರಂಪರೆಗೆ ಅನುಗುಣವಾಗಿ ಈ ಭೇಟಿ ನಡೆಯುತ್ತಿದೆ. ಉಭಯ ದೇಶಗಳ ನಡುವಿನ ನಿಕಟ ಸ್ನೇಹ ಮತ್ತು ಸಹಕಾರದ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವುದು ಭೇಟಿಯ ಉದ್ದೇಶವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದಿನಿಂದ ಇದೇ 18ರವರೆಗೆ ರಷ್ಯಾಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಜನರಲ್ ಧೀರಜ್ ಸೇಠ್ ರಷ್ಯಾದ ಭೂಸೇನಾ ಮುಖ್ಯಸ್ಥ ಕರ್ನಲ್ ಜನರಲ್ ಹ್ಯಾಂಡ್ರೆ ನಿಕೋಲೋವಿಚ್ ಮೋಟ್ರೆವಿಚ್ ಅವರೊಂದಿಗೆ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ವೃತ್ತಿಪರ ಸೇನಾ ಸಹಕಾರ ಮತ್ತು ತರಬೇತಿ ಸೇರಿದಂತೆ ವಿವಿಧ ವಿಚಾರಗಳು ಮಾತುಕತೆಯಲ್ಲಿ ಒಳಗೊಂಡಿರಲಿವೆ. ಮಾಸ್ಕೋದಲ್ಲಿ ಅವರಿಗೆ ಗೌರವ ವಂದನೆ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಲಿದ್ದಾರೆ. ರಕ್ಷಣಾ ಸಚಿವಾಲಯದ ಪ್ರಕಾರ ಸೇನಾ ಮುಖ್ಯಸ್ಥರು ಮಾಸ್ಕೋದಲ್ಲಿರುವ ರಾಷ್ಟೀಯ ರಕ್ಷಣಾ ನಿಯಂತ್ರಣ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ರಷ್ಯಾದ ರಕ್ಷಣಾ ಸಚಿವಾಲಯದ ಹಿರಿಯ ಅಧಿಕಾರಿಗಳೊಂದಿಗೆ ಅವರು ಸಂವಾದ ನಡೆಸಲಿದ್ದಾರೆ. ರಕ್ಷಣಾ ಉದ್ಯಮ ಮತ್ತು ಖರೀದಿ ವ್ಯವಹಾರಗಳನ್ನು ನೋಡಿಕೊಳ್ಳುವ ರಕ್ಷಣಾ ಉಪಸಚಿವ ಸರ್ಗೇವಿಚ್ ಒಸ್ಮಾಕೋ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ಈ ಸಭೆಗಳು ಸಮಕಾಲೀನ ಸೇನಾ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಹಾಗೂ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶ ಒದಗಿಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ರಷ್ಯಾ ನಡುವಿನ ದೀರ್ಘಕಾಲದ ರಕ್ಷಣಾ ಪಾಲುದಾರಿಕೆ ಹಾಗೂ ಉಭಯ ದೇಶಗಳ ಸೇನಾ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ವಿಶ್ವ ಓಜೋನ್ ದಿನವನ್ನು ಇಂದು ಜಗತ್ತಿನಾದ್ಯಂತ ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಸಂಕುಲವನ್ನು ರಕ್ಷಿಸುವಲ್ಲಿ ಓಜೋನ್ ಪದರದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. 2026 ವಿಶ್ವ ಓಜೋನ್ ದಿನದ ಧ್ಯೇಯ ವಾಕ್ಯ ತಂಪಾದ ಗ್ರಹಕ್ಕಾಗಿ ಜಾಗತಿಕ ಕ್ರಮ ಎಂಬುದಾಗಿದ್ದು, ಓಜೋನ್ ಪದರದ ರಕ್ಷಣೆಯಲ್ಲಿ ಅಂತಾರಾಷ್ಟೀಯ ಸಹಕಾರದಿಂದ ಸಾಧಿಸಿರುವ ಪ್ರಗತಿಯನ್ನು ಒತ್ತಿ ಹೇಳುತ್ತದೆ. ಜೊತೆಗೆ ಓಜೋನ್ ಸಂರಕ್ಷಣೆಯನ್ನು ಹವಾಮಾನ ಬದಲಾವಣೆ ತಡೆಗಟ್ಟುವ ಕ್ರಮಗಳೊಂದಿಗೆ ಸಂಯೋಜಿಸುತ್ತದೆ. ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ಮತ್ತು ಸುರಕ್ಷಿತ ಪರ್ಯಾಯಗಳ ಬಳಕೆಯನ್ನು ಉತ್ತೇಜಿಸುತ್ತದೆ. ಓಜೋನ್ ಪದರವು ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಕಿರಣಗಳನ್ನು ತಡೆದು ಭೂಮಿಯ ಮೇಲಿನ ಜೀವ ಸಂಕುಲಕ್ಕೆ ರಕ್ಷಣೆ ನೀಡುತ್ತದೆ. ಈ ನೈಸರ್ಗಿಕ ರಕ್ಷಣಾ ಕವಚವು ಚರ್ಮದ ಕ್ಯಾನ್ಸರ್, ಕಣ್ಣಿನ ಪೊರೆ ಹಾಗೂ ಪರಿಸರ ವ್ಯವಸ್ಥೆಗಳಿಗೆ ಉಂಟಾಗುವ ಹಾನಿಯ ಅಪಾಯವನ್ನು ಗಣನೀಯವಾಗಿ ತಗ್ಗಿಸುತ್ತದೆ. ವಿಶ್ವ ಓಜೋನ್ ದಿನದ ಅಂಗವಾಗಿ ಹಾನಿಕಾರಕ ನೇರಳಾತೀತ ಕಿರಣಗಳ ವಿರುದ್ದ ಓಜೋನ್ ಪದರವು ರಕ್ಷಣಾ ಕವಚವಾಗಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ಓಜೋನ್ ಪದರದ ಸಂರಕ್ಷಣೆ ಪ್ರತಿಯೊಂದು ಮನೆಯಲ್ಲಿಯೇ ಆರಂಭವಾಗುತ್ತದೆ ಎಂಬುದನ್ನು ವಿಶ್ವ ಓಜೋನ್ ದಿನ ನೆನಪಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಜ್ಬೇಕಿಸ್ತಾನದ ಸಮರ್ಖಂಡ್ನಲ್ಲಿ 46ನೇ ಫಿಡೆ ಚೆಸ್ ಒಲಿಂಪಿಯಾಡ್ ಆರಂಭವಾಗಿದೆ. ಪಂದ್ಯ ಆರಂಭಕ್ಕೂ ಮುನ್ನ ಉಜ್ಬೇಕಿಸ್ತಾನದ ಗ್ರ್ಯಾಂಡ್ ಮಾಸ್ಟರ್ ಸಿಂಡರೋ ಅವರಿಗೆ AICF ಅಧ್ಯಕ್ಷ ನಿತಿನ್ ನಾರಂಗ್ ಜ್ಯೋತಿಯನ್ನು ಹಸ್ತಾಂತರಿಸಿದರು. ಈ ಕ್ರೀಡಾಕೂಟದಲ್ಲಿ 1980 ಸ್ಪರ್ಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಮುಕ್ತ ವಿಭಾಗದಲ್ಲಿ 208 ತಂಡಗಳು, ಮಹಿಳಾ ವಿಭಾಗದಲ್ಲಿ 191 ತಂಡಗಳು ಪಾಲ್ಗೊಳ್ಳಲಿವೆ. ಮುಕ್ತ ಹಾಗೂ ಮಹಿಳಾ ವಿಭಾಗಗಳಲ್ಲಿ ಭಾರತ ಹಾಲಿ ಚಾಂಪಿಯನ್ ಆಗಿದ್ದು ಪ್ರಶಸ್ತಿ ಗಳಿಸುವ ನೆಚ್ಚಿನ ತಂಡವಾಗಿದೆ. ಮೆಕ್ಕಾ ಸಮೀಪ ನಿನ್ನೆ ಹೌತಿ ಬಂಡಕೂರರ ಡ್ರೋನ್ವೊಂದನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ಪತ್ತೆ ಹಚ್ಚಿ ಧ್ವಂಸಗೊಳಿಸಿವೆ ಎಂದು ಸೌದಿ ಅರೇಬಿಯಾ ತಿಳಿಸಿದೆ. ಯಮನ್ನಲ್ಲಿ ಸರ್ಕಾರವನ್ನು ಬೆಂಬಲಿಸುವ ಮೈತ್ರಿ ಪಡೆಗಳ ವಕ್ತಾರ ಮೇಜರ್ ಜನರಲ್ ತುರ್ಕಿ ಅಲ್ ಮಾಲಿಕಿ ಮಾತನಾಡಿ, ಇದು ಮೆಕ್ಕಾ ಮೇಲೆ ಹೌತಿಗಳು ನಡೆಸಲು ಯತ್ನಿಸಿದ ಎರಡನೇ ದಾಳಿಯಾಗಿದೆ ಎಂದು ಹೇಳಿದ್ದಾರೆ. ಮುಂದಿನ ಯಾವುದೇ ದಾಳಿಗಳ ವಿರುದ್ದ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಸೌದಿ ನೇತೃತ್ವದ ಮೈತ್ರಿ ಪಡೆ ಎಚ್ಚರಿಕೆ ನೀಡಿದೆ. ಆದರೆ ಮೆಕ್ಕಾವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದನ್ನು ಹೌತಿಗಳು ನಿರಾಕರಿಸಿದ್ದಾರೆ. ಸೌದಿ ಅರೇಬಿಯಾ ಮತ್ತು ಹೌತಿಗಳ ನಡುವಿನ ಸಂಘರ್ಷ ತೀವ್ರಗೊಂಡಿರುವ ಸಂದರ್ಭದಲ್ಲೇ ಈ ಘಟನೆ ನಡೆದಿದೆ. ರಷ್ಯಾ ಮತ್ತು ಉಕ್ರೇನ್ ಇಂಧನ ಮೂಲಸೌಕರ್ಯಗಳ ಮೇಲೆ ಪರಸ್ಪರ ದಾಳಿ ನಡೆಸಿವೆ. ಕೈವ್ನಲ್ಲಿರುವ ಪೆಟ್ರೋಲ್ ಬಂಕ್ಗಳ ಮೇಲೆ ರಷ್ಯಾ ದಾಳಿ ಮಾಡಿದರೆ ರಷ್ಯಾದ ತೈಲ ಸಂಸ್ಕರಣಾಗಾರವನ್ನು ಗುರಿಯಾಗಿಸಿಕೊಂಡು ಉಕ್ರೇನ್ ದಾಳಿ ನಡೆಸಿದೆ. ಕಿವ್ ಮತ್ತು ಉಕ್ರೇನ್ನ ಇತರ ನಗರಗಳ ಮೇಲೆ ರಾತ್ರಿಯಿಡೀ ಸುಮಾರು 200 ಡ್ರೋನ್ಗಳಿಂದ ರಷ್ಯಾ ದಾಳಿ ನಡೆಸಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ಪೆಟ್ರೋಲ್ ಬಂಕ್ಗಳ ಜೊತೆಗೆ ರಷ್ಯಾದ ದಾಳಿಗಳು ಇತರ ಪ್ರದೇಶಗಳಲ್ಲಿನ ಇಂಧನ ಮತ್ತು ಬಂದರು ಮೂಲಸೌಕರ್ಯಗಳ ಮೇಲೂ ಪರಿಣಾಮ ಬೀರಿವೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನೊಂದೆಡೆ ಓಲ್ಗಾ ನದಿಯ ಉದ್ದಕ್ಕೂ ಇರುವ ರಷ್ಯಾದ ಸಮಾರಾ ಪ್ರದೇಶದ ಸ್ರಿಜ್ರಾನ್ನಲ್ಲಿರುವ ತೈಲ ಸಂಸ್ಕರಣಾಗಾರಗಳ ಮೇಲೆ ಉಕ್ರೇನ್ ದಾಳಿ ನಡೆಸಿದೆ. ಅಲ್ಲದೆ ಟ್ಯಾಗನ್ ರೋಗ್ ಮತ್ತು ಓರಿಯೋಲ್ ಪ್ರದೇಶಗಳಲ್ಲಿ ಡ್ರೋನ್ ಉತ್ಪಾದನೆಯಲ್ಲಿ ತೊಡಗಿರುವ ಸೌಲಭ್ಯಗಳ ಮೇಲೂ ಡ್ರೋನ್ ಮೂಲಕ ದಾಳಿ ನಡೆಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ಲಾಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಸೋಮವಾರವಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ, ರಷ್ಯಾ ಮತ್ತು ಉಕ್ರೇನ್ ಪರಸ್ಪರರ ಇಂಧನ ಮೂಲ ಸೌಕರ್ಯದ ಮೇಲಿನ ದಾಳಿಗಳನ್ನು ನಿಲ್ಲಿಸಲು ಒಪ್ಪಿಕೊಂಡಿವೆ ಎಂದು ಹೇಳಿದ್ದರು. ಆದರೂ ದಾಳಿಗಳು ಮುಂದುವರೆದಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿಗೆ ತರುವ ಮಸೂದೆಗೆ ನ್ಯೂಜಿಲೆಂಡ್ ಸಂಸತ್ತು ಅಂಗೀಕಾರ. ಭೂತಾನ್ ವಿದೇಶಾಂಗ ಸಚಿವರೊಂದಿಗೆ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದಿನಿಂದ ರಷ್ಯಾಗೆ 3 ದಿನಗಳ ಅಧಿಕೃತ ಪ್ರವಾಸ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಇನ್ನೀಗ ಕೇಳಿ ಚಿತ್ರಗೀತೆಗಳು. ಆರಂಭದಲ್ಲಿ ಮೂಡಿಬರಲಿದೆ ಗುರು ಶಿಷ್ಯರು ಚಿತ್ರದ ಗೀತೆ, ಹರ್ಷಿಕಾ ದೇವನಾಥ್ ಹಾಗೂ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಪುನೀತ್ ಆರ್ಯ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ಅಜನೀಶ್ ಲೋಕನಾಥ್ ಬಿ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯ ಬಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:45

ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರಿ 102.9 FM ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ಗಂಡ್

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೇ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ, ಅನ್ನದಾರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಇನ್ನೀಗ ಕೇಳಿ ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತವಿರುವ ರಣವಿಕ್ರಮ ಚಿತ್ರದ ಗೀತೆ, ಕಾರ್ತಿಕ್ ಹಾಗೂ ಪ್ರಿಯಾ ಹಿಮೇಶ್ ಅವರ ಧ್ವನಿಯಲ್ಲಿ.

ಇನ್ನೀಗ ಕೇಳಿ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆಗೆ ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು ಹಾಗೂ ಸಂಗೀತ ರಾಜೇಶ್ ರಮಾನಾಥ್ ಅವರದ್ದು.

ಇನ್ನೀಗ ಕೇಳಿ ಜೋಗಿ ಪ್ರೇಮ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಏಕಲವ್ಯ ಚಿತ್ರದ ಗೀತೆ. ಮಂಜುನಾಥ್ ಬಿ ಎಸ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. 8ನೇ ಅಂತಾರಾಷ್ಟೀಯ ತೆರಿಗೆ ಸಮ್ಮೇಳನಕ್ಕೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಯುಪಿಐ ವಹಿವಾಟಿಗೆ ತೆರಿಗೆ ವಿಚಾರ, ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ಖಂಡನೆ. ಮಿಮ್ಸ್ ಜಾಗ ಅತಿಕ್ರಮಣ ಕುರಿತಂತೆ ಕೂಡಲೇ ಸಮಸ್ಯೆ ಇತ್ಯರ್ಥಕ್ಕೆ ಸಚಿವ ಚೆಲುವರಾಯಸ್ವಾಮಿ ಜಿಲ್ಲಾಡಳಿತಕ್ಕೆ ಸೂಚನೆ. ಚಾಮರಾಜನಗರದಲ್ಲಿ ಮುಂದುವರೆದ ಹುಲಿಸೆರೆ ಕಾರ್ಯಾಚರಣೆ, ಜಮೀನುಗಳಿಗೆ ತೆರಳದಂತೆ ಅರಣ್ಯಾಧಿಕಾರಿಗಳು ರೈತರಿಗೆ ಸೂಚನೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ತೆರಿಗೆಗೆ ಸಂಬಂಧಿಸಿದ ಪ್ರಸ್ತಾವನೆಗಳು ಕೇವಲ ದರ ಕಡಿತ ವಿನಾಯಿತಿ ಅಥವಾ ರಿಯಾಯಿತಿಗಳನ್ನು ಕೋರುವುದಕ್ಕೆ ಸೀಮಿತವಾಗದೆ ರಾಷ್ಟದ ಹಿತಾಸಕ್ತಿಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ.

0: ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ತೆರಿಗೆ ಸಂಶೋಧನೆ ಮತ್ತು ವಿಶ್ಲೇಷಣಾ ಪ್ರತಿಷ್ಠಾನ ಆಯೋಜಿಸಿದ್ದ ನವಯುಗದ ತೆರಿಗೆ ಪದ್ಧತಿ ಕುರಿತ ಎರಡು ದಿನಗಳ ಸಮ್ಮೇಳನವನ್ನು ಅವರು ಉದ್ಘಾಟಿಸಿದರು. ಸ್ವತಂತ್ರ ತೆರಿಗೆ ನೀತಿ ಸಂಶೋಧನೆಯನ್ನು ಸಾರ್ವಜನಿಕ ಚರ್ಚೆಯ ನಿಯಮಿತ ಭಾಗವನ್ನಾಗಿ ಮಾಡುವಂತೆ ಅವರು ಶಿಕ್ಷಣ ತಜ್ಞರು, ಸಂಶೋಧಕರು ಮತ್ತು ಚಿಂತಕರಿಗೆ ಕರೆ ನೀಡಿದ್ದಾರೆ. ತೆರಿಗೆ ಸಂಶೋಧನೆಯು ಸರ್ಕಾರದ ಬೊಕ್ಕಸಕ್ಕೆ ಉಂಟಾಗುವ ಪ್ರತಿ ಆದಾಯದ ನಷ್ಟಕ್ಕೂ ಕಾರ್ಯಸಾಧ್ಯವಾದ ಪರ್ಯಾಯಗಳನ್ನು ಸೂಚಿಸುವಂತಿರಬೇಕು ಎಂದು ಪ್ರತಿಪಾದಿಸಿದ್ದಾರೆ.
1: Year after year, a very large part of the representation eventually comes down to three requests. Reduce a rate, provide an exemption, or grant a concession. Here is a provision that no longer serves the tax system and ought to be removed, even though we presently benefit from it. The question should not only be, what should my sector get in this year's budget, but the larger question should be, what kind of a tax system should India have over the next two decades as we move towards Viksit Bharat 2047?
0: UPI ವಹಿವಾಟಿಗೆ ತೆರಿಗೆ ವಿಧಿಸಿರುವ ಕೇಂದ್ರ ಸರ್ಕಾರ

0: even though we presently benefit from it.
1: The question should not only be, what should my sector get in this year's budget, but the larger question should be, what kind of a tax system should India have over the next two decades as we move towards Viksit Bharat 2047?
2: ಯುಪಿಐ ವಹಿವಾಟಿಗೆ ತೆರಿಗೆ ವಿಧಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಕಾಂಗ್ರೆಸ್ ಮುಖಂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಖಂಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರಿಂದ ಜನರಿಗೆ ಹೊರೆಯಾಗಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಮಹಿಳಾ ಶಾಸಕರಿಗೆ ಸ್ಥಾನ ನೀಡದ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ತಮ್ಮದೇ ತಪ್ಪಿಂದ ಸಂಪುಟದಲ್ಲಿ ಮಹಿಳಾ ಸಚಿವರಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪರಿಶಿಷ್ಟ ಸಮುದಾಯದ ನಾಯಕ ಎಂಬ ಕಾರಣಕ್ಕೆ ಸತೀಶ್ ಜಾರಕಿಹೊಳಿಯವರನ್ನು ಎರಡು ಬಾರಿ ಗುರಿಯಾಗಿಸಿ ಇಡಿ ದಾಳಿ ನಡೆಸಿದೆ ಎಂದು ಆರೋಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರದ ಮುಂದೆ ತಲೆಬಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಾಗ ಅತಿಕ್ರಮಣ, ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಹಾಗೂ ಅನಧಿಕೃತ ವಿದ್ಯುತ್ ಸಂಪರ್ಕ ಜಾಲದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ ಹೋರಾಟಗಾರರ ಮನವಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸ್ಪಂದಿಸಿದ್ದಾರೆ. ಕೂಡಲೇ ಸಮಸ್ಯೆ ಇತ್ಯರ್ಥಕ್ಕೆ ಜಿಲ್ಲಾಧಿಕಾರಿಗೆ ಗಡುವು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ನಡೆಸುತ್ತಿದ್ದ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಸಚಿವ ಚೆಲುವರಾಯಸ್ವಾಮಿ ಅವರ ಭರವಸೆಯ ಮೇರೆಗೆ ಹಿಂಪಡೆದಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಬೆಂಗಳೂರಿನಲ್ಲಿ ಶೀಘ್ರವೇ ಉನ್ನತ ಮಟ್ಟದ ಸಭೆ ನಡೆಸಿ ನವೆಂಬರ್ ಅಥವಾ ಡಿಸೆಂಬರ್ ಅಂತ್ಯದೊಳಗೆ ಕಾನೂನು ಚೌಕಟ್ಟಿನಲ್ಲಿ ಸಮಸ್ಯೆಗೆ ತಾರ್ಕಿಕ ಅಂತ್ಯ ಹಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಬಡಗಲಪುರ ಗ್ರಾಮದ ಜಮೀನಿನಲ್ಲಿ ಹುಲಿ ದಾಳಿಗೆ ರೈತ ಬಸವಣ್ಣ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯ ಸಿಬ್ಬಂದಿ ಹುಲಿ ಸೆರೆ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ನಿನ್ನೆಯಿಂದಲೂ ಜಮೀನಿನಲ್ಲೇ ಬೀಡು ಬಿಟ್ಟಿರುವ ಅರಣ್ಯ ಸಿಬ್ಬಂದಿ ಹುಲಿ ಹೆಜ್ಜೆ ಗುರುತಿನ ಮೂಲಕ ಹುಲಿ ಇರುವಿಕೆ ಸ್ಥಳ ಪತ್ತೆ ಹಚ್ಚುತ್ತಿದ್ದಾರೆ. ಡ್ರೋಣ್ ಹಾಗೂ ಥರ್ಮಲ್ ಡ್ರೋಣ್ ಶ್ವಾನದಳದ ಮೂಲಕ ಕಾರ್ಯಾಚರಣೆ ನಡೆಸುತ್ತಿದ್ದು ಇದುವರೆಗೂ ಹುಲಿ ಸುಳಿವು ಸಿಕ್ಕಿಲ್ಲ. ಕಬ್ಬಿನ ಗದ್ದೆಯೊಳಗೆ ಆಯಕಟ್ಟಿನ ಸ್ಥಳದಲ್ಲಿ ಕೊಟ್ಟಿಗೆ ಮಾದರಿ ಬೋನ್ ಅಳವಡಿಸಲಾಗಿದೆ. 50ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸುತ್ತಮುತ್ತಲಿನ ಜಮೀನುಗಳಿಗೆ ರೈತರು ತೆರಳದಂತೆ ಅರಣ್ಯಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಹಲವು ಪ್ರದೇಶಗಳು ಜಲಾವೃತವಾಗಿವೆ. ಮುಂದಿನ 24ರಿಂದ 48 ಗಂಟೆಗಳಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ದೊಮ್ಮಲೂರು ಪ್ರದೇಶದಲ್ಲಿ ಸೇನಾ ಆವರಣದ ಗೋಡೆಯೊಂದು ಕುಸಿದು ಬಿದ್ದು 3 ಹಸುಗಳು ಸಾವನ್ನಪ್ಪಿವೆ. ಹಸುಗಳ ಮಾಲೀಕ ಮುನಿರಾಜು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನೈಋತ್ಯ ಮುಂಗಾರು ಮತ್ತು ವಾಯುಭಾರ ಕುಸಿತದಿಂದಾಗಿ ರಾಜ್ಯದ ಕರಾವಳಿ, ಮಲೆನಾಡು ಮತ್ತು ಒಳನಾಡು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಲಿದೆ. ಉಡುಪಿ, ದಕ್ಷಿಣ ಕನ್ನಡ, ಕಾರವಾರ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಮಳೆಯಾಗುವ ಸಾಧ್ಯತೆ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೇಂದ್ರ ಸರ್ಕಾರದ ಭೂವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ಕಡಲ ತೀರಗಳನ್ನು ಸ್ವಚ್ಛಗೊಳಿಸಲು ಮತ್ತು ಸಾಗರ ಸಂರಕ್ಷಣೆಯನ್ನು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಇದೇ 19ಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಡಲ ತೀರ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅಭಿಯಾನದ ಸಂಯೋಜಕ ಡಾ ಜಗನ್ನಾಥ ರಾಥೋಡ್, ಕಡಲ ತೀರಗಳಲ್ಲಿ ಪ್ಲಾಸ್ಟಿಕ್ ಹಾಗೂ ಇತರೆ ಕಸದ ಶೇಖರಣೆಯನ್ನು ಕಡಿಮೆ ಮಾಡುವುದು ಮತ್ತು ಸಾಗರದ ಆರೋಗ್ಯವನ್ನು ಕಾಪಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ.
6: ದಿನಾಂಕ 19/9/2026 ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವರ್ಷದ ಒಂದು ಸ್ಲೋಗನ್ ಏನಂದ್ರೆ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ. ನಮ್ಮ ಭಾರತ ಸರ್ಕಾರವು ಸುಮಾರು 9 ಬೀಚ್ಗಳಲ್ಲಿ 19ನೇ ತಾರೀಕಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಮುಖ್ಯವಾಗಿ ಎಲ್ಲರಿಗೊಂದು

0: ಆಕೃತಿಯನ್ನು ಮೂಡಿಸೋದು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬಳಸದೇ ಇರೋಂಗೆ ಜನರಲ್ಲಿ ಒಂದು ತಿಳುವಳಿಕೆ ಮೂಡಿಸೋದು, ಮತ್ತೆ ಈ ವೇಸ್ಟ್ ಏನ ಜನರೇಟ್ ಮಾಡ್ತೀವಿ ನಾವು ಅದರ ಮೂಲದಲ್ಲೇನೆ ಬೇಸಿಕ್ ಲೆವೆಲ್ ಅಲ್ಲೇ ಅದನ್ನ ಸೆಗ್ರಿಗೇಷನ್ ವಿಂಗಡಣೆ ಮಾಡಿ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡೋದು.
1: ಕೆಪಿಸಿಸಿ ಕಚೇರಿಯಲ್ಲಿ ಇಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಹಾಗೂ ಎಐಸಿಸಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ನೂತನವಾಗಿ ನೇಮಕವಾಗಿರುವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೊಂದಿಗೆ ಸಭೆ ನಡೆಸಿದರು. ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನೂತನವಾಗಿ ಜಿಲ್ಲಾಧ್ಯಕ್ಷರು ನೇಮಕಗೊಂಡಿದ್ದು ಅವರಿಗೆ ಮಾರ್ಗದರ್ಶನ ನೀಡಲು ಹೈಕಮಾಂಡ್ ನಾಯಕರು ಸಭೆ ಕರೆದಿದ್ದಾರೆ ಎಂದು ತಿಳಿಸಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಕಲಬುರಗಿ, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳ ಪ್ರವಾಸ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಕಲಬುರಗಿ ಪ್ರವಾಸದ ವೇಳೆ ಬರ ಕುರಿತಂತೆ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ನವದೆಹಲಿಯ ಇಂಡಿಯನ್ ಸೊಸೈಟಿ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ ಹಾಗೂ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಸಹಯೋಗದೊಂದಿಗೆ ನಾಳೆಯಿಂದ 19ರವರೆಗೆ ಬೆಂಗಳೂರಿನ ಹೆಸರಘಟ್ಟದಲ್ಲಿ ದ್ವೀಪಕಲ್ಪ ಭಾರತದ ಸಸ್ಯತಳಿ ಸಂಪನ್ಮೂಲಗಳ ಸದ್ಬಳಕೆ ಕುರಿತ ರಾಷ್ಟೀಯ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು, ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ಪರಿಸರ ವ್ಯವಸ್ಥೆಗಳ ಕುರಿತಂತೆಯೂ ಚರ್ಚೆ ನಡೆಯಲಿದೆ. ಈ ವಿಚಾರ ಸಂಕಿರಣದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಹಗಲು ಹೊತ್ತಿನಲ್ಲೇ 7 ಗಂಟೆಗಳ ಕಾಲ ಗುಣಮಟ್ಟದ ಮತ್ತು ಸಮರ್ಪಕ ವಿದ್ಯುತ್ ನೀಡುವ ಕೇಂದ್ರದ ಮಹತ್ವಾಕಾಂಕ್ಷೆಯ ಕುಸುಮ್ ಘಟಕ ಸಿ ಯೋಜನೆಯಡಿ 28 ಕಾಮಗಾರಿಗಳು ಅನುಮೋದನೆಗೊಂಡಿದ್ದು 11 ಕಾಮಗಾರಿಗಳು ಪೂರ್ಣಗೊಂಡು 80 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಕುಸುಮ್ ಘಟಕ ಸಿ ಯೋಜನೆ ಈ ಭಾಗದ ರೈತರಿಗೆ ವರದಾನವಾಗಿ ಸೌರೀಕರಣದ ಮೂಲಕ ದೊರೆಯುತ್ತಿರುವ ವಿದ್ಯುತ್ ಹಗಲು ಹೊತ್ತಿನಲ್ಲೇ ತಡೆಯಿಲ್ಲದೆ 7 ಗಂಟೆಗಳ ಕಾಲ ಲಭ್ಯವಾಗುವ ಮೂಲಕ ರೈತರಲ್ಲಿ ಭರವಸೆ ಮೂಡಿಸಿದೆ. ಈ ಯೋಜನೆಯಡಿ ಜಿಲ್ಲೆಯ 680ಕ್ಕೂ ಅಧಿಕ ಎಕರೆ ಭೂಮಿಯಲ್ಲಿ ಸೋಲಾರ್ ಫಲಕಗಳನ್ನು ಅಳವಡಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಇದರಿಂದ ಒಟ್ಟು 208 ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಉತ್ಪಾದನೆಯ ಗುರಿ ಹೊಂದಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 8ನೇ ಅಂತಾರಾಷ್ಟೀಯ ತೆರಿಗೆ ಸಮ್ಮೇಳನಕ್ಕೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಯುಪಿಐ ವಹಿವಾಟಿಗೆ ತೆರಿಗೆ ವಿಚಾರ, ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ಖಂಡನೆ. ಮಿಮ್ಸ್ ಜಾಗ ಅತಿಕ್ರಮಣ ಕುರಿತಂತೆ ಕೂಡಲೇ ಸಮಸ್ಯೆ ಇತ್ಯರ್ಥಕ್ಕೆ ಸಚಿವ ಚಲುವರಾಯಸ್ವಾಮಿ ಜಿಲ್ಲಾಡಳಿತಕ್ಕೆ ಸೂಚನೆ. ಚಾಮರಾಜನಗರದಲ್ಲಿ ಮುಂದುವರೆದ ಹುಲಿಸೆರೆ ಕಾರ್ಯಾಚರಣೆ, ಜಮೀನುಗಳಿಗೆ ತೆರಳದಂತೆ ಅರಣ್ಯಾಧಿಕಾರಿಗಳು ರೈತರಿಗೆ ಸೂಚನೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
2: ಆಕಾಶವಾಣಿ
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್.
1: ನಮಸ್ತೆ ಅಧ್ಯಾಪಿಕಾಜಿ.
2: ನಮಸ್ತೆ ಬಚ್ಚೋ, ಯಹ ಆಪ್ ಕೌನ್ಸಿ ಪುಸ್ತಕ ದೇಖ್ ರಹೆ ಹೈ ವೈಷ್ಣವಿ?
3: ಮ್ಯಾಮ್, ಯೇ ಏಕ್ ಅಟ್ಲಾಸ್ ಹೈ, ಮೈ ವಿಶ್ವ ಕೇ ಮಾನಚಿತ್ರ ಪರ್ ಭಾರತ್ ದೂನ್ ರಹಿ ಹೂ.
2: ಒಳ್ಳೆಯದಾಯಿತು, ಈ ದಿನ ನಾನು ನಿಮಗೆ ಭಾರತದ ಬಗ್ಗೆ ಹೇಳುತ್ತೇನೆ.
1: ಭಾರತ ನಮ್ಮ ಮಾತೃಭೂಮಿ, ಇದರ ಬಗ್ಗೆ ನಮಗೆ ಹೇಳಿದರೆ ಬಹಳ ಸಹಾಯವಾಗುತ್ತದೆ.
2: ಚಲೋ, ಪೆಹ್ಲೆ ಮೈ ಆಪ್ಕೋ ಇಸ್ ದೇಶ್ ಕಿ ಸ್ಥಿತಿ ಕಾ ಪರಿಚಯ ದೇತಿ ಹೂಂ.
3: ಪರಿಚಯ ಎಂಬುದರ ಅರ್ಥವೇನು?
2: ಪರಿಚಯ ಕಾ ಅರ್ಥ ಹೈ ಪಹಚಾನ್ ದೇನಾ ಯಾ ಜಾನ್ಕಾರಿ ದೇನಾ. ಭಾರತ್ ಉತ್ತರಿ ಗೋಲಾರ್ಧ ಮೇ ಸ್ಥಿತ ಹೈ.
1: ಗೋಲಾರ್ಧ ಎಂಬುದರ ಅರ್ಥವೇನು?
2: ಪೃಥ್ವಿ ಕೆ ದೋ ಆಧೆ ಭಾಗ ಹೈ, ಗೋಲಾಕಾರ ಭಾಗ, ಊಪರಿ ಭಾಗ ಉತ್ತರಿ ಗೋಲಾರ್ಧ ಔರ್ ದಕ್ಷಿಣ.

0: दक्षिणी भाग दक्षिणी गोलार्ध और भारत जो है वो उत्तरी गोलार्ध में है। भारत एक अनोखा देश है। इसके उत्तर में हिमालय पर्वत हैं, पूर्व में बंगाल की खाड़ी है, पश्चिम में अरब सागर हैं और दक्षिण में हिंद महासागर है।
1: ನೀವು ಹಿಂದಿನ ಪಾಠಗಳಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ದಿಕ್ಕುಗಳ ಬಗ್ಗೆ ಹೇಳಿದ್ದೀರಾ.
0: ಬಡಿ ಅಚ್ಚಿ ಬಾತ್ ಹೈ ಕಿ ಆಪ್ನೆ ಇನ್ ವಿಷಯಕ್ಕೂ ಯಾದ ರಖಾ. ಭಾರತ್ ಏಕ್ ಬಹುತ್ ಬಡಾ ದೇಶ ಹೈ ಔರ್ ಇಸ್ಕಾ ಕುಲ್ ಕ್ಷೇತ್ರಫಲ ಲಗ್ಭಗ್ 3.28 ಅರಬ್ ಕಿಲೋಮೀಟರ್ ಹೈ. ವಿಶ್ವ ಕಾ ಸಾತ್ವಾ ಬಡಾ ದೇಶ ಹೈ.
1: ಪ್ರಪಂಚದಲ್ಲಿಯೇ ದೊಡ್ಡ ದೇಶ ಯಾವುದು?
0: ವಿಶ್ವ ಕಾ ಸಬ್ಸೆ ಬಡಾ ದೇಶ ರೂಸ್ ಹೈ.
1: ಯಾವ ದೇಶ ಎರಡನೆಯ ಮತ್ತು ಮೂರನೆಯ ದೊಡ್ಡ ದೇಶ?
0: ದೂಸರೆ ಸ್ಥಾನ ಪರ್ ಹೈ ಚೀನ್ ಔರ್ ತೀಸರೆ ಸ್ಥಾನ ಪರ್ ಹೈ ಕೆನಡಾ. ಅಚ್ಛಾ ಅಬ್ ಹಮ್ ಆಗೇ ಪಡೆಂಗೆ. ಭಾರತ 23 ಡಿಗ್ರಿ ಉತ್ತರ ತಥಾ 8 ಡಿಗ್ರಿ ಉತ್ತರ ಅಕ್ಷಾಂಶ ಔರ್ 68 ಪೂರ್ವಿ ತಥಾ 97 ಪೂರ್ವಿ ದೇಶಾಂತರ ರೇಖಾಂಕೆ ಬೀಚ್ ಮೇ ಸ್ಥಿತ ಹೈ. ಕರ್ಕ್ ವೃತ್ 23.5 ಡಿಗ್ರಿ ಉತ್ತರಿ ಅಕ್ಷಾಂಶ ರೇಖಾ ಜೊ ಹೈ वो भारत के लगभग मध्य से गुजरती है. अच्छा प्रियंका, आप मुझे कन्नड़ में यह बताइए कि अक्षांश और देशांतर रेखाएं क्या हैं?
1: ಕಳೆದ ವರ್ಷ ನೀವು ನಮಗೆ ಅಕ್ಷಾಂಶ ಮತ್ತು ರೇಖಾಂಕಗಳ ಬಗ್ಗೆ ಹೇಳಿಕೊಟ್ಟಿದ್ದೀರಿ. ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗುವ ಸಮಾಂತರ ರೇಖೆಗಳನ್ನು ಅಕ್ಷಾಂಶ ಎಂದು ಹಾಗೂ ಉತ್ತರದಿಂದ ದಕ್ಷಿಣಕ್ಕೆ ಹಾದು ಹೋಗುವ ರೇಖೆಗಳನ್ನು ರೇಖಾಂಶ ಎಂದು ಕರೆಯುತ್ತಾರೆ.
0: ಹಾಂ, ಬಿಲ್ಕುಲ್ ಸಹಿ. इन रेखाओं की सहायता से हम देशों की स्थिति का पता लगा सकते हैं.
1: भारत देश ಯಾವ ಖಂಡದಲ್ಲಿದೆ?
0: हाँ, ये तो मैं आपको बताना भूल ही गई. भारत एशिया महाद्वीप में स्थित है. आप अपने एटलस में देखिए तो सही और फिर मानचित्र में ये भी देखकर बताइए कि हमारे पड़ोसी देश कौन से हैं. आप बताइए.
2: ನಮ್ಮ ನೆರೆಹೊರೆಯ ದೇಶಗಳೇನೆಂದರೆ ನೇಪಾಳ, ಮಯನ್ಮಾರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಶ್ರೀಲಂಕಾ, ಚೀನಾ ಹಾಗೂ ಬಾಂಗ್ಲಾದೇಶ.
0: ಬಹುತ್ ಖೂಬ್ ದೇಖಾ, ಮಾನಚಿತ್ರ ಹಮಾರೆ ಲಿಯೆ ಕಿಸ್ ಪ್ರಕಾರ ಲಾಭಕಾರಿ ಹೈ. ಇನ್ನೇ ದೇಖಕರ್ ಹಮ್ ಬಹುತ್ ಕುಛ್ ಸೀಖ್ ಸಕ್ತೆ ಹೈ. ಅಚ್ಛಾ ಪ್ರಿಯಾಂಕಾ, ಅಬ್ ಆಪ್ ಬತಾವ್ ಕಿ ಹಮಾರೆ ದೇಶ್ ಮೇ ಕಿತ್ನೆ ರಾಜ್ಯ ಹೈ?
1: ನಮ್ಮ ದೇಶದಲ್ಲಿ 28 ರಾಜ್ಯಗಳಿವೆ.
0: ಹಾಂ, ಲೇಕಿನ್ ಅಭಿ ತೋ ಔರ್ ಏಕ್ ರಾಜ್ಯ ಜುಡ್ ಗಯಾ ಹೈ. क्या आप बता सकते हैं वो कौन सा राज्य है?
1: तेलंगाना.
0: बहुत अच्छी बात है. अच्छा प्रियंका, अब बताओ हमारा राज्य कौन सा है?
2: हम राज्य है कर्नाटक.
0: हम राज्य नहीं, हमारा राज्य है कर्नाटक. आप इसे फिर से दोहराइए.
2: हमारा राज्य कर्नाटक है.
0: प्रियंका, अब आप आगे पढ़िए.
1: भारत की मुख्य भूमि के अलावा कुछ भाग भारत में दूर समुद्र में भी है, जैसे लक्षद्वीप तथा अंडमान और निकोबार.
2: मैम, मैंने इसे मानचित्र पर ढूंढ लिया है. देखिए, यही है ना?
0: ಹೌದು, ನಿಮ್ಮ ಹೇಳಿಕೆ ಸರಿಯಾಗಿದೆ. ವೆರಿ ಗುಡ್. ಭಾರತ ಕೆ ಉತ್ತರಿ ಭಾಗ ಮೇ ಅಬ್ ಹಿಮಾಲಯ ಕೆ ಬಾರೆ ಮೇ ಆಪ್ ಪ್ರಿಯಾಂಕಾ ಜರಾ ಪಡಿಯೆ.
1: ಭಾರತ ಕೆ ಉತ್ತರಿ ಭಾಗ ಮೇ ಹಿಮಾಲಯ ಕೆ ವಿಶಾಲ ಪರ್ವತ ಹೈ. ಯಹ ವಿಶ್ವ ಕೆ ಸಬ್ಸೆ ಊಂಚೆ ಪರ್ವತ ಮಾನೆ ಜಾತೆ ಹೈ. ಇನ್ಕಿ ಚೋಟಿಯಾ ಸದೈವ ಬರ್ಫ್ ಸೆ ಢಕಿ ಹೋತಿ ಹೈ.
2: ಅವುಗಳನ್ನು ಹಿಮಾಲಯ ಪರ್ವತವೇನೆಂದು ಏಕೆ ಕರೆಯುತ್ತಾರೆ?
0: ಹಿಮ್ ಯಾನಿ ಬರ್ಫ್, ಆಲೆ ಯಾನಿ ಘರ್. ಹಿಮ್ ಕಾ ಘರ್ ಹಿಮಾಲಯ. ಹಿಮ್ ಔರ್ ಆಲೆ ಶಬ್ದ ಸೆ ಬನಾ ಹೈ ಹಿಮಾಲಯ.
1: ನೀವು ಹಿಮದ ಬಗ್ಗೆ ಹೇಳಿದಾಗ ನನಗೆ ಐಸ್ ಕ್ರೀಮ್ ನೆನಪಾಗುತ್ತದೆ.
0: ಲೋಗ್ ಐಸ್ ಕ್ರೀಮ್ ಖಾನಾ ಬಹುತ್ ಪಸಂದ್ ಕರ್ತೆ ಹೈ.
2: ನಾವು ಬೇಸಿಗೆಯಲ್ಲಿ ತಂಪು ಪಾನಿಗಳನ್ನು ಕುಡಿಯುತ್ತೇವೆಯೇ?
0: ಜಿ ಹಾ, ಯೇ ಸಹಿ ಬಾತ್ ಹೈ. ಆಪ್ಕೋ ಭಿ ಹೋ ಸಕ್ತಾ ಹೈ ಕಿ ಇಸ್ ಪಾಠ ಕೆ ಬಾದ್ ಐಸ್ ಕ್ರೀಮ್ ಮಿಲೇಗಾ.
2: ಧನ್ಯವಾದಗಳು, ನಮಗೆ ಸಂತೋಷವಾಯಿತು.
0: ಇಸ್ ಹಿಮಾಲಯ ಮೇ ಹಿ ವಿಶ್ವ ಕಿ ಸಬ್ಸೆ ಊಂಚಿ ಚೋಟಿ ಹೈ, ಜಿಸೆ ಹಮ್ ಎವರೆಸ್ಟ್ ಕಹತೆ ಹೈ.
1: ಇದರ ಎತ್ತರದ ಮೀಟರ್ ಎಷ್ಟು?
0: ಇಸ್ಕಿ ಊಂಚಾಯಿ 8848 ಮೀಟರ್ ಹೈ, ಸಮುದ್ರ ತಲ್ ಸೆ ಲೇಕರ್.
2: ಅದು ತುಂಬಾ ಎತ್ತರ.
0: ಬಿಲ್ಕುಲ್. ಚಲೋ, ಹಿಮಾಲಯ ಕೆ ಬಾದ್ ಹಮ್ ಉತ್ತರಿ ಮೈದಾನ್ ಕೆ ಬಾರೆ ಮೇ ಕುಛ್ ಜಾನೆಂಗೆ. हिमालय के दक्षिण में एक विस्तृत मैदान है, उसे उत्तरी मैदान कहते हैं. इसका निर्माण हिमालय से आने वाली नदियां तथा उनकी उपनदियां बनाती हैं. वह जलोढ़ मिट्टी से बना है और यह मिट्टी बहुत ही उपजाऊ है.

0: ದಯವಿಟ್ಟು ಮುಂದಿನ ವಾಕ್ಯದಲ್ಲಿ ವರಿಚ್ಛೇದಗಳಲ್ಲೂ ಕಷ್ಟವಾದ ಪದಗಳ ಅರ್ಥವೇನು ತಿಳಿಸಿ.
1: ಹಾಂ, ಮೈ ಆಪ್ಕೋ ಇನ್ಕೆ ಅರ್ಥ ಸಮಜಾತಿ ಹೂಂ. ಉದಾಹರಣ ಕೇಳಿಯೇ, ವಿಸ್ತೃತ್ ಕಾ ಅರ್ಥ ಹೋತಾ ಹೈ ಬಡಾ ಯಾ ಚೌಡಾ, ನಿರ್ಮಾಣ ಕಾ ಅರ್ಥ ಹೋತಾ ಹೈ ಬನಾನಾ ಯಾ ರಚನಾ ಕರ್ನಾ, ಜಲೋಡ್ ಮಿಟ್ಟಿ ಯಾನಿ ಅಚ್ಛಿ ಔರ್ ಬಾರೀಕ್ ಮಿಟ್ಟಿ, ಉಪ್ಜಾವು ಉಸ್ ಮಿಟ್ಟಿ ಕೋ ಕಹತೆ ಹೈ ಜಹಾಂ ಫಸಲ್ ಅಚ್ಛಿ ತರಹ ಉಗ್ತಿ ಹೈ.
0: ಕರ್ನಾಟಕದಲ್ಲೂ ಫಲವತ್ತಾದ ಮಣ್ಣು ಇದೆಯೇ?
1: ಹಾಂ, ಕಾವೇರಿ ನದಿ ಕಾ ಮೈದಾನ್ ಬಹುತ್ ಹೀ ಉಪ್ಜಾವು ಹೈ.
0: ಇಲ್ಲೂ ವ್ಯವಸಾಯ ಮಾಡುತ್ತಾರೆಯೇ?
1: ಹಾಂ, ಯಹಾಂಕೆ ಲೋಗುಂ ಕಾ ಮುಖ್ಯ ವ್ಯವಸಾಯ ಕೃಷಿ ಹೈ. ಲೇಕಿನ್ ಇಸಿ ಉತ್ತರಿ ಮೈದಾನ್ ಕೆ ಪಶ್ಚಿಮಿ ಭಾಗ್ ಮೇ ಏಕ್ ಮರುಸ್ಥಲ್ ಭಿ ಹೈ.
0: ಮರುಸ್ಥಲ್, ಇದರ ಅರ್ಥವೇನು?
1: ಇಸ್ಕಾ ಅರ್ಥ ಹೈ ಏಕ್ ರೇಗಿಸ್ತಾನ್, ರೇತ್ ಸೆ ಭರಾ. ಯಹಾಂ ಬಹುತ್ ಕಮ್ ವರ್ಷಾ ಹೋತಿ ಹೈ ಔರ್ ವನಸ್ಪತಿ ಬಹುತ್ ಕಮ್ ಹೈ.
0: ನಾವು 4ನೇ ತರಗತಿಯಲ್ಲಿ ಕಲಿತ ಸಹಾರಾ ಮರುಭೂಮಿಯ ಹಾಗೆ.
1: ಹಾಂ, ವ ವಿಶ್ವ ಕಾ ಸಬ್ಸೆ ಬಡಾ ಗ್ರೀಷ್ಮ ಮರುಸ್ಥಲ್ ಹೈ. ಆಪ್ ಜಾನ್ತೆ ಹೋಂಗೆ ಕಿ ಚಾರ್ ಪ್ರಮುಖ ಋತುವೆ ಹೋತಿ ಹೈ, ಗ್ರೀಷ್ಮ ಋತು, ಶೀತ ಋತು, ಬಸಂತ ಋತು ಔರ್ ಪತ್ಝಡ್. ಭಾರತ್ ಮೇ ಗ್ರೀಷ್ಮ ಋತು, ಶೀತ ಋತು ತಥಾ ವರ್ಷಾ ಋತು ಹೈ. ಯಹಾಂ ಪರ್ ಪತ್ಝಡ್ ಯಾ ಬಸಂತ ಋತು ಸ್ಪಷ್ಟ ನಹಿ ಹೈ. ಚಲೋ, ಅಬ್ ಹಮ್ ಆಗೆ ಪಡೆಂಗೆ. ವೈಷ್ಣವಿ, ಆಪ್ ಪಡಿಯೇ.
0: ಉತ್ತರಿ ಮೈದಾನ್ ಕೆ ದಕ್ಷಿಣ ಮೇ ಪ್ರದೀಪೈ ಪಟಾರ್ ಹೈ. ಪ್ರಾಯದ್ವೀಪ್ಯ ಪಟಾರ್ ಹೈ. ಪಟಾರ್ ಅಂದರೇನು?
1: ಹಾಂ, ಯ ಏಕ್ ಉಚ್ಚ ಭೂಮಿ ಹೈ, ಲೇಕಿನ್ ಊಪರ್ ಕಾ ಭಾಗ್ ಪರ್ವತ್ ಜೈಸಾ ನಹಿ ಬಲ್ಕಿ ಸಮತಲ್ ಹೋತಾ ಹೈ.
0: ಮೇಜಿನ ರೀತಿಯಲ್ಲಿ ಮೇಲೆ ಸಮತಲವಾಗಿರುತ್ತದೆ.
1: ಬಿಲ್ಕುಲ್ ಸಹಿ ಕಹಾ ಆಪ್ನೆ.
0: ಅದು ಹೇಗೆ ಬಂದಿತು?
1: ಇಸ್ಕಾ ನಿರ್ಮಾಣ ಜ್ವಾಲಾಮುಖಿ ಸೆ ನಿಕಲ್ನೆ ವಾಲೆ ಲಾವಾ ಸೆ ಬನಾ ಹೈ.
0: ಜ್ವಾಲಾಮುಖಿ ಎಂದರೆ ಬಿಸಿಯಾದ ಲಾವಾ ರಸ ಭೂಮಿಯಿಂದ ಉಕ್ಕಿ ಹರಿಯುತ್ತದೆ.
1: ಹಾಂ, ಮುಜೆ ಖುಷಿ ಹೈ ಕಿ ಆಪ್ಕೋ ಇನ್ ಸಬ್ ವಿಷಯೋ ಕೆ ಬಾರೆ ಮೇ ಜಾನ್ಕಾರಿ ಹೈ. ಇಸ್ ಪಠಾರ್ ಕಾ ಏಕ್ ಬಡಾ ಭಾಗ್ ಜೊ ಹೈ ವೋ ದಕ್ಕನ್ ಕಾ ಪಠಾರ್ ಹೈ.
0: ಮ್ಯಾಮ್, ಮೈನೆ ಇಸೆ ಮಾನಚಿತ್ರ ಪರ್ ಡೂಂಡ್ ಲಿಯಾ ಹೈ.
1: ಶಾಬಾಶ್, ಇಸಿ ತರಹ ಆಪ್ ಭೂಗೋಲ್ ಕಿ ಕೈ ಬಾತೆ ಜಾನ್ ಲೋಗೆ. ಅಬ್ ಆಗೆ ಬಡೆ. ಇಸ್ ಪಠಾರ್ ಕೆ ಪಶ್ಚಿಮಿ ಭಾಗ್ ಮೇ ಪಶ್ಚಿಮಿ ಘಾಟ್ ಹೈ ಔರ್ ಪೂರ್ವಿ ಭಾಗ್ ಮೇ ಪೂರ್ವಿ ಘಾಟ್ ಹೈ.
0: ಘಾಟ್ ಎಂದರೇನು?
1: ಘಾಟ್ ಪರ್ವತ ಶ್ರೇಣಿಯೋ ಕಿ ಏಕ್ ಶೃಂಖಲಾ ಹೈ. ಶ್ರೇಣಿ ಕಾ ಮತ್ಲಬ್ ಹೋತಾ ಹೈ ಪರ್ವತೋ ಕಾ ಏಕ್ ಲೈನ್.
0: ನದಿಗಳನ್ನು ಘಾಟ್ಗಳಿಂದ ಹುಟ್ಟುತ್ತೇವೆಯೇ?
1: ಹಾಂ, ಅಕ್ಸರ್ ನದಿ ಪರ್ವತೋ ಸೆ ಯಾ ಘಾಟ್ ಸೆ ಉತ್ಪನ್ನ ಹೋತಿ ಹೈ. ದಕ್ಷಿಣ ಭಾರತ್ ಕಿ ಅಧಿಕತರ್ ನದಿಯಾ ಪಶ್ಚಿಮಿ ಘಾಟ್ ಸೆ ನಿಕಲ್ ಕರ್ ವೋ ಪೂರ್ವ ಕಿ ಓರ್ ಬಹತಿ ಹೈ. ಚಲೋ, ಮೈ ಇನ್ ನದಿಯೋ ಕೆ ನಾಮ್ ಆಪ್ಕೋ ಬತಾಉಂಗಿ. ಜೈಸೆ ಮಹಾನದಿ, ಗೋದಾವರಿ, ಕೃಷ್ಣಾ, ತುಂಗಭದ್ರಾ, ಕಾವೇರಿ ಔರ್ ಪೆರಿಯಾರ್. ಆಪ್ ಇನ್ಹೆ ಮಾನಚಿತ್ರ ಮೇ ಢೂಂಡ್ ಲೇನಾ.
0: ಹೌದು, ಈ ನದಿಗಳನ್ನು ಭೂಪಟ್ಟದಲ್ಲಿ ನೋಡಿದ್ದೇವೆ. ಕಾವೇರಿ ಕರ್ನಾಟಕದ ಪ್ರಮುಖ ನದಿ.
1: ಯ ನದಿ ದೋನೋ ರಾಜ್ಯೋ ಮೇ ಬಹತಿ ಹೈ ಔರ್ ಇಸ್ಕೆ ಜಲ್ ಕಾ ಉಪಯೋಗ ದೋನೋ ರಾಜ್ಯ ಕರ್ತೆ ಹೈ. ಇಸಿ ಕೋ ಲೇಕರ್ ದೋನೋ ರಾಜ್ಯೋ ಕೆ ಬೀಚ್ ಮೇ ವಿವಾದ್ ಹೋ ರಹಾ ಥಾ.
0: ಅಚ್ಚಾ, ಐಸಿ ಬಾತ್ ಹೈ.
1: ನಾವು ಈಗ ಪಾಠದಲ್ಲಿ ಮುಂದೆ ಒರಿಯೋಣ. ಪ್ರಾಯದ್ವೀಪೀಯ ಭಾರತಕ್ಕೆ ಪೂರ್ವಿ ಔರ್ ಪಶ್ಚಿಮಿ ಕಿನಾರೆ ಸಮುದ್ರ ತಟ್ ಹೈ. ಪಶ್ಚಿಮಿ ಭಾಗ ಕೋ ಮಲ್ಬಾರ್ ಕಹತೆ ಹೈ ಔರ್ ಪೂರ್ವಿ ಭಾಗ ಕೋ ಹಮ್ ಕೋರಮಂಡಲ್ ಕಹತೆ ಹೈ.
0: ಇಲ್ಲಿನ ಜನರು ಮೀನುಗಾರಿಕೆ ಮಾಡುತ್ತಾರೆಯೇ?
1: ಹಾಂ, ಯಹಾಂಕೆ ಲೋಕ್ ಮಚ್ಲಿ ಪಕಡ್ನೆ ಕೆ ಸಾಥ್ ಸಾಥ್ ಕೈ ಜಗೋ ಮೇ ಖೇತಿ ಭೀ ಕರ್ತೆ ಹೈ.
0: ನಾವು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡುತ್ತೇನೆ. ನಮ್ಮದು ಬಹಳ ಸುಂದರವಾದ ದೇಶ.
1: ಜೀ ಹಾಂ, ಆಪ್ನೆ ಸಹಿ ಕಹಾ. ಭಾರತ್ ಏಕ್ ಬಹುತ್ ಸುಂದರ ದೇಶ ಹೈ ಔರ್ ಯೇ ಏಕ್ ಬಡಿ ಅಚ್ಚಿ ಭಾವನಾ ಹೈ. ಅಚ್ಚಾ ಚಲೋ, ಅಬ್ ಹಮ್ ಪಾಠ ಕೋ ಯಹೀ ಪರ್ ಸಮಾಪ್ತ ಕರ್ತೆ ಹೈ ಔರ್ ಆಗೆ ಹಮ್ ಭಾರತ್ ಕೆ ಬಾರೆ ಮೇ ಔರ್ ಕುಛ್ ಭಿ ಜಾನೆಂಗೆ.
0: ಧನ್ಯವಾದ್ ಅಧ್ಯಾಪಿಕಾ ಜೀ.
1: ಧನ್ಯವಾದ್ ಔರ್ ನಮಸ್ತೆ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
3: ನಡೆಸಿಕೊಟ್ಟವರು ಕಾಮಾಕ್ಷಿ ಸುರೇಶ್, ಇವರೊಂದಿಗೆ ಭಾಗವಹಿಸಿದವರು ಪ್ರಿಯಾಂಕಾ ಹಾಗೂ ಶಿವಾನಿ.

ಇದುವರೆಗೂ ಹಿಂದಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಕಾಮಾಕ್ಷಿ ಸುರೇಶ್. ಆಕಾಶವಾಣಿ ಬೆಂಗಳೂರು. ಇದೀಗ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 5:30 ಗಿರ್ಮಿಟ್, 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಇನ್ನು 6:30 ರಸವಾರ್ತೆ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಒಣಭೂಮಿ ಕೃಷಿ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಸಂಧ್ಯಾ ಖೇ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರದಲ್ಲಿ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ. ಇನ್ನು 9:30 ಕ್ರೀಡಾ ಲೋಕದಲ್ಲಿ 5ನೇ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಕ್ರೀಡಾಕೂಟದ ಕುರಿತ ಬಾನುಲಿ ವರದಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ಜಪಾನ್ನ ಐಚಿ ನಗೋಯದಲ್ಲಿ ನಡೆಯಲಿರುವ 20ನೇ ಏಷ್ಯನ್ ಗೇಮ್ಸ್ 2026 ಭಾಗವಹಿಸುತ್ತಿರುವ ಹೆಮ್ಮೆಯ ಭಾರತೀಯ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಚಿಯರ್ ಫಾರ್ ಭಾರತ್ ವಿಶೇಷ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ರಾತ್ರಿ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇದೀಗ ಸಮಯ 3:40. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಗಲಿದೆ. ನಿಲಯದ ಮುಂದಿನ ಪ್ರಸಾರ ಈ ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದೊಂದಿಗೆ ಆರಂಭವಾಗುವುದು. ಅಲ್ಲಿಯವರೆಗೆ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ಇದೀಗ ಹೊಂ ಬಿಸಿಲಿನ ಹೊತ್ತಿನಲ್ಲಿ ಪ್ರಶ್ನೆಗಳಂತೂ ಸಿದ್ಧವಾಗಿದೆ. ಹಾಗೆ ನಾನು ಕೂಡ ಕೇಳೋದಕ್ಕೆ ಸಿದ್ಧವಾಗಿದ್ದೀನಿ. ಉತ್ತರ ಕೊಡೋದಕ್ಕೆ ನಿಮ್ಮ ಕಡೆಯಿಂದ ಗ್ರೀನ್ ಸಿಗ್ನಲ್ ಬರೋದನ್ನ ಕಾಯ್ತಾ ಇರಲ್ಲ. ಪ್ರಶ್ನೆ ಹೇಳ್ಬಿಡ್ತೀವಿ, ನೀವೇನೆ ಬೇಗ ಬೇಗ ಉತ್ತರವನ್ನ ಕಳಿಸ್ಬೇಕು. ಮತ್ತೆ ನನ್ನ ಹೆಸರು ಮೊದಲಿಗೆ ಹೇಳಲಿಲ್ಲ, ನನ್ನ ಹೆಸರು ಕೊನೆಯಲ್ಲಿ ಹೇಳಿದ್ರಿ.

ಇದೆಲ್ಲ ಜಗಳಕ್ಕೆ ಅವಕಾಶನೇ ಇಲ್ಲ ಆಯ್ತಾ. ನಿಮ್ಮ ನೆಟ್ವರ್ಕ್ ಎಷ್ಟು ಕೋಆಪರೇಟ್ ಮಾಡುತ್ತೆ ಅಷ್ಟು ಫಾಸ್ಟಾಗಿ ನಮಗೆ ನಿಮ್ಮ ಉತ್ತರಗಳು ತಲುಪತ್ತೆ. ನೀವು ಬೇಗಲೇ ಉತ್ತರ ಕಳಿಸಿರಬಹುದು, ಆದರೆ ನಿಮಗಿಂತ ಮುಂಚಿತವಾಗಿ ಮತ್ತಿನ್ನೊಬ್ಬರು ಉತ್ತರ ಕಳಿಸಬಹುದು, ಅಥವಾ ಅವರ ನೆಟ್ವರ್ಕ್ ಅವರಿಗೆ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿರಬಹುದು. ಹಾಗಾಗಿ ಈ ತರಹ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬೇಜಾರು ಮಾಡಿಕೊಳ್ಳದೆ ಖುಷಿ ಖುಷಿಯಾಗಿ ಈ ಅರ್ಧ ಗಂಟೆಯ ಹೊತ್ತು ನಮ್ಮ ಜೊತೆ ಆಟ ಆಡೋದಕ್ಕೆ ನೀವು ರೆಡಿಯಾಗಿರಿ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇರೋದು ನಾಗಶ್ರೀ. ಮೊದಲ ಪ್ರಶ್ನೆ ಹೇಗಿದೆ ನೋಡಿ. ಸಾಯಿಸುತೆ ಅವರ ಕಾದಂಬರಿ ಆಧರಿಸಿ ಬಂದ ಈ ಚಿತ್ರದಲ್ಲಿ ವಿಷ್ಣುವರ್ಧನ್, ಆರತಿ, ಮಾನು, ಲೀಲಾವತಿ, ಸುಂದರ್ ಕೃಷ್ಣ, ರಸ್ ಮುಂತಾದವರು ತಾರಾಗಣದಲ್ಲಿ ಇದ್ರು.

ಇದಕ್ಕಿಂತ ಇನ್ನೂ ಜಾಸ್ತಿ ಹಿಂಟ್ಸ್ ಕೊಡೋಕ್ಕಾಗಲ್ಲ. 1983 ಬಂದಂತಹ ಚಿತ್ರ ಅಂತ ಹೇಳ್ತಾ ಇದ್ದೀನಿ. ಕನ್ನಡದ ಚಿತ್ರ, ವಿಷ್ಣುವರ್ಧನ್ ಅವರಿದ್ರು, ಹಾಗೆ ಆರತಿ ಅವರು ನಟಿಸಿದ್ರು. ಹುಡ್ಕೋದು ಬಹುಶಃ ಕಷ್ಟ ಇಲ್ಲ, ಬೇಗ ಬೇಗ ಹುಡುಕಿ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಎಫ್ಎಂ ರಾಯಂಬದಲ್ಲಿ ನಾವು ಕೇಳಿದಂತಹ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕಳಿಸಿದ್ದಾರೆ ಅಂದ್ರೆ ದಿಲೀಪ್ ಕಲ್ಯಾಣ್ಕರ್, ನೇತ್ರ, ಬಾಬಾ ಕಲ್ಯಾಣ್, ಸುಬ್ರಹ್ಮಣ್ಯ, ಜಯಂತ್, ಹೊನ್ನೂರು, ಅಲಿ, ರೇಖಾ, ಸುಧಾಮೂರ್ತಿ, ಮಹಾದೇವಿ, ವಿಲ್ಫ್ರೆಡ್, ಭೈರತಿ, ಹಾಗೆ ಎನ್ಜಿ ಬಸವರಾಜ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು ಮತ್ತು ಬೇಗ ತಲುಪಿತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸಾಯಿಸುತ್ತೆ ಅವರ ಕಾದಂಬರಿಯನ್ನು ಆಧರಿಸಿ ಬಂದಂತಹ ಚಿತ್ರ ವಿಷ್ಣುವರ್ಧನ್, ಮಾನು, ಲೀಲಾವತಿ, ಸುಂದರಕೃಷ್ಣ ಅರಸ್ ಮುಂತಾದವರು ನಟಿಸಿದ್ರು ಅಂತ ಹೇಳಿದೆ. 1983 ತೆರೆಕಂಡಂತಹ ಚಿತ್ರ ಅಂತ ಒಂದು ಹಿಂಟ್ ಕೂಡ ಕೊಟ್ಟಿದೆ. ಮತ್ತೆ ಕಾದಂಬರಿಯ ಹೆಸರೇ ಚಿತ್ರದ ಹೆಸರು ಅಂತ ಕೂಡ ಹೇಳಿದೆ. ಇಷ್ಟೆಲ್ಲ ಹೇಳಿದ್ಮೇಲೆ ಸರಿ ಉತ್ತರನೇ ಬರಬೇಕಿತ್ತು ಮತ್ತು ಸರಿ ಉತ್ತರ ಗಂಧರ್ವಗಿರಿ ಅಂತಾಗಿತ್ತು. ಆಲ್ಮೋಸ್ಟ್ 95% ಜನ ಗಂಧರ್ವಗಿರಿ ಅಂತ ಸರಿಯಾದಂತಹ ಉತ್ತರವನ್ನೇ ಕಳಿಸಿದಿರಿ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲತೆ. ಮತ್ತಷ್ಟು ಪ್ರಶ್ನೆಗಳಿದೆ, ಖಂಡಿತ ನಿರಾಶೆ ಹೊಂದಬೇಡಿ. ಇವತ್ತೇನಾದರೂ ಸರಿಯಾದಂತಹ ಉತ್ತರ ಮೊದಲ ಪ್ರಶ್ನೆಗೆ ಕಳಿಸಿ. ನಿಮ್ಮ ಉತ್ತರ, ನಿಮ್ಮ ಹೆಸರನ್ನ ನಾನು ಹೇಳಿಲ್ಲ ಅನ್ನೋ ಹಾಗಿದ್ರೆ, ಯಾಕೆಂದ್ರೆ ಇನ್ನು 3 ಪ್ರಶ್ನೆಗಳು ದಾರಿಯಲ್ಲಿದೆ. ಆಯ್ತಾ, ಎರಡನೇ ಪ್ರಶ್ನೆ ಹೇಗಿದೆ ನೋಡಿ. ಮನಮೋಹನ್ ದೇಸಾಯಿ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಹಿಂದಿಯ ಈ ಚಿತ್ರದಲ್ಲಿ ರಾಜೇಶ್ ಖನ್ನಾ ಹಾಗೆ ಮಮತಾಜ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ರು. ಮುಂದೆ ಇದು ತೆಲುಗಿನಲ್ಲಿ ನೇರಂ ನಾದಿಕಾದು ಆಕಲಿದಿ ಅಂತ ರೀಮೇಕ್ ಕೂಡ ಆಯ್ತು. ಹಿಂದಿ ಚಿತ್ರದ ಹೆಸರೇನು ಅಂತ ನನ್ನ ಪ್ರಶ್ನೆ. ಮನಮೋಹನ್ ದೇಸಾಯಿ ಅವರು ನಿರ್ದೇಶನದಲ್ಲಿ ಬಂದಂತಹ ಚಿತ್ರ ಇದು. ರಾಜೇಶ್ ಖನ್ನಾ ಹಾಗೆ ಮಮತಾಜ್ ಅವರು ನಟಿಸಿದ್ರು. ಮತ್ತಿನ್ನೊಂದು ವಿಶೇಷ ಏನು ಅಂದ್ರೆ, ಇದು ಬ್ಲಾಕ್ ಬಸ್ಟರ್ ಸಿನಿಮಾ ಆಯ್ತು. ಮುಂದಕ್ಕೆ ಇದೇ ಫಾರ್ಮುಲಾ ಬೇಸ್ಡ್ ಎಷ್ಟೋ ಸಿನಿಮಾಗಳು ಬರ್ತಾ ಹೋಯ್ತು. ಆಯ್ತಾ, ತೆಲುಗಿನಲ್ಲಿ ಈ ಸಿನಿಮಾ ನೇರಂ ನಾದಿಕಾದು ಆಕಲಿದಿ ಅಂತ ಹೇಳಿ ರೀಮೇಕ್ ಕೂಡ ಆಗಿತ್ತು. ಸೊ ಹಿಂದಿ ಚಿತ್ರದ ಹೆಸರೇನು ಅಂತ ಕೇಳಿದ್ದೀನಿ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. ಆಯ್ತಾ, 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಚಂದದ ಹಾಡುಗಳಂತೂ ನಿಮ್ಮ ಜೊತೆಯಾಗಿ ಇರುತ್ತೆ.

ಹರಿ ಹರಿ ಮುಗಿಲೆತ್ತರ ಹರಿ ಶಿವನ ಹತ್ತಿರ ಮೆರೆಯುವ ನಂದಿ ನಂದಿ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ವಾಣಿ, ಪದ್ಮಶ್ರೀ, ಶ್ರೀಲಕ್ಷ್ಮಿ, ಗುರುರಾಜ್, ಗುರುರಾಜ್ ಹಾಗೆ ಮಹೇಂದ್ರ, ಜಾಫರ್, ಸೇವಾಶ್ರಮ, ಹ್ಯಾಬಿಲ್, ರಾಘವೇಂದ್ರ, ದೇವಿ ಸಿಂಗ್, ನಾಗರಾಜ್, ನಂಗಲಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಒಂದ್ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ, ಪ್ರಶ್ನೆಯನ್ನ ಪೂರ್ತಿ ಕೇಳಿಸ್ಕೋಬೇಕಾಗಿತ್ತು. ಸೆಕೆಂಡ್ ಪಾರ್ಟ್ ಆಫ್ ದಿ ಪ್ರಶ್ನೆಗೆ ನೀವು ಗಮನ ಕೊಡಲಿಲ್ಲ ಅಂತಂದ್ರೆ ತುಂಬಾ ಜನ ತಪ್ಪು ಉತ್ತರ ಕಳಿಸೋ ಹಾಗೆ ಆಯ್ತು. ಇರ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಮನಮೋಹನ್ ದೇಸಾಯಿ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಹಿಂದಿ ಚಿತ್ರದಲ್ಲಿ ರಾಜೇಶ್ ಖನ್ನಾ ಹಾಗೆ ಮಮತಾಜ್ ಮುಖ್ಯ ಭೂಮಿಕೆಯಲ್ಲಿ ಇದ್ರು ಅಂತ ಹೇಳಿದ್ದೆ. ಇದನ್ನು ಕೇಳಿದ ತಕ್ಷಣ ಸಚ್ಚಾ ಜೂಟ ಅಂತ ತುಂಬಾ ಜನ ಮೆಸೇಜ್ ಮಾಡಿದ್ದೀರಿ. ಹೌದು, ಅದರಲ್ಲೂ ಕೂಡ ಈ ಮೂರು ಜನ ಇದ್ರು ಸರಿ. ಆದರೆ ಅದರ ನೆಕ್ಸ್ಟ್ ಪಾರ್ಟ್ ಏನಾಗಿತ್ತು ಅಂದರೆ ಪ್ರಶ್ನೆಯಲ್ಲಿ ಮುಂದೆ ಇದು ತೆಲುಗಿನಲ್ಲಿ ನೇರಂ ನಾದಿಕಾದು ಆಕಲಿದಿ ಅಂತ ರೀಮೇಕ್ ಆಯಿತು, ಹಿಂದಿ ಚಿತ್ರದ ಹೆಸರೇನು ಅಂತ ಕೇಳಿದ್ದೆ. ತೆಲುಗಿನಲ್ಲಿ ನೇರಂ ನಾದಿಕಾದು ಆಕಲಿದಿ ಅಂತ ರೀಮೇಕ್ ಆದಂತಹ ಚಿತ್ರ ಸಚ್ಚಾ ಜೂಟ ಅಲ್ಲ, ರೋಟಿ ಅನ್ನುವಂತಹ ಚಿತ್ರ. ಹಾಗಾಗಿ ರೋಟಿ ಎನ್ನುವುದು ಸರಿಯಾದಂತಹ ಉತ್ತರ ಆಗಿತ್ತು. ಸಚ್ಚಾ ಜೂಟ 1971 ಸುಮಾರಿನಲ್ಲಿ ಬಂದರೆ ರೋಟಿ ಚಿತ್ರ ಬಂದಿದ್ದು 1974. ಓಕೆ, ಅದಾದಮೇಲೆ ಬಂದಂತಹ ಚಿತ್ರ ಇದು. ಸೊ 1974 ಬಂದಂತಹ ರೋಟಿ ಅಂತ ಯಾರೆಲ್ಲ ಸರಿಯಾಗಿ ಉತ್ತರ ಕಳಿಸಿದ್ರಿ, ನಿಮ್ಮೆಲ್ಲರ ಉತ್ತರ ಸರಿಯಾಗಿತ್ತು, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಇರಲಿ, ಪರವಾಗಿಲ್ಲ. ಇದೀಗ ಮುಂದಕ್ಕೆ ಜಾಸ್ತಿ ಕನ್ಫ್ಯೂಷನ್ ಇಲ್ಲದೆ ಇರುವಂತಹ ನೇರ ಪ್ರಶ್ನೆಗಳು ಆಯ್ತಾ? ಅಂದ್ರೆ ಎರಡು ಕೂಡ ಮ್ಯಾಥ್ಸ್ ಅಲ್ಲಿ ಕನ್ಫ್ಯೂಷನ್ಗೆ ಸಾಧ್ಯತೆನೆ ಇಲ್ಲ. ಸಿನಿಮಾ ಇರಬಹುದು, ಸಾಹಿತ್ಯ ಇರಬಹುದು, ಸಂಗೀತ, ಕಲೆಯ ಯಾವುದೇ ಅಂಶ ತಗೊಂಡ್ರು ಕೂಡ ಅಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ಗೆ ಅವಕಾಶ ಇರುತ್ತೆ. ಆದ್ರೆ ಮ್ಯಾಥ್ಸ್ ಅಲ್ಲಿ ಮಾತ್ರ ಒಂದು ಅಂದ್ರೆ ಒಂದೇ, ಒಂದೂವರೆ ಅಂದ್ರೆ ಒಂದೂವರೆನೆ, 1.55 ಅಂದ್ರೆ 1.55, ಅದನ್ನ ಹೀಗಲ್ಲ ಹಾಗೆ ಅಂತ ವಾದಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಕರಾರು ಒಕ್ಕಾಗಿ ಇರುವಂತಹ ಏಕೈಕ ಸಬ್ಜೆಕ್ಟ್ ಅಂದ್ರೆ ಅದು ಇಡೀ ವಿಶ್ವದಲ್ಲಿ ಮ್ಯಾಥ್ಸ್ ಒಂದೇ ಅಂತ ಅನ್ಸುತ್ತೆ ಅಲ್ವಾ? ಗಣಿತದಲ್ಲಿ ಕನ್ಫ್ಯೂಷನ್ಗೆ ಅವಕಾಶನೇ ಇಲ್ಲ. ಹೀಗೂ ಆಗಿರಬಹುದು, ಹಾಗೂ ಆಗಿರಬಹುದು ಅಂತ ಹೇಳೋದಕ್ಕೆ ಸಾಧ್ಯತೆನೇ ಇಲ್ಲ. ಒಂದು ಪ್ರಶ್ನೆಗೆ ಒಂದೇ ಉತ್ತರ ಗಣಿತದಲ್ಲಿ, ಇದಕ್ಕೆ ಮಾತ್ರ ನೀವು ಎಸ್ ಅಂತ ಹೇಳಲೇಬೇಕು ಆಯ್ತಾ? ಇರಲಿ, ತೊಂದರೆ ಇಲ್ಲ. ಇದೀಗ ಪ್ರಶ್ನೆ ಹೇಗಿದೆ ನೋಡಿ, ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆ ಇದು. ಒಬ್ಬ ವ್ಯಕ್ತಿ ವರ್ಷಕ್ಕೆ 2.5% ಅಷ್ಟು ಸಿಂಪಲ್ ಇಂಟ್ರೆಸ್ಟ್ಗೆ ಒಪ್ಪಿ 60,000 ರೂಪಾಯಿ ಸಾಲ ತಗೊಳ್ತಾನೆ, 60,000 ರೂಪೀಸ್ ಸಾಲ ತಗೊಳ್ತಾನೆ. ಸಿಂಪಲ್ ಇಂಟ್ರೆಸ್ಟ್ 2.5% ಇಂಟ್ರೆಸ್ಟ್ ಪರ್ ಆನಮ್. ಓಕೆ, ನಾಲ್ಕನೇ ವರ್ಷದ ಕೊನೆಗೆ ಎಷ್ಟು ಬಡ್ಡಿ ಕೊಡಬೇಕಾಗತ್ತೆ ಅಂತ. ಅಂದರೆ ವರ್ಷ ವರ್ಷ ಒಂದು ಬಡ್ಡಿ ಕೊಟ್ಟಿರಲ್ಲ ಅಂತ ಅನ್ಕೊಳ್ಳಿ, ನಾಲ್ಕನೇ ವರ್ಷದ ಕೊನೆಗೆ ಒಟ್ಟಾರೆಯಾಗಿ ಎಷ್ಟು ಬಡ್ಡಿ ಅವನು ಕೊಡಬೇಕಾಗತ್ತೆ? ಅಸಲು 60,000 ರೂಪಾಯಿ, ಸಿಂಪಲ್ ಇಂಟ್ರೆಸ್ಟ್ 2.5%, ಟೈಮ್ 4 ವರ್ಷ. ಬೇಗ ಬೇಗ ಉತ್ತರ ಕಳಿಸಿ. 4 ವರ್ಷದ ಕೊನೆಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೂಡಿರತ್ತೆ ಅಂತ ಒಟ್ಟಾರೆ ಸಿಂಪಲ್ ಇಂಟ್ರೆಸ್ಟ್ ಹೇಳಬೇಕು. ವರ್ಷ ವರ್ಷ ವರ್ಷ 4 ವರ್ಷ ಸೇರಿ ಎಷ್ಟಾಯಿತು ಅಂತ ಹೇಳಬೇಕು ನೀವು ನಮಗೆ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ.

ಸಖತ್ ಮಾಚುವಾಗಿದೆ ಕಣ್ರಿ. ಮ್ಯಾಥ್ಸ್ ಅಲ್ಲಿ ಕನ್ಫ್ಯೂಷನ್ ಇರಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮ್ಯಾಥ್ಸಲ್ಲೇ ಆಗಿದೆ ನೋಡಿ. ತುಂಬಾ ಸಿಂಪಲ್ ಆದಂತಹ ಪ್ರಶ್ನೆ 6ನೇ ಕ್ಲಾಸ್ 7ನೇ ಕ್ಲಾಸ್ನಲ್ಲಿ ನಮ್ಗೆ ಕಲಿಸ್ಕೊಟ್ಟಿರ್ತಾರೆ. ನಾನು ಮಧ್ಯಾಹ್ನ ಹೇಳಿದ ಹಾಗೆ ಕಲ್ತಿದ್ದನ್ನೆಲ್ಲ ಕೂಡ ಮರ್ತು ಹೋಗ್ತೀವಿ ಅಲ್ವಾ ದೊಡ್ಡವರಾಗ್ತಾ ಆಗ್ತಾ. ಅದಕ್ಕೆ ದೊಡ್ಡವರೆಲ್ಲ, ಜಾಣರೆಲ್ಲ, ಚಿಕ್ಕವರೆಲ್ಲ, ಕೋಣರೆಲ್ಲ ಅಂತ ಹಾಡೇ ಬಂದಿದ್ದು ಅನ್ಸುತ್ತೆ ಮೋಸ್ಟ್ಲಿ. ಇರಲಿ ಬಿಡಿ, ಪರವಾಗಿಲ್ಲ, ಇನ್ನೂ ಒಂದು ಪ್ರಶ್ನೆ ಅವಕಾಶ ಇದೆ. ಯಾರೆಲ್ಲ ತಪ್ಪುತ್ತರ ಕೊಟ್ಟಿದ್ದೀರಿ ಅವರಿಗೆ ಸರಿಯಾದಂತಹ ಉತ್ತರ ಯಾರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಜಗದಾಂಬಿಕಾ, ಜಯಶ್ರೀ, ಸುನಿಲ್, ರಘುನಾರಾಯಣ್, ಎಚ್ ಆರ್ ರುದ್ರಸ್ವಾಮಿ, ಆಶಾ ಶ್ರೀನಿವಾಸ್, ಜಗದೀಶ್ ಹಿರೇಮಠ್, ಡೇವಿಡ್, ನಂದಿನಿ, ಅನಿಲ್ ಕುಷ್ಟಗಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಒಬ್ಬ ವ್ಯಕ್ತಿ ವರ್ಷಕ್ಕೆ 2.5% 2.5% ಸಿಂಪಲ್ ಇಂಟ್ರೆಸ್ಟ್ ಬಡ್ಡಿಯ ಆಧಾರದ ಮೇಲೆ 60,000 ರೂಪಾಯಿ ಸಾಲ ತಗೊಂಡಿರ್ತಾನೆ. 4ನೇ ವರ್ಷದ ಕೊನೆಗೆ ಎಷ್ಟು ಬಡ್ಡಿ ಕೊಡಬೇಕಾಗತ್ತೆ ಅಂತ ಕೇಳಿದ್ರೆ ಕೆಲವರದೆಲ್ಲ ಅಂದಾಜಲ್ಲಿ ಲಕ್ಷಗಟ್ಟಲೆ ಓಡ್ತಾ ಇದೆ. ಲಕ್ಷಗಟ್ಟಲೆ ಹಾಗೇನಾದರೂ ಬಡ್ಡಿ ಕೊಡೋ ಹಾಗಿದ್ರೆ ನಾನೇ ಸಾಲ ಕೊಡೋಣ ಅಂತ ಆಸೆ ಆಗ್ಬಿಡ್ತು ಕಣ್ರಿ. ಇರ್ಲಿ ಬಿಡಿ, ಸರಿಯಾದಂತಹ ಉತ್ತರ ಆಗಿತ್ತು 6,000 ರೂಪಾಯಿಗಳು. ಇದಕ್ಕೆ ಒಂದು ಫಾರ್ಮುಲಾ ಇದೆ, PTR/100 ಅಂತ. ಪ್ರಿನ್ಸಿಪಲ್ ಇಂಟು ಟೈಮ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 ನಮಗೆ ಇಂಟ್ರೆಸ್ಟ್ ಎಷ್ಟು ಅಂತ ಕೊಟ್ಬಿಡುತ್ತೆ. ಸಿಂಪಲ್ ಇಂಟ್ರೆಸ್ಟ್ನ ಫಾರ್ಮುಲಾ ಇದು. ಸೊ ಪ್ರಿನ್ಸಿಪಲ್ 60,000 ಇಂಟು ಟೈಮ್ ಅಂದರೆ 4 ವರ್ಷ ಇಂಟು ರೇಟ್, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು, 2.5 ÷ 100 ಮಾಡಿದರೆ ಸರಿಯಾದಂತಹ ಉತ್ತರ ಸಿಗ್ತಿತ್ತು. ಬರೀ ಬಾಯಲ್ಲೇ ಲೆಕ್ಕ ಹಾಕಿ

ಹಾಕ್ತೀನಿ ಅಂತಂದ್ರೆ ಈ ಫಾರ್ಮುಲಾ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಬಾಯಲ್ಲೇ ಲೆಕ್ಕ ಹಾಕ್ತೀನಿ ಅಂದ್ರೆ ಇವಾಗ 2.5 × 4 ಅಂದ್ರೆ ಎಷ್ಟು? 10 ಅಲ್ವಾ. ಸೊ 10% ಬಡ್ಡಿ ಇಡೀ 4 ವರ್ಷಕ್ಕೆ, 10% ಆಫ್ 60,000 ಎಷ್ಟು ಅಂದ್ರೆ 6,000 ರೂಪಾಯಿ. ಬಾಯಿ ಲೆಕ್ಕದಲ್ಲೇ ಸಿಂಪಲ್ ಆಗಿ ಆನ್ಸರ್ ಕಳಿಸಬಹುದಾಗಿತ್ತು. ತುಂಬಾ ಜನ ಎಡವಿದ್ದೀರಾ, ಸರಿಯಾದಂತಹ ಉತ್ತರ ಕೂಡ ಒಂದಷ್ಟು ಜನ ಕೊಟ್ಟಿದ್ದೀರಿ. ಯಾರೆಲ್ಲ ಸರಿ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ತಪ್ಪು ಉತ್ತರ ಕೊಟ್ಟವ್ರ ಬಗ್ಗೆ ಖಂಡಿತ ಬೇಜಾರಿಲ್ಲ, ಖಂಡಿತ ಎಲ್ರಿಗೂ ಕೂಡ ಒಂದಲ್ಲ ಒಂದು ಹೊತ್ತಿನಲ್ಲಿ ಈ ರೀತಿ ಕನ್ಫ್ಯೂಸ್ ಆಗೋದು ಸಹಜ. ಮತ್ತೆ ನಾವು ಏನೇನೋ ಕೆಲಸದ ಮಧ್ಯೆ ಇರ್ತೀವಿ ಅಲ್ವಾ, ಆವಾಗ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಬೇಕು ಅನ್ನೋಂಥ ಧಾವಂತದಲ್ಲಿ ಈ ತರಹ ಮಿಸ್ಟೇಕ್ಸ್ ಆಗುತ್ತೆ. ಆಮೇಲೆ ನಮ್ಮನ್ನು ಆಡ್ಕೊಂಡು ಹೋಗ್ಬಿಟ್ರು ಅಂತೆಲ್ಲ ತಪ್ಪಾಗಿ ತಿಳ್ಕೊಬೇಡಿ. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಇದು ನನ್ನ ಫೇವ್ರೇಟ್ ಆಯ್ತಾ, ಏಜಸ್ನ ಕುರಿತಾಗಿರುವಂತಹ ಪ್ರಶ್ನೆ. ಪ್ರಸ್ತುತ ಅಂದರೆ ಇವಾಗ ಪ್ರೆಸೆಂಟ್ ಏಜು ತಂದೆ ಮತ್ತು ಮಗನದು ಒಟ್ಟಾಗಿ ಕೂಡಿದ್ರೆ 80 ವರ್ಷ ಅಂತ ಅನ್ಕೋಬಹುದು. ತಂದೆ ಮತ್ತು ಮಗನ ವಯಸ್ಸು ಒಟ್ಟಾಗಿ ಪ್ರೆಸೆಂಟ್ ಏಜ್ನ ಕೂಡಿದ್ರೆ 80 ಬರುತ್ತೆ. 10 ವರ್ಷದ ಹಿಂದೆ ತಂದೆಯ ವಯಸ್ಸು ಮಗನಿಗಿಂತ 2 ಪಟ್ಟು ಇತ್ತು. ತಂದೆ ಮಗನಿಗಿಂತ 2 ಪಟ್ಟು ಹೆಚ್ಚಿನ ವಯಸ್ಸಿನವನಾಗಿದ್ದ 10 ವರ್ಷದ ಹಿಂದೆ. ಹಾಗಿದ್ರೆ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಅಂಡ್ ಸನ್ ಏನು ಅಂತ ನೀವು ನಮಗೆ ಹೇಳಬೇಕು ಆಯ್ತಾ. ತಂದೆ ಮತ್ತು ಮಗನ ಪ್ರಸ್ತುತ ಏಜ್ ವಯಸ್ಸು ಎಷ್ಟು ಅಂತ ಕೇಳ್ತಾ ಇದ್ದೀನಿ. ಇದನ್ನ ಇನ್ನೂ ಟಿಪ್ ಹೇಳಬೇಕು ಅಂತಂದ್ರೆ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ ಹಾಕೊಂಡ್ಬಿಟ್ರೆ ಬೇಗ ಬೇಗ ಉತ್ತರ ಸಿಗುತ್ತೆ. ಬೇಗ ಕಳಿಸಿ ನನಗೆ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಈ ಪ್ರಶ್ನೆಗೂ ಕೂಡ ಸರಿಯಾದಂತಹ ಉತ್ತರ ಕಳಿಸಿರೋದು ತುಂಬ ಕಡಿಮೆ ಜನ. ಆಯ್ತಾ, ಮ್ಯಾಥ್ಸು ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ, ಯಾರಿಗಾದರೂ ಅಷ್ಟೇ. ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ, ಆದರೆ ಕಲಿಯೋ ತನಕ ಬ್ರಹ್ಮವಿದ್ಯೆ ಅನ್ನೋದಂತೂ ನಾವು ಒಪ್ಕೊಳ್ಳೇಬೇಕು. ಸರಿಯಾದಂತಹ ಉತ್ತರ ಯಾರೆಲ್ಲ ಕಳಿಸಿದ್ದಾರೆ ಅಂದರೆ ಮಾಲಾ ಮಂಚೋಹಳ್ಳಿ, ಹಾಗೆ ಎನ್ ಆರ್ ಪ್ರಸಾದ್, ಡಾಕ್ಟರ್ ರಾಜೇಶ್, ಮೋಹನ್ ಎಸ್ ಜೆ, ಹಂಸವೇಣಿ, ವೇದಾ ಶೆಟ್ಟಿ, ಜಯಲಕ್ಷ್ಮಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಪ್ರೆಸೆಂಟ್ ಏಜ್ ಆಫ್ ಫಾದರ್ ಅಂಡ್ ಸನ್ ಏನು ಅಂತ ಕೇಳಿದೆ, 50 and 30 ಅಂತ ಉತ್ತರ ಕೊಡಬೇಕಿತ್ತು, 50 and 30 ವರ್ಷ. ನಮ್ಮ ಪ್ರಶ್ನೆ ಏನಿತ್ತು, ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸು ಕೂಡಿದ್ರೆ 80, 50 + 30 = 80. ಸೊ ಇಲ್ಲಿಗೆ ಮ್ಯಾಚ್ ಆಗೋಯ್ತು. ಆಯ್ತಾ, 10 ವರ್ಷದ ಹಿಂದೆ ತಂದೆಯ ವಯಸ್ಸು ಮಗನಿಗಿಂತ 2 ಪಟ್ಟು ಇತ್ತು. 10 ವರ್ಷದ ಹಿಂದೆ ತಂದೆಯ ವಯಸ್ಸು 40 ಆಗಿತ್ತು, ಮಗನ ವಯಸ್ಸು 20 ಆಗಿತ್ತು, ಅಂದರೆ ಮಗನಿಗಿಂತ 2 ಪಟ್ಟು ಹೆಚ್ಚಿನ ವಯಸ್ಸು ತಂದೆಯದಾಗಿತ್ತು. ಸೊ ಇದನ್ನ ಸರಿ ಇದೆ ಉತ್ತರ 50 and 30 ಅಂತ ಹೇಳೋದಕ್ಕೆ ಇದನ್ನ ಹೇಳಿದ್ದಾಯ್ತು. ಆದರೆ ನಾವು ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬಹುದಾಗಿತ್ತು ಅಂದರೆ, ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸು ಕೂಡಿದ್ರೆ 80 ಅಂತ ಹೇಳಿದೆ ಅಲ್ವಾ, x + y = 80 ಅಂತ ಹಾಕೋಬಹುದು. ಇದು ಫಸ್ಟ್ ಈಕ್ವೇಷನ್. ಮತ್ತೆ ಇನ್ನೊಂದು ಈಕ್ವೇಷನ್ ಏನು ಅಂದರೆ, 10 ವರ್ಷದ ಹಿಂದೆ ತಂದೆಯ ವಯಸ್ಸು ಮಗನಿಗಿಂತ 2 ಪಟ್ಟು ಇತ್ತು ಅಂತ ಹೇಳಿದ್ದೆ. ಸೊ ತಂದೆಯ ವಯಸ್ಸು ಎಕ್ಸ್ ಅಂದರೆ x = 2y ಆಗಿರೋದು, ಮಗನ ವಯಸ್ಸು ವೈ ಅಂತ ಅಂದ್ಕೊಂಡ್ರೆ. ಸೊ x - 2y ಆಗ್ತಿರ್ಲಿಲ್ಲ, 10 ವರ್ಷದ ಹಿಂದೆ ಅಲ್ವಾ. x - 10 = 2 × (brackets open) y ಮೈನಸ್ 10 ಅಂತ ಹಾಕೋಬೇಕಾಗಿತ್ತು. ಅವಾಗ x - 2y = -10 ಅಂತ ಒಂದು ಈಕ್ವೇಶನ್ ಸಿಕ್ಕಿರೋದು. x + y = 80, x - 2y = -10. ಇದನ್ನ ಹೇಗೆ ಈಕ್ವೇಷನ್ ಸಾಲ್ವ್ ಮಾಡ್ತೀವಿ, ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್, ಹಾಗೆ ಸಾಲ್ವ್ ಮಾಡಿದರೆ ನಿಮಗೆ ಉತ್ತರ ಸಿಕ್ಬಿಡ್ತಿತ್ತು. y = 30 ಅಂತ ಸಿಕ್ಕಿರೋದು, x = 50 ನಾವೇ ಕಂಡು ಹಿಡ್ಕೋಬೋದಾಗಿತ್ತು, x + y = 80 ಅಂತ ನಮ್ಗೆ ಗೊತ್ತಿದ್ದರಿಂದ. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಆಗಿತ್ತು. ಎಲ್ಲರಿಗೂ ಕೂಡ ತುಂಬ ಹೃದಯದ ಪ್ರೀತಿ ಹಾಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಸ್ಫೂರ್ತಿ ಧಾರೆಯನ್ನು ಮುಂದುವರಿಸೋಣ ಒಂದು ಹಾಡಿನ ನಂತರ.

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಸಮಯ 4:08:16 ಅಂದ್ರೆ ನಾವಿರೋದು ಸ್ಫೂರ್ತಿ ಧಾರೆ ಕಾರ್ಯಕ್ರಮದಲ್ಲಿ. ಪ್ರತಿ ಬುಧವಾರ ಇನ್ಸ್ಪಿರೇಷನ್ ಬರುವಂತಹ ಕಥೆಗಳನ್ನ ಹಂಚ್ಕೊಳ್ತೀವಿ, ಹಾಗೆ ನಿಮ್ಮ ಜೊತೆ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ತೀವಿ. ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಕಂಫರ್ಟ್ ಝೋನ್ ಅಂದ್ರೆ ನಮಗೆ ಒಂದು ಕಡೆ ನೆಮ್ಮದಿ ಅಂತ ಅನ್ಸ್ಬಿಟ್ಟಿರುತ್ತೆ. ಹೇಗೋ ಒಂದು ಕೆಲಸ ಅಂತ ಆಗಿರುತ್ತೆ, ಅದು ಬರ್ತಾ ಇರುವಂತಹ ಸಂಬಳದಲ್ಲೋ ಅಥವಾ ಅದರಿಂದ ಆ ಹಣದಿಂದಲೋ ಹೇಗೋ ಒಂದು ಮಟ್ಟಿಗೆ ಬದುಕು ನಡೀತಾ ಇರುತ್ತೆ. ಇನ್ನೇನು ತಾನೇ ಬೇಕು ಬಿಡು, ಸಾಕು ಇಷ್ಟೇ ಅಂತ ಅನ್ಕೊಳ್ತಾ ಎಷ್ಟೋ ಕಡೆಯಲ್ಲಿ ನಮ್ಮನ್ನ ನಾವು ತಿದ್ದುಕೊಳ್ಳೋದಕ್ಕೆ ಅವಕಾಶ ಇದ್ರು, ಕಲಿಯೋದಕ್ಕೆ ಅವಕಾಶ ಇದ್ರು, ಅದಕ್ಕೆಲ್ಲ ಕೂಡ ಪೂರ್ತಿ ಕುರುಡರಾಗಿ ಹಾಗೆಯೇ ಹೇಗಿದೆ ಹಾಗೆ ಸಗಿಸ್ಕೊಂಡು ತೇಳ್ಕೊಂಡು ಹೊಟ್ಟೋಗೋಣ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಇದನ್ನ ಕಂಫರ್ಟ್ ಝೋನ್ ಅಂತ ಹೇಳಬಹುದು. ಈ ಕಂಫರ್ಟ್ ಝೋನ್ನ ಬಿಟ್ಟು ಹೊರಗಡೆ ಬಂದರೆ ನಮಗೆ ನಾವು ಒಂದಷ್ಟು ಸವಾಲುಗಳನ್ನ ತೆಗೆದುಕೊಂಡ್ರೆ, ಸವಾಲುಗಳಿಗೆ ಒಡ್ಡಿಕೊಂಡ್ರೆ ಇನ್ನಷ್ಟನ್ನು ಸಾಧಿಸಬಹುದು, ಇನ್ನಷ್ಟು ಯಶಸ್ಸು ನಮ್ಮದಾಗತ್ತೆ, ಇನ್ನ ಒಳ್ಳೆಯ ವ್ಯಕ್ತಿಯಾಗಿ ನಾವು ಬೆಳಿಬಹುದು, ಇನ್ನ ಹೆಚ್ಚು ತಿಳ್ಕೊಳ್ಬಹುದು, ಜ್ಞಾನವಂತರಾಗಬಹುದು, ಇವೆಲ್ಲಕ್ಕೂ ಅವಕಾಶ ಇರುತ್ತೆ. ಆಲ್ಮೋಸ್ಟ್ ಸ್ಕೈ ಈಸ್ ದ ಲಿಮಿಟ್ ಅಂತ ಹೇಳ್ತಾರಲ್ಲ, ಹಾಗೆ ಆಕಾಶದ ಎತ್ತರಕ್ಕೆ ಬೆಳೆಯೋಕೆ ಬೇಕಾದಂತಹ ಅಷ್ಟು ಪೊಟೆನ್ಷಿಯಲ್ ನಮ್ಮಲ್ಲಿ ಇರುತ್ತೆ, ಅಷ್ಟು ಅವಕಾಶಗಳು ಕೂಡ ಇರುತ್ತೆ. ಆದರೆ ಕಂಫರ್ಟ್ ಝೋನ್ ಅನ್ನುವಂತಹ ಒಂದು ಏನು ಬಂಗಾರದ ಪಂಜರದೊಳಗೆ ನಮ್ಮನ್ನು ನಾವು ಕೂಡ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀವಿ. ಅವಾಗೇನಾಗತ್ತೆ, ಪ್ರತಿ ದಿನವೂ ಕೂಡ ಅದೇ ರೊಟೀನ್ಗೆ ಹೋಗಿಕೊಂಡು ನಮ್ಮ ಲಿಮಿಟ್ಸ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಹೋಗದೆ ಹೇಗೋ ಹಾಗೆ ಬದುಕು ಸಾಗಿಸ್ಕೊಂಡು ಹೋಗ್ತಾ ಇರ್ತೀವಿ. ನೀವು ಯಾವತ್ತಾದರೂ ಈ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೀವು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಸಕ್ಸಸ್ನ ಕಂಡಿದ್ದೀರಾ? ಅಥವಾ ನಿಮ್ಮ ಸುತ್ತಮುತ್ತ ಇರೋರು ಈ ರೀತಿ ಕಂಫರ್ಟ್ ಝೋನಿಂದ ಆಚೆ ಬಂದು ಕೆಲಸ ಮಾಡಿದಾಗ ಯಶಸ್ಸಿನ ಉತ್ತುಂಗಕ್ಕೆ ಏರಿದ್ದನ್ನು ನೋಡಿ ನೀವು ಕೂಡ ಇನ್ಸ್ಪೈರ್ ಆಗಿದ್ದೀರಾ? ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸೋಮಶೇಖರ್ ಅವರು ಹೇಳ್ತಾ ಇದ್ರು, ನೀವು ಬಿಡಿ ಮೇಡಮ್, ಬೆಂಗಳೂರಲ್ಲಿದ್ದೀರಾ, ಅವಕಾಶಗಳೇನು ಬೇಕಾದಷ್ಟು ಸಿಗತ್ತೆ. ಕಂಫರ್ಟ್ ಝೋನಲ್ಲೂ ಇರಬಹುದು, ಬೇಕು ಅಂದರೆ ನೀವು ಕಂಫರ್ಟ್ ಝೋನಿಂದ ಆಚೆ ಬಂದು ಕೂಡ ಕೆಲಸ ಮಾಡಬಹುದು. ಆದರೆ ಬಹುತೇಕ ಹಳ್ಳಿ ಜನರಿಗೆ ಈ ಒಂದು ಅವಕಾಶ ಇರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವುದೇ ಜಾಗದಲ್ಲಿ ಇರಿ, ಹಳ್ಳಿಯಲ್ಲಿ ಕೃಷಿಯನ್ನೇ ಮಾಡ್ತಾ ಇರಿ, ಇವಾಗ ಒಂದು ಸ್ವಲ್ಪ ಜಾಗದಲ್ಲಿ ನೀವು ಮಾಡ್ತಾ ಇದ್ದೀರಿ, ಯಾವುದೋ ಒಂದು ರೀತಿಯ ಬೆಳೆಯನ್ನು ಆಧರಿಸಿ ಬದುಕು ನಡೀತಾ ಇದೆ ಅಂತಂದರೆ, ನೀವು ಕೃಷಿ ಕೇಂದ್ರಕ್ಕೆ ಹೋಗಿ ವಿಚಾರಗಳನ್ನ ತಿಳ್ಕೊಂಡು ಬಂದು ಹೊಸ ಬೆಳೆ ಅಥವಾ ಹೊಸ ಯೋಜನೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸೋದಿರಬಹುದು, ಅಥವಾ ಅದ್ರ ಜೊತೆಗೆ ಹೈನುಗಾರಿಕೆ ಮಾಡೋಂಥದ್ದಿರಬಹುದು, ಕೋಳಿ ಸಾಕಣೆ ಮಾಡೋಂಥದ್ದಿರಬಹುದು. ಹೀಗೆ ನಿಮಗೆ ಯಾವತ್ತೂ ಕೂಡ ತುಂಬ ಆರಾಮಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಇರಲಿ ಬಿಡು ಹೀಗೆ ನಡ್ಕೊಂಡು ಹೋಗಲಿ ಅನ್ನೋದನ್ನು ಬಿಟ್ಟು ಪ್ರಯೋಗಕ್ಕೆ ಒಡ್ಡಿಕೊಳ್ಳೋದು, ಹೊಸತನ್ನ ಪ್ರಯತ್ನಿಸೋದು, ಹೊಸ ವಿಷಯಗಳನ್ನ ಕಲಿಯೋದು, ಇದಕ್ಕೆ ನಾವು ಕಂಫರ್ಟ್ ಝೋನಿಂದ ಆಚೆ ಬರೋದು ಅಂತ ಹೇಳೋದು. ನೀವು ಹಳ್ಳಿಯಲ್ಲಿದ್ದೀರೋ, ಪಟ್ಟಣದಲ್ಲಿದ್ದೀರೋ, ಯಾವ ಕೆಲಸ ಮಾಡ್ತೀರೋ ಅದೆಲ್ಲ ಮುಖ್ಯ. ಈ ಕಂಫರ್ಟ್ ಝೋನಿಂದ ಆಚೆ ಬರೋದಕ್ಕೆ ನಿಮಗೆ ಮನಸ್ಸಾಗತ್ತಾ, ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಅಂತ ಕೇಳಿದ್ದೀನಿ. ಒಂದು ಸ್ವಲ್ಪ ವರ್ಷಗಳ ಹಿಂದೆ ಪ್ರತಿಯೊಬ್ಬರಿಗೂ ಕೂಡ ನಿರ್ಧಾರಿತವಾಗಿ ಇಂಥದ್ದೊಂದು ಕೆಲಸ ಅಂತ ಇರ್ತಿತ್ತು. ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡ್ರೆ ಅಲ್ಲೇ ಅವರು ರಿಟೈರ್ಮೆಂಟ್ ಆಗೋ ತನಕ ಕೆಲಸ ಮಾಡಿ ಹೊರಗಡೆ ಬರ್ತಾ ಇದ್ರು. ಆದರೆ ಈ ಜಾಗತೀಕರಣ ಆದ ಮೇಲಿಂದ ಯಾರ ಕೆಲಸವೂ ಕೂಡ ಹಾಗೆ ಪರ್ಮನೆಂಟ್ ಅನ್ನೋ ಹಾಗೆ ಇಲ್ಲ. ಪ್ರತಿಯೊಬ್ಬರೂ ಕೂಡ ಹೊಸ ಹೊಸ ಅವಕಾಶಗಳ ಕಡೆಗೆ, ಹೊಸ ಹೊಸ ಸಂಗತಿಗಳ ಕಡೆಗೆ ಮುಖ ಮಾಡ್ತಾ ಇರುವಂಥ ಜಗತ್ತು ಇದು. ಹಾಗಿರಬೇಕಾದ್ರೆ ನೀವು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಂಬಳಕ್ಕೋ, ಯಾವುದೋ ಒಂದು ಕೆಲಸಕ್ಕೋ ಅಂಟಿಕೊಂಡು ಕೂತ್ಕೊಂಡು ಆಮೇಲೆ ಕಂಪನಿಗೆ ನೀವು ಬೇಡ ಅಂತ ಅನಿಸೋದಕ್ಕೆ ಶುರುವಾಗಿ, ಕಂಪನಿಗೆ ನೀವು ಹೊರೆಯ ಹಾಗೆ ಕಾಣಿಸೋಕೆ ಶುರುವಾಗಿ ನಿಮ್ಮನ್ನು ಆಚೆಗೆ ಹಾಕಿದ್ರೆ ಆವಾಗ ಭಯ ಆಗತ್ತೆ ಅಲ್ವಾ, ಆವಾಗ ಕಷ್ಟ ಆಗತ್ತೆ ಅಲ್ವಾ. ಆ ಕಾರಣಕ್ಕಾಗಿ ಕೇಳ್ತಾ ಇರೋದು ಇವತ್ತಿನ ನಮ್ಮ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ, ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಿ ಅಂತ. ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ. ಬೇಗ ಬೇಗ ನಿಮ್ಮ ಸಂದೇಶವನ್ನು ನಮಗೆ ಕಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಎನ್ ಆರ್ ಪ್ರಸಾದ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಾನು ಮಾರ್ಕೆಟಿಂಗ್ ಅಲ್ಲಿ ಇದ್ದೆ, ಆಲ್ಮೋಸ್ಟ್ 20 ವರ್ಷ ಕೆಲಸ ಮಾಡಿದೆ. ಭಾರತದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಕೆಲಸ ಮಾಡ್ತಾ ನನಗೆ ಅನಿಸಿದ್ದು, ಇನ್ನ ಮೆನ್ ಮೆಟೀರಿಯಲ್ ಮೆಷಿನ್ಸ್ನ ಸಹವಾಸ ಸಾಕು ಅಂತ. ತುಂಬ ಚೆನ್ನಾಗಿದ್ದಂತಹ ಉದ್ಯೋಗವನ್ನು ಬಿಟ್ಟೆ, ಅದಾದ ಮೇಲೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಕಲಿತೆ, ಇದೀಗ ಕರೆನ್ಸಿ ಟ್ರೇಡಿಂಗ್ ಕೂಡ ಕಲಿತೆ, ಅದರಿಂದ ಕೂಡ ಹಣ ಸಂಪಾದನೆ ಆಯಿತು, ಖುಷಿಯಾಗಿ ಇದ್ದೀನಿ ಅಂತ. ಹೀಗೆ ನಾವು ಮಾಡ್ತಾ ಇದ್ದಂತಹ ಕೆಲಸವನ್ನು ಬಿಟ್ಟು ಅಥವಾ ನಾವು ಮಾಡ್ತಾ ಇರುವಂತಹ ಕೆಲಸದಲ್ಲೇ ಮತ್ತಷ್ಟು ಎತ್ತರಕ್ಕೆ ಏರೋದಕ್ಕೆ ನಮಗೆ ನಮ್ಮ ಕಂಫರ್ಟ್ ಝೋನ್ ಅಡ್ಡಿ ಆಗ್ತಾ ಇರುತ್ತೆ. ಬಹಳಷ್ಟು ಸಲ ಆ ಕಂಪನಿ ಸೆಟ್ ಆಗಿಬಿಟ್ಟಿರುತ್ತೆ, ಅಲ್ಲಿರುವಂಥ ಸಹೋದ್ಯೋಗಿಗಳು ನಮಗೆ ಇಷ್ಟ ಆಗಿಬಿಟ್ಟಿರ್ತಾರೆ, ಮತ್ತು ಹೇಗೋ ಒಂದು ಬಗೆಯ ಬದುಕಿಗೆ ನಾವು ಒಗ್ಗಿಕೊಂಡು ಬಿಟ್ಟಿರ್ತೀವಿ. ಅಂದರೆ ಎಲ್ಲ ಇದೆ ಅಂತ ಅಲ್ಲ, ಇರೋದೇ ಸಾಕು ಅಂತ ಅನಿಸುವಂಥ ಮನಸ್ಥಿತಿಗೆ ಬಂದುಬಿಟ್ಟಿರ್ತೀವಿ. ಇನ್ನೂ ಎಷ್ಟು ದಿನ ಅಂತ ಹೋರಾಟ ಮಾಡೋದು, ಇನ್ನೂ ಎಷ್ಟು ದಿನ ಅಂತ ಕಲಿಯೋದು ಅಂತ ನಮ್ಮ ಕಲಿಕೆಗೆ ಒಂದು ಫುಲ್ ಸ್ಟಾಪ್ ಇಟ್ಟಿರ್ತೀವಿ. ಅದನ್ನು ಬಿಟ್ಟು ಹೊಸದಾಗಿ ಕಲಿಯೋದಿರಬಹುದು, ಹೊಸ ಅವಕಾಶಗಳ ಕಡೆ ಗಮನ ಹರಿಸೋದಿರಬಹುದು, ಮತ್ತು ಕಂಫರ್ಟ್ ಝೋನ್ಗೆ ಒಗ್ಗಿಕೊಳ್ತಾ ಇದ್ದೀನಿ ಅಂತ ಅಂದಾಗ ಆ ಜಾಗ ಬಿಟ್ಟು ಮತ್ತೊಂದು ಜಾಗಕ್ಕೆ ವಲಸೆ ಹೋಗೋದಿರಬಹುದು. ಇಂತಹ ಕೆಲಸಗಳನ್ನ ಮಾಡಿದಾಗ ವ್ಯಕ್ತಿಯಾಗಿ ನಾವು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳುತ್ತೆ ಮ್ಯಾನೇಜ್ಮೆಂಟ್ನ ಲೆಸನ್ಸ್. ನಿಮ್ಗೇನನ್ಸುತ್ತೆ, ನೀವು ಕೂಡ ಇದೇ ರೀತಿ ಒಂದು ಕೆಲಸಕ್ಕೆ ಒಗ್ಗಿಕೊಂಡು ಬಿಡ್ತಾ ಇದ್ದೀನಿ ಅಂತ ಅನ್ನಿಸಿದಾಗ ಆ ಕೆಲಸದ ಮುಂದುವರಿಕೆಯಾಗಿ ಮತ್ತಷ್ಟು ಕಷ್ಟದ ಕೆಲಸ ನೋಡುವಂಥದ್ದಿರಬಹುದು, ಮತ್ತಷ್ಟು ನಿಮ್ಮನ್ನು ನೀವು ಚಾಲೆಂಜ್ ಮಾಡ್ಕೊಳ್ಳುವಂಥದ್ದಿರಬಹುದು, ಇಂಥದಕ್ಕೆ ತೆರೆದುಕೊಂಡಿದ್ದೀರಾ ಅಂತ ಕೇಳಿದ್ದೀನಿ. ನಿಮ್ಮ ಉತ್ತರಗಳ ನಿರೀಕ್ಷೆಯಲ್ಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸಮಯ 4:30 ಆಗ್ತಾ ಇದೆ. ಈಗ 5 ನಿಮಿಷಗಳ ಪ್ರಾಯೋಜಿತ ಕಾರ್ಯಕ್ರಮ ಆರ್ಯ ವೈಶ್ಯ ಮಹಾಸಭಾ.
1: ಶಿಕ್ಷಣ ಉದ್ಯೋಗ ಆರೋಗ್ಯ ಸೇವೆ ನೀಡುತ್ತಲಿ ಸಮಾಜಮುಖಿ ಸೇವೆಯಲ್ಲಿ
2: ಸಾರ್ವಜನಿಕರಿಗಾಗಿ
3: ಸೇವಾ ನಿರತರು.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
1: ಕರ್ನಾಟಕ ಆರ್ಯ ವೈಶ್ಯ
2: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
3: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
2: ಬನ್ನಿ ಭಾಗವಹಿಸಿ, ಸಂಪರ್ಕಿಸಿ www.thegavs.com. ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರವನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮಹಾಸಭಾ ಕೈಗೊಳ್ಳಿರುವ ಮಹತ್ವದ ಯೋಜನೆಗಳ ಬಗ್ಗೆ ಹೇಳಿ ಸರ್.
5: ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೆಲಸ ಮಾಡಬೇಕು ಅನ್ನೋದೊಂದಿದೆ. ಇದೆಲ್ಲದಕ್ಕಿಂತ ಬಹಳ ಮಿಗಿಲಾಗಿ ನಾವು ಈ ವೆಲ್ಫೇರ್ ಆಕ್ಟಿಸ್ನ ಮೀರಿ ಮುಂದಿನ 25 ವರ್ಷಗಳಲ್ಲಿ ಈ ದೇಶದ ಯೋಜನೆಗೆ ಅವರ ಭವಿಷ್ಯಕ್ಕೆ ಅಂದರೆ ಒಂದು ಆಂಟ್ರಪ್ರಿನರ್ಶಿಪ್ ಬರೀ ಉದ್ಯೋಗ ನೋಡ್ಬೋದು, ಉದ್ಯಮಿಗಳಾಗಿ ನೀವು ಉದ್ಯಮ ಮಾಡಬೇಕು ಅನ್ನೋದನ್ನ ನಿಮ್ಗೇನು ಬೇಕು ಅಷ್ಟು ವ್ಯವಸ್ಥೆ ಮಾಡಲಿಕ್ಕೆ ಒಂದು ದೊಡ್ಡದಾಗಿ ನಾವೊಂದು ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ ಅಂತೇಳಿ ಡಿಸೆಂಬರ್ ತಿಂಗಳಲ್ಲಿ ಪ್ಯಾಲೇಸ್ ಗೊಂಡಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ. ಅದು ಆರಂಭ, ಅಲ್ಲಿಂದ ಅದು ನಿರಂತರವಾಗಿ ವರ್ಷದ 365 ದಿನಕ್ಕೆ ಅದಕ್ಕೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಪ್ಲಾಟ್ಫಾರ್ಮಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆ ಬೇಕಾದಷ್ಟು ಮಾರ್ಗದರ್ಶನ, ಒಳ್ಳೆ ಸ್ಟಾರ್ಟ್ಅಪ್ಸ್ ಇದ್ರೆ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟು, ಅವ್ರಿಗೆ ಟೆಕ್ನಿಕಲ್ ಸಪೋರ್ಟ್ ಬೇಕಂದ್ರೆ ಅದು, ಸರ್ಕಾರದ ಸೇವೆಗಳು ಬೇಕಂದ್ರೆ ಅದಕ್ಕೆ ಕೋಆರ್ಡಿನೇಷನ್ನು, ಬ್ಯಾಂಕ್ ಲೋನ್ ಬೇಕಂದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಕೂಡ ಮಾಡುವಂಥದ್ದು ನಮ್ಮ ಈ ಯೋಜನೆಯ ಮಹತ್ತರ ಉದ್ದೇಶ ಆಗಿದೆ. ಮುಂದಿನ 10 ವರ್ಷಗಳಲ್ಲಿ ಕನಿಷ್ಠ 1,500 ಸ್ಟಾರ್ಟ್ಅಪ್ಸ್ ಆಗಬೇಕು, ಅದರ ಮೂಲಕ ಕನಿಷ್ಠ 1,00,000 ಉದ್ಯೋಗಗಳು ಸೃಷ್ಟಿ ಆಗಬೇಕು. ಈ ಯೋಜನೆ ಇದೇ ಡಿಸೆಂಬರ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು. ಯೋಜನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಆರ್ ವಿ ಕಾಲೇಜ್ ಅವರು ಇದಕ್ಕೆ ನಮ್ಮ ನಾಲೆಜ್ ಪಾರ್ಟ್ನರ್ಸ್ ಆಗಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಸೇರ್ಕೊಂತಿದ್ದಾರೆ. ಬರೀ ಒಂದು ಭಾಗ ಅಲ್ಲ, 10 ಪ್ಯಾರಾಮೀಟರ್ಸ್ ಅಲ್ಲಿ 10 ಉದ್ಯಮಗಳ ಬಗ್ಗೆ ಅಲ್ಲಿ ಮಾರ್ಗದರ್ಶನ ಕೊಡೋದು, ಟ್ರೈನಿಂಗ್ ಕೊಡೋದು, ಸಪೋರ್ಟ್ ಮಾಡೋದು ಎಲ್ಲ ಮಾಡ್ತೀವಿ. ಇನ್ಕ್ಯುಬೇಷನ್ ಇಂದ ಹಿಡಿದು ಅವ್ರ ಸ್ಟಾರ್ಟ್ಅಪ್ಸ್ ಬರೋವರೆಗೂ, ಆ ಸ್ಟಾರ್ಟ್ಅಪ್ಸ್ ಅಲ್ಲಿ ಸಕ್ಸಸ್ ಆಗೋವರೆಗೂ ಹ್ಯಾಂಡ್ ಓವರ್ ಮಾಡ್ತೀವಿ ಅವ್ರನ್ನ ನಾವು. ಈಗ ಸಹ ನಮಗೆ ಈ ಡಿಸೆಂಬರ್ನಿಂದ ಪ್ರಾರಂಭ ಆಗುತ್ತೆ
6: ಜನ್ ಸಮಿತ್ 2026 ಇಲ್ಲಿ ಭಾಗವಹಿಸ್ಲಿಕ್ಕೆ ಎಂಟ್ರಿ ಫೀಸಸ್ ಏನಾದರೂ ಇದೆಯಾ?
5: ನಾವು ಎಲ್ಲ ಭಾಗದ ಜನ ಬರಬೇಕು ಅನ್ನೋದು ಒಂದು. ಫೀಸು ಕೂಡ ಯಾಕೆ ಇಟ್ಟಿದ್ವಿ ಅಂದ್ರೆ ಅಲ್ಲಿ ನಾವು ಕರೀತಾ ಇರೋದು ಜ್ಞಾನದ ಹಂಚಿಕೆಗೆ, ಇಲ್ಲಿ ಬಂದು ಜಾತ್ರೆ ತರ ಆಗಬಾರ್ದು. ಹಾಗಾಗಿ ಯಾರಿಗೆ ಆಸಕ್ತಿ ಇದೆ ಅವ್ರೊಳಗೆ ಬರ್ತಾರೆ. ಎಲ್ಲಿ ಸೆಷನ್ಗೆ ಹೋಗ್ಬೇಕಂತಿದೆ ಆ ಸೆಷನ್ ಮತ್ತೆ ಸಪ್ರೇಟ್ ಆಗಿ ಇಟ್ಟಿರ್ತೀವಿ, ಅದಕ್ಕೆ ಯಾವುದು ನಿಗದಿ ಮಾಡಿಲ್ಲ. ಆನ್ಲೈನ್ ಅಲ್ಲಿ ಎಲ್ಲ ಫಿಕ್ಸ್ ಮಾಡಬೇಕು, ಯಾವುದು ಗೇಟಲ್ಲಿ ಬಂದು ಟಿಕೆಟ್ ತಗೊಳ್ಳೋ ಪ್ರಶ್ನೆ ಇರಲ್ಲ. ಇಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ನಾನು ಇಂಥ ಸೆಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಸೆಷನ್ ಡೈರೆಕ್ಟ್ ಎಂಟ್ರಿ ಇರ್ತವೆ.
6: ಎಷ್ಟು ದಿನದ ಮೊದಲು ಈ ಒಂದು ನೋಂದಣಿಯನ್ನು ಮಾಡ್ಕೋಬೇಕಾಗುತ್ತೆ?

0: ಸರ್.
1: ಬಹುಶಃ ಆಗಸ್ಟು 25ನೇ ತಾರೀಕಿಂದ ಪ್ರಾರಂಭ ಮಾಡ್ತೀವಿ, ಅಲ್ಲಿಂದ ಆನ್ಲೈನ್ ಎಲ್ಲ ರಿಜಿಸ್ಟರ್ ಮಾಡ್ಕೊತಾರೆ, ನವೆಂಬರ್ 30 ಕ್ಲೋಸ್ ಮಾಡ್ತೀವಿ. ಒಟ್ಟಾರೆ ಒಂದು 50,000 ಜನಕ್ಕೆ ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಟ್ಟಿರ್ತೀವಿ, ಅದ್ಮೇಲೆ ನೆಲೆಸ್ತೀವಿ. ಸುಮಾರು 100-200 ಕಾಲೇಜುಗಳು ಇದನ್ನ ನೇರವಾಗಿ ಭಾಗವಹಿಸುವಂತ ಎಲ್ಲ ಸಾಧ್ಯತೆಗಳು ಇದೆ ಇದರೊಳಗೆ.
0: ಈ ಒಂದು ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮಿತ್ 2026 ಪ್ರತಿಯೊಬ್ಬ ಉದ್ಯಮಿ ಆಗ್ಬೇಕಂತ ಇರ್ತಕ್ಕಂಥವ್ರು, ಯುವ ಉದ್ಯಮಿಗಳು ಬರಬೇಕು ಅಂತ ಹೇಳಿ ಯಾಕೆ ಒಂದು ಕರೆ ಕೊಡ್ತೀರಾ ಸರ್?
1: ಭಾರತ ದೇಶದಲ್ಲಿ ಇವತ್ತಿನ ಜನಸಾಂದ್ರತೆ ನೋಡಿದಾಗ, ಇಲ್ಲಿ ಬರ್ತಿರೋ ಗ್ರಾಜುಯೇಟ್ಸ್ ನೋಡಿದಾಗ, ಎಂಪ್ಲಾಯ್

0: ಕಿಚ್ಚು ಬರ್ತಾ ಇಲ್ಲ. ಅಟ್ಲೀಸ್ಟ್ ಈ ಥರ ಎನ್ ಜಿ ಒಗಳೆಲ್ಲ ಸೇರಿಕೊಂಡು ಈ ಥರದ್ ಮಾಡ್ತಾ ಮಾಡ್ತಾ ಮಾಡ್ತಾ ಮುಂದಿನ 10 ವರ್ಷದಲ್ಲಿ ಈ ಥರ ಸ್ಟಾರ್ಟ್ಅಪ್ ಜಾಸ್ತಿ ಆದರೆ ನಾವು ಕೇಂದ್ರ ಸರ್ಕಾರ 2047 ವಿಕಸಿತ ಭಾರತ ಅಂತ ಯೋಚನೆ ಮಾಡಿದ್ದೆ, ದೇಶದ ಪ್ರಜೆಗಳೆಲ್ಲರೂ ಕೈ ಜೋಡಿಸ್ಬೇಕಲ್ಲ. ಮಾಡಬೇಕಂದ್ರೆ ಉದ್ಯಮಶೀಲರಾಗಲೇಬೇಕು ನಾವು. ಆಂತ್ರಪ್ರಿನರ್ ಸಾಧನೆ ಮಾತ್ರನೇ ಆ ಗುರಿ ಮುಟ್ಲಿಕ್ಕೆ ಸಾಧ್ಯ. ಎಲ್ಲರೂ ಕೆಲಸ ಹುಡುಕ್ತೀವಿ ಅನ್ನೋದಾದರೆ ತುಂಬ ಚೆನ್ನಾಗಿ ಕಲ್ತವನು ದೇಶ ಬಿಟ್ಟು ಹೋಗ್ತಾನೆ, ಅರ್ಧಮರ್ಧ ಕಲ್ತವನು ಇಲ್ಲಿ ಉಳ್ಕೊಂತಾನೆ, ಇನ್ನು ಕೆಲವರು ಕೆಲಸ ಇಲ್ಲದೆ ನಿಂತ್ಕೊಂತ ಅದಾಗ್ಬಾರ್ದು. ಉದ್ಯಮಶೀಲರಾಗೋದ್ರೆ ದೇಶದ ಪ್ರಗತಿ, ಆ ದೇಶದ ಪ್ರಗತಿಗಾಗಿ ಈ ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿತಿ.
1: ಕೇಳಿದ್ರೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಾಳೆ ಇದೇ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆಗಿರ್ತೇನೆ, ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್. ನಮಸ್ಕಾರ. ಸಾರ್ವಜನಿಕರಿಗಾಗಿ
2: ಸೇವಾನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
4: ಕರ್ನಾಟಕ.
1: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
5: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026
1: ಬನ್ನಿ ಭಾಗವಹಿಸಿ. ಸಂಪರ್ಕಿಸಿ www.thegavs.com.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ನಲ್ಲಿ. ಸ್ಫೂರ್ತಿಧಾರಿಯಲ್ಲಿ ನಾವಿದ್ದೇವೆ. ಸ್ಫೂರ್ತಿಧಾರಿಯಲ್ಲಿ ನೀವು ಹೇಳಿ ನಿಮ್ಗೆ ಯಾವುದು ಮೋಟಿವೇಟ್ ಮಾಡುತ್ತೆ ಕಂಫರ್ಟ್ ಝೋನಿಂದ ಆಚೆ ಬಂದು ಕೆಲಸ ಮಾಡೋದಕ್ಕೆ. ಅದು ಸಂಬಳ ಆಗಿರಬಹುದು ಅಥವಾ ನಿಮಗೆ ಸಿಗುವಂತಹ ಎಕ್ಸ್ಪೀರಿಯನ್ಸ್ ಆಗಿರಬಹುದು, ಮತ್ತು ಹೊಸದನ್ನು ಕಲಿಯೋದ್ರಲ್ಲಿ ನಿಮಗಿರುವಂತಹ ಖುಷಿ ಇರಬಹುದು, ಮತ್ತು ಬೇರೆ ಬೇರೆ ಅನುಭವಗಳಿಗೆ ತೆರೆದುಕೊಳ್ಬೇಕು ಅನ್ನುವಂಥ ಆಸಕ್ತಿ ಇರಬಹುದು, ಯಾವುದು ನಿಮಗೆ ಡ್ರೈವಿಂಗ್ ಫ್ಯಾಕ್ಟರ್ ಕಂಫರ್ಟ್ ಝೋನಿಂದ ಆಚೆ ಬರೋದಕ್ಕೆ ಯಾವುದು ನಿಮ್ಮನ್ನು ಪ್ರೇರೇಪಿಸುತ್ತೆ, ನಮಗೆ ಉತ್ತರ ಕಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ರಿ. ಸ್ಫೂರ್ತಿಧಾರೆಯ ಕಾರ್ಯಕ್ರಮಕ್ಕೆ ಮೆಸೇಜ್ ಮಾಡ್ತಾ ಇದ್ದಾರೆ ಲತಾ ದಿನೇಶ್ ಅವರು. ಅವರು ಹೇಳ್ತಾ ಇದ್ದಾರೆ, ಮೊದಲು 16 ವರ್ಷ ನಾನು ಬೇರೆ ಕೆಲಸ ಮಾಡ್ತಾ ಇದ್ದೆ, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದ ಮೇಲೆ ನಾನೇ ಓನರ್ ಆಗಬೇಕು, ನಾನೇ ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಇವಾಗ ನಮ್ಮದೇ ಅಂಗಡಿ ಓಪನ್ ಮಾಡಿದ್ದೀನಿ, ಖುಷಿಯಾಗುತ್ತೆ ಈ ವಿಷಯ ಹೇಳೋದಕ್ಕೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಪ್ರತಿ ತಿಂಗಳು EMI ಮತ್ತು ಬಡ್ಡಿ ಕಟ್ಟಬೇಕು ಅನ್ನೋದೇ ಬಹುತೇಕ ಜನರಿಗೆ ಇರುವಂಥ ಮೋಟಿವೇಶನ್ ಅಂತ ಹೇಳ್ತಾ ಇದ್ದಾರೆ. ನಿಜ ಅಲ್ಲ, ಮನುಷ್ಯನಿಗೆ ಆಸೆಗಳಿರಬೇಕು, ಕನಸುಗಳಿರಬೇಕು, ಹಾಗೆ ಸಣ್ಣ ಪುಟ್ಟ ಸಾಲನೂ ಇರಬೇಕು ಅಂತ ಅನಿಸುತ್ತೆ. ಇಲ್ಲಾಂದರೆ ಪ್ರತಿದಿನ ಬೆಳಗ್ಗೆ ಎದ್ದು ಕೆಲಸ ಮಾಡೋದಕ್ಕೆ ಯಾರಿಗೆ ತಾನೇ ಮೋಟಿವೇಶನ್ ಇರುತ್ತೆ ಅಂತ ಅಂತೀರಾ? ನಿಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಡೋದಕ್ಕೆ ಅಂತಲೇ ಇರುವಂಥ ಅವಕಾಶ ಇದು. ಬೇಗ ಬೇಗ ಮೆಸೇಜ್ ಮಾಡಿ. ನೀವು ಯಾವ ಒಂದು ವಿಷಯಕ್ಕಾಗಿ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಿ ಅಂತ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಹರೀಶ್ ಅವರು ಹೇಳ್ತಾ ಇದ್ದಾರೆ, ನಾನಂತೂ ಸಾಲ ಮಾಡಿಲ್ಲ, ಮಾಡೋದು ಇಲ್ಲ, ನನ್ನ ಹತ್ರನೇ ಸಾಲ ತಗೊಂಡು ಹೋದವರು ಕೂಡ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಗೀತಾ ಜೋಶಿ ಮೆಸೇಜ್ ಮಾಡ್ತಿದ್ದಾರೆ, ಅಹಮದಾಬಾದ್ ಇಂದ, ಯಾವುದೇ ವಿಷಯ ಹೊಸದಾಗಿ ಕಲಿಯೋಕೆ ಬದಲಾವಣೆಗೆ ತಕ್ಕಂತೆ ನಾವು ಬದುಕೋಕೆ ಕಂಫರ್ಟ್ ಝೋನ್ ಬಿಡಲೇಬೇಕು. ಭಯವನ್ನ ಗೆಲ್ಲುವುದು ನಮ್ಮಲ್ಲಿರುವಂತಹ ಅಂಜಿಕೆ ಅಥವಾ ಸೋಲಿನ ಭಯವನ್ನು ಎದುರಿಸಿ ಗೆದ್ದಾಗ ಸಿಗುವಂತಹ ಆನಂದಕ್ಕಾಗಿ ನಾನು ಈ ಕೆಲಸಕ್ಕೆ ಕೈ ಹಾಕ್ತೀರಿ. ನನಗೆ ಹೊಸ ಕೆಲಸನ ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ಳೋದು ಬಹಳನೇ ಇಷ್ಟ ಆಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಈ ಒಂದು ಸ್ಪಿರಿಟ್ ಇದ್ದಾಗ ನಾವು ಹೆಚ್ಚು ಹೆಚ್ಚು ಕಲಿತೀವಿ, ಹೊಸ ಹೊಸ ಅನುಭವಗಳನ್ನ ನಮ್ದಾಗಿಸ್ಕೊಳ್ತೀವಿ. ಮತ್ತೆ ಎಷ್ಟೋ ಸಲ ನಮಗೆ ಮೋಟಿವೇಶನ್ ಯಾವುದು ಅನ್ನೋದನ್ನ ನಾವು ತಿಳ್ಕೊಂಡ್ಬಿಟ್ರೆ ಅದಕ್ಕೆ ಸರಿಯಾಗಿ ಕೆಲಸ ಮಾಡೋದು ಕೂಡ ಅನುಕೂಲ ಆಗುತ್ತೆ. ಒಬ್ಬರಿಗೆ ಹಣದಿಂದ ಸಂತೋಷ ಸಿಗಬಹುದು, ಮತ್ತಿನ್ನೊಬ್ಬರಿಗೆ ಸಾಮಾಜಿಕ ಮನ್ನಣೆಯಿಂದ ಸಂತೋಷ ಸಿಗಬಹುದು, ಇನ್ನೂ ಕೆಲವರಿಗೆ ಅವರು ಅಂದುಕೊಂಡಂತಹ ಕೆಲಸವನ್ನ ಕೈಗೂಡಿಸಿಕೊಳ್ಳೋದೇ ತುಂಬಾ ಖುಷಿಯ ವಿಚಾರ ಇರಬಹುದು. ಹೀಗೆ ಪ್ರತಿಯೊಬ್ಬರ ಮೋಟಿವೇಶನ್ ಬೇರೆ ಬೇರೆಯೇ ಇರುತ್ತೆ. ನಮಗೆ ಒಂದು ಇಷ್ಟ ಆಗಿದೆ ಅಂತ ಮಾತ್ರಕ್ಕೆ ಬೇರೆಯವ್ರಿಗೂ ಅದೇ ತರಹ ಇಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಬ್ಬರು ಕೂಡ ತಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದು ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗ ಅವರಲ್ಲಿರುವಂತಹ ಹೊಸತನವನ್ನು, ಅವರಲ್ಲಿರುವಂತಹ ಹೊಸ ವ್ಯಕ್ತಿಯನ್ನು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೀವೇನಂತೀರಿ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಕೊನೆಗೆ ಪ್ರತಿಯೊಬ್ಬರು ಕೂಡ ಮೆಸೇಜ್ ಕಳಿಸ್ಬಿಟ್ಟಿದ್ದೀರಿ. ಯಶೋಧ ಅವರು ಹೇಳ್ತಾ ಇದ್ದಾರೆ, ನೀವು ಹೇಳಿದ ಹಾಗೆ ಒಂದು ಹೆಣ್ಣು ಬರೀ ಅಡುಗೆ ಮನೆಗೆ ಸೀಮಿತ ಆಗಿಬಿಟ್ರೆ ಮುಂದಕ್ಕೆ ಇನ್ನೇನು ಕಲಿಯೋದಕ್ಕೆ ಆಗೋದಿಲ್ಲ, ಬರೀ ಅಷ್ಟರಲ್ಲೇ ಇದ್ದುಬಿಡ್ತಾರೆ. ಆದರೆ ಹೊರಗಡೆ ಜಾಬ್ ಮಾಡೋದಕ್ಕೆ

ಇಬ್ರು ಮಾಡಿದ್ರೆ ಆ ಕಂಫರ್ಟ್ ಝೋನಿಂದ ಆಚೆ ಬಂದ್ರೆ ಅವರಿಗೂ ಕೂಡ ಸ್ನೇಹಿತರು ಸಿಗ್ತಾರೆ, ಅವರಿಗೆ ಆದಂತಹ ಐಡೆಂಟಿಟಿ ಕೂಡ ಸಿಗ್ತಾ ಹೋಗುತ್ತೆ, ಇದು ನನ್ನ ಅನುಭವ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ. ಹಾಗೆ ಮತ್ತೊಬ್ರು ಸೌಮ್ಯ ಅಂತ ಹೇಳಿ ದಾವಣಗೆರೆಯಿಂದ ಸಂದೇಶ ಕಳಿಸ್ತಾ ಹೇಳ್ತಾ ಇದ್ದಾರೆ, ಎಷ್ಟೋ ಸಲ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂತಂದ್ರೆ ಮನೆಯಲ್ಲಿ ಕಷ್ಟ ಅಂದ ತಕ್ಷಣ ನಾವು ಕೆಲಸ ಬಿಡಬೇಕಾಗಿ ಬರುತ್ತೆ. ಹಾಗಾಗಿ ನಾವು ಕಂಫರ್ಟ್ ಝೋನ್ಗಿಂತ ಹೆಚ್ಚಾಗಿ ಮನೆಯವರ ಕಷ್ಟ ಸುಖಕ್ಕೆ ಸರಿಯಾಗಿ ನಮ್ಮ ವೃತ್ತಿ ಜೀವನವನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಶಾಂತಾಚಾರ ಬಡಿಗೆರ ಕಕ್ಕನೂರಿನಿಂದ ಸಂದೇಶ ಕಳಿಸ್ತಾ ಹೇಳಿದ್ದಾರೆ, ನಾನು 1992 2000 ತನಕ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದ ನಂತರ ನನ್ನದೇ ಆದಂತಹ ಸ್ವಂತ ಸಂಸ್ಥೆಯನ್ನು ತೆಗೆದೆ. ಅಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಿದ್ದಂಥವರಿಗೆ ಅಲ್ಲೂ ಕೂಡ ಉದ್ಯೋಗದ ಅವಕಾಶ ಕೊಟ್ಟೆ, ನನ್ನ ಸ್ವಂತ ಕಂಪ್ನಿಯಲ್ಲಿ ಉದ್ಯೋಗಕ್ಕೆ ಅವಕಾಶ ಕೊಟ್ಟೆ. ಇವತ್ತಿಗೂ ಅವರು ನನ್ನ ಜೊತೆಯಾಗಿ ಇದ್ದಾರೆ, ತುಂಬ ಸಂತೋಷ ಆಗುತ್ತೆ. ಬರೀ ನನಗೆ ಮಾತ್ರ ನಾನು ಬದುಕನ್ನು ಕಲ್ಪಿಸ್ಕೊಳ್ಳಿಲ್ಲ, ಮತ್ತಿಬ್ಬರಿಗೆ ನೆರವಾಗಿದ್ದೀನಿ ಅನ್ನುವಂಥ ಸಂತೋಷ ಇದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಗಣೇಶ್ ರಾವ್ ಅವರು ದಾವಣಗೆರೆಯಿಂದ ಸಂದೇಶ ಕಳಿಸ್ತಾ ಹೇಳಿದ್ದಾರೆ, ನಾವು ಯಾವತ್ತೂ ಕೂಡ ಹೆಚ್ಚು ಆಸ್ತಿಗಾಗಿ ಹಣಕ್ಕಾಗಿ ಆಸೆ ಪಡೋದಕ್ಕೆ ಹೋಗಬಾರ್ದು, ಆದರೆ ಸಿಂಪಲ್ ಆಗಿ ಇರೋದ್ರಲ್ಲಿ ಒಂದು ಸುಖ ಇರುತ್ತೆ, ಸಂತೋಷ ಇರುತ್ತೆ, ಅದನ್ನು ಕಲಿಬೇಕು ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಸಿಂಪಲ್ ಆಗಿ ಇರೋದು ಬೇರೆ, ಆದರೆ ಏನು ಕಲಿದೆ ಇರೋದೇ ಬೇರೆ ಅಲ್ವಾ. ಮಿನಿಮಲಿಸ್ಟಿಕ್ ಲೈಫ್ ಸ್ಟೈಲ್ನ ನೀವು ಅಳವಡಿಸ್ಕೊಳ್ತೀರಿ ಅಂದರೆ ಅದು ತುಂಬಾ ಒಳ್ಳೆಯ ವಿಷಯ. ಆದರೆ ನಾವು ಏನು ಕಲಿಯೋದಿಲ್ಲ ಅಂತ ಹೇಳೋರಿಗೆ ಮಾತ್ರ ನಾವು ಇವತ್ತು ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಮೋಟಿವೇಟ್ ಮಾಡ್ತಾ ಇದ್ದೀವಿ. ಹೊಸದನ್ನು ಕಲಿಯೋದಕ್ಕೆ, ಹೊಸ ಅವಕಾಶಗಳ ಕಡೆಗೆ ಮನಸ್ಸನ್ನು ತೆರೆದುಕೊಳ್ಳೋದಕ್ಕೆ ವಯಸ್ಸಿನ ಇತಿಮಿತಿ ಇರಬೇಕಾಗಿಲ್ಲ, ಮತ್ತೆ ಹಣವೇ ಮಾನದಂಡ ಕೂಡ ಆಗಬೇಕಾಗಿಲ್ಲ. ಯಾರೆಲ್ಲ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಮೆಸೇಜ್ ಮಾಡಿದ್ರೆ ನಿಮ್ಮ ಮನಸ್ಸಿನ ಮಾತನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾಗಶ್ರೀ, ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ವಿಜಯಪುರ ಆಕಾಶವಾಣಿ ಎಫ್ ಎಂ ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಸ್. ಪ್ರಿಯ ಕೇಳುಗ ಸ್ನೇಹಿತರೆ, ಸಮಯ ಸಂಜೆಯ 5:03. ಸಂಜೆ ಕಾರ್ಯಕ್ರಮ ಕೇಳೋದಕ್ಕೆ ಆತ್ಮೀಯ ಸ್ವಾಗತ ಮತ್ತು ಪ್ರೀತಿಯ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಬಾನುಲಿ ಮಿತ್ರ ನೇತಾಜಿ. ಸ್ನೇಹಿತರೆ, ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ್ರೆ 2 ದೂರವಾಣಿ ಸಂಖ್ಯೆಗಳಿವೆ, ನೋಟ್ ಮಾಡಿಕೊಳ್ಳಿ. 2703400, 2703350. ಎಸ್ಟಿಡಿ ಕೋಡ್ ಸಂಖ್ಯೆ 08352. 2703400, 2703350. ಎಸ್ಟಿಡಿ ಕೋಡ್ ಸಂಖ್ಯೆ 08352. ಎರಡು ನಂಬರ್ಗಳನ್ನು ನೋಟ್ ಮಾಡಿಕೊಂಡ್ರೆ ಅಂದ್ಕೊಳ್ತೀನಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡೋದು? ಚಿತ್ರದುರ್ಗದಿಂದ.
1: ಹೌದು ಸರ್.
0: ಏನ್ ಮಾಡ್ಕೊಂಡಿದ್ರಿ? ನಿಮ್ಮ ಹೆಸರೇನು?
1: ರೂಪಾ
0: ಮೇಡಮ್ ಅವರು. ರೂಪಾ ಮೇಡಮ್ ಅವರೇ, ಏನ್ ಮಾಡ್ಕೊಂಡಿದ್ದೀರಿ ತಾವು?
1: ನಾನು ಗೃಹಿಣಿ.
0: ಹೋಮ್ ಮೇಕರ್ ಆಗಿದ್ದೀರಾ? ಓಕೆ. ಇವತ್ತು ಯಾವ ಹಾಡು ಇಷ್ಟಪಡ್ತಾ ಇದ್ದೀರಾ? ಮುಸ್ಸಂಜೆ ಮಾತು.
1: ಹಾ ಸರ್.
0: ಯಾಕೆ ಹಾಡು ಇಷ್ಟ ಆಗುತ್ತೆ ನಿಮಗೆ?
1: ಸರ್ ಫುಲ್ ತುಂಬಾ ಅರ್ಥಗರ್ಭಿತ.
0: ಅಂದ್ರೆ ಡಿಪ್ರೆಷನ್ ಆದಂತವ್ರಿಗೆ ಒಂಥರ ಸ್ಫೂರ್ತಿಯನ್ನು ಕೊಡುವಂತ ಹಾಡದು.
1: ಹೌದು ಹೌದು
0: ಅಲ್ವಾ? ನೋಡಿದ್ದೀರಾ ಚಿತ್ರವನ್ನ?
1: ಹಾ ಸರ್ ನೋಡಿದ್ದೀನಿ.
0: ಯಾವಾಗ ನೋಡಿದ್ದೀರಿ, ಎಲ್ಲಿ ನೋಡಿದ್ದೀರಿ?
1: ಅಂದ್ರೆ ಥಿಯೇಟರ್ ಅಲ್ಲಿ ನೋಡಿದ್ದೆ ಸರ್ ನಾನು.
0: ಎಷ್ಟು ವರ್ಷ ಆಯ್ತು ನೀವು ಆ ಚಿತ್ರವನ್ನ ನೋಡಿ? ಹೌದ್ರಾ? ಈಗ ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳ್ರಿ, ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದಗಳು.
1: ಥ್ಯಾಂಕ್ ಯು
0: ಮ್ಯಾಮ್.
1: ಧನ್ಯವಾದ.

0: ಹಲೋ ಆಕಾಶವಾಣಿ.
1: ಹಲೋ ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ?
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆನ್ನಿ ಸರ್.
0: ಸುರೇಶ್ ಬೆನ್ನಿ ಅವರು?
1: ಹೌದು ಸರ್.
0: ಓಕೆ ಸುರೇಶ್ ಅವರು, ಯಾವ ಹಾಡನ್ನು ಇಷ್ಟಪಡ್ತಾ ಇದ್ದೀರಾ?
1: ಸಿಪಾಯಿ ರಾಮು ಸರ್, ಫಿಲಮ್ ಹಳೇದು.
0: ಹಳೇ ಸಿನಿಮಾ ಸಿಪಾಯಿ ರಾಮು. ಯಾಕೆ ಆ ಸಿನಿಮಾ ಇಷ್ಟಪಡ್ತೀರಾ?
1: ರಾಜ್ಕುಮಾರ್ ಅಭಿಮಾನಿ ಸರ್ ನಾನು.
0: ಹೌದ್ರಿ.
1: ಗೀತೆಗಳು ಚೆನ್ನಾಗಿರ್ತದೆ ಸರ್.
0: ಯಾವ್ದು ಬೇಕಾದ್ರೆ ಅಲ್ಲಿ ಹಾಡು ನಿಮಗೆ?
1: ಕಣ್ಣ ನೋಟದಲ್ಲಿ ಅಂತ ಸಿಚ್ಚಿಲ್ಲ ಅವ್ರು ಹಾಡಿದ್ರು ನೋಡ.
0: ಕಣ್ಣ ನೋಟದಲ್ಲಿ
1: ನೀ ಕಾಡ ಬೇಡ ಸಾಜನ ತಂದೆ.
0: ಯಾಕೆ ಹಾಡು ಇಷ್ಟಪಡ್ತೀರಿ?
1: ಚೆನ್ನಾಗಿದೆ ಸರ್.
0: ಚೆನ್ನಾಗಿದೆ ಅಂತ. ಆ ಸಿನಿಮಾ ನಿಮ್ಗೆ ನೋಡಿದ ನೆನಪು ಏನು? ಎಲ್ಲಿ ನೋಡಿದ್ದೀರಿ? ಯಾವ ಟಾಕೀಸಲ್ಲಿ ಆ ಸಿನಿಮಾ ನೋಡಿದ್ರಿ? ಏನಾದರೂ ನೆನಪಾಗುತ್ತಾ? ಹರಿಹರದಲ್ಲಿ ನೋಡಿದ್ದೀರಿ? ಎಷ್ಟು ವಯಸ್ಸಿತ್ತು ಅವತ್ತು ಅವಾಗ ನಿಮಗೆ? ಅಂದ್ರೆ ಅದರಲ್ಲಿ ಇವತ್ತು ಏನಾದರೂ ನೆನಪಾಗತ್ತಾ? ಯಾವ್ದಾದ್ರೊಂದು ಸೀನ್ ನೆನಪಾಗತ್ತಾ ನೀವು ನಿಮ್ಮ ನೆನಪಿನ ಸ್ಮೃತಿ ಪಟಲದಲ್ಲಿ? ಅದು ಇನ್ನೊಂದು ಚಂಬಲ್ ಕಣಿವೆಯಲ್ಲಿ ಶೂಟ್ ಮಾಡಿದ್ದದು. ಹೌದಲ್ಲ? ಆ ಸಂದರ್ಭದಲ್ಲಿ ತುಂಬಾ ಆ ಏರಿಯಾ ಭಯಾನಕ ಆಗಿತ್ತು, ಅಲ್ಲಿ ಯಾರು ಶೂಟಿಂಗ್ ಮಾಡ್ತಿರ್ಲಿಲ್ಲ. ಮಾಡಿ ಅದನ್ನ ಅದ್ಭುತವಾಗಿ ಚಿತ್ರವನ್ನ ತೆರೆ ಮೇಲೆ ಬರುವಂಗ ನೋಡ್ಕೊಂಡಿದ್ದಾರೆ.
1: ಫಿಲಂ ಮೇಲೆ ಎಲ್ಲ ಚೆನ್ನಾಗಿದೆ ಸರ್.
0: ಆರ್ತಿ ಅವರು

0: ಮತ್ತೆ ಲೀಲಾವತಿ ಅವರು
1: ಲೀಲಾವತಿ ಅವರು
0: ಹೆಂಡತಿ ಪಾತ್ರವನ್ನು ಮಾಡಿದ್ದಾರೆ ಅದರಲ್ಲಿ
1: ಹೌದು
0: ಅಲ್ವಾ?
1: ಸರ್.
0: ಕರೆ ಮಾಡೋದಕ್ಕೆ ಧನ್ಯವಾದಗಳು ಸುರೇಶ್ ಅವರೇ. ನಿಮಗೀತೆ ಬರ್ತಾ ಇದೆ, ಕೇಳ್ರಿ, ಆನಂದಿಸಿ.
1: ನಮಸ್ತೆ ನಮಸ್ತೆ ಸರ್.
0: ನಮಸ್ತೆ.

0: ಸ್ನೇಹಿತರೆ, ಎವರ್ ಗ್ರೀನ್ ಸಾಂಗ್ ಅಂತೀವಲ್ಲ, ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಹಾಗೆ ಸಿಪಾಯಿ ರಾಮು ಚಿತ್ರದ ಗೀತೆಯನ್ನ ಈಗ ತನಕ ಕೇಳ್ಕೊಂಬಂದೀವಿ. ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆ ಇದಾಗಿತ್ತು, ಉಪೇಂದ್ರ ಕುಮಾರ್ ಅವರಿಂದ ಸಂಗೀತವಿತ್ತು. 101.8 MHz ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಕರೆಗೊಂದು ಗೀತೆ. ಇದು ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ನಿಮ್ಮ ನೆಚ್ಚಿನ ಗೀತೆಯನ್ನು ಕೂಡ ಕೇಳ್ಬೋದು. ಕರೆ ಮೂಲಕ ಎರಡು ದೂರವಾಣಿ ಸಂಖ್ಯೆಗಳು ಹೀಗಿವೆ, ನೋಟ್ ಮಾಡಿಕೊಳ್ಳಿ. ಇನ್ನೊಮ್ಮೆ 2703400, 2703500. ಕೊನೆಯ ಮೂರು ಸಂಖ್ಯೆನ ಒಂದಿಷ್ಟು ಚೇಂಜ್ ಮಾಡಿದರೆ ಸಾಕು. ಹಾಗೆಯೇ ಎಷ್ಟಿಡ್ ಕೋಡ್ ಸಂಖ್ಯೆ 08352 ನಂಬರನ್ನು ನೋಟ್ ಮಾಡಿಕೊಂಡ್ರಿ ಅಂದ್ಕೊಳ್ತೀನಿ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡೋದು?
1: ಇಲ್ಲಿ ಮೊಹಮ್ಮದ್ ರಫೀಕ್ ರೀ, ನಾವು
0: ಎನ್ ಟಿ ಪಿ ಸಿಯಿಂದ ಮಾತಾಡ್ತಾ ಇದ್ದೀರಿ?
1: ಹೌದು ಸರ್, ಆರಾಮದ್ರಿ?
0: ಓಕೆ, ಆರಾಮಿದ್ದೀನಿ. ತಾವು ಹೇಗಿದ್ದೀರಿ?
1: ನಾವು ಆರಾಮದ್ರಿ ಸರ್.
0: ಓಕೆ, ಯಾವ ಹಾಡು ಇಷ್ಟಪಡ್ತಾ ಇದ್ದೀರಿ ಇವತ್ತು?
1: ಡಾಕ್ಟರ್ ರಾಜ್ಕುಮಾರ್ ವಾಣಿಜ್ಯ ಮಾಡಿರುವ ಯಾರಿವನು?
0: ಯಾರಿವನು?

0: ಅವಸರ ರಾಗವು ಅದರಾಗೋ ಏನೋ ಇದಕ್ಕೆ ಬರೋದು
1: ರಾಗವು
0: ರಾಗೋ
1: ವಾಣಿ ಜಯರಾಮ್ ಅವರು ಹಾಡಿಲ್ಲ ಅನ್ಕೊಳ್ತೀನಿ ಅದು. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬಂದಿರತಕ್ಕಂಥ ಹಾಡದು. ಯಾಕಂದ್ರೆ ನೀವು ಹೇಳಿದ ತಕ್ಷಣ ನನ್ನ ಕನ್ಪಿ ಶುರು ಹೋಗ್ಬಿಡ್ತು. ವಾಣಿ ಜಯರಾಮ್ ಅವರು ಹಾಡಿಲ್ಲ ಅದರಲ್ಲಿ, ಎಸ್ ಜಾನಕಿ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಇವುಗಳ ಸರಗಳು ಅದರಲ್ಲಿದೆ. ಓಕೆ, ಆ ಚಿತ್ರ ನೋಡಿದ್ದೀರಾ ನೀವು? ಎಲ್ಲಿ ನೋಡಿದ್ದೀರಿ? ಹೌದಾ? ಹಂಗಂದ್ರೆ ನಿಮಗೆ ನೆನಪಿರುವಂಗ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಯಾವ್ದು ನೋಡಿದ್ದೀರಿ? ಯಾವ್ದ್ರಿ? ಅಲ್ಲ, ಅವ್ರು ಆಕ್ಟ್ ಮಾಡಿದ್ದ ಅಂತದ್ದು ನೀವು ನೋಡಿದ್ದು ಯಾವ್ದು? ನಿಮ್ಮ ತಿಳುವಳಿಕೆ ಬಂದ ಮೇಲೆ ನಿಮ್ಮ ತಿಳುವಳಿಕೆ ಬಂದಾಗ ನೋಡಿದ್ರಿ? ಯಾಕೆ ಇಷ್ಟ ಆಗ್ತಾರೆ ರಾಜ್ಕುಮಾರ್ ನಿಮಗೆ? ಸಾಂಗ್ಸ್ ಎಲ್ಲ ಚಿ ಉದಯಶಂಕರ್ ಅವರೇ ಜಾಸ್ತಿ ಬರ್ದಿದ್ದ ಅವ್ರಿಗೆ. ಇತ್ತೀಚೆಗೆ ಯಾವ ಸಿನಿಮಾ ನೋಡಿದ್ದೀರಿ ಅವ್ರದ್ದು?
0: ಇತ್ತೀಚೆಗೆ ಕವಿರತ್ನ ಕಾಳಿದಾಸ ರೀ.
1: ಕವಿರತ್ನ ಕಾಳಿದಾಸ?
0: ಅದರಲ್ಲಿ
1: ಯಾವ ಸೀನ್ ನಿಮ್ಗೆ, ಯಾವ ದೃಶ್ಯ ಇಷ್ಟ ಆಗತ್ತೆ? ಅಲ್ಲ, ಪರ್ಟಿಕ್ಯುಲರ್ ಆಗಿ ಓ ಇದು ಇದು ಮಸ್ತ್ ಐತಿ, ಇದು ಈ ದೃಶ್ಯ ಚಲೋ ಐತಿ ಅಂತ ನಿಮ್ಗೆ ಅನಿಸಿದ್ದೆ ಯಾವುದು ಕವಿರತ್ನ ಕಾಳಿದಾಸ? ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಬರ್ತಾ ಇದೆ ಕೇಳ್ರಿ, ಆನಂದಿಸಿ.
0: ನಮಸ್ಕಾರ.

0: ಬಂದಂಥ ಗೀತೆಯನ್ನು ಕೇಳ್ಕೊಂಬಂದ್ವಿ. ಈಗ ಮುಂದಿನ ಕರೆಯನ್ನು ಸ್ವೀಕಾರ ಮಾಡುವ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ಕಾರ.
0: ನಮಸ್ಕಾರ, ಹೇಳಿ, ಯಾರು ಮಾತಾಡೋದು?
1: ಸರ್, ನಾನು ಹಿಂದಿ ತಾಲೂಕು ಹಂಜಿ ಮಾತಾಡ್ತೀನಿ ಸರ್.
0: ಹಂಜಿಗಿಲ್ಲಿಂದ ಸುರೇಶ್ ಅವರು.
1: ಹ್ಞೂ,
0: ಸುರೇಶ್ ಹುಗಾರ್ ಅವರು. ಸುರೇಶ್ ಹುಗಾರ್ ಅವರೇ, ಯಾವ ಹಾಡನ್ನು ಇಷ್ಟಪಡ್ತೀರಾ ಇವತ್ತು?
1: ಸರ್, ಇವತ್ತು ಗಣೇಶನ ಪರಿಚಯ ಒಂದು ಯಾವ್ದು ಸರ್?
0: ಗಣೇಶನ ಕುರಿತಾದಂಥ ಹಾಡು, ಯಾವುದು ಹಾಡು ನಿಮಗೆ?
1: ಯಾವುದಾದ್ರೂ ಒಂದು ಹಾಕಿ ಸರ್.
0: ಇಲ್ಲ, ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕರೆಕೊಂದು ಗೀತೆ. ನೀವು ಕರೆ ಮಾಡ್ತೀರಾ, ಹಾಡನ್ನು ನಾವು ಪ್ರಸಾರ ಮಾಡ್ತೇವೆ. ನಿಮ್ಮ ನೆಚ್ಚಿನ ಗೀತೆ ಯಾವುದು?
1: ಗಣೇಶನ ಪ್ರಾಜೆಕ್ಟ್ ಹಾಕಿರಿ ಸರ್, ಯಾವ್ದಾರು ಒಂದು.
0: ವಿಘ್ನೇಶ್ವರನ ವಾಹನ.
1: ಹಾಂ ಸರ್, ನಡೀತದೆ.
0: ನಡೀತೈತಿ?
1: ಎಸ್ ಸರ್.
0: ನೋಡಿದ್ದೀರಾ ಚಿತ್ರವನ್ನ?
1: ಕೇಳಿದ್ದೀನಿ ಸರ್, ಸಾಂಗ್ ಕೇಳಿದ್ದೀನಿ.
0: ಓಕೆ, ಈಗ ನೀವು ಸಿನಿಮಾಗಳನ್ನ ನೋಡಿದ ನೆನಪು ಏನಾದರೂ?
1: ಸಂಗೊಳ್ಳ ರಾಯಣ್ಣದು ಭಾಳ ನೋಡ್ತೀನಿ ಸರ್. ನಾನು ಸಂಗೊಳ್ಳ ರಾಯಣ್ಣ ಅಭಿಮಾನಿ ಸರ್. ಹಿಂಗಾಗ್ಬಿಟ್ಟು ಅವ್ರದ್ದು ಪದೇ ಪದೇ ನೋಡ್ತಿರ್ತೀನಿ. ಅಣ್ಣ ತಂಗಿ ನೋಡ್ತಿರ್ತೀನಿ. ತಂಗಿ ತಗರಿನ ಸಿರಿ. ಬಡ ಗೊತ್ತಿದ್ದವರು ಕೆಲವೊಂದು ಪಿಕ್ಚರ್ ಅವ್ರು ನೋಡ್ತಿರ್ತೇವೆ ಸರ್.
0: ಓಕೆ, ಈಗ ಸುರೇಶ್ ಅವರೇ, ನಿಮ್ಮ ತಿಳುವಳಿಕೆ ಬಂದ ಮೇಲೆ ನೀವು ನೋಡಿದ್ದು ಯಾವ ಸಿನಿಮಾ ಅದು ನೆನಪಾಗುತ್ತಾ?
1: ಇತ್ತೀಚೆಗೆ ಸರ್.
0: ಇತ್ತೀಚೆಗಲ್ಲ, ನಿಮ್ಮ ತಿಳುವಳಿಕೆ ಬಂದ ಮೇಲೆ. ಈಗ ನಿಮ್ಮ ವಯಸ್ಸು ಎಷ್ಟು
1: ಸರ್? 30 ರನ್ನಿಂಗ್ ಇದೆ ಸರ್.
0: 30 ಅನ್ಕೊಳ್ಳ್ರಿ. 31ದಾಗ ನಿಮ್ಮ ತಿಳುವಳಿಕೆ ಬಂದಿದ್ದು ಒಂದು 12-13 ವರ್ಷ ಅಂತ ಅನ್ಕೊಳ್ಳಿ. ಹೌದ್ರಾ? ಅವಾಗ ಯಾವ ಸಿನಿಮಾ ನೋಡಿದ್ದು ನೆನಪಿದೆ ನಿಮ್ಗೆ
1: ಸರ್? ಅವಾಗ ರೀ ಇದು ನೋಡಿದೆ ಸರ್, ಯಾವ್ದಪ್ಪ ಅಂದ್ರೆ ಗಜ ಪಿಕ್ಚರ್ ನೋಡಿದೆ ಸರ್.
0: ಗಜ ಗಜ ಇತ್ತೀಚೆಗೆ ಬಂದಂತು. ಓಲ್ಡ್ ಸಿನಿಮಾ ಯಾವುದು ನೋಡಿಲ್ಲ ನೀವು?
1: ಇಲ್ಲ ಇಲ್ಲ ಸರ್, ಇಲ್ಲ.
0: ಯಾವುದು ನೋಡಿಲ್ಲ?
1: ಅಷ್ಟೊಂದು ಭಾಳ ಇದು ಇದಿರಲಿಲ್ಲ ಸರ್ ಅವಾಗ.
0: ಅಂದ್ರೆ ನಿಮ್ದು ಹಳ್ಳಿ ಊರು?
1: ಹಳ್ಳಿ ಸರ್.
0: ಮತ್ತೆ ನೀವು ಹತ್ರ ದೊಡ್ಡ ಊರು ಅಂದ್ರೆ ಯಾವ ಊರಿಗೆ ಬರ್ತಿದ್ರಿ
1: ಸರ್? ಇಂಡಿ ಸರ್.
0: ಇಂಡಿಗೆ ಬಂದು ನೋಡ್ತೀವಿ. ಇಂಡಿಯಲ್ ಸಿನಿಮಾ ಟ್ಯಾಕೇಜ್ ಇತ್ತ ಅವಾಗ?
1: ಇದಾವ ಸರ್, ಇದು ಇನ್ನೂ ಅದಾರ ಇದಾವ ಸರ್, ಮೂರು ಟ್ಯಾಕೇಜ್ ಇದಾವ ಸರ್.
0: ನೀವು ಯಾವುದೇ ಸಿನಿಮಾ ನೋಡ್ಬೇಕಾದ್ರೆ ಅಲ್ಲಿಗೆ ಬರ್ತಿದ್ರಿ?
1: ಹ್ಞೂ ಸರ್, ಇಲ್ಲಿ ಪ್ರಿಯ ಟ್ಯಾಕ್ರೆ ಅವಾಗ ನೋಡ್ತಿರ್ತೀವಿ ಸರ್.
0: ಈಗಂತೂ ಎಲ್ಲ ಮೊಬೈಲ್ದಲ್ಲಿ ನೋಡ್ಬೋದು. ಆ್ಯಂಡ್ ಟಾಕೀಸ್ಗಳಲ್ಲಿ
1: ಮೊಬೈಲಲ್ಲಿ ಬರ್ತಾವೆ ಸರ್.
0: ಟಿ ವಿ ಇಲ್ಲಂತೂ ಬೇಕಾದಷ್ಟು ಸಿನಿಮಾಗಳು ಬಂದೇ ಬರ್ತಾವೆ.
1: ಎಸ್ ಸರ್.
0: ಮುಂಚೆ ಹಂಗಿರ್ಲಿಲ್ಲಲ್ಲ
1: ಸರ್. ಭಾಳ ದಿವಸ ಆಯ್ತು ಸರ್ ಮಾತಾಡಿದ್ರೆ, ನಿಮ್ಮ ಜೊತೆ ಖುಷಿ ಆಯಿತು.
0: ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ತೆ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳ್ರಿ.
1: ಓಕೆ ಸರ್.

ಸ್ನೇಹಿತರೆ, ಕರೆಗೊಂದ ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಎಫ್ ಎಂ ಸ್ಟೇಷನ್ ವಿಜಯಪುರದಿಂದ ಮೂಡಿ ಬರ್ತಾ ಇದೆ. ಸ್ಟುಡಿಯೋ ಸಮಯ ಆಗ್ತಾ ಇದೆ 5:18:27 ಈಗ ತಾನೇ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಎಸ್ ಜಾನಕಿ ಅವರ ಇವುಗಳ ಸ್ವರಗಳಲ್ಲಿ

0: ಸ್ನೇಹಿತರೆ, ಕರೆಗೊಂದ ಗೀತೆ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ. ಮೂಡಿ ಬರ್ತಾ ಇದ್ದ ಕಾರ್ಯಕ್ರಮ 101.8 MHz. ಸ್ಟುಡಿಯೋ ಸಮಯ 5:25:27 ಆಗ್ತಾ ಇದೆ. ಈಗ ತಾನೇ ವಿಘ್ನೇಶ್ವರನ ವಾಹನ 84ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಚಿತ್ರ ಇದಾಗಿತ್ತು. ಡಾಕ್ಟರ್ ಜಯಮಾಲಾ ಪ್ರಭಾಕರ್ ಅವರು ಹಾಡಿನಲ್ಲಿ ನಟನೆ ಮಾಡಿದರು. ಹಾಗೆಯೇ ಮಾಸ್ಟರ್ ಸಂಜಯ್ ಮತ್ತು ಬೇಬಿ ರೇಖಾ ಕೂಡ ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡಿದ್ದರು. ಜಿ ಉದಯಶಂಕರ್ ಅವರ ಗೀತ ಸಾಹಿತ್ಯಕ್ಕೆ ಸತ್ಯಮ್ ಅವರಿಂದ ಸಂಗೀತವಿತ್ತು. ವಿಘ್ನೇಶ್ವರನ ಕುರಿತಾದ ಹಾಡನ್ನು ಈ ಶುಭ ಸಂದರ್ಭದಲ್ಲಿ ಕೇಳ್ಕೊಂಬಂದ್ವಿ. ಗಣೇಶ ಚೌತಿ ನಡೀತಾ ಇದೆ. ಸ್ನೇಹಿತರೆ, ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳನ್ನು ನೋಟ್ ಮಾಡಿಕೊಳ್ಳಿ. 2703450 2703350. ಎಸ್ಟೇಟ್ ಕೋಡ್ ಸಂಖ್ಯೆ 08352. ಹಲೋ, ನಮಸ್ತೆ, ಯಾರು ಮಾತಾಡೋದು?
1: ನಾನು ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದ
0: ಕೊಪ್ಪಳ ಜಿಲ್ಲೆಯ ಭಾಗ್ಯನಗರದಿಂದ.
1: ಹೌದು ಸರ್.
0: ಹಾ ಸರ್, ನಿಮ್ಮ ಹೆಸರು?
1: ಮುತ್ತಣ್ಣ ಚಿತ್ರಗಾರ ಸರ್.
0: ಚಿತ್ರಗಾರ ಅವರು?
1: ಹೌದು ಸರ್.
0: ಆರಾಮಿದ್ದೀನಿ, ತಾವು ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್.
0: ಓಕೆ, ಚಿತ್ರಗಾರ ಅವರೇ, ಏನ್ ಮಾಡ್ಕೊಂಡಿದ್ದೀರಿ?
1: ನಮ್ದು ಇದೆ, ಕಟ್ಟಿಗೆ ವ್ಯಾಪಾರ ಮಾಡ್ತೀರಿ? ಕಿಟಕಿ ಚೌಕಟ್ಟು ಇದೇನೋ ಇರಲ್ರಿ ಸರ್.
0: ಹೌದಾ?
1: ಅಂತವೆಲ್ಲ ಮಾಡ್ತೀವಿ.
0: ಓಕೆ, ನಿಮಗೆ ಹಾಡು ಯಾವ್ದು ಇಷ್ಟ ಇವತ್ತು?
1: ಸರ್, ನಾವು ಇತ್ತೀಚೆಗೆ ಕುಮ್ಮಟದುರ್ಗಕ್ಕೆ ಹೋಗಿದ್ದೀವಿ ಸರ್. ಇಲ್ಲಿ ಗಂಡುಗಲಿ ಕುಮಾರ ರಾಮ್ ಅಂತ ಒಂದು ಪೌರಾಣಿಕ ಚಿತ್ರ ಇತ್ತಲ್ಲ ಸರ್, ಅದರಲ್ಲಿ ಒಂದು ಗೀತೆ ಬೇಕಾಯ್ತು ಸರ್. ಅದೆಲ್ಲ ಯಾಕಂದ್ರೆ ಅದೆಲ್ಲ ದೇವಸ್ಥಾನ ನೋಡ್ಕೊಂಡಿದ್ವಿ ಸರ್. ಅಲ್ಲ, ಗಂಡುಗಲಿ ಕುಮಾರ ರಾಮ್ ಅದೇ ಚಿತ್ರದ ಒಂದು ಗೀತೆ ಬೇಕಾಯ್ತು ಸರ್. ಆಯ್ತೇನು ಸರ್?
0: ಗಂಡುಗಲಿ ಕುಮಾರ ರಾಮ.
1: ಈ ನಿಮ್ಮ ರಾಮ ಎಂಜೆಂದು ನಿಮ್ಮನೆ ಅಂತಂದಿತ್ತು ಸರ್.
0: ಸುರೇಶ್ ಕುಮಾರ್ ನಡೆಸಿದ್ದಲ್ಲ?
1: ಹಾ, ಖಂಡಿತ ಸರ್.
0: ಹಾಡಿನ ಸಾಲ ಏನಂದ್ರಿ?
1: ಈ ನಿಮ್ಮ ರಾಮ ಎಂದೆಂದು ನಿಮ್ಮನೆ. ಆಯ್ತಾ ಸರ್? ಆಗಿತ್ತು.
0: ಯಾಕೆ ಹಾಡು ಇಷ್ಟ ಆಗುತ್ತೆ ನಿಮ್ಗೆ?
1: ಹೇಳಿ ಸರ್. ನಾ ಅಲ್ಲ, ಅಲ್ಲಿ ಅವಶೇಷಗಳು ಆಮೇಲೆ ಅದೆಲ್ಲ ಏನು ಕುಂಭಟದವ್ರಿಗೆಲ್ಲ ನೋಡಿ ಬಂದ ಸರ್, ಬಹಳ ಸಂತೋಷ ಆಗುತ್ತೆ ಸರ್ ಮನ್ಸಿಗೆ. ಅದಕ್ಕೆ ನಿನ್ನೆ ಎಲ್ಲ ಹೋಗಿದ್ವಿ ಸರ್, ಅದಕ್ಕೆ ನಾನು ಅದೊಂದು ಗೀತೆ ನಿಮ್ಗೆ ಕೇಳ್ಕಾನ ಆಶಾ ಅನ್ಸ್ತಾರೆ.
0: ಓಕೆ, ಈಗ ಅದೇ ಚಿತ್ರದ ಒಂದು ಹಾಡು ನಿಮಗೆ ಪ್ರಸಾರ ಆಗ್ತಿದೆ.
1: ಓಕೆ ಸರ್,
0: ಕೇಳಿ. ಕರೆ ಮಾಡ್ತಾ ಇರಿ. ಧನ್ಯವಾದಗಳು.
1: ಓಕೆ, ನಮಸ್ತೆ ಸರ್.
0: ನಮಸ್ತೆ.

0: ನಮಸ್ತೆ.
1: ಹಲೋ,
0: ನಮಸ್ತೆ, ಯಾರು ಮಾತಾಡೋದು?
1: ನಮಸ್ತೆ ಸರ್.
0: ಹಾಂ ಹೇಳಿ, ಯಾರು ಮಾತಾಡೋದು?
1: ನಾನು ಅತ್ತಿ ತಾಲೂಕು ಕೊತ್ತಲಿ ಗ್ರಾಮದಿಂದ ಸರ್.
0: ಓಕೆ,
1: ಸಾಬು ಕಟ್ಟಿಮನಿ ಅಂತ ಮಾತಾಡೋದು ಸರ್.
0: ಸಾಬು ಕಟ್ಟಿಮನಿ ಅವರು?
1: ಆರಾಮಿದ್ದೀರಿ ಸರ್?
0: ಆರಾಮಿದ್ದೀನಿ. ತಾವು ಹೇಗಿದ್ದೀರಿ?
1: ನಾವು ಆರಾಮಿದ್ದೀನಿ ನೋಡಿ ಸರ್.
0: ಓಕೆ ಸಾಬು, ಏನು ಮಾಡ್ಕೊಂಡಿದ್ದೀರಿ?
1: ಏನು, ಕೃಷಿ ಕೆಲಸ ಮಾಡ್ತೀನಿ ಸರ್.
0: ಹ್ಞೂ ಹ್ಞೂ, ಕೃಷಿಕ.
1: ಹಾಂ ಹೌದು ಸರ್, ಮಳೆ ಎಲ್ಲ ಸರ್, ಬೆಳೆ ಎಲ್ಲ ಉಣ್ತಾ ಇದೆ ಸರ್.
0: ಹ್ಞೂ, ಜಮೀನು ಎಷ್ಟೈತಿ?
1: ಜಮೀನು 40 ಎಕರೆ ಜಮೀನು ಇದೆ ಸರ್.
0: ಹ್ಞೂ, 40 ಎಕರೆ. ಎಲ್ಲ ಏನು ಕುಷ್ಕೆ ಆಯಿತು, ನೀರಾವರಿ ಮಾಡಿದ್ರು, ಹೇಗೆ?
1: ಎಲ್ಲ ಥರ ಐತ್ರಿ ಸರ್, ದಾಳಂಬೆ ಇದೆ ಸರ್, ದ್ರಾಕ್ಷಿ ಇದೆ ಸರ್.
0: ಹ್ಮ್ ಹ್ಮ್
1: ಮತ್ತೆ ಉಳ್ಕದೆಲ್ಲ ಒಣ ಬಿಸಾಯ ಇರ್ತದೆ ಸರ್.
0: ಹ್ಮ್
1: ಗೋಂಜಾಳ, ಗೋಧಿ, ಕಡ್ಲೆ, ಜೋಳ, ತೊಗರಿ,
0: ಹ್ಮ್
1: ಎಲ್ಲ ಥರ ಬೈತೈತಿ ಸರ್. ಉಳ್ಕದೇನಾದ್ರೆ ಒಣ ಬಿಸಾಯ ಸರ್.
0: ಹ್ಮ್
1: ಒಂದ್ ನಾಲ್ಕೈದು ಎಕರೆ ದ್ರಾಕ್ಷಿ ಇದೆ ಸರ್.
0: ಹ್ಮ್
1: ಎರಡು ಎಕರೆ ದಾಳಂಬೆ ಇದೆ ಸರ್.
0: ಓಕೆ, ಇವತ್ತು ಕರೆ ಮಾಡಿದ್ರಿ, ಯಾವ ಗೀತೆ ಬೇಕು?
1: ತವರಿನ ಸಿರಿ ಚಿತ್ರರಂಗ ಸರ್.
0: ತವರಿನ ಸಿರಿ?
1: ಹೌದು ಸರ್.
0: ಹ್ಮ್ ಹ್ಮ್, ಯಾಕೆ, ಯಾವ್ದು ಅದರಲ್ಲಿ?

0: ಕೃಷಿಕ.
1: ಹಾ ಹೌದು ಸರ್, ಮಳೆ ಇಲ್ಲ ಸರ್, ಬೆಳೆ ಎಲ್ಲ ಉಣತಾ ಇದೆ ಸರ್.
0: ಜಮೀನ್ ಎಷ್ಟೈತಿ?
1: ಜಮೀನು 40 ಎಕರೆ ಜಮೀನು ಇದೆ ಸರ್.
0: 40 ಎಕರೆ.
1: ಹಾ
0: ಇಲ್ಲ,
1: ಸ್ವಲ್ಪ
0: ಏನು
1: ತುಂಬ ಇದೆ ಸರ್.
0: ಕುಷ್ಕೆ ಆಯಿತು, ನೀರಾವರಿ ಮಾಡಿದ್ರು ಹೇಗೆ?
1: ಎಲ್ಲ ಥರ ಐತ್ರಿ ಸರ್, ದಾಳಿಂಬೆ ಇದೆ ಸರ್, ದ್ರಾಕ್ಷಿ ಇದೆ ಸರ್, ಮತ್ತು ಉಳ್ಕದೆಲ್ಲ ಒಣ ಬಿಸಾಯ ಸರ್. ಗೋಂಜಾಳ, ಗೋಧಿ, ಕಡಲೆ, ಜೋಳ, ತೊಗರಿ ಎಲ್ಲ ಥರ ಬೈತೈತಿ ಸರ್. ಉಳ್ಕದೇನದು ಒಣ ಬಿಸಾಯ ಸರ್. ಒಂದು ನಾಲ್ಕೈದು ಎಕರೆ ದ್ರಾಕ್ಷಿ ಇದೆ ಸರ್. ಎರಡು ಎಕರೆ ದಾಳಿಂಬೆ ಇದೆ ಸರ್.
0: ಓಕೆ, ಇವತ್ತು ಕರೆ ಮಾಡಿದ್ರಿ, ಯಾವ ಗೀತೆ ಬೇಕು?
1: ತವರಿನ ಸಿರಿಚಿತ್ರ.
0: ತವರಿನ ಸಿರಿ.
1: ಹೌದು ಸರ್.
0: ಯಾಕೆ, ಯಾವುದದ್ರಲ್ಲಿ ಹಾಡು?
1: ಪ್ರೀತಿ ನಮ್ಮ ತವರಿನ ಸಿರಿ ತಿಳಿನೂರಿಗೆ.
0: ಪ್ರೀತಿ ನಮ್ಮ ತವರಿನ ಸಿರಿ.
1: ಹೌದು ಸರ್.
0: ಈ ಹಾಡನ್ನು ಯಾಕೆ ಇಷ್ಟಪಡ್ತೀರಿ?
1: ತುಂಬಾ ಚೆನ್ನಾಗಿದೆ ಸರ್, ಹಾಡು ಭಾಳ ಗಟ್ಟಿ ಇದೆ ಸರ್.
0: ಮಧು ಬಾಲಕೃಷ್ಣ ಹಾಡಿದ್ದಲ್ಲ, ಅದು ನಂದಿತಾ ಅವ್ರು ಕೂಡ ಧ್ವನಿ ಇದೆ.
1: ಹೌದು ಸರ್.
0: ಈ ಸಿನಿಮಾ ನೋಡಿದ್ದೀರಾ ನೀವು? ಈ ಸಿನಿಮಾ ನೋಡಿದ್ದೀರಾ?
1: ಹಾ ನೋಡಿದ್ದೀವಿ ಸರ್.
0: ಎಲ್ಲಿ ನೋಡಿರಿ?
1: ಇದು ಹೆಚ್ಚು ಟಿವಿಯಲ್ಲಿ, ಅವಾಗ ಟಿವಿಯಲ್ಲಿ ನೋಡಿದ್ವಿ ಸರ್. ಫಸ್ಟ್ ರಿಲೀಸ್ ರಿಲೀಸ್ ಆಗ ಅವಾಗ ಟಿವಿ ಇದ್ದಲ್ಲ ಸರ್, ಟಿವಿಯಲ್ಲಿ ನೋಡ್ತಿದ್ವಿ ಸರ್. ಈಗಂತೂ ಎಲ್ಲ ನಮ್ಗೆ ಇದ್ರಾಗ ಬಂದಾಗ್ಬಿಡ್ತದ. ಮೊದಲು ಅವಾಗ ಟಿವಿ ಪಿಕ್ಚರ್ ರಿಲೀಸ್ ಆದಾಗ ಸರ್, ಮನೆಯಲ್ಲಿ ಟಿವಿ ಇರ್ತದೆ ಸರ್, ಅವಾಗ ನೋಡ್ತಿದ್ವಿ ಸರ್.
0: ಓಕೆ, ಮೊಬೈಲಲ್ಲೆಲ್ಲ ನೋಡ್ತಾ ಇರ್ತಿರಲ್ಲ ಈಗ?
1: ಸ್ವಲ್ಪ ನೋಡ್ತೀವಿ ಸರ್, ಹಂಗೆ ಟೈಮ್ ಇದೆ.
0: ಈಗ ನಾನು ಲಾಸ್ಟ್ ಒಂದಿಬ್ಬರು ಕೇಳುಗರಿಗೆ ಕೇಳಿದೆ, ಈಗ ನಿಮ್ಮ ತಿಳುವಳಿಕೆ ಬಂದಾಗ ಯಾವ ಸಿನಿಮಾ ನೋಡಿದ ನೆನಪಿದೆ ನಿಮಗೆ?
1: ನಮ್ಮ ತಿಳುವಳಿಕೆ ಬಂದಾಗ ಸರ್, ನಮಗೆ ಯಜಮಾನ ಸರ್.
0: ಯಜಮಾನ.
1: ತವರಿ ಬರ್ತಂಗಿ ಸರ್.
0: ಅಂದ್ರೆ ಅದಕ್ಕಿಂತ ಮುಂಚೆ ನೋಡಿಲ್ಲ ನೀವು ಸಿನಿಮಾ ಯಾವುದು?
1: ಅದಕ್ಕಿಂತ ಮುಂಚೆ ಇಲ್ಲ ಸರ್, ಬಾ ನೋಡಿಲ್ಲ ಸರ್. ಅವಾಗ ಹಿಂಗ ಎಲ್ಲದೆ ಒಬ್ಬರದೇ ಒಬ್ಬರಲ್ಲಿ ಮನೆಯಲ್ಲಿ ಇರ್ತಿದ್ರು ಸರ್.
0: ಅದೇ ಅದೇ ಅದನ್ನೇ ನಾನು ಕೇಳ್ತಾ ಇರೋದು. ಈಗ ಮುಂಚೆ ಇಡೀ ಊರಲ್ಲಿ ಒಂದು 10 ಟಿವಿ ಇರ್ತಿತ್ತು, ಅವರು ಅದು ಸಿನಿಮಾ ಯಾವಾಗ ಬರ್ತೈತಿ ನಮ್ಗೆ ಗೊತ್ತಿರ್ತಿತ್ತು. ಆ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಕುಳಿತುಕೊಳ್ತಿದ್ದೀವಿ ನಾವು. ಹಂಗೆ ನಿಮ್ಮ ಮಸುಕಾದ ನೆನಪು ಏನಾದರೂ ಆಯ್ತಾ?
1: ಹೌದು ಸರ್. ಇವೇ ಯಜಮಾನ ಸರ್, ತವರಿ ಬಾ ತಂಗಿ ಸರ್. ಇವ ನೋಡಿದ್ದೀವಿ ಸರ್, ಫಸ್ಟ್ ನೋಡಬೇಕು
0: ಇದೆ.
1: ಹೌದು ಸರ್.
0: ಓಕೆ,
1: ಅಂದ್ರೆ ಮೊದಲು ಇದಕ್ಕೆ ಮೊದಲು ಇದ್ದು ಸ್ವಲ್ಪ ಆದ್ರೆ ನೋಡ್ಬೇಕು ನಾವು, ನಮ್ಗೆ ಇದು ಇರ್ತಿದ್ದಿಲ್ಲ ಅವಾಗ ಸರ್. ಇವ ಪಿಕ್ಚರ್ ಇದು ಹೆಚ್ಚಿಗೆ ಇರುವಾಗ ಅವಾಗ ನೋಡಿದ್ವಿ ಸರ್.
0: ನಿಮ್ಗೆ ನಾಯಕರಲ್ಲಿ ಯಾರು ಇಷ್ಟ ಆಗ್ತಾರ?
1: ಶಿವರಾಜ್ ಕುಮಾರ್ ಇಷ್ಟ ಆಗ್ತಾರೆ.
0: ಶಿವರಾಜ್ ಕುಮಾರ್ ಅವರು. ನಾಯಕಿ ಅಂದ್ರೆ?
1: ನಾಯಕಿ ಒಳಗ ನಮ್ಮ ಪ್ರೇಮಾ ಸರ್.
0: ಪ್ರೇಮಾ.
1: ಹೌದು ಸರ್.
0: ಈಗ 70 80ರ ದಶಕಕ್ಕೆ ಹೋದ್ರೆ?
1: 70 80ರ ದಶಕ ಹೋದ್ರೆ ಅಂದ್ರೆ ಅವಾಗ ನೋಡಿ, ಅವ್ರು ಏನು ಭಾಳ ನೋಡಿಲ್ಲ ಸರ್. ನಾವು
0: ಅವಾಗ ನೀವು ಭಾಳ ನೋಡಿಲ್ಲ, ನೀವೆಲ್ಲ 90ರ ಈಚೆಗೆ ಅಂತೀರಿ. ಓಕೆ, ನ್ಯೂ ಜನರೇಷನ್. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಬರ್ತಾ ಇದೆ ಕೇಳ್ರಿ. ನಮಸ್ತೆ.
1: ಓಕೆ ಸರ್, ನಮಸ್ಕಾರ.

0: ಹಲೋ ಆಕಾಶವಾಣಿ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡೋದು?
1: ಆರಾಮ ಮಾತಾಡ ಸರ್.
0: ಆರಾಮಿದ್ದೀನಿ. ನೀವು ಯಾರು ಮಾತಾಡೋದು, ಹೆಸರೇಳಿ.
1: ಆನಂದ್ ಸರ್.
0: ಅನಂತ್ ಅವರು?
1: ಆನಂದ್. ಆನಂದ್
0: ಆನಂದ್
1: ಸರ್.
0: ಆನಂದ್ ಅವರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
1: ವಿಜಯಪುರ ಸರ್.
0: ವಿಜಯಪುರ ಯಾವ ಏರಿಯಾ?
1: ರಾಮನಗರ ಸರ್.
0: ರಾಮನಗರದಿಂದ?
1: ಹ್ಞೂ ಸರ್.
0: ಏನು ಸ್ಟೂಡೆಂಟ್ ಇದ್ದೀರಾ ಅಥವಾ ಕೆಲಸ ಮಾಡ್ತೀರಾ, ಹೇಗೆ?
1: ಕಿರಾಣಿ ಸರ್.
0: ಕಿರಾಣಿ ಅಂಗಡಿ ಅಂದರೆ ಕಿರಾಣಿ ಅಂಗಡಿಯಲ್ಲಿ ಕೂತ್ಕೊಂಡು ರೇಡಿಯೋ ಕೇಳ್ತೀರಿ, ಹೌದಾ?
1: ಹ್ಞೂ,
0: ಓಕೆ. ಯಾವ ಹಾಡು ಬೇಕು ನಿಮ್ಗೆ ಇವತ್ತು?
1: ತವರಿನ ಸಿರಿ ಸರ್.
0: ಯಾವುದು?
1: ತವರಿನ ಸಿರಿ.
0: ತವರಿನ ಸಿರಿ? ಅಲ್ಲ ಅಲ್ಲ, ಇವಾಗ ತವರಿನ ಸಿರಿ ಪ್ರಸಾರ ಆಯ್ತಲ್ಲ.
1: ಹಸಿದ ಅನ್ನ ಆಯ್ತು ಸರ್.
0: ಹಸಿದ ಅನ್ನ?
1: ಹ್ಞೂ ಸರ್.
0: ಹಸಿದಾಗ ಅನ್ನ ಅಂತ?
1: ಹ್ಞೂ,
0: ಈಗ ತಾನೇ ಪ್ರಸಾರ ಆಯಿತು. ಅಂದರೆ ನಿಮಗೆ ಬೇರೆ ಹಾಡು ಬೇಕು, ಅದೇ ಸಿನಿಮಾದ್ದು, ಹೌದಲ್ಲ? ಹ್ಞೂ. ಯಾಕೆ ಈ ಹಾಡು ಇಷ್ಟ ಆಗುತ್ತೆ ನಿಮಗೆ?
1: ಅದು ಪಿತ ನೋಡಿ ಸರ್.
0: ಹ್ಞೂ. ಓಕೆ, ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳ್ರಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು.
1: ಹಲೋ ಸರ್.

0: ಹಲೋ ಆಕಾಶವಾಣಿ.
1: ಹಲೋ ಸರ್, ಬಿಹೇವ್ ಪ್ರಮೋದ್ ಮಾತಾಡ್ತೀವಿ.
0: ಪ್ರಮೋದ್ ಅವರು?
1: ಅವ್ನು ಸರ್.
0: ಓಕೆ ಸರ್, ಇವತ್ತು ಯಾವ ಹಾಡ ಬೇಕು ನಿಮಗೆ?
1: ಸರ್, ರಾಮ ಲಕ್ಷ್ಮಣನಿಂದ ನುಡಿದು ಸುಳಾವು ಕೇಳಿ.
0: ರಾಮ ಲಕ್ಷ್ಮಣ ಚಿತ್ರದಿಂದ?
1: ಹೌದು ಸರ್. ನೀತಿ ಕಥೆ ಇದೆ ಸರ್. ಪ್ರತ್ಯಕ್ಷ ಕಂಡು ಪ್ರಭಾಂಶನಗಳು ಸರ್, ನಿಧಾನವಾಗಿ ಸರ್. ಯಾವುದೇ ಒಂದು ಘಟನೆ ಆದ್ರೆ ನಾವು ಅದನ್ನ ಒಮ್ಮೆಲೆ ತಗೋಬಾರ್ದು, ಮನಸ್ಸಿಗೆ ತಗೋಬಾರ್ದು ಸರ್. ಅಂತ ನಿಧಾನವಾಗಿ ನೋಡಿ ಅದನ್ನ ಮುಂದೆ ಕ್ರಮ ಕೈಗೊಳ್ಳುತ್ತೆ.
0: ಅಂದ್ರೆ ಯಾವ್ದನ್ನ ಸಡನ್ ಆಗಿ ನಿರ್ಧಾರ ತಗೋಬಾರ್ದು ಅಂತ ಹೇಳ್ತೀರಿ?
1: ಅದು ಏನಾಗಿದೆ ನೋಡಿದ್ರೆ ನೋಡಿ ನಾವು ಅದನ್ನ ತಗೋಬೇಕು ಸರ್.
0: ಆ ಮೆಸೇಜ್ ಅನ್ನ ಹಾಡ್ ಕೊಡ್ತಾ ಇದೆ, ಈ ಮೆಸೇಜ್ ಅನ್ನ ಹಾಡ್ ಕೊಡ್ತಾ ಇದೆ. ಈ ಹಾಡಿಗೆ ಯಾರು ಆಕ್ಟ್ ಮಾಡಿದ್ದಾರೆ ಗೊತ್ತಾ ನಿಮ್ಗೆ? ಬಿ ವಿ ರಾಧಾ ಅವ್ರು ಮಾಡಿದಾರಲ್ಲ. ಬಿ ವಿ ರಾಧಾ ಅವ್ರು ಮಾಡಿದ್ದಾರೆ. ಆಮೇಲೆ ಡಾಕ್ಟರ್ ಜಾನಕಿ ಅಮ್ಮ ಅವರು ಹಾಡಿದ್ದಾರೆ. ರಾಧಾ ಅವರು
1: ಬಾನುಲಿ ಕೇಂದ್ರ
0: ಯಾವ್ದು ಹೇಳಿ?
1: ರೆಗ್ಯುಲರ್ ಕಸ್ಟಮರ್ ಸರ್. ರೇಡಿಯೋ ಕೇಂದ್ರ ಸರ್.
0: ಕಸ್ಟಮರ್ ಅನ್ನೋದಕ್ಕಿಂತ ಲಿಸನರ್ಸ್ ಅನ್ಬೇಕಲ್ಲ. ಹೌದು, ಇವತ್ತು
1: ಬಂದಿದ್ರ
0: ನಮ್ಮ ಸ್ಟುಡಿಯೋಕೆ?
1: ಇನ್ನ ಬರ್ಲಿಲ್ಲ ಸರ್, ಬರ್ಬೇಕಾಗಿತ್ತು ಸರ್. ನೀವು ಅವಕಾಶ ಕೊಡಿ,
0: ಬರ್ಬೇಕಲ್ಲ ನಿಮ್ದು ಆಕಾಶವಾಣಿ. ನಿಮ್ಮ ಆಕಾಶವಾಣಿ ಬರ್ಬೇಕು.
1: ಅವಕಾಶ ಕೊಟ್ಟಿ ಸರ್. ಇನ್ನೊಬ್ರು ನಮ್ಮ ಫ್ರೆಂಡ್ ಇದ್ದಾರೆ, ಜಗತ್ತಮ್ಮ ಕೂಡ ಬರ್ತೀವಿ ಸರ್.
0: ದೊಡ್ಡವ್ರಿಗೆ ಒಂದು ಪತ್ರ ಬರೀಬೇಕು ಫಸ್ಟು, ಬರೆದು ಅವರೊಂದು ಅವಕಾಶ ಕೊಡ್ತಾರೆ, ಆ ಸಂದರ್ಭದಲ್ಲಿ ನೀವು ಬರಬೇಕು. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈಗ ನಿಮ್ಮ ಹಾಡು ಬರ್ತಾ ಇದೆ, ಕೇಳ್ರಿ.
2: ಸುಳ್ಳಾಗಬಹುದು.

ಸ್ನೇಹಿತರೆ, ಒಳ್ಳೆಯ ಮೆಸೇಜ್ ಇರತಕ್ಕಂಥ ಹಾಡಿನೊಂದಿಗೆ ಇವತ್ತಿನ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಮುಗಿಸುತ್ತವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾಂತ್ರಿಕ ನಿರ್ವಹಣೆ ಚಂದ್ರಶೇಖರ್ ಪತ್ತಾರ್ ಮತ್ತು ಶ್ರೀಶೈಲ್ ಚಿಂತಾಮಣಿ ಅವರದಾಗಿತ್ತು. 50 ನಿಮಿಷಗಳ ಕಾಲ ನಿಮ್ಮ ಜೊತೆಗೆ ನಾನಿದ್ದೆ ನೇತಾಜಿ ಗಾಂಧಿ. ಕರೆ ಸಿಕ್ಕಿಲ್ಲ ಅಂತ ಬೇಜಾರು ಬೇಡ ಸ್ನೇಹಿತರೆ, ಮತ್ತೆ ಟ್ರೈ ಮಾಡ್ತಾಯಿರಿ, ಮರಳಿ ಯತ್ನ ಮಾಡು ಅನ್ನುವಂತೆ ಟ್ರೈ ಮಾಡ್ತಾಯಿರಿ. ಯಾಕೆಂದರೆ ನಮಗೆ ಸಮಯದ ಅಭಾವ ಮತ್ತು ಟೈಮ್ ಟಾರ್ಗೆಟ್ ಕೊಟ್ಟಿರೋದರಿಂದ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ನಿಮಗೆ ಕರೆ ಸಿಗ್ತಿದೆ ಅಂತ ಹೇಳ್ತಾ, ಸಮಯ 5:50 37 ಸೆಕೆಂಡ್ಗಳಾಗ್ತಾಯಿದೆ. ಕೆಲವು ಕ್ಷಣಗಳಲ್ಲಿ ಮುಂದಿನ ಕಾರ್ಯಕ್ರಮ.

ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಂತೇಶ್ ಕೋತಿನ್. ಇಸ್ರೋದಲ್ಲಿ ಖಾಲಿ ಇರುವ 175 ಸೈನ್ಸಿಸ್ಟ್ ಮತ್ತು ಇಂಜಿನಿಯರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 175. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ ಬಿಇ ಅಥವಾ ಬಿಟೆಕ್ ಅನ್ನು ಮುಗಿಸಿರಬೇಕು. ವಯೋಮಿತಿ ಗರಿಷ್ಠ 28 ವರ್ಷ ಮೀರಿರಬಾರದು. ಇನ್ನು ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 750 ರೂಪಾಯಿ ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16 ಸೆಪ್ಟೆಂಬರ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.isro.gov.in ಅನ್ನು ನೋಡಬಹುದು. ಇಂಡಿಯನ್ ಪೋಸ್ಟ್ನಲ್ಲಿ ಖಾಲಿ ಇರುವ 23,757 ಗ್ರಾಮೀಣ ಡಾಕಾ ಸೇವಕ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 23,757. ವಿದ್ಯಾರ್ಥಿ ಎಸ್ಎಸ್ಎಲ್ಸಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪಿಡಬ್ಲ್ಯೂಬಿಡಿ ಪ್ಲಸ್ ಒಬಿಸಿ ಅಭ್ಯರ್ಥಿಗಳಿಗೆ 13 ವರ್ಷ, ಪಿಡಬ್ಲ್ಯೂಬಿಡಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ನಿಗದಿ ಮಾಡಲಾಗಿದ್ದು, ಇನ್ನು ಎಲ್ಲ ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 11/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ indianpost.gov.in ಅನ್ನು ನೋಡಬಹುದು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೆಪಿಎಸ್ಸಿಯಲ್ಲಿ ಖಾಲಿ ಇರುವ ಅಸಿಸ್ಟೆಂಟ್ ಕಂಟ್ರೋಲರ್ ಗ್ರೂಪ್ ಎ ಮತ್ತು ಆಡಿಟ್ ಆಫೀಸರ್ ಗ್ರೂಪ್ ಬಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 68. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಕಾಮರ್ಸ್, MBA ಇನ್ ಫೈನಾನ್ಸ್ ಅಥವಾ ICAI ಮತ್ತು ICMAI ಅನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 21 ವರ್ಷ, ಗರಿಷ್ಠ 35 ವರ್ಷ. ಇನ್ನು ಒಬಿಸಿ ಅಭ್ಯರ್ಥಿಗಳಿಗೆ ಕನಿಷ್ಠ 21 ವರ್ಷ, ಗರಿಷ್ಠ 38 ವರ್ಷ ಮತ್ತು ಇತರ ಅಭ್ಯರ್ಥಿಗಳಿಗೆ ಕನಿಷ್ಠ 21, ಗರಿಷ್ಠ 40 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕರಿಗೆ 50 ರೂಪಾಯಿ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ವಿಕಲಚೇತನರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ kpscionline.karnataka.gov.in ಅನ್ನು ನೋಡಬಹುದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ಎಸ್ಸಿಯಲ್ಲಿ ಖಾಲಿ ಇರುವ 1,748 ಜೆಇ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 1,748. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ ಸಿವಿಲ್, ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಹಾಗೂ ಟೆಲಿಕಾಂ ಮತ್ತು ಸೈಂಟಿಫಿಕ್ ಅಸಿಸ್ಟೆಂಟ್ IMDಯನ್ನು ಡಿಪ್ಲೊಮಾದಲ್ಲಿ ಮುಗಿಸಿರಬೇಕು. ವಯೋಮಿತಿ ಗರಿಷ್ಠ 32 ವರ್ಷ ನಿಗದಿ ಮಾಡಲಾಗಿದ್ದು, ವಿವಿಧ ಹುದ್ದೆಗಳಿಗೆ ವಿವಿಧ ರೀತಿಯ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ, ಇಡಬ್ಲ್ಯೂಎಸ್ ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿಡಬ್ಲ್ಯೂಬಿಡಿ ಮತ್ತು ಮಾಜಿ ಸೈನಿಕರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/9

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ನಡಿಮಂತು ಚಂದ ಮ್ಯಾಗ ಬೆಳಕ್ ಬಿದ್ದ ಬೆಳದಿಂಗಳಿ
2: ಎಲ್ಲಿ ಹೊಂತೀರಿ ಮ್ಯಾಗ ಮ್ಯಾಗ ಹೋಗುವಂಗ ಇಲ್ಲಿ ಇವತ್ತು ಒಟ್ಟ ಇವತ್ತು ಗಣಪತಿ ಕೂತಾನ ಗೊತ್ತಿಲ್ಲ ನಿಮ್ಗ
1: ಗಣಪತಿ ಕೂತ್ರಿ ಮ್ಯಾಲಿ ಮ್ಯಾಗ ಆಟಾಡಿದ್ರೆ ಏನಾಗ್ತದ
2: ಅಲ್ಲಪ್ಪ ಮ್ಯಾಳಿಗೆ ಮ್ಯಾಗ ಆಟ ಆಡ್ರಿ ನೀವು ಬ್ಯಾಡ ಅನ್ನಂಗಿಲ್ಲ ಗಣಪತಿ ಕೂತ ದಿನ ಮ್ಯಾಗ ನೋಡ್ಬ್ಯಾಡ್ರಿ ಮುಗಲ್ ನೋಡ್ಬಾರ್ದು ಯಾಕಂದ್ರ ಅದು ಗಣಪತಿಗೆ ಚಂದ್ರಮಗೆ ಜಗಳಾಗಿತ್ತದ ಯಾಕುಂದ್ರಿ ಹೇಳ್ತೀನಿ ಕತಿನೇ ಐತದು ಎಲ್ಲಾ ಹೇಳ್ತೀನಿ ನಮ್ಮ ಮಾಯಿ ನಮಗ ಯಾಕಂದ್ರ ಗಣಪತಿ ಒಂದಿನ ಊಟ ಮಾಡಿ ಹೊಂಟಿದಂತ ಸಂಚಾರ ಮಾಡ್ಕೊತ ಹೊಂಟಿದತ್ತ ಇಲಿ ಮ್ಯಾಗ ಕೂತ್ ಕಿಶನ್ ಹೊಟ್ಟಿ ಕಂಡಾಪಟ್ಟಿ ವಾಜಿ ಆಗೈತೆ ಕಂಡಾಪಟ್ಟಿ ತಿಂದಾನ ಮತ್ತೆ ಎಲ್ಲಾರ ಮನ್ಯಾಗ ಕಡುಬ ಹೋಳಿಗಿ ನಾನಾ ನಮ್ನಿ ತಿನ್ಸ ತಿಂದಾನ ಇಲಿ ಮ್ಯಾಗ ಕೂತ್ ಹೋಗೋ ಮುಂದ ಏನಾಗೈತಿ ಅದು ಹೊಟ್ಟಿ ಹೊಡೆದ್ ಬಿಟ್ಟೈತ
3: ಇಲಿ ಮುಂದ್ ಓಡಿ ಹೋಗಾನ ಗಣಪತಿ ಬೀಳತಾನ ಅವ್ನು ಹೊಟ್ಟಿ ಹೊಡಿತೈತಿ ಅದನ್ನ ನೋಡಿ ಚಂದ್ರ ನೋಡಿ ನಕ್ಕ ಬಿಡ್ತಾನ
2: ಚಂದ್ರಾಮ್ ನಗನ್ ಏನಾಗ್ತೈತಿ ಇವ್ನ ಸಿಟ್ಟು ಬಂದ್ ಬಿಡ್ತೈತಿ ಗಣಪತಿ ಸಿಟ್ಟು ಬರಾನ ನೀ ನಾನ್ ನೋಡ್ ನಕ್ಕಿ ಅಂದ್ ಬಳಕ್ ನಿನ್ಗೊಂದ್ ಶಾಪ ಕೊಡ್ತೀನಿ ಅಂತ ನಿಂತ್ ಬಿಡ್ತಾನ ಗಣಪತಿ ಅದಕ್ಕ ನಾ ಕೂತಿದೀನ ನಿನ್ನ ಯಾರು ನೋಡ್ತಾರ ಅವ್ರಿಗೆ ಅಪತ ಕಾಯ್ದೈತಿ ಅಂತ ಅಪವಾದ ಬರ್ಲಿ ಅವ್ರಿಗೆ ಅನ್ನೋದು ಶಾಪ ಕೊಡ್ತಾನ ಗಣಪತಿ ಅದಕ್ಕೆ ನೋಡಬಾರ್ದು ಅದಕ್ಕೆ ಇವ ಮತ್ತೆ ಬೀಳಾನ ನಾವು ಎಲ್ಲ ಕಡಬ ಹೊಟ್ಟೆ ತುಂಬಕೊಂಡು ಆ ಹಾವು ತಗೊಂಡು ಹೊಟ್ಟಿ ಕಟ್ಕೊಂಡ್ ಬಿಡ್ತಾನ ಅವತ್ತಿಂದ ಗಣಪತಿ ಈಗ ನೋಡ್ರಿ ಗಣಪತಿ ಹೊಟ್ಟಿಗೆ ಹಾವು ಇರ್ತದಿಲ್ಲ
1: ಅದಕ್ಕೆ
4: ಗಣಪತಿ ನೋಡಿಲ್ಲ ಹೊಟ್ಟಿಗೆ ಹಾವು ಅಂತಂದೇನೋ
1: ಸುತ್ತಿ
3: ತಂದೇವ ಅದಕ್ಕೆ ಮಹಾಭಾರತದಾಗ ಕೃಷ್ಣ ಶಮಂತಕ ಮಣಿ ಅಂತ ಒಂದು ಕತಿ ಬರ್ತದ ಅದ್ರೊಳಗ ಕೃಷ್ಣನ ಮ್ಯಾಗ ಅಪವಾದ ಬರ್ತದ ಅವ ಶಮಂತಕ ಮಣಿ ಶತ್ರಾಜ ಜೊತೆ ರಾಜನ ಹತ್ರ ಇರ್ತೈತಿ ಅದು ಕೃಷ್ಣ ಇಷ್ಟಪಟ್ಟಿರ್ತಾನ ಮುಂದ ಅವ ಶಮಂತಕ ಮಣಿ ಇಟ್ಕೊಂಡು ರಾಜ ಕಾಡಿಗೆ ಹೋದಾಗ ಅಲ್ಲಿ ಒಂದು ಅವನಿಗೆ ಒಂದು ಸಿಂಹ ಅದ ದಾಳಿ ಮಾಡಿ ಅವನಿಗೆ ಕೊಲ್ತದ ಮುಂದ ಆ ಶಮಂತಕ ಮಣಿ ಅಲ್ಲಿ ಇದ್ದಿದ್ ನೋಡಿ ಜಾಂಬು ಅಂತ ಬಂದು ಅದನ್ನು ತಗೊಂಡು ಮನ್ಯಾಗ ಒಯ್ದು ತನ್ನ ಮಗಳು ಜಾಂಬುವತಿ ಕೊಡ್ತಾನ ಇವ ಕೃಷ್ಣನೇ ಕೊಂದಾನಂತೇಳಿ ಅವನ ಮ್ಯಾಗ ಅಪವಾದ ಬರ್ತದ ಇವ ಶಮಂತಕ ಮಣಿ ಹುಡ್ಕೊಂಡು ಕಾಡಿಗೆ ಹೋಗ್ತಾನ ಅಲ್ಲಿ ಕಾಡನಾಗ ಒಂದು ಗುಹೆ ಒಳಗೆ ಹೊಳಿತಿರ್ತೈತಿ ಅದು ನೋಡ್ತಾನ ಜಾಂಬುವಂತಿ ಕೈಯಾಗಿರ್ತೈತಿ ಅದನ್ನ ಇಸ್ಕೊಳಕ್ ಹೋಗಾನ ಜಾಂಬುವಂತ ಬಂದು ಯುದ್ಧ ಮಾಡ್ತಾನ ಯುದ್ಧ ಮಾಡ್ಬೇಕಾದ್ರ ಜಾಂಬುವಂತನೂ ಸೋಲಕ್ ತಯಾರಿಲ್ಲ ಕೃಷ್ಣನೂ ಸೋಲಕ್ ತಯಾರಿಲ್ಲ ಯಾರು ನೀನು ನನಗೆ ಜಾಂಬುವಂತ ಯಾರು ನನ್ನ ಕೈಯಾಗ ಉಳಿದಿಲ್ಲ ಎಲ್ಲರೂ ಸೋತಾರ ನೀ ನನ್ನ ಕೈಯಾಗ ಸೋಲಕತ್ತಿಲ್ಲ ಅಂದ್ರೆ ನೀ ಯಾರಿದ್ದೀನಿ ನೀನ್ ನಿಜವಾದ ರೂಪ ತೋರಿಸ ನಾನು ರಾಮನ ಅವತಾರ ತೋರಿಸ್ತಾನ ಅವಾಗ ತೋರಿಸಿದಾಗ ಪ್ರಭು ನೀ ನನ್ನ ಪ್ರಭು ಓದಿದಿ ಈಗ ಅದಕ್ಕೆ ನಾನು ನಿನ್ನ ಗೆಲ್ಲಕ್ಕಾಗಿಲ್ಲ ನಿನ್ನ ಪ್ರಭುವಿನ ಮುಂದೆ ನಾ ಹೆಂಗೆ ಗೆಲ್ತೀನಿ ಅಂತೇಳಿ ತಿಳಿದು ಜಾಂಬುವತ ಏನು ಮಾಡ್ತಾನೆ ತನ್ನ ಮಗಳಾದ ಜಾಂಬುವತಿಯನ್ನು ಕೊಟ್ಟು ಲಗ್ನ ಮಾಡಿ ಶಮಂತಕ ಮಣಿಯನ್ನು ಕೊಟ್ಟು ಕಳಿಸ್ತಾನ ಆ ಶಮಂತಕ ಮಣಿ ತಂದು ಕೊಟ್ಟಾಗ ಮತ್ತು ಇದೆಲ್ಲ ನಡೆದ ಕತಿ ಹೇಳಿದಾಗ ಜನರು ನಂಬುತ್ತಾರ ಇದು ಎಲ್ಲ ಯಾಕೆ ಅವನ ಮ್ಯಾಗ ಅಪವಾದ ಬಂತು ಅಂದ್ರೆ ಅವ ಚೌತಿ ದಿನ ಗಣಪತಿ ನೋಡೋಕ್ಕಿಂತ ಮುಂಚೆ ಚಂದ್ರಗ ನೋಡಿದ್ದಂತೇಳಿ
1: ಕೃಷ್ಣಗೂ ಬಿಟ್ಟಿಲ್ಲ ಅಂದ್ರೆ ನಾವೇನು ಮೇಲೆಕ್ಕ ನಾವು ನೋಡಮ್ಮ ಅಂದ್ರೆ ಕುಡಿಸುತ್ತಾನ ಅಷ್ಟೇ ಅಲ್ಲ ಕುಡಿಸಿದ ಮ್ಯಾಗ ನೋಡೋ ನಡೀತದ
2: ಕೂಡಿಸಿ ಮರದಿನ
1: ಒಂದಿನ ನೋಡಮ್ ನೋಡಮ್
4: ಕತಿ
1: ಚಂದ್ರಾಮಂದ್ ಏನಾಯ್ತು ಮತ್ತೆ ಅವ ನಕ್ಕಿದ್ನಲ್ಲ ಅವನಾಯ್ತು
2: ಅದಕ್ಕೆ ಅವಾಗ ಏನ್ ಮಾಡ್ತಾನ ನಂದು ತಪ್ಪಾಯ್ತಪ್ಪ ಕ್ಷಮಾಕ್ ಮಾಡು ಅಂತ ಅಂತೇಳಿ ಗಣಪತಿಗೆ ಕೇಳ್ದಂತ ಚಂದ್ರಮ್ಮ ಅವಾಗ ಗಣಪತಿ ಏನ್ ಮಾಡ್ತಾನ ತಂದ್ರ ಮೋಕ್ಷ ಕೊಡೋಪ್ಪ ಗಣಪ್ಪ ಅಂತ ಹೇಳಿ ಚಂದ್ರ ಬೇಡ್ಕೊಂಡಾಗ ಅವಾಗ ಗಣಪತಿ ಹೇಳ್ತಾನ ನನ್ನ ಒಂದು ಉಪವಾಸ ಯಾರು ಮಾಡ್ತಾರ ಅಂದ್ರ ಹುಣ್ಣಿಮೆಯಾಗಿ ಮೂರ್ ದಿನಕ್ಕೆ ಏನಿದು ಸಂಕಷ್ಟತೆ ಬರ್ತದಲ್ಲ ಅವಾಗ ಉಪವಾಸ ಮಾಡಿಂದ ಅವ್ರ ಉಪವಾಸ ಪೂರ್ಣ ಆಗ್ಬೇಕಂತಂದ್ರ ಅವತ್ತ ರಾತ್ರಿ ಚಂದ್ರಾಮಗ ಎಡಿ ತೋರಿಸ್ಬೇಕು
1: ಆರ್ತಿ ಬೆಳಗ್ತಾರಲ್ಲ
2: ಅವಾಗ ಅವ ಚಂದ್ರಾಮ

0: ಕಂಡೈಲೋ ಅವಾಗ ಅವನಿಗೆ ಮೋಕ್ಷ ಆಯ್ತು.
1: ಅಂದ್ರ ಈಗ ಗಣೇಶ ಚತುರ್ಥಿ ದಿನ ಚಂದ್ರಗ ನಿಷಿದ್ಧದ ದರ್ಶನ, ಆದ್ರೆ ಉಳಿದ ಏನು ಸಂಕಷ್ಟ ಚತುರ್ಥಿಗಳದವಲ್ಲ ಗಣೇಶ ಚಂದ್ರ ದರ್ಶನನೇ ಪ್ರಮುಖವಾಗ್ಯದ. ಚಂದ್ರ ದರ್ಶನ ಆಗಿಂದ ಅವ್ರ ಉಪವಾಸ
0: ಕಂಪ್ಲೀಟ್ ಆಗ್ತದೆ, ಅದನ್ನ ಅವಾಗ ಮೋಕ್ಷ ಕೊಡ್ತಾನಪ್ಪ. ಹಿಂಗಿದ್ರ ಕತಿ
2: ಎಂತ ಕತಿ
3: ಅದಿಲ್ಲ
2: ಗಣಪತಿ ನೋಡೆ ಆಮೇಲೆ ಚಂದ್ರಮೋಹನ್.
0: ಆಯ್ತು ಈಗ ನಾಳೆ ಅಂಗಾರಿಕ ಸಂಕಷ್ಟ ಬರ್ತದ, ಮಾಡಾಕತ್ರಿ ನೀವು.
2: ಆಯ್ತು ಒಂದ್ ವೇಳೆ ಹಂಗ ನೋಡಿದೆ ಒಂದ್ ಸಂಕಷ್ಟ ಮಾಡಿ ಮುಗಿಸ್ಬಿಡುದು.
1: ಸಂಕಷ್ಟಿ ಅಂದ್ರೆ ಎದಕ್ಕಂತಾರ ಗೊತ್ತದನು? ಏನು ಸಂಕಷ್ಟ ಚತುರ್ಥಿಗಳು ವರ್ಷ ಪೂರ್ತಿ ಬರ್ತಾವಲ್ಲ ಅದ್ರೊಳಗೆ ಏನು ಮಂಗಳವಾರ ಬರ್ತದಲ್ಲ ಅದಕ್ಕೆ ಅಂಗಾರಕ ಸಂಕಷ್ಟ ಚತುರ್ಥಿ ಅಂತಾರ. ಅದು ಮಂಗಳವಾರ ಬಂದಿದ್ದು ಇನ್ನೂ ಹೆಚ್ಚು
2: ಗಣಪನವಾರ ಮಂಗಳವಾರ ಏನು
0: ಮಂಗಳವಾರ. ಮತ್ತೇನೈತಿ 12 ತಿಂಗಳು ನಮ್ಗೆ ಮಾಡಕ್ ಆಗ್ಲಿಲ್ಲ ಅಂದ್ರ ಅಂಗಾರಿಕ ಬಂದಾಗ ಮಾಡಿದ್ರ ಅಷ್ಟು ಮಾಡಿದ ಸಮ ಅಂತ ಹೇಳಿ ಹೇಳ್ಯಾರಪ್ಪ ಪುರಾಣದಾಗ.
2: ಒಂದು ಮಾಡಿದ್ರೆ ಇತ್ತು.
4: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
2: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ರೇವಣಸಿದ್ದ ಚಾಂದಕವಟೆ, ಮಹಾಂತೇಶ್ ಕೋತಿನ್ ಹಾಗೂ ಭಾರತಿ ಸುನಗಾರ್.
4: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಬನ್ನಿ ಕೇಳಿ ಇಂದಿನ ನೀತಿ ಕಥೆ. ಓರ್ವ ಅಲೆಮಾರಿ ಸನ್ಯಾಸಿ ಮಾರ್ಗಾಯಾಸ ಪರಿಹಾರಕ್ಕೆ ಒಂದು ಊರಿನಲ್ಲಿ ತಂಗಲು ನಿಶ್ಚಯ ಮಾಡಿದ. ಅವನು ಮೊದಲು ಕಂಡ ಮನೆಯ ಬಾಗಿಲನ್ನ ತಟ್ಟಿ ಎದುರಾದ ಯಜಮಾನಿಗೆ, ತಾಯಿ, ಈ ರಾತ್ರಿ ನನಗೆ ತಂಗಲು ಸ್ವಲ್ಪ ಸ್ಥಳವನ್ನು ಅಲ್ಪಾಹಾರವನ್ನು ಒದಗಿಸುವಿರಾ? ಭಗವಂತ ನಿಮಗೆ ಒಳ್ಳೆಯದು ಮಾಡುವನು ಎಂದು ಕೋರಿದ. ಆಕೆ ಅನುಕೂಲಸ್ಥೆ ಮನೆಯು ವಿಶಾಲವಾಗಿ ಸೌಕರ್ಯಗಳಿಂದ ಕೂಡಿದ್ದಿತು. ಆದರೆ ಒರಟಳಾದ ಯಜಮಾನಿ, ನಮಗೆ ಭಗವಂತ ಸಾಕಷ್ಟು ಒಳ್ಳೆಯದನ್ನ ಮಾಡಿದ್ದಾನೆ, ಮುಂದೆ ಹೋಗು ಎಂದು ಹೇಳಿ ಧಡಾರನೆ ಬಾಗಿಲನ್ನು ಮುಚ್ಚಿಕೊಂಡ್ಲು. ನಂತರ ಸನ್ಯಾಸಿಯು ಇನ್ನೊಂದು ಮನೆಗೆ ಹೋದ. ಅದು ಇಕ್ಕಟ್ಟಾಗಿದ್ದು ಹಳೆಯದಾದ ಮನೆಯಾಗಿತ್ತು. ಮನೆ ಯಜಮಾನಿ ಓರ್ವ ದರ್ಜಿ ಸನ್ಯಾಸಿಯನ್ನ ಬರಮಾಡಿಕೊಂಡು ತಾನು ತಿನ್ನಲಿಟ್ಟುಕೊಂಡಿದ್ದ ಎರಡು ರೊಟ್ಟಿಗಳಲ್ಲಿ ಒಂದನ್ನ ಸನ್ಯಾಸಿಗೆ ಕೊಟ್ಲು. ಮಲಗಲು ಚಾಪೆ ಹಾಸಿಕೊಟ್ಟು ಹರಿದ ಕಂಬಳಿಯನ್ನ ಹೊತ್ತುಕೊಳ್ಳಲು ಕೊಟ್ಟಳು. ಮುಂಜಾನೆ ಎದ್ದ ಸನ್ಯಾಸಿ, ಅಮ್ಮ, ಇಂದು ಬೆಳಿಗ್ಗೆ ನೀನು ಯಾವ ಕೆಲಸವನ್ನ ಮಾಡುವೆಯೋ ಅದನ್ನು ದಿನವಿಡೀ ಮಾಡುವಂತಾಗಲಿ ಎಂದು ವರವಿತ್ತು ಹೊರಟು ಹೋದನು. ಆ ಹೆಣ್ಣು ಮಗಳಿಗೆ ಸನ್ಯಾಸಿ ಹೇಳಿದ್ದು ತಿಳಿಯಲಿಲ್ಲ. ಹೇಗಾದ್ರೂ ತನ್ನ ದಿನನಿತ್ಯದ ಮನೆಯ ಕಾರ್ಯಗಳನ್ನ ಮಾಡಿಕೊಳ್ಬೇಕಷ್ಟೆ. ಆಕೆ ಡಬ್ಬದಲ್ಲಿ ರಾಗಿ ಎಷ್ಟಿದೆಯೋ ಎಂದು ಸೇರಿನಿಂದ ಅದನ್ನ ಅಳೆದಳು. ಬೆಳಿಗ್ಗೆ ಆಕೆ ಮಾಡಿದ ಮೊದಲ ಕೆಲಸ ಅದಾಗಿತ್ತು. ಆಶ್ಚರ್ಯ ಪಡುವಂತಹ ಮಾತೇನಂತಂದ್ರೆ, ಅವಳು ಎಷ್ಟು ಸಲ ರಾಗಿಯನ್ನ ಡಬ್ಬದಿಂದ ಅಳೆದು ಇನ್ನೊಂದು ಡಬ್ಬಕ್ಕೆ ತುಂಬಿದರೂ ಅದು ವೃದ್ಧಿಸುತ್ತಲೇ ಇದೆ. ಅವಳಿಗೆ ದಿಕ್ಕೇ ತೋಚಲಿಲ್ಲ. ಮನೆಯಲ್ಲಿದ್ದ ನಾಲ್ಕಾರು ಡಬ್ಬಗಳಿಗೆ ರಾಗಿ ತುಂಬಿಸಿದಳು. ಬಳಿಕ ಇನ್ನಷ್ಟು ಡಬ್ಬಗಳು ಬೇಕೆಂದು ಎರವಲು ಪಡೆಯಲು ಆ ಅನುಕೂಲಸ್ಥೆಯ ಮನೆಗೆ ಬಂದಳು. ಆ ಶ್ರೀಮಂತೆಯ ಮುಂದೆ ಈ ಹೆಣ್ಮಗಳು ಮುಚ್ಚು ಮರೆಯಲ್ಲದೆ ವಿಷಯವನ್ನ ವಿವರಿಸಿದಳು. ಆ ಶ್ರೀಮಂತೆ ಬೆರಗಾದಳು. ಈಕೆ ನಾಲ್ಕು ಖಾಲಿ ಡಬ್ಬಗಳನ್ನ ಕೊಟ್ಟು ಕಳುಹಿಸಿ ಆ ಸನ್ಯಾಸಿ ಎಲ್ಲಿದ್ದರೂ ಹುಡುಕಿ ತರಲು ತನ್ನ ಮಕ್ಕಳನ್ನ ಅಟ್ಟಿದಳು. ಮಕ್ಕಳು ಊರಾಚೆ ಹೋಗಿದ್ದ ಸನ್ಯಾಸಿಯನ್ನ ಕಾಡಿ ಬೇಡಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಕರೆತಂದ್ರು. ಯಜಮಾನಿ ಸನ್ಯಾಸಿಗೆ ರಾಜಾತಿಥ್ಯ ಮಾಡಿದಳು. ಸ್ವಾಮಿ, ನಾಳೆ ಬೆಳಿಗ್ಗೆ ಎದ್ದು ನಾನೇನು ಮಾಡುವೆನೋ ಅದನ್ನೇ ದಿನವಿಡೀ ಮಾಡುವಂತೆ ವರ ಕೊಡಿ ಎಂದು ಕೇಳಿದಳು. ಸನ್ಯಾಸಿಗೆ ಯಾವ ಪಕ್ಷಪಾತವೂ ಇರಲಿಲ್ಲ. ಅವನು ಒಳ್ಳೆಯ ಮನಸ್ಸಿನಿಂದಲೇ ಹಾಗೆ ಆಗಲಿ ಅಂತ ವರ ನೀಡಿದ. ಮರುದಿನ ಬೆಳಿಗ್ಗೆ ಯಜಮಾನಿ ಕೂಡಿಟ್ಟ ವರಹಗಳನ್ನ ರಾಶಿ ಹಾಕಿಕೊಂಡ್ಲು. ಅದನ್ನ ಎಣಿಸುತ್ತಾ ಹೋದ್ರೆ ಹಾಗೆಯೇ ನಾಣ್ಯಗಳು ರಾತ್ರಿಯವರೆಗೂ ವೃದ್ಧಿಸುತ್ತಾ ಹೋಗುತ್ತದೆ ಅಂತ ಅವಳ ಲೆಕ್ಕವಾಗಿತ್ತು. ಆದ್ರೆ ನಾಣ್ಯ ಎಣಿಸುವ ಕೆಲಸ ಮಾಡುವ ಮೊದಲೇ ಯಜಮಾನಿಗೆ ಭಾರಿ ಸೀನು ಬಂದು ಬಿಟ್ಟಿತು. ಆಕ್ಷಿಣ್ಯಾಕ್ಷಿಣ್ಯ ಅಂತ ಸೀನಿದ್ಳು. ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು, ಹೀಗೆ ಸೀನಿನ ಸುರಿಮಳೆಯೇ ಆಗತೊಡಗಿತು. ಏನೇ ಉಪಚರಿಸಿದ್ರು ಸೀನುಗಳು ನಿಲ್ಲವಾದು. ಮಧ್ಯಾಹ್ನದ ವೇಳೆಗೆ ಅವಳು ದವಾಖಾನೆಗೆ ದಾಖಲಾದಳು. ತಿಳಿದಲ್ಲ ಶ್ರೋತೃಗಳೇ ಇಂದಿನ ಕಥೆಯ ನೀತಿ, ಇತರರು ಬಯಸಿದ್ದನ್ನ ನಾವು ಬಯಸಬಾರದು. ಹಾಗೇನೆ ಬಂದಂತಹ ಅವಕಾಶಗಳನ್ನ ನಾವು ಮೊದಲೇ ಕಳ್ಕೊಳ್ಬಾರ್ದು, ಕಳ್ಕೊಂಡು ಪಶ್ಚಾತ್ತಾಪ ಪಡಬಾರ್ದು. ಶ್ರೋತೃಗಳೇ, ಇಂತಹದೇ ನೀತಿ ಕಥೆಗಳು ತಮಗೂ ಕೂಡ ಗೊತ್ತಿದ್ರೆ ಆ ನೀತಿ ಕಥೆಗಳನ್ನ ನಮ್ಮ ನಿಲಯಕ್ಕೆ ಕಳಿಸಿಕೊಡಿ. ನೀವು ಕಳಿಸಿಕೊಟ್ಟಂತಹ ನೀತಿ ಕಥೆಗಳನ್ನ ನಮ್ಮ ಎಲ್ಲಾ ಕೇಳುಗರಿಗೂ ಕೂಡ ನಮ್ಮ ಆಕಾಶವಾಣಿಯ ಮುಖಾಂತರ ಕೇಳಿಸ್ತೀವಿ. ಇಲ್ಲಿಗೆ ಇಂದಿನ ನೀತಿ ಕಥೆ ಮುಕ್ತಾಯವಾಯಿತು ಶ್ರೋತೃಗಳೇ. ಮತ್ತೊಂದು ನೀತಿ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.

ಆತ್ಮರೇ ವಿಜಯಪುರ ಆಕಾಶವಾಣಿಯ ಕೇಂದ್ರವಿತು. ಎಫ್ ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಜ್.

ವಿಜಯಪುರ ಎಫ್ಎಂ ಸ್ಟೇಷನ್. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ವಿಜಯಪ್ರಕಾಶವಾಣಿ ಸಮಯ ಸಂಜೆಯ 6:10:03. ಆತ್ಮೀಯರೆ, ಕಾರ್ಯಕ್ರಮಗಳ ಪರಿಚಯ. ರಸವಾರ್ತೆ ಇದೆ 6:30 ಬೆಂಗಳೂರು ನಿಲಯದಿಂದ. ಕಿಸಾನ್ವಾಣಿ ರೈತರ ಕಾರ್ಯಕ್ರಮ 6:51. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಎರೆಹುಳು ಗೊಬ್ಬರದ ಮಹತ್ವ, ಈ ವಿಷಯ ಕುರಿತು ವಿಜಯಪುರ ಜಿಲ್ಲೆಯ ಮುದ್ದೇಬಳ ತಾಲೂಕಿನ ತಂಗಡಿ ಗ್ರಾಮದ ಯುವ ರೈತ ಬಸವರಾಜ ಸಿದ್ದರಾಮಪ್ಪ ನಿಡಗುಂದಿ ಅವರೊಂದಿಗೆ ಸಂದರ್ಶನವಿದೆ. ಸಿದ್ದರಾಯ ಸಾಳುಂಕೆ ಇವರನ್ನು ಸಂದರ್ಶನ ಮಾಡಿದ್ದಾರೆ. ನಂತರ ಕೆಲವು ಜನಪದ ಗೀತೆಗಳು, ಕನ್ನಡ ಚಿತ್ರಗೀತೆಗಳು 7:45. 8:00 ದಿಲ್ಲಿ ಕೇಂದ್ರದ ಕಾರ್ಯಕ್ರಮವನ್ನು ಕೇಳುತ್ತೀರಿ. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸರಿಯಾಗಿ 8:30. ಪ್ರಚಲಿತ ವಿದ್ಯಮಾನ 9:15 ಬೆಂಗಳೂರು ನಿಲಯದಿಂದ. ಕ್ರೀಡಾಲೋಕ 9:30 ಬೆಂಗಳೂರು ಕೇಂದ್ರದಿಂದ. ಇವತ್ತಿನ ಕಾರ್ಯಕ್ರಮದಲ್ಲಿ 5ನೇ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಕ್ರೀಡಾಕೂಟದ ಕುರಿತು ಬಾನುಲಿ ವರದಿ ಪ್ರಸಾರವಾಗಲಿದೆ. ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಜಿಕ್ಕಿದೆ ಇವತ್ತು 10:00 ಬೆಂಗಳೂರು ನಿಲಯದಿಂದ. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಸರಿಯಾಗಿ 10:30.

ಇನ್ನು ನಾಳೆಯ ಕಾರ್ಯಕ್ರಮಗಳು ಹೀಗಿವೆ. ವಂದನಾ ಭಕ್ತಿ ಸಂಗೀತ ಕಾರ್ಯಕ್ರಮ 6:10, ಚಿಂತನ 6:30 ಬೆಂಗಳೂರು ನಿಲಯದಿಂದ. ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ 6:35. ಜನಪದ ಸಂಗೀತ ಮೂಡಿಬರುವ ಸಮಯ 6:40. ಇನ್ನು 7:15 ವನಸ್ಪಂದನ ಅರಣ್ಯ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ 7:15 ಕೇಳಿಬರುತ್ತದೆ. ಚಿತ್ರಗೀತೆಗಳು 7:45, 8:30 ಹಾಗೂ 9:30 ಕೇಳುತ್ತೀರಿ. ಚಜ್ಜರೊಟ್ಟಿ ಚೌಳಿಕಾಯಿ ಮರುಪ್ರಸಾರ 9:10. ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ. ವನಿತಾ ವಿಹಾರ 12:05, ಆರೋಗ್ಯ ಸಂಚಿಕೆ 12:30, ಪ್ರಗತಿ ಫತ 1:00, ಸ್ನೇಹ ಭಾರತಿ 2:40, 3:05 4:00 ಬೆಂಗಳೂರು ನಿಲಯದ ಕಾರ್ಯಕ್ರಮಗಳನ್ನು ಆಲಿಸುತ್ತೀರಿ. ಸವಿ ನೆನಪು ಮಧುರ ಗೀತೆಗಳ ಗಾಯನ 5:00, ಚಜ್ಜರೊಟ್ಟಿ ಚೌಳಿಕೈ ಎಂದಿನಂತೆ 5:55. ಜಿಲ್ಲಾ ವಾರ್ತಾಪತ್ರ 6:30 ಕೇಳುತ್ತೀರಿ. ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ 6:50, ನಂತರ ಕೆಲವು ಜನಪದ ಗೀತೆಗಳು ಮೂಡಿಬರುತ್ತವೆ. ಚಿತ್ರಗೀತೆಗಳು 7:45 ಆಲಿಸುತ್ತೀರಿ. ಚೀರ್ಸ್ ಫಾರ್ ಭಾರತ್ ವಿಶೇಷ ಕಾರ್ಯಕ್ರಮ ಇದು, ಎಸ್ ಎನ್ ಗೇಮ್ 2026 ಕುರಿತಂತೆ ಇದೆ.

ಎಂಟು ಗಂಟೆಗೆ ನಾಳೆ ರಾತ್ರಿ, ಪುಷ್ಪಹಾರಿ 8:30. ಸ್ಪಾಟ್ಲೈಟ್ ಕಾರ್ಯಕ್ರಮ 9:15, ಕನ್ನಡ ಭಾರತಿ 9:30, ಕನ್ನಡ ಹಿಂದಿ ಚಿತ್ರಗೀತೆಗಳು 10:00. ಇವಿಷ್ಟು ನಾಳೆಯ ಕಾರ್ಯಕ್ರಮಗಳು. ಇದುವರೆಗೆ ಈ ಸಂಜೆ ಮತ್ತು ನಾಳೆಯ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡ್ರಿ. ಇದು ವಿಜಯಪುರ ಆಕಾಶವಾಣಿ. ಸರಿಯಾಗಿ 6:15 ಬೆಂಗಳೂರು ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ.

0: ಸಮಯ 6:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಸ್ನೇಹಿತರೆ, ಹಸಿರೇ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು.
2: ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಕರನೀತಿ ಚರ್ಚಾಯಾಂ ರಾಷ್ಟ್ರಹಿತಂ ಪ್ರಥಮಂ ಇತಿ ಸರ್ವೋಪರಿ ನಿಧ್ಯಾಯ ಪ್ರೌಢವಿಮರ್ಶಸ್ಯ ಆವಶ್ಯಕತಾ ಇತಿ ಕೇಂದ್ರೀಯ ವಿತ್ತಮಂತ್ರಿಣಃ ನಿರ್ಮಲಾ ಸೀತಾರಾಮನಸ್ಯ ಸಮಾಹ್ವಾನಂ. ಅಂತಾರಾಷ್ಟ್ರೀಯ ಜಲಕ್ಷೇತ್ರೆ ಪಾಕಿಸ್ತಾನೀಯ ನೌಸೇನಾ ಘಟಕಾನಾಂ ಅಸ್ವೀಕಾರ್ಯ ವ್ಯವಹಾರಂ ವಿರುದ್ಧ್ಯ ಭಾರತೇನ ತೀವ್ರ ಆಪತ್ತಿಃ ಪ್ರದರ್ಶಿತಾ. ನೀತಿ ಆಯೋಗೇನ 25th 2000 ಭಾರತ ವಿದ್ಯುತ್ ಸಂಚಾರ ಸೂಚಕಾಂಕಃ ಪ್ರಖ್ಯಾಪಿತಃ. ವಿದ್ಯುತ್ ವಾಹನಾನಾಂ ಅಂಗೀಕರಣೆ ನವದಿಲ್ಲಿ ಶೀರ್ಷಸ್ಥಾನೆ, ಮಹಾರಾಷ್ಟ್ರ ಕರ್ನಾಟಕ ರಾಜ್ಯ ಚ ದ್ವಿತೀಯ ತೃತೀಯ ಸ್ಥಾನೆ ವರ್ತೇತೆ. ಸೌದಿ ಅರಬ್ ದೇಶೇನ ಹೂಥಿ ವಿದ್ರೋಹಿಣಾಂ ಡ್ರೋನ ವಿಮಾನಂ ನಿರುದ್ಧಂ. ಭವಿಷ್ಯದ ಆಕ್ರಮಣಾನಾಂ ವಿರೋಧೆ ದೃಢ ಪದಕ್ಷೇಪಾಣಾಂ ಸಂಚೇತನ, ಹೂಥಿ ಸಮೂಹೇನ ಆಕ್ರಮಣ ವಾರ್ತಾ ಪ್ರತ್ಯಾಖ್ಯಾತ. ಅಪಿ ಚ ಹರಿಯಾಣ ರಾಜ್ಯ ಚಂಡೀಗಢೆ ಪಂಜಾಬೆ ಪೂರ್ವೋತ್ತರ ಭಾರತಸ್ಯ ಚ ಕತಿಚಿತ್ ಭಾಗೇಶು ಅದ್ಯ ಅತಿ ತೀವ್ರ ವೃಷ್ಟೇ ವರ್ತತೆ ಪೂರ್ವಾನುಮಾನಂ. ಅಥ ವಾರ್ತಾಃ ವಿಶದೀಕೃತ್ಯ. ಕೇಂದ್ರೀಯ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನಃ ದೃಢತಯಾ ಪ್ರತಿಪಾದಿತವತಿ ಯತ್ ಸರ್ವಕಾರಾಯ ಸಮರ್ಪ್ಯಮಾಣೇಷು ಕರ ಸಂಬಂಧಿ ಪ್ರಸ್ತಾವೇಷು ಮಾನಾಂಕ ನ್ಯೂನೀಕರಣಸ್ಯ ಕರಮುಕ್ತೇಃ ಸೌವಿಧ್ಯ ಪ್ರದಾನಸ್ಯ ಚ ಯಾಚನಾಯಾಃ ಅಪೇಕ್ಷಯಾ ರಾಷ್ಟ್ರಂ ಪ್ರಥಮಂ ಇತಿ ಭಾವಃ ಸರ್ವೋಪರಿ ಸ್ಥಾಪನೀಯಃ. ಸಾ ಅದ್ಯ ಬೆಂಗಳೂರು ನಗರೆ ಅಂತಾರಾಷ್ಟ್ರೀಯ ಕರ ಅನುಸಂಧಾನ ವಿಶ್ಲೇಷಣ ಪ್ರತಿಷ್ಠಾನೇನ ಆಯೋಜಿತೆ ನವಯುಗ ಕರಾಧಾನ ವಿಷಯೆ ದ್ವಿದಿವಸೀಯ ಸಮ್ಮೇಳನಸ್ಯ ಉದ್ಘಾಟನ ಸತ್ರೆ ಸಂಬೋಧಯಂತಿ ಆಸೀತ್. ಮಂತ್ರಿ ಶಿಕ್ಷಾವಿದಃ ಶೋಧಕರ್ತೃನ್ ಚಿಂತಕಾಂಚ ಸಮಾಹೂಯ ಸ್ವತಂತ್ರ ಕರನೀತಿ ಸಂಶೋಧನಂ ಸಾರ್ವಜನಿಕ ಸಂವಾದಸ್ಯ ನಿಯಮಿತಂ ಭಾಗಂ ಕರ್ತುಂ ಆದಿಷ್ಟವತಿ. ಯಸ್ಯ ಪರೀಕ್ಷಣಂ ಸಮಾಹ್ವಾನಂ ಪರಿಷ್ಕಾರಶ್ಚ ಕರ್ತುಂ ಶಕ್ಯತೆ. ಕೇಂದ್ರೀಯ ಮಂತ್ರಿಮಂಡಲೇನ ಕರ್ಮಚಾರಿ ಭವಿಷ್ಯ ನಿಧಿ ಸಂಘಟನೆ ಅನಿವಾರ್ಯ ಅಂಶದಾನಾಯ ವಿಹಿತ ಮಾಸಿಕ ವೇತನ ಸೀಮಾ 15,000 ರೂಪ್ಯಕೇಭ್ಯ ಸಂವರ್ಧ್ಯ 25,000 ರೂಪ್ಯಕಾಣಿ ಯಾವತ್ ನಿರ್ಧಾರಿತ. ಅದ್ಯ ಮಂತ್ರಿಮಂಡಲ ಉಪವೇಶನಾನಂತರಂ ವಾರ್ತಾಹರಾನ್ ಸಂಬೋಧಯತ ಸೂಚನಾ ಪ್ರಸಾರಣ ಮಂತ್ರಿಣಾ ಅಶ್ವಿನಿ ವೈಷ್ಣವೇನ ವಿಜ್ಞಾಪಿತಂ ಯತ್ ಅನೇನ ನಿರ್ಣಯಾತ್ಮಕ ಪದಕ್ಷೇಪೇಣ 150,000+ ಅತಿರಿಕ್ತಃ ಕರ್ಮಚಾರಿಣಃ ಇಪಿಎಫ್ಒ ಅನಿವಾರ್ಯ ಸಾಮಾಜಿಕ ವರ್ಣೆ ಆಗಮಿಷ್ಯಂತಿ, ಯೇನ ಶ್ರಮಿಕೇಭ್ಯಃ ಸಾಮಾಜಿಕ ಸುರಕ್ಷಾ ಕವಚಸ್ಯ ಬೃಹದ್ ವಿಸ್ತಾರೋ ಭವಿಷ್ಯತಿ. ಅಸ್ಮಿನ್ ನಿರ್ಣಯ ಸರ್ವಕಾರಸ್ಯ ವಾರ್ಷಿಕಃ ವ್ಯಯಭಾರಃ ಪ್ರಾಯಃ 41,30,000 ರೂಪ್ಯಕಾಣಿ ಸಂಭಾವ್ಯತೆ.
4: आज कैबिनेट में हमारे देश भर में इंडस्ट्रीज में काम करने वाले जो कर्मचारी हैं उनके लिए एक बहुत बड़ा निर्णय लिया है. प्रोविडेंट फंड का जो नियम है उस नियम में अब तक 15,000 रूपीज की सीलिंग रहा करती थी. ये सीलिंग 2014 में तय की गई थी. इसको बढ़ाकर 25,000 रूपए पर मंथ सैलरी पे लेके आ गए. इससे करीब 51 लाख एम्प्लॉयज को इसका बेनिफिट मिलेगा.
3: ಮಂತ್ರಿಣಾ ನ್ಯರೂಪ್ಯತ ಯತ್ ಚತುರಧಿಕ 2000 ಚತುರ್ದಶಾಧಿಕ 2000 ದಶಕೇಸ್ಮಿನ್ ಭವಿಷ್ಯ ನಿಧೇ ವೇತನ ಸೀಮಾ ಅಪರಿವರ್ತಿತ ಏವಾಸೀತ್. ತದನಂತರಂ ಚತುರ್ದಶಾಧಿಕ

0: सैन्यस्य प्रवक्ता मेजर जनरल तुर्की अल मालिकी महाभागः घटनाम इमाम मक्का नगरीं लक्ष्यीकृत्य हुथी विद्रोहिणानां द्वितीयः आक्रमण प्रयासः इति न्यरूपयत् यत्र सः 17,000 वर्षे क्षिप्तस्य बैलिस्टिक प्रक्षेपास्त्रस्य पूर्वघटनायाः सन्दर्भम् अददात् तेन सावधानता प्रकटिता यत् सऊदी नेतृत्वे कार्यरतः गठबन्धनः आगामी आक्रमणानां निवारणार्थम् आवश्यक कार्याचरणं विधास्यति भारतस्य ऋतुविभागेन अद्य अण्डमान निकोबार द्वीपेषु अरुणाचल प्रदेशे असम राज्ये मेघालये हरियाणायां चंडीगढ़ प्रदेशे पंजाब प्रदेशे च प्रचंड वृष्टि ही भविष्यति इति पूर्वानुमानं प्रकटितमस्ति इति वार्ताः
1: ಈಗ ರಸವಾರ್ತೆ ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್ ಓದುತ್ತಿರುವವರು ಪ್ರತಿಭಾ ನಟರಾಜ್ ಪ್ರಿಯ ಶ್ರೋತೃಗಳೇ ಶ್ರೀಕಾಕುಳಂ ಜಿಲ್ಲೆಯಲ್ಲಿ ಕೂರ್ಮಾ ಅನ್ನೋ ಹಳ್ಳಿ ಇದೆ ಈ ಹಳ್ಳಿಗೆ ಕಾಲಿಟ್ರೆ ನಿಮ್ಮ ಕಾಲಚಕ್ರ ಗಿರಗಿರನೇ ತಿರುಗಿ ಹಿಂದಕ್ಕೆ ಓಡಿಬಿಡ್ತದೆ ಈ ಹಳ್ಳಿ ಭಿನ್ನ ವಿಭಿನ್ನ ಟಿವಿ ಫ್ರಿಜ್ಜು ಮೊಬೈಲು ಇಂಟರ್ನೆಟ್ ಈ ಹಳ್ಳಿಗೆ ಕಾಲಿಟ್ಟಿಲ್ಲ ಆಧುನೀಕರಣದ ಸೋಂಕು ಇಲ್ಲಿ ಹರಡಿಲ್ಲ ಹಳ್ಳಿಯವರು 50 ಹಿಂದೆ ಹೇಗೆ ಬದುಕ್ತಿದ್ರೋ ಈಗಲೂ ಅದೇ ರೀತಿ ಇದ್ದಾರೆ ಮನೆಗಳಲ್ಲಿ ಕರೆಂಟ್ ಇಲ್ಲ ರಾತ್ರಿಯಾದರೆ ಗೌವೆನ್ನುವ ಕತ್ತಲನ್ನು ಓಡಿಸಲು ಇಲ್ಲಿ ಬೀದಿ ದೀಪಗಳಿಲ್ಲ ನೆರವಿಗೆ ಬರೀ ಹಣತೆ ಸೀಮೆಎಣ್ಣೆ ದೀಪಗಳು ಅಡುಗೆ ಮಾಡಲು ಗ್ಯಾಸ್ ಇಲ್ಲ ಒಲೆಗಳಲ್ಲೇ ತಿಂಡಿ ಊಟಗಳು ಬೇಯುತ್ತವೆ ಮನೆಗಳಂತೂ ಪಕ್ಕಾ ದೇಸಿ ಯಾವುದಕ್ಕೂ ಕಬ್ಬಿಣ ಸಿಮೆಂಟ್ ಸೋಕಿಲ್ಲ ಮಣ್ಣು ಕಲ್ಲು ಇಟ್ಟಿಗೆ ಮರಗಳನ್ನು ಬಳಸಿದ್ದಾರೆ ಗೋಡೆಗೆ ಸುಣ್ಣ ಬಿಟ್ಟರೆ ಬೇರೆ ಥರ ಬಣ್ಣನೇ ಹಾಕಿಲ್ಲ ಹಾಗಾಗಿ ಎಲ್ಲ ಮನೆಗಳು ಪರ್ಫೆಕ್ಟ್ ವೈಟ್ ಅಂಡ್ ವೈಟ್ ಈ ಹಳ್ಳಿಗರು ಸಾಮಾನ್ಯ ಅಲ್ಲ ಕೈಯೊಡ್ಡೋದು ಅಂದರೆ ಇವರಿಗೆ ಅಲರ್ಜಿ ತಮಗೆ ಬೇಕಾದ ಧಾನ್ಯ ತರಕಾರಿಗಳನ್ನು ತಾವೇ ಬೆಳೆದುಕೊಳ್ತಾರೆ ಹಳ್ಳಿಲಿ ಎಲ್ಲರೂ ಸೇರಿ ದೊಡ್ಡ ಗೋಶಾಲೆ ಮಾಡಿದ್ದಾರೆ ಹಸುಗಳ ಆರೈಕೆ ಮಾಡೋದು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ತಯಾರಿಸೋದು ಉಂಟು ಇಲ್ಲಿನ ಜನರು ತಮಗೆ ಬೇಕಾದ ಬಟ್ಟೆಗಳನ್ನು ತಾವೇ ನೇಯ್ದುಕೊಳ್ತಾರೆ ಅಷ್ಟರ ಮಟ್ಟಿಗೆ ಸ್ವತಂತ್ರರು ಇವರು ಬೆಳೆದ ಬೆಳೆಗಳನ್ನು ಪಕ್ಕದ ಹಳ್ಳಿ ಜನಕ್ಕೆ ಕೊಟ್ಟು ವಸ್ತು ವಿನಿಮಯ ಮಾಡಿಕೊಳ್ತಾರೆ ಹಣದ ಚಲಾವಣೆ ಇಲ್ಲಿ ಇಲ್ಲವೇ ಇಲ್ಲ ಹಾಗಾಗಿ ಬ್ಯಾಂಕುಗಳಲ್ಲಿ ಖಾತೆಗಳು ಕೂಡ ಇವರು ತೆರೆದಿಲ್ಲ ಊರಿನ ವಿದ್ಯಾಬುದ್ಧಿ ಸಂಪನ್ನರು ಗುರುಕುಲದಲ್ಲಿ ಮಕ್ಕಳಿಗೆ ವೇದ ಸಂಸ್ಕೃತ ಮತ್ತು ಗಣಿತವನ್ನು ಕಲಿಸಲು ಕೆಲವರು ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹೀಗೆ 17 ಕುಟುಂಬಗಳು 60 ವ್ಯಾಪ್ತಿಯಲ್ಲಿ ಜೀವನ ನಡೆಸಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮ್ಯಾನೇಜರ್ನಂತಹ ದೊಡ್ಡ ಹುದ್ದೆಯಲ್ಲಿದ್ದವರು ಇರುವುದೆಲ್ಲವ ಬಿಟ್ಟು ಇಲ್ಲಿಗೆ ಬಂದು ಬದುಕು ಕಟ್ಕೊಂಡಿದ್ದಾರೆ ದೇಶ ವಿದೇಶದಿಂದ ಜನ ಈ ಹಳ್ಳಿಯನ್ನು ಹುಡುಕಿ ಬರೋದು ಇದಕ್ಕೆ ಬಂದವರು ಸುಮ್ಮನೆ ಹೋಗಲ್ಲ ಒಂದಷ್ಟು ಕಾಲ ಸೇವೆ ಮಾಡಿ ಹೋಗ್ತಾರೆ ನೀವು ದೇವಸ್ಥಾನಕ್ಕೆ ಅಂತ ಹೋದ್ರೆ ದೇವರು ಇರಬೇಕು ದೇವರ ಮೂರ್ತಿ ಕಾಣಿಸ್ಬೇಕಲ್ವಾ ಕಡೇ ಪಕ್ಷ ದೇವರ ಫೋಟೋಗಳಾದರೂ ಇರಬೇಕಲ್ವಾ ವಾರಣಾಸಿಯಲ್ಲಿ ಒಂದು ದೇವಸ್ಥಾನ ಇದೆ ದೇವಾನುದೇವತೆಗಳ ಬದಲಿಗೆ ಇಲ್ಲಿ ಇರೋದು ಇಂಡಿಯಾ ಮ್ಯಾಪು ಮ್ಯಾಪನ್ನು ದೇವರಾಗಿ ಪೂಜಿಸುವ ಏಕೈಕ ದೇವಾಲಯ ಇದ್ರೆ ಅದು ಇದೆ ಅಮೃತ ಶಿಲೆಯಲ್ಲಿ ಕೆತ್ತಿರುವ ಅಖಂಡ ಭಾರತದ ಬೃಹತ್ ನಕ್ಷೆಯೇ ಇಲ್ಲಿ ದೇವರು ಪರಮ ಸ್ವತಂತ್ರ ಹೋರಾಟಗಾರ ಬಾಬು ಶಿವಪ್ರಸಾದ್ ಗುಪ್ತಾ ಅವರ ದೇಶಭಕ್ತಿಯ ಕುರುಹೆ ಈ ದೇವಾಲಯ 3D ತರ ಈ ಮ್ಯಾಪನ್ನು ಕೆತ್ತನೆ ಮಾಡಿದ್ದಾರೆ ಕೆತ್ತನೆಗೆ ರಾಜಸ್ಥಾನದ ಮಕ್ರಾನ ಕಲ್ಲುಗಳನ್ನು ಬಳಸಿದ್ದಾರೆ 50 ಜನ ಕುಶಲಕರ್ಮಿಗಳು ಸುಮಾರು 6 ವರ್ಷಗಳ ಕಾಲ ಎದೆಯಲ್ಲಿ ದೇಶಭಕ್ತಿ ಇಟ್ಕೊಂಡು ಹಗಲು ರಾತ್ರಿ ಎನ್ನದೆ ಈ ದೇವಸ್ಥಾನವನ್ನು ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಪೂಜಾರರಿಲ್ಲ ನೈವೇದ್ಯ ಪ್ರಸಾದ ವಿನಿಯೋಗ ಆಗೋದೇ ಇಲ್ಲ ದೇವಾಲಯಕ್ಕೆ ಕಾಲಿಟ್ರೆ ಸಾಕು ದೇಶಭಕ್ತಿ ಪುಟಿದೇಳ್ತದೆ ಗಾಂಧೀಜಿಯವರು ಗುಪ್ತಾ ಅವರ ಈ ದೇಶ ಪ್ರೇಮ ನೋಡಿದ್ದಂಗಾದ್ರು ಕೊನೆಗೆ ಅವರೇ ಬಂದು ಈ ದೇವಾಲಯ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಈ ಮ್ಯಾಪು ಎಷ್ಟು ನಿಖರವಾಗಿದೆ ಎಂದರೆ ದೇಶದಲ್ಲಿರೋ 450 ಹೆಚ್ಚು ಪರ್ವತ ಶ್ರೇಣಿಗಳು 800 ಹೆಚ್ಚು ನದಿಗಳು ಬಯಲು ಸೀಮೆ ಸಾಗರಗಳನ್ನು ಮ್ಯಾಪಲ್ಲಿ ತಣ್ಣಗೆ ಮಲಗಿವೆ ಪರ್ವತಗಳ ಎತ್ತರ ಮತ್ತು ಕಣಿವೆಗಳ ಆಳದ ವ್ಯತ್ಯಾಸವನ್ನು ಪ್ರವಾಸಿಗರು ಸ್ಪಷ್ಟವಾಗಿ ನೋಡಲು ಅನುಕೂಲವಾಗುವಂತೆ ಬೇಸ್ಮೆಂಟ್ನಲ್ಲಿ ಒಂದು ವಿಶೇಷ ವೀಕ್ಷಣಾ ಕಿಟಕಿ ಬೇರೆ ತೆರೆದಿಟ್ಟಿದ್ದಾರೆ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆಗಳಂದು ನಕ್ಷೆಯಲ್ಲೇ

ನದಿ ಸಾಗರಗಳು ಹರಿಯುತ್ತವೆ. ಭೂಪ್ರದೇಶಗಳಿಗೆ ಹೂವುಗಳಿಂದ ಅಲಂಕಾರ ಮಾಡಿರೋ ನಕ್ಷೆನ ನೋಡೋದೇ ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಮುದ. ಚೀಸ್ ಬಡಿ ಹೇ ಮಸ್ತ್ ಮಸ್ತ್ ಅನ್ನೋ ಹಾಡು ಕೇಳಿದ್ರೆ ಮನಸ್ಸಿಗೆ ಒಂಥರ ಮುದವೋ ಮುದ. ನೆದರ್ಲ್ಯಾಂಡ್ನಲ್ಲೂ ಚೀಸ್ ಬಡಿ ಮಸ್ತ್ ಮಸ್ತ್ ಆಗಿದೆ. ಇಲ್ಲಿರೋ ಚೀಸ್ ಮಾರ್ಕೆಟ್ನ ನೋಡೋದು ಕೂಡ ಒಂಥರ ಹಬ್ಬ. ಪ್ರತಿ ಶುಕ್ರವಾರ ಚೀಸ್ಗಾಗಿ ಜನರು ಕ್ಯೂ ಹಚ್ತಾರೆ. ಹೈಲೈಟ್ ವಿಚಾರ ಏನಪ್ಪ ಅಂದ್ರೆ, ಚೀಸ್ ಬೇಕು ಅಂದ್ರೆ ಹೀಗೆ ಎತ್ತಿ ಹಾಗೆ ಕೊಡಲ್ಲ, ಅದು ಫ್ರೆಶ್ ಆಗಿ ದೋಣಿಲಿ ಬಂದು ನಿಮ್ ಕೈ ಸೇರುತ್ತೆ. ನಿಜ, ನೆದರ್ಲ್ಯಾಂಡ್ ಅಲ್ಲಿ ದೋಣಿಲಿ ತಂದು ಚೀಸ್ ಮಾರೋದು ಬರೀ ಹಳೆ ಸಂಪ್ರದಾಯ ಮಾತ್ರವಲ್ಲ, ಈಗ್ಲೂ ಈ ಪರಂಪರೆನ ಮುಂದುವರಿಸ್ತಾ ಇದ್ದಾರೆ. ಕೈಗಾಡಿಗಳಲ್ಲಿ 13 ಕೆಜಿ ತೂಗೋ ಚಕ್ರದ ಆಕಾರದ ಗಿಣ್ಣುಗಳನ್ನು ದೋಣಿಯಿಂದ ಇಳಿಸಿ ಮಾರ್ಕೆಟ್ ಅಲ್ಲಿ ಮಾರ್ತಾನೇ ಇರ್ತಾರೆ. ಶುಕ್ರವಾರ ಒಂದೇ ದಿನ ಕೇವಲ 4 ಗಂಟೆ ಗ್ಯಾಪ್ ಅಲ್ಲಿ ಕನಿಷ್ಠ 30 ಟನ್ ಚೀಸ್ ದೋಣಿಲಿ ಹಾಗೆ ಬಂದು ಹೀಗೆ ಮಾರಾಟ ಆಗೋಗುತ್ತೆ. ಮಾರುವವನು ಕೊಳ್ಳುವವನು ಕಮ್ಯುನಿಕೇಷನ್ ಕೂಡ ವಿಚಿತ್ರಾನೆ. ಇಬ್ಬರು ಚಪ್ಪಾಳೆ ತಟ್ಕೊಂಡೇ ವ್ಯವಹಾರ ಮುಗಿಸೋದು ನೋಡಿದ್ರೆ ಕ್ಲಾಪ್ಸ್ ಬಡಿ ಹೈ ಮಸ್ತ್ ಮಸ್ತ್ ಅಂತ ಆಡಬೇಕು ಅನ್ಸುತ್ತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ.

ಮಾರ್ಕೆಟ್ಟಲ್ಲಿ ಮಾರ್ತಾನೇ ಇರ್ತಾರೆ. ಶುಕ್ರವಾರ ಒಂದೇ ದಿನ ಕೇವಲ 4 ಗಂಟೆ ಗ್ಯಾಪಲ್ಲಿ ಕನಿಷ್ಠ 30 ಟನ್ ಚೀಸ್ ದೋಣಿಲಿ ಹಾಗೆ ಬಂದು ಹೀಗೆ ಮಾರಾಟ ಆಗೋಗುತ್ತೆ. ಮಾರುವವನು ಕೊಳ್ಳುವವನು ಕಮ್ಯುನಿಕೇಷನ್ ಕೂಡ ವಿಚಿತ್ರಾನೆ. ಇಬ್ಬರು ಚಪ್ಪಾಳೆ ತಟ್ಕೊಂಡೇ ವ್ಯವಹಾರ ಮುಗಿಸೋದು ನೋಡಿದ್ರೆ ಕ್ಲಾಪ್ಸ್ ಬಡಿ ಹೈ ಮಸ್ತ್ ಮಸ್ತ್ ಅಂತ ಆಡಬೇಕು ಅನ್ಸುತ್ತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಪ್ರತಿಭಾ ನಟರಾಜ್, ಪ್ರಧಾನ ಸಂಪಾದಕರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ವಿಜಯಪ್ರಕಾಶವಾಣಿ.
1: ಹೊಸತೊಂದನ್ನು ಮಾಡಲು ಹೊರಟಾಗ ಜನರು ಮೊದಲು ನಿಮ್ಮನ್ನು ಕಡೆಗಣಿಸುತ್ತಾರೆ, ನಂತರ ಅವಹೇಳನ ಮಾಡಿ ನಗುತ್ತಾರೆ, ತದನಂತರ ನಿಮ್ಮೊಡನೆ ಜಗಳಕ್ಕೂ ಸಿದ್ಧರಾಗುತ್ತಾರೆ, ಆದರೆ ಕೊನೆಯಲ್ಲಿ ನೀವು ಗೆಲ್ಲುತ್ತೀರಿ. ಹೀಗೆ ಹೇಳಿದವರು ಮಹಾತ್ಮ ಗಾಂಧೀಜಿ.
2: ಪುಟ್ಟು ಇಲ್ಲಿ ನೋಡಿ, ಇಲ್ಲಿ ಏನ್ ತಂದಿನ ನೋಡು ನಿನಗಾಗಿ. ಯಾಕ್ ಪುಟ್ಟು, ನನ್ ಕೂಡ ಮಾತಾಡುದಿಲ್ಲ ನೀ?
3: ನನ್ಗೇನು ಬಣ್ಣಿ ತಂದಿದ್ದ ಬೇಡ. ಸರಿ ದೂರ.
2: ನಿನಗ ಹೊಸ ಫ್ರಾಕು ಕೇಕು ಎಲ್ಲಾ ತಂದಿನ ನೋಡಿಲ್ಲ.
3: ನೀ ತಂದಿದ್ದೇನು ಬೇಡ.
2: ಯಾಕ ಅಷ್ಟೊಂದ್ ಬ್ಯಾಸರ ನನ್ ಮೇಲೆ?
3: ನಿನ್ ಕೈ ಬಾಯಿ ಎಲ್ಲಾ ಅಂಗಿ ಸತಕ್ ಚುಟ್ಟ ವಾಸನೆ.
2: ಏ ರಾಣಿ
3: ಬಿಡು, ನನ್ ಕೈ ಬಿಡು, ದೂರ್ ಸರಿ. ಮನೆ ತುಂಬಾ ಚುಟ್ಟಿನ ಸಾಕಾಗಿ ನೋಡಲ್ಲ.
4: ಪ್ರಕಟಣೆಗಳು ನಂತರ 6:40 ಪ್ರದೇಶ ಸಮಾಚಾರ.
5: ವನಸ್ಪಂದನ
4: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 FM ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.

0: ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.
1: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ,
0: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಕನ್ನಡದ ಹಿರಿಯ ನಟ ಅನಂತನಾಗ್ ಅವರಿಗೆ ಒಲಿದ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಬ್ಯಾಂಕ್ ಸಾಲ ಮರುಪಾವತಿಗೆ ವಿನಾಯಿತಿ ಘೋಷಣೆ. ಬಲವಂತದ ವಸೂಲಿ ನಿಷೇಧ. ಬಡವರಿಗೆ ನಿವೇಶನ ನೀಡುವ ಯೋಜನೆಯನ್ನು ಗಂಭೀರವಾಗಿ ಪರಿಗಣಿಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಳೆ ರಾಜ್ಯ ಪ್ರವಾಸ. ಹುಬ್ಬಳ್ಳಿಯಲ್ಲಿ ನೂತನ ಖಾಸಗಿ ವೈದ್ಯಕೀಯ ಕಾಲೇಜು ಕಟ್ಟಡ ಹಾಗೂ ಆಸ್ಪತ್ರೆ ಲೋಕಾರ್ಪಣೆ. ಹವಾನಿಯಂತ್ರಿತ ಕೊಠಡಿ ಬಿಟ್ಟು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ನಿರ್ದೇಶನ. ಭಾರತೀಯ ಚಲನಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಹಾಗೂ ಹಲವು ತಲೆಮಾರುಗಳಿಗೆ ಸ್ಫೂರ್ತಿಯಾಗಿರುವ ಅದ್ಭುತ ಚಲನಚಿತ್ರ ಪ್ರಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ 2024 ಘೋಷಿಸಿದೆ. ಗುಜರಾತ್ನ ಕೆವಾಡಿಯಾದಲ್ಲಿ ಈ ತಿಂಗಳ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಪ್ರಶಸ್ತಿಗೆ ಭಾಜನರಾಗಿರುವ ಅನಂತನಾಗ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಅನಂತನಾಗ್ ಅವರ ಸಹಜ ಅಭಿನಯ, ಬಹುಮುಖ ಪ್ರತಿಭೆ ಮತ್ತು ಚಾತುರ್ಯವು ಭಾರತೀಯ ಚಲನಚಿತ್ರ ರಂಗದ ಮೇಲೆ ದಶಕಗಳ ಕಾಲ ಅಳಿಸಲಾಗದ ಛಾಪು ಮೂಡಿಸಿದೆ ಎಂದು ಬಣ್ಣಿಸಿದ್ದಾರೆ. ಒಬ್ಬ ಅತ್ಯುನ್ನತ ಕಲಾವಿದನಿಗೆ ಇದು ನಿಜಕ್ಕೂ ಅತ್ಯಂತ ಸೂಕ್ತವಾದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. 2025 ಅನಂತನಾಗ್ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಕನ್ನಡ ಚಿತ್ರರಂಗಕ್ಕೆ ನೀಡಿದ ಅದ್ಭುತ ಕೊಡುಗೆಗಾಗಿ 1995 ಸಾಲಿನ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ವರನಟ ಡಾ ರಾಜ್ಕುಮಾರ್ ಅವರಿಗೆ ನೀಡಿ ಗೌರವಿಸಲಾಗಿತ್ತು. ರಾಜ್ಕುಮಾರ್ ಬಳಿಕ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕ ಎರಡನೇ ಗೌರವ ಇದಾಗಿದೆ. ಅನಂತನಾಗ್ ಅವರು ನಟರಾಗಿ ಕನ್ನಡ, ಹಿಂದಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್ ಭಾಷೆಗಳಲ್ಲಿ ಸ್ಮರಣೀಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ರಾಜ್ಯದ ಬರಪೀಡಿತ ತಾಲೂಕುಗಳ ರೈತರ ನೆರವಿಗೆ ಧಾವಿಸಿರುವ ಬ್ಯಾಂಕರ್ಗಳ ರಾಜ್ಯಮಟ್ಟದ ಸಮಿತಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲಗಳ ಮರುಪಾವತಿಗೆ ಸಂಬಂಧಿಸಿದಂತೆ ವಿಶೇಷ ಪರಿಹಾರ ಯೋಜನೆ ಪ್ರಕಟಿಸಿದೆ. ಸಾಲ ಮರುಪಾವತಿಗೆ 12 ಕಾಲಾವಕಾಶ ನೀಡುವುದರ ಜೊತೆಗೆ ಒಟ್ಟು ಸಾಲ ಮರುಪಾವತಿಯ ಅವಧಿಯನ್ನು ವಿಸ್ತರಿಸಿ ರೈತರಿಗೆ ನೆರವಾಗಲು ನಿರ್ಧರಿಸಿದೆ. ರಾಜ್ಯದ ಕಿಸಾನ್ ಕ್ರೆಡಿಟ್ ಕಾರ್ಡ್, ಕೃಷಿ ಸಾಲಗಳು, ಹೈನುಗಾರಿಕೆ, ರೇಷ್ಮೆ ಹಾಗೂ ಮೀನುಗಾರಿಕೆ ಸೇರಿದಂತೆ ಇತರ ಕೃಷಿ ಸಂಬಂಧಿತ ಸಾಲಗಳಿಗೆ 12 ಮೊರಟೋರಿಯಂ ನೀಡಲು ನಿರ್ಧರಿಸಿದೆ. ಸಾಧಾರಣ ಬರಪೀಡಿತ ತಾಲೂಕುಗಳಲ್ಲಿ ಸಾಲ ಮರುಪಾವತಿ ಅವಧಿಯನ್ನು 36 ಹಾಗೂ ತೀವ್ರ ಬರಪೀಡಿತ ತಾಲೂಕುಗಳಲ್ಲಿ 60 ವಿಸ್ತರಿಸಲಾಗಿದೆ. ಈ ವರ್ಷ ರೈತರಿಂದ ಯಾವುದೇ ರೀತಿಯ ಬಲವಂತದ ಸಾಲ ವಸೂಲಾತಿ ಮಾಡದಂತೆ ಕಟ್ಟುನಿಟ್ಟಿನ ಜೀರೋ ಟಾಲರೆನ್ಸ್ ನೀತಿಯನ್ನು ಜಾರಿಗೆ ತರಲಾಗಿದೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರತ್ ಜೋಡೋ ಯುವ ಸಂಘದ ನೋಂದಣಿ ಕಾರ್ಯ ತ್ವರಿತಗೊಳಿಸಬೇಕು ಹಾಗೂ ಪ್ರಜಾಸೇವಾ ಅಭಿಯಾನದಲ್ಲಿ ಬರುವ ಅರ್ಜಿಗಳನ್ನು ತ್ವರಿತ ವಿಲೇವಾರಿ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಬಡವರಿಗೆ ನಿವೇಶನ ನೀಡುವ ಕಾರ್ಯಕ್ರಮ ಘೋಷಣೆಯಾದ ಬಳಿಕ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತಿದ್ದು, ಈ ಯೋಜನೆಯನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಭೂಮಿ ಗುರುತಿಸುವ ಕೆಲಸ ಆಗಿಲ್ಲ. ಅಧಿಕಾರಿಗಳು ಭೂಮಿ ಗುರುತಿಸುವ ಪ್ರಕ್ರಿಯೆಯನ್ನು ತಿಂಗಳಾಂತ್ಯದ ವೇಳೆಗೆ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ವಿವಿಧ ಕಾರಣಗಳಿಂದಾಗಿ ಬೇರೆ ಸ್ಥಳಗಳಿಗೆ ಸ್ಥಳಾಂತರಗೊಂಡಿರುವ ಜನರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯಾದ್ಯಂತ 3,81,000 ಮತದಾರರ ಮ್ಯಾಪಿಂಗ್ ಕಾರ್ಯ ಇನ್ನೂ ಪೂರ್ಣಗೊಂಡಿಲ್ಲ ಎಂದು ತಿಳಿಸಿದ್ದಾರೆ. ಶಾಶ್ವತ ನಿವಾಸಿ ಪ್ರಮಾಣಪತ್ರಗಳನ್ನು ನೀಡುವಲ್ಲಿ ವಿಳಂಬ ಮಾಡಬೇಡಿ. ಅರ್ಜಿ ನಮೂನೆ 6 ಕುರಿತು ಹೆಚ್ಚಿನ ಗಮನ ಹರಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಹುಬ್ಬಳ್ಳಿಯಲ್ಲಿ ನೂತನ ಖಾಸಗಿ ವೈದ್ಯಕೀಯ ಕಾಲೇಜು ಕಟ್ಟಡ ಹಾಗೂ 1,200 ಹಾಸಿಗೆಗಳ ಆಸ್ಪತ್ರೆಯನ್ನು ಜನಸೇವೆಗೆ ಸಮರ್ಪಿಸಲಿದ್ದಾರೆ. ಈ ಕುರಿತಂತೆ ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಎಲ್ಇ ಅಕಾಡೆಮಿ ಕುಲಪತಿ ಡಾ ಪ್ರಭಾಕರ ಬಿ ಕೋರೆ, 700

0: ಕೋಟಿ ರೂಪಾಯಿ ವೆಚ್ಚದಲ್ಲಿ 50 ಎಕರೆ ಪ್ರದೇಶದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು 1200 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿವಿಧ ಸರ್ಕಾರಿ ಯೋಜನೆಗಳ ಅಡಿ ಅರ್ಹ ಫಲಾನುಭವಿಗಳಿಗೂ ಚಿಕಿತ್ಸೆ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಪ್ರತಿ ಬುಧವಾರ 9:15
0: ಕಾವೇರಿ ನೀರಾವರಿ ನಿಗಮ ವ್ಯಾಪ್ತಿಯ ಯೋಜನೆಗಳು, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೇಕೆದಾಟು ಯೋಜನೆ ಕುರಿತಂತೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸದೆ ಕಾರ್ಯೋನ್ಮುಖರಾಗಬೇಕು ಎಂದು ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕಾವೇರಿ ನೀರಾವರಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಸ್ಪಂದಿಸುವಂತೆ ತಿಳಿಸಿದ್ದಾರೆ. ಕೆಲಸ ಮಾಡದ ಅಧಿಕಾರಿಗಳ ಶಿಸ್ತು ಕ್ರಮ ಎದುರಿಸಲು ಸಿದ್ದರಾಗಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ. 5 ವರ್ಷಗಳಲ್ಲಿ ಸುಮಾರು 112.88 ಟಿಎಂಸಿ ಹೆಚ್ಚುವರಿ ಕಾವೇರಿ ನೀರು ಸಮುದ್ರ ಪಾಲಾಗಿದೆ. ಇದಕ್ಕೆ ಮೇಕೆದಾಟು ಯೋಜನೆಯೊಂದೇ ಶಾಶ್ವತ ಪರಿಹಾರ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೇಂದ್ರದಿಂದ 4,500 ಎಲೆಕ್ಟ್ರಾನಿಕ್ ಬಸ್ಸುಗಳನ್ನು 21,000 ಕೋಟಿ ವೆಚ್ಚದಲ್ಲಿ ಖರೀದಿ ಮಾಡಿ ಪ್ರಯಾಣಿಕರ ಸಂಚಾರ ವ್ಯವಸ್ಥೆಗೆ ಅನುಕೂಲ ಮಾಡಿದೆ ಎಂದು ಸಾರಿಗೆ ಸಚಿವ ಬಿಎಸ್ ಭೈರತಿ ಸುರೇಶ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಕುಣಿಗಲ್ ಬೆಂಗಳೂರು ಮಾರ್ಗವಾಗಿ ನೂತನ ಹವಾ ನಿಯಂತ್ರಿತ ವಜ್ರ ವಿಸ್ತಾರ ಬಸ್ ಸೇವೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯವು ಜಾಗತಿಕ ಮಟ್ಟದಲ್ಲಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ತಾಣವಾಗಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ವಿದ್ಯುನ್ಮಾನ ನಾಯಕತ್ವ ಸಮಾವೇಶದಲ್ಲಿ ಮಾತನಾಡಿದ ಅವರು, ನಮ್ಮಲ್ಲೇ ವಿನ್ಯಾಸ, ಉತ್ಪಾದನೆ, ಪರೀಕ್ಷೆ ಮತ್ತು ರಫ್ತು ವಹಿವಾಟು ಸೇರಿದಂತೆ ಪ್ರತಿಯೊಂದು ಚಟುವಟಿಕೆ ನಡೆಯಬೇಕು ಎಂಬುದು ಸರ್ಕಾರದ ಗುರಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ 20,000 ಹೆಚ್ಚು ಚಿಪ್ ವಿನ್ಯಾಸಕಾರರು, 10,000 ಹೆಚ್ಚು ಅನಲಾಗ್ ಎಂಜಿನಿಯರ್ಗಳು ಇದ್ದು ಈಗಾಗಲೇ ಹಲವು ದಿಗ್ಗಜ ಕಂಪನಿಗಳು ರಾಜ್ಯದಲ್ಲಿ ನೆಲೆಯೂರಿವೆ. ದೀರ್ಘಾವಧಿ ಲಾಭವನ್ನು ಪರಿಗಣಿಸಿ ಬೆಂಗಳೂರು, ಮೈಸೂರು ಮತ್ತು ಹುಬ್ಬಳ್ಳಿ ಧಾರವಾಡವನ್ನು ಎಲೆಕ್ಟ್ರಾನಿಕ್ಸ್ ಉದ್ಯಮದ ಕ್ಲಸ್ಟರ್ ಆಗಿ ಪರಿವರ್ತಿಸಲಾಗುತ್ತಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. 2025-26 ಶೈಕ್ಷಣಿಕ ವರ್ಷದ ಅತ್ಯುತ್ತಮ ಎನ್ಡಿಎ ಫಲಿತಾಂಶಕ್ಕಾಗಿ ಬೆಂಗಳೂರಿನ ರಾಷ್ಟೀಯ ಮಿಲಿಟರಿ ಶಾಲೆ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ COAS ಟ್ರೋಫಿಯನ್ನು ಗೆದ್ದುಕೊಂಡಿದೆ. ದೆಹಲಿಯ ಮಾಣೇಕ್ಷಾ ಕೇಂದ್ರದಲ್ಲಿ ನಡೆದ ರಾಷ್ಟೀಯ ಮಿಲಿಟರಿ ಶಾಲೆಗಳ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಟ್ರೋಫಿ ನೀಡಲಾಗಿದೆ. ಚನ್ನಪಟ್ಟಣ ಆಟಿಕೆಗಳ ಆಧುನೀಕರಣ, ಕುಶಲಕರ್ಮಿಗಳ ಸಬಲೀಕರಣ ಮತ್ತು ಹೊಸ ಮಾರುಕಟ್ಟೆ ಸೃಷ್ಟಿಗೆ ಇಂದು ಚಾಲನೆ ದೊರೆತಿದೆ. ಈ ಮೂಲಕ ಚನ್ನಪಟ್ಟಣ ಆಟಿಕೆ 2.0 ಮೂಲಕ ಜಾಗತಿಕ ಮಾರುಕಟ್ಟೆಯತ್ತ ಹೆಜ್ಜೆ ಇಟ್ಟಿದೆ. ರಾಮನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದು ಆಟಿಕೆಗಳ ಪರಂಪರೆಯನ್ನು ಆಧುನಿಕ ತಂತ್ರಜ್ಞಾನ, ನವೀನತೆ, ಉದ್ಯಮಶೀಲತೆ ಮತ್ತು ಜಾಗತಿಕ ಮಾರುಕಟ್ಟೆಯೊಂದಿಗೆ ಸಂಯೋಜಿಸಿ ಹೊಸ ಅವಕಾಶಗಳನ್ನು ಸೃಷ್ಟಿಸುವ ಕುರಿತಂತೆ ಚರ್ಚಿಸಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಗ್ರಾಮ ಪಂಚಾಯಿತಿಗಳಿಗೆ ಲಭ್ಯವಿರುವ ಅನುದಾನವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಎಂದು ಬೆಂಗಳೂರು ನಗರ ಉಸ್ತುವಾರಿ ಸಚಿವ ಕೃಷ್ಣಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಆದ್ಯತೆ ನೀಡಬೇಕು. ಹಲವು ವರ್ಷಗಳಿಂದ ನಿಷ್ಕ್ರಿಯಗೊಂಡಿರುವ 1,000ಕ್ಕೂ ಹೆಚ್ಚು ಕೊಳವೆ ಬಾವಿಗಳ ಆರ್ಆರ್ ಸಂಖ್ಯೆಯನ್ನು ಹೊಸ ಸಂಪರ್ಕಗಳಿಗೆ ವರ್ಗಾಯಿಸುವಂತೆ ತಿಳಿಸಿದ್ದಾರೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಇಂದು ಹಿಂದಿ ಪಾಕ್ಷಿಕ ನಡೆಯಿತು. ಉಪ ಮಹಾನಿರ್ದೇಶಕ ಪಿ ಸಂಜೀವ್ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸುದ್ದಿ ಹಾಗೂ ಕಾರ್ಯಕ್ರಮ ವಿಭಾಗದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಿಂದಿ ಪಾಕ್ಷಿಕ ಆಚರಣೆ ಹಿನ್ನೆಲೆಯಲ್ಲಿ ಇದೇ ತಿಂಗಳ 30ರವರೆಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡದ ಹಿರಿಯ ನಟ ಅನಂತನಾಗ್ ಅವರಿಗೆ ಒಲಿದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಬ್ಯಾಂಕ್ ಸಾಲ ಮರುಪಾವತಿಗೆ ವಿನಾಯಿತಿ ಘೋಷಣೆ, ಬಲವಂತದ ವಸೂಲಿ ನಿಷೇಧ. ಬಡವರಿಗೆ ನಿವೇಶನ ನೀಡುವ ಯೋಜನೆಯನ್ನು ಗಂಭೀರವಾಗಿ ಪರಿಗಣಿಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದೇ

0: 19ರಂದು ರಾಜ್ಯ ಪ್ರವಾಸ, ಹುಬ್ಬಳ್ಳಿಯಲ್ಲಿ ನೂತನ ಖಾಸಗಿ ವೈದ್ಯಕೀಯ ಕಾಲೇಜು ಕಟ್ಟಡ ಹಾಗೂ ಆಸ್ಪತ್ರೆ ಲೋಕಾರ್ಪಣೆ ಮತ್ತು ಹವಾನಿಯಂತ್ರಿತ ಕೊಠಡಿ ಬಿಟ್ಟು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ನಿರ್ದೇಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸುಸ್ತಿ ನಿಯಮದೊಳಗವನೇ ಹೋಗಿ
2: ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
4: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
5: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
5: ಮಣ್ಣಿನ ಮಗ

0: ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಎರೆಹುಳು ಗೊಬ್ಬರದ ಮಹತ್ವ ಈ ವಿಷಯ ಕುರಿತು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಲೂಕಿನ ತಂಗಡಗಿ ಗ್ರಾಮದ ಯುವ ರೈತರಾದ ಬಸವರಾಜ್ ಸಿದ್ರಾಮಪ್ಪ ನಿಡುಗುಂದಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ ಎನ್ ಸಾಣುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರಿ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಯುವ ರೈತರಿದ್ದಾರೆ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಲೂಕಿನ ತಂಗಡಿಗಿ ಗ್ರಾಮದವರು. ಇವರು ಬಸವರಾಜ್ ಸಿದ್ದರಾಮಪ್ಪ ನಿಡುಗುಂದಿ ಅಂತೇಳಿ ಇವರು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ವಿಶೇಷ ಅಂತಂದ್ರೆ 26 ವರ್ಷದಿಂದ ಇವರು ಎರೆಹುಳು ಸಾಕಾಣಿಕಾ ಘಟಕವನ್ನು ಸ್ಥಾಪನೆ ಮಾಡಿ ಅಲ್ಲಿ ಎರೆಹುಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಗೊಬ್ಬರ ಮತ್ತು ಎರೆ ಜಲವನ್ನು ಕೂಡ ಇವರು ರೆಡಿ ಮಾಡಿ ಮಾರಾಟ ಮಾಡಿ ಆದಾಯವನ್ನು ಪಡಿತಾ ಇದ್ದಾರೆ. ಬನ್ನಿ, ಇವರು ನಮ್ಮ

0: ಮಾತಾಡಿಸಿ ಅವರಿಂದಲೇ ನಾವು ಈ ಸಾವಯವ ಕೃಷಿ ಪದ್ಧತಿಯನ್ನು ಯಾವ ರೀತಿ ಅಳವಡಿಸಿಕೊಂಡ್ರು, ಯಾವ ರೀತಿ ಸಾವಯವ ಕೃಷಿಯನ್ನು ಮಾಡಬೇಕು, ಅದರ ಜೊತೆಗೆ ವಿಶೇಷ ಅಂದರೆ ಈ ನಮ್ಮ ರೈತ ಮಿತ್ರ ಅಂತ ಏನು ಹೇಳ್ತೀವಿ, ಎರೆಹುಳುವನ್ನು ಯಾವ ರೀತಿ ಸಾಕಾಣಿಕೆ ಘಟಕವನ್ನು ಮಾಡಿ ಅದರಲ್ಲಿ ಇರುವಂಥ ಗೊಬ್ಬರವನ್ನು ರೆಡಿ ಮಾಡಿ ಅಂದರೆ ಒಂದು ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ, ಅದರಿಂದಲೇ ಅವರು ಆದಾಯವನ್ನು ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ಬಸವರಾಜ್ ಸಿದ್ದರಾಮಪ್ಪ ನಿಡುಗುಂದಿಯವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
1: ನಮಸ್ಕಾರ ಸರ್.
0: ಬಸವರಾಜ್ ಅವರೇ, ಮೊದಲೇದಾಗಿ ತಮ್ಮ ಪರಿಚಯನ ಮಾಡಿಕೊಡ್ರಿ.
1: ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಬಸವರಾಜ್ ಸಿದ್ದರಾಮಪ್ಪ ನಿಡುಗುಂದಿ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಲೂಕು ತಂಗಡಿಗಿ ಗ್ರಾಮದಿಂದ ಬರ್ತೀನಿ ಸರ್. ನಾವು ಕಳೆದ 26 ವರ್ಷಗಳಿಂದ ಎರೆಹುಳು ಸಾಕಾಣಿಕೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮಲ್ಲಿ ಇದು ಆಸಕ್ತಿ ಇರೋ ಕಾರಣ ಚಿಕ್ಕವರಿರೋದ್ರಿಂದ ನಾವು ಎರೆಹುಳದಲ್ಲಿ ಮತ್ತು ಸಾವಯವ ಮಾಡಲೇಬೇಕು ಅಂಥೇಳಿ ಅದರಲ್ಲಿಯೂ ಕೂಡ ಹಂತ ಹಂತವಾಗಿ ಮಾಡ್ತಾ ಬಂದ್ವಿ. ತದನಂತರ ನಾವು ವಿಷಯವಾಗಿ ನಾನು ಆರ್ಟಿಕಲ್ಚರ್ ಅಂತೇಳಿ ಒಂದು ವಿದ್ಯಾಭ್ಯಾಸವನ್ನು ಮಾಡಿಕೊಂಡೆ. ಅದರ ನಂತರ ನಾನು ಒಂದು ಆರ್ಮಿ ಜಾಯಿನ್ ಮಾಡಿದೆ. ಅಲ್ಲಿ 7 ವರ್ಷದ ಒಂದು ಸೇವೆ ಸಲ್ಲಿಸಿ ಮತ್ತೆ ನಮಗೂ ಕೃಷಿಯಲ್ಲಿ ಆಸಕ್ತಿ ಇರುವ ಕಾರಣ ಹಲವಾರು ವಿಷಯವನ್ನು ಇಟ್ಟುಕೊಂಡು ನಾನು ನನ್ನ ಒಂದು ಉದ್ಯೋಗಕ್ಕೆ ಏನಪ್ಪ ಅಂದ್ರೆ ಪ್ರೀಮೆಚೂರ್ ತೆಗೆದುಕೊಂಡು ನಾನು ಬಂದು ಮತ್ತೆ ನನ್ನನ್ನು ನಾನು ಕೃಷಿಯಲ್ಲಿ ತೊಡಗಿಸ್ಕೊಂಡೆ. ಈ ಸದ್ಯಕ್ಕೆ ಏನಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಎರೆಹುಳದಲ್ಲೇ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಾವು ಮಾಡಬೇಕು, ಇನ್ನೂ ಸಾವಿರಾರು ಜನರು ಈ ಎರೆಹುಳಕ್ಕೆ ಬರಲಿ, ಸಾವಯವ ರೈತರು ಮಾಡಿ ಮತ್ತು ಈ ಭೂಮಿಯನ್ನು ಒಂದು ಕಾಪಾಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಇದರಲ್ಲಿ ನಾವು ಮಗ್ನರಾಗಿದ್ದೀವಿ ಸರ್.
0: ಅದೇ ರೀತಿ ಬಸವರಾಜ್ ಅವರೇ, ಈಗ ತಾವು ಎರೆಹುಳು ಬಗ್ಗೆ ಹೇಳ್ತಾ ಇದ್ರಿ, ಈ ಎರೆಹುಳು ಅಂದ್ರೆ ಏನು, ಅದನ್ನ ಯಾವ ರೀತಿ ನಾವು ಎರೆಹುಳು ಘಟಕವನ್ನು ಸ್ಥಾಪನೆ ಮಾಡಬೇಕು ಅಂತ ತಾವು ಹೇಳ್ತಾ ಇದ್ರಿ?
1: ಮೊದಲೇದಾಗಿ ಎರೆಹುಳದ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ನಾವು ತಿಳ್ಕೋಬೇಕು. ಎರೆಹುಳನ್ನೇ ಯಾಕೆ ರೈತನ ಮಿತ್ರ ಅಂತ ಕರೀತಾರೆ?
0: ಹೌದು ಹೌದು
1: ಸರ್. ಎರೆಹುಳು ಏನಪ್ಪ ಅಂತಂದ್ರೆ ಭೂಮಿಗೆ ಒಳ್ಳೆ ಕೆಲಸನೇ ಮಾಡುತ್ತೆ, ಯಾವುದೇ ರೀತಿ ಕೆಟ್ಟ ಪರಿಣಾಮ ಬೀರೋದಿಲ್ಲ. ಇದು ಭೂಮಿಯಲ್ಲಿರುವಂತಹ ಸಾವಯವ ಪದಾರ್ಥವನ್ನು ತಿಂದು ಒಂದು ರಂಧ್ರವನ್ನು ಕುರಿತಾ ಆಳಕ್ಕೆ ಹೋಗಿ ಇನ್ನೊಂದು ರಂಧ್ರದ ಮೂಲಕ ವಾಪಸ್ ಮೇಲ್ಗಡೆ ಬರುತ್ತೆ. ಅಲ್ಲಿರುವಂತಹ ಆಹಾರ ಪದಾರ್ಥಗಳನ್ನು ತಿಂದು ಮೇಲ್ಗಡೆ ಬಂದು ತನ್ನ ವಿಸರ್ಜನೆ ಮಾಡುತ್ತೆ. ಅದೇ ಏನಪ್ಪ ಅಂತಂದ್ರೆ ಗೊಬ್ಬರವಾಗಿ ನಮ್ಗೆ ಕನ್ವರ್ಟ್ ಆಗುತ್ತೆ. ಇದರಲ್ಲಿ ಭೂಮಿಗೆ ಒಂದು ರಂಧ್ರದಿಂದ ಒಳಗಡೆ ಹೋಗಿ ಇನ್ನೊಂದು ರಂಧ್ರದಿಂದ ಬರೋದ್ರಿಂದ ಭೂಮಿಯಲ್ಲಿ ಗಾಳಿ ಕೂಡ ಆಡುತ್ತೆ. ಅದೇ ರೀತಿ ಇದು ಯಾವುದೇ ರೀತಿಯ ಜೀವಂತ ಬೇರುಗಳನ್ನು ತಿನ್ನೋದಿಲ್ಲ. ಭೂಮಿಯಲ್ಲಿ ತೇವಾಂಶವಿದ್ದರೆ ಸಾಕು, ಮತ್ತು ಸಾವಯವ ಪದಾರ್ಥಗಳು ಯಾವುದೇ ರೀತಿಯ ಭೂಮಿಯಲ್ಲಿ ತಪ್ಪಲಗಳು ಕೊಳತಿದ್ರೆ ಅದನ್ನೇ ತಿಂದು ಅಲ್ಲೇ ಒಳ್ಳೆ ಬೇರಿಗೆ ಗೊಬ್ಬರವನ್ನು ಹಾಕಿ ಕೊಡ್ತತಿ. ಇದು ಮೇಲೆ ಕೆಳಗೆ ಅಡ್ಡಾಡೋದ್ರಿಂದ ಭೂಮಿ ಒಂದು ರೀತಿ ಉಳುಮೆ ಮಾಡಿದಂಗೆ ಆಗಿಬಿಡ್ತತಿ. ನಾವು ಉಳುಮೆ ಮಾಡುವ ಅವಶ್ಯಕತೆ ಏನೂ ಇಲ್ಲ, ಕೆಳಗಡೆ ಇರುವಂತಹ ಪೋಷಕಾಂಶಗಳನ್ನು ತಿಂದು ಮೇಲ್ಪದರಕ್ಕೆ ತಂದು ಹಾಕುತ್ತ ಈ ರೀತಿ ಮಾಡೋದ್ರಿಂದ ಭೂಮಿ ಒಂದು ರೀತಿ ನೇಗಿಲಾದಂಗೆ ಆಗುತ್ತೆ, ಸಡಿಲಗೊಳ್ಳುತ್ತೆ. ಹಾಗಾಗಿ ಭೂಮಿಗೆ ಇದು ಒಳ್ಳೆ ಕೆಲಸ ಮಾಡೋದ್ರಿಂದನೇ ರೈತನ ಮಿತ್ರ ಅಂತ ಕರಿತಾ ಇದ್ವಿ ಸರ್.
0: ಅದೇ ರೀತಿ ಈಗ ತಾವು ರೈತನ ಮಿತ್ರ ಎರೆಹುಳು ಅಂತ ಹೇಳಿದ್ರಿ, ಈ ಎರೆಹುಳು ಅಂದ್ರೆ ಈಗ ಹಳೆಯ ಬೇರುಗಳನ್ನ ಎಲೆಗಳನ್ನ ತಿಂದ ನಮ್ಮ ಹೊಸ ಬೇರು ಅಂದ್ರೆ ಈಗ ಒಂದು ಹೊಸ ಏನು ಬೆಳೆ ಬೆಳಿತೀವಿ ಅದಕ್ಕೆ ಪೌಷ್ಟಿಕಾಂಶಗಳನ್ನ ಪೋಷಕಾಂಶಗಳನ್ನ ಒದಗಿಸ್ತೈತೆ ಅಂತ ಹೇಳ್ತಾ ಇದ್ರಿ. ಇದನ್ನ ನಾವು ಎರೆಹುಳು ಘಟಕವನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕಂತ ತಾವು ಹೇಳ್ತೀರಿ?
1: ಈ ಎರೆಹುಳು ನಾವು ಸಾಕಾಣಿಕೆ ಮಾಡ್ಬೇಕಪ್ಪ ಅಂತಂದ್ರೆ ಇದರಲ್ಲಿ 4 ವಿಧಾನಗಳದ ಸರ್. ಈ 4 ವಿಧಾನದಲ್ಲಿ ಮೊದಲನೇದಾಗಿ ನಾವು ಇಟ್ಟಿಗೆಯಿಂದ ತೊಟ್ಟಿ ಕಟ್ಟಿಕೊಂಡು ಮೇಲ್ಗಡೆ ಒಂದು ಶೆಡ್ ರೀತಿ ನಿರ್ಮಾಣ ಮಾಡ್ಕೋಬೇಕು. ಯಾವುದೇ ರೀತಿ ನೇರವಾಗಿ ಮಳೆ ನೀರು ಬೀಳದ ಹಾಗೆ ಮತ್ತು ಸೂರ್ಯನ ಕಿರಣಗಳು ಅದರ ಮೇಲೆ ಬೀಳದೇ ಇರುವ ಹಾಗೆ ನಾವು ಮೇಲ್ಛಾವಣಿಯನ್ನು ಮಾಡಿಕೊಂಡು ಒಂದು ಇಟ್ಟಿಗೆಯಿಂದ ಅದರ ತೊಟ್ಟಿಯ ಅಳತೆ ಬಂದು 3 ಫೂಟು ಅಗಲ, 1 ಫೂಟು ಎತ್ತರ, ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಉದ್ದ. ನಾವು 10 ಫೂಟ್ ಆದರೂ ಮಾಡ್ಬೋದು, 20 ಫೂಟ್ ಆದರೂ ಮಾಡ್ಬೋದು, 30 ಫೂಟು ನಮ್ಮ ಸ್ಥಳಾವಕಾಶವನ್ನು ನೋಡಿಕೊಂಡು ನಾವು ಉದ್ದವನ್ನು ಮಾಡ್ಕೋಬೋದು. ಇದರಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಅಗಲ ಮತ್ತು ಎತ್ತರ ಇದು ಮಾತ್ರ ನಾವು ಮುಖ್ಯವಾಗಿ ಆಯ್ಕೆ ಮಾಡ್ಕೋಬೇಕು.
0: ಅಂದ್ರೆ ಈ ಅಗಲ ಮತ್ತು ಎತ್ತರ, ಈಗ ತಾವು ಹೇಳಿದ್ರಿ ಅಗಲ 3 ಫೂಟ ಎತ್ತರ 1 ಫೂಟ ಅಂತ ಹೇಳಿ, ಅದರಲ್ಲಿ ಸೈಜ್ ಹೆಚ್ಚು ಕಡಿಮೆ ಆಗಬಾರ್ದನ್ನ
1: ಸರ್? ಆಗ್ಬಹುದು, ಆದ್ರೆ ತೊಂದರೆಗಳೇನೆ ಜಾಸ್ತಿ ಆಗ್ಬೋದು. ಅದಕ್ಕೆ ನಾವು ಇದನ್ನ ಹಂತ ಹಂತವಾಗಿನೇ ಮಾಡ್ಕೋತ ಬಂದಿವಿ ಸರ್. ನಾವು ಮೊದಲು 3 ಫೂಟು ಎತ್ತರ ಇಟ್ಟಿದ್ವಿ, 4-5 ಫೂಟು ಅಗಲ ಮಾಡಿದ್ವಿ, ಅದರಲ್ಲಿ ಕೆಲವೊಂದಿಷ್ಟು ತೊಂದರೆಗಳನ್ನು ಅನುಭವಿಸಿದ್ವಿ. ನಾವು ಎಲ್ಲಿ 7 ಬೀಳು ಕಂಡಿದ್ದೀವಿ, ಈ ಮುಂಬರುವ ರೈತರು ಅದನ್ನು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವೇನಪ್ಪ ಅಂತ ಮೊದಲನೇದಾಗಿ ಅದನ್ನು ಅಳತೆಯನ್ನು ಅವರಿಗೆ ಮನದಟ್ಟು ಮಾಡಿಕೊಡ್ತಾ ಇದ್ದೀವಿ.
0: ಅಂದರೆ ಇದು 3 ಫೂಟ ಅಗಲ 1 ಫೂಟ ಎತ್ತರದ ಅಳತೆ ಏನಿದೆ ಇದು ಬಹಳ ಯೋಗ್ಯವಾದಂಥ ಅಳತೆ ಅಂತ ಹೇಳ್ತಾ ಇದ್ರಿ?
1: ಹೌದು ಸರ್, ಖಂಡಿತ ಸರ್. ಯಾಕಪ್ಪ ಅಂತಂದರೆ ನಾವು 3 ಫೂಟು ಮೊದಲ ಎತ್ತರ ಇಟ್ಟಿದ್ವಿ, ಅದರಲ್ಲಿ ಆಳಕ್ಕೆ ಹೋದಂಗೆ ಗೊಬ್ಬರ ತೆಗೆಯೋದು ಸಮಸ್ಯೆ ಆಗ್ತಾ ಐತಿ. ಮತ್ತೆ ಅದೇ ರೀತಿ ಏನಪ್ಪ ಅಂತಂದ್ರೆ ಅದು ಆಗ್ಬೇಕಂದ್ರೂ ಭಾಳ ಸಮಯ ತಗೊಂತತ್ರಿ. ಕೆಳಗಡೆ ಹೋದಂಗೆಲ್ಲ ಹುಳುಗಳ ಏನವು ಸಂತಾನೋತ್ಪತ್ತಿ ಕೂಡ ಕಡಿಮೆ ಆಗುತ್ತೆ, ಗೊಬ್ಬರ ಉತ್ಪಾದನೆಯೂ ಕಡಿಮೆ ಆಗುತ್ತೆ. ಆ ರೀತಿ ತೊಟ್ಟಿ ಒಂದು ಖಾಲಿ ಆಗ್ಬೇಕಂದ್ರೆ ಕನಿಷ್ಠ ಒಂದು 7-8 ತಿಂಗಳ ಸಮಯ ತಗೊಂತತ್ರಿ. ಅದೇ ರೀತಿ ಮತ್ತೆ ನಾವು ಹಲವಾರು ಅದರಲ್ಲಿ 7 ಬೀಳುಗಳನ್ನು ಕಂಡ್ವಿ. ಇದೇನು ನಾವು ಫಸ್ಟ್ಗೆ 26 ವರ್ಷದಿಂದ ಪ್ರಾರಂಭ ಮಾಡಿದಾಗ ಒಂದೇ ದಿನಕ್ಕೆ ಸಕ್ಸಸ್ ಸಿಗಲಿಲ್ಲ. ಅಲ್ಲಿ ನಾವು ಏನನ್ನು ತಪ್ಪು ಮಾಡಿದ್ವಿ, ಈ ಮುಂಬರುವ ರೈತರಿಗೆ ನಾ ಆ ತಪ್ಪನ್ನು ಮಾಡಬಾಡ್ರಿ ಅಂತ ಮುನ್ನೆಚ್ಚರಿಕೆಯಾಗಿ ಕೊಟ್ಟು ಅವ್ರ

0: ಅತಿ ಬೇಗನೆ ಆ ಒಂದು ಎರೆಹುಳದಲ್ಲಿ ಸಕ್ಸಸ್ ಕಾಣೋ ರೀತಿ ಅವರಿಗೆ ಮಾಹಿತಿ ಕೊಟ್ಟು ಕಳಿಸ್ತಾ ಇದ್ದೀವಿ ನಮ್ಮಲ್ಲಿ ಬಂದಂಥ ರೈತರಿಗೆ. ಅದೇ ರೀತಿ ಈ ರೀತಿ ಮಾಡಿದಂಥ ತೊಟ್ಟಿಯಲ್ಲಿ ಮೊದಲನೇದಾಗಿ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಹಾಕ್ಬೇಕು ನಾವು ಆ ತೊಟ್ಟಿಯಲ್ಲಿ. ಹಾಕದೇ ಇದ್ರೂ ನಡೆಯುತ್ತೆ, ಇದ್ದರೆ ಹಾಕಿದಷ್ಟು ಇನ್ನೂ ಒಳ್ಳೆಯದು. ಒಂದು ಅದು ಹಾಕುವ ಪ್ರಮಾಣ ಏನಿರಬೇಕು, ಕಡಿಮೆ ಇರಬೇಕು. ಅದು ಹಾಕೋದ್ರಿಂದ ಅದರಲ್ಲಿರುವಂಥ ಹೆಚ್ಚಿನ ಪ್ರಮಾಣದ ನೀರು ಬಸದು ಹೊರಗೆ ಬರುವಂಥ ಒಂದು ಕೆಲಸ ಮಾಡುತ್ತಾ ಕೆಳಭಾಗದಲ್ಲಿ ಮಾತ್ರ. ಇನ್ನುಳಿದ ತೊಟ್ಟಿಯನ್ನೇನಪ್ಪ ಅಂತ ಸಂಪೂರ್ಣ ನಾವು ಕೊಳೆತಂಥ ಗೊಬ್ಬರವನ್ನು ಮಾತ್ರ ತುಂಬಬೇಕು. ನಾವು ಅಲ್ಲೇ ತೆಗ್ನಾಗ ತಂದು ಹಾಕಿದೀವಪ್ಪ ಅಂದ್ರೆ ಭಾಳ ಸಮಯ ತಗೊಂತದ್ರಿ. ಹಾಗಾಗಿ ನಾವು ತಿಪ್ಪೆಯಲ್ಲಿ ನಾವು ಎಷ್ಟು ವಿಭಿನ್ನ ರೀತಿಯಲ್ಲಿ ಕೃಷಿ ತ್ಯಾಜ್ಯಗಳನ್ನು ನಾವು ಸೇರಿಸ್ತೀವಿ ಅಷ್ಟು ವಿಭಿನ್ನ ರೀತಿ ಕ್ವಾಲಿಟಿ ಏನಪ್ಪ ನಮ್ಮ ಗೊಬ್ಬರದಲ್ಲಿ ಬರ್ತತಿ. ಅದಕ್ಕೆ ನಾವು ಕಳೆತಂಥ ಗೊಬ್ಬರವನ್ನು ಈ ತೊಟ್ಟಿಗೆ ಬಂದು ತುಂಬಿಸ್ಬೇಕು. ಅದು ತುಂಬಿಸಿದ ನಂತರ 4-5 ದಿನ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹೊಡಿಬೇಕು. ಅದು ನೀರು ಹೊಡೆಯೋದ್ರಿಂದ ಏನಾಗುತ್ತೆ, ಗೊಬ್ಬರದಲ್ಲಿರುವಂಥ ಹೀಟು ಕಡಿಮೆ ಆಗುತ್ತೆ. ಅದು 4-5 ದಿನದ ನಂತರ ಏನಪ್ಪ ಕೈ ಇಟ್ಟು ನೋಡಬೇಕು, ಅದರಲ್ಲಿ ಯಾವುದೇ ರೀತಿಯ ಹೀಟ್ ಇಲ್ಲ ಅಂದಾಗ ಮಾತ್ರ ನಾವು ಎರೆಹುಳುಗಳನ್ನು ಅದಕ್ಕೆ ಬಿಡಬೇಕು. ಎರೆಹುಳು ಬಿಟ್ಟ ನಂತರ ಅದರ ಮೇಲೆ ಯಾವುದೇ ರೀತಿಯ ಅಡ್ಡಾಡುವ ಹಾಗಿಲ್ಲ, ಮತ್ತು ಯಾವುದೇ ರೀತಿಯ ದಿನಂಪ್ರತಿ ಬೆಳೆದಂಥ ಕಸ ಕಡ್ಡಿ ತಂದು ಅದರ ಮೇಲೆ ಚೆಲ್ಲಬಾರ್ದು. ಇದು ಭಾಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಷಯ. ನಾವೇನು ಮಾಡ್ತೀವಿ, ಎರೆಹುಳು ಬಿಟ್ಟ ನಂತರನೂ ಮನೆಯಲ್ಲಿ ಅಥವಾ ಕೊಟ್ಟಿಗೆಯಲ್ಲಿರುವಂಥ ಕಸ ಕಡ್ಡಿಗಳನ್ನು ಬೆಳೆದು ಅದ್ರ ಮೇಲೆ ಚೆಲ್ಲಿಬಿಟ್ಟು ಅಂದ್ರೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗಿ ಹುಳುಗಳು ಸಾಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಮೊದಲು ಗುಂಡಿಯನ್ನು ತುಂಬಿಸುವ ಸಂದರ್ಭದಲ್ಲಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅದೇ ಸಂದರ್ಭದಲ್ಲೇ ತುಂಬಿಸಿಬಿಡಬೇಕು. ಅದಕ್ಕೆ 4 ದಿನ ನೀರು ಹೊಡೆದು ತಂಪಾಗೈತಿಲ್ಲ ಒಂದು ಪರೀಕ್ಷೆ ಮಾಡಬೇಕು. ಇನ್ನೂ ಸ್ವಲ್ಪ ಹೀಟ್ ಇತ್ತಪ್ಪ ಇನ್ನೂ 1-2 ದಿನ ಹೆಚ್ಚಿಗೆ ನೀರು ಹೊಡಿಬೇಕು ರೀ. ಆ ನೀರು ಹೊಡೆಯುವ ಪ್ರಮಾಣ ಯಾವ ರೀತಿ ಇರಬೇಕಪ್ಪ ಅಂದರೆ ಆ ತೊಟ್ಟಿಯಲ್ಲಿ ನೀರು ನಿಂದಿರಬಾರ್ದು, ತೇವಾಂಶ ಆರಿರಬಾರ್ದು. ಆ ರೀತಿ ನಾವು ಅದನ್ನು ತೇವಾಂಶವನ್ನು ಕಾಪಾಡ್ಕೋಬೇಕು. ನಂತರ ಅದಕ್ಕೆ ಎರೆಹುಳ ಬಿಟ್ಟ ನಂತರ ಅದರ ಮೇಲೆ ನಾವು ಹರಿದಂಥ ಗೋಣಿ ಚೀಲವನ್ನು ಹಚ್ಬೋದು, ಅದರ ಮೇಲೆ ಬಾಳೆ ಎಲೆಯನ್ನಾದರೂ ಹಚ್ಬೋದು, ಒಣಗಿದ ಬಾಳೆ ಎಲೆಗಳನ್ನು, ಹುಲ್ಲನ್ನಾದರೂ ಹಚ್ಬೋದು, ಅಥವಾ ಈಗ ನಮ್ಮ ಮಾರ್ಕೆಟ್ನಲ್ಲಿ ಸಿಗುವಂಥ ಗ್ರೀನೆಟ್ ಅದನ್ನು ಕೂಡ ನಾವು ಬಳಸ್ಬೋದು. ಇದನ್ನು ಬಳಸೋದ್ರಿಂದ ಏನಪ್ಪ ಅಂದರೆ ಅದು ಕತ್ತಲೆಯಲ್ಲಿ ವಾಸ ಮಾಡುವಂಥ ಜೀವಿ, ಹಾಗಾಗಿ ಅದರ ಮೇಲೆ ಒಂದು ಕತ್ತಲ ಆಗೋದ್ರಿಂದ ಹುಳುಗಳು ಮೇಲ್ಗಡೆ ಬಂದು ಅದರೆಲ್ಲ ಕೆಳಗಡೆ ಇರುವಂಥ ಆಹಾರ ತಿಂದು ಮೇಲ್ಮೇಲೆ ಬಂದು ಹಿಕ್ಕಿ ಹಾಕಿ ಹೋಗ್ತಾವ್ರಿ. ಅದೇ ನಮಗೆ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಮತ್ತು ಹೊರಗಡೆಯಿಂದ ಬರುವಂಥ ಪಕ್ಷಿಗಳ ಕಾಟವನ್ನು ಕೂಡ ನಾವು ಹೊದಿಕೆ ಹಚ್ಚೋದ್ರಿಂದ ನಿರ್ವಹಣೆ ಮಾಡಿದ್ರೆ
1: ಎರೆಹುಳುಗಳನ್ನ ಪಕ್ಷಿಗಳು ತಿಂತಾವ ಅನ್ನುವಂತ ಒಂದು ದೃಷ್ಟಿಕೋನ ಇದಕ್ಕೆ.
0: ಸರ್ ಆ ರೀತಿ ಮಾಡೋದ್ರಿಂದ ಗೊಬ್ಬರ ಉತ್ಪಾದನೆ ಆಗುತ್ತೆ. ತದನಂತರ ಅದರ ಮೇಲೆ ನಾವು ನೀರನ್ನು ದಿನಕ್ಕೆ 1 ಸಾರಿ ಏನಪ್ಪ ಅಂದ್ರೆ ನೀರನ್ನು ಸ್ಪ್ರೇ ಮಾಡ್ಕೊಂತ ಹೋಗ್ಬೇಕು. ಅದು ಕೂಡ ಯಾವ ರೀತಿ, ಅದರಲ್ಲಿ ತೊಟ್ಟಿಯಲ್ಲಿ ನೀರು ನಿಂದಿರಬಾರ್ದು, ತೇವಾಂಶ ಆರಿರಬಾರ್ದು. ನಾವು ಭೂಮಿ ಬಿತ್ತುವ ಸಂದರ್ಭದಲ್ಲಿ ಯಾವ ರೀತಿ ಮಣ್ಣಿನ ಹದ ಇರುತ್ತೋ ಆ ಹದದ ರೀತಿಯಲ್ಲಿ ನಾವು ಆ ತೊಟ್ಟಿಯಲ್ಲಿ ತೇವಾಂಶವನ್ನು ಕಾಪಾಡ್ಕೋಬೇಕು.
1: ಅಂದ್ರೆ ಹಸಿ ಹೆಚ್ಚಾಗಬಾರ್ದು, ತೇವ ಮಾತ್ರ ಇರಬೇಕಂತ ಹೇಳ್ತಾ ಇದ್ರಿ.
0: ಹೌದು ಸರ್ ಖಂಡಿತ. ಮತ್ತೆ ಅದನ್ನ ನಾವು 2 ದಿನಕ್ಕೊಮ್ಮೆ ನೀರು ಹೊಡ್ಕೊಂತ ಹೋಗ್ಬೇಕು. ನಾವು ವಾತಾವರಣದ ಮೇಲೆ ಅನುಗುಣವಾಗಿ ಅಂದ್ರೆ ಈಗ ನಾವು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಅದಕ್ಕೆ ನೀರಿನ ಪ್ರಮಾಣ ಕಡಿಮೆ ತಗೊಂತತಿ, ಬೇಸಿಗೆ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ತಗೊಳ್ತೋತತಿ. ಮೊದಲನೇ ಹಂತವಾಗಿ ನಾವು ಹುಳುಗಳು ಬಿಟ್ಟ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದ ನೀರು ತೆಗೆದುಕೊಳ್ತತಿ. ದಿನಗಳದಂಗೆ ಹೆಂಗನಪ್ಪ ಅಂದ್ರೆ 2 ದಿನ ಬಿಟ್ಟು ನಾವು ನೀರು ಹಿಡಿಬೋದು. ಹಾಗೆ ನಾವು ಒಂದು ಕನಿಷ್ಠ ಒಂದು ತೊಟ್ಟಿಯ ಅಳತೆ ಹೇಳಿದೆ ನಾನು, 3 ಫೂಟು ಅಗಲ, 1 ಫೂಟು ಎತ್ತರ, 20 ಫೂಟು ಉದ್ದ ಇರುವಂಥ ಈ ಒಂದು ತೊಟ್ಟಿಯಲ್ಲಿ 5-6 ಕೆಜಿ ಎರೆಹುಳುಗಳನ್ನು ನಾವು ಬಿಡಬೇಕು. ಆ ಬಿಟ್ಟಂಥ ಎರೆಹುಳುಗಳು 45 ದಿನದಲ್ಲಿ ಗೊಬ್ಬರವನ್ನು ಉತ್ಪಾದನೆ ಮಾಡ್ತಾವೆ. ಆ ಗೊಬ್ಬರ ಕೂಡ ಒಂದೇ ಸಂದರ್ಭಕ್ಕೆ ಇಡೀ ತೆಗ್ಗು ಬರೋದಿಲ್ಲ, ಹಂತ ಹಂತವಾಗಿ ಬರುತ್ತೆ. ಅದು ಒಂದು 3 ಲೇಯರ್ನಲ್ಲಿ ನಮಗೆ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಮೊದಲನೇ ಹಂತ 45 ದಿನದಲ್ಲಿ ಬರುತ್ತೆ. ಆ 45 ದಿನದಲ್ಲಿ ಈ ಹುಳುಗಳ ಸಂಖ್ಯೆನೂ ಹೆಚ್ಚಾಗುತ್ತೆ, ಮತ್ತು ಗೊಬ್ಬರ ಉತ್ಪಾದನೆಯೂ ಆಗ್ತಾ ಇರ್ತತಿ. ಅದು ಮೇಲ್ಗಡೆ ನಾವು ಈ ಸದ್ದು ಗೊಬ್ಬರ ಬಂದಿದೆ ಅಂತ ಅಂದಾಗ ನಾವು 1-7 ದಿನ ನೀರನ್ನು ಹೊಡೆಯೋದು ಬಿಟ್ಬಿಡ್ಬೇಕು. ನೀರು ಹೊಡೆಯೋದು ಬಿಡೋದ್ರಿಂದ ಮೇಲ್ಪದರ ಏನಪ್ಪ ಅಂದ್ರೆ ತೇವಾಂಶ ಕಡಿಮೆ ಆಗುತ್ತೆ. ನಾವು ಅದನ್ನು ಸೋಸುವ ಒಂದು ಹಂತಕ್ಕೆ ಬಂದು ತಲುಪುತ್ತ ಆ ಸಂದರ್ಭದಲ್ಲಿ ಮೇಲ್ಮೇಲೆ ಬರುವಂಥ ನಾವು ಕೈಗೆ ಎಷ್ಟು ಲೂಸ್ ಆಗಿ ಬರುತ್ತೆ ಅದನ್ನು ಮಾತ್ರ ತೆಗೆದುಕೊಳ್ಬೇಕು. ನಮಗೆ ಎಲ್ಲಿ ಬಿರುಸತ್ತೆ ಅದನ್ನು ಕೈ ಬಿಡ್ಬೇಕು ರೀ, ಅದು ಗೊಬ್ಬರ ಆಗಿಲ್ಲ ಅಂತ ತಿಳ್ಕೊಬೇಕು. ಆ ಮೇಲ್ಮೇಲೆ ಬರುವಂಥ ಚಾಪುಡಿಗೆ ಸೇರ ಒಂದೇನು ಕಾಳು ಗೊಬ್ಬರ ಇರ್ತದೆ ಅದನ್ನು ನಾವು ಜರಡಿ ಹಿಡಿಬೇಕು. ನಾವು ಮಾರಾಟ ಮಾಡ್ತಿದ್ವಿ ಅಂದ್ರೆ ಮಾತ್ರ ಜರಡಿ ಹಿಡಿಯುವ ಅವಶ್ಯಕತೆ ಐತಿ. ನಾವು ನಮ್ಮ ಸ್ವಂತ ಹೊಲಕ್ಕೆ ಇತ್ತಪ್ಪ ಅಂದ್ರೆ ಯಾವುದೇ ರೀತಿ ಜರಡಿ ಹಿಡಿಯುವ ಅವಶ್ಯಕತೆ ಇಲ್ಲ, ಅದನ್ನು ನಾವು ನೇರವಾಗಿ ನಾವು ನಮ್ಮ ಸ್ವಂತ ಭೂಮಿಗೆ ಬಳಸ್ಕೋಬೋದು. ಈ ರೀತಿ ಮತ್ತೆ ನಾವು ಸೋಸಿದ ನಂತರ ಬರುವಂಥ ತೊಟ್ಟಿಗೆ ಮುಂದೆ ಬರುವಂಥ ಹುಳುಗಳನ್ನು ತಂದು ವಾಪಸ್ ಅದೇ ತೊಟ್ಟಿಗೆ ಹಾಕಬೇಕು. ಅದಕ್ಕೆ ಕೇವಲ ಹಸೆ ಹೆಂಡಿ ಅದನ್ನು ಮಾತ್ರ ಮತ್ತೆ ಉಳ್ಕೆದು ಯಾವುದೇ ರೀತಿ ಪದಾರ್ಥಗಳನ್ನು ಬಳಸಬಾರ್ದು. ಅದು ಹಸೆ ಹೆಂಡಿ ಯಾವ ರೀತಿ ಹಾಕ್ಬೇಕಪ್ಪ, ನಮ್ಮ ಹುಳುಗಳ ಪ್ರಮಾಣ ಜಾಸ್ತಿ ಇತ್ತಪ್ಪ ಅಂದ್ರೆ ಸ್ವಲ್ಪ ಗಟ್ಟಿ ಹಾಕ್ಬೋದು, ಹುಳುಗಳ ಪ್ರಮಾಣ ಕಡಿಮೆ ಇತ್ತಪ್ಪ ಅಂದ್ರೆ

0: ನೀರು ಮಾಡಿ ಅಲ್ಲಲ್ಲಲ್ಲಲ್ಲಿ ಅದಕ್ಕೆ ಗಾಳಿ ಆಡಬೇಕು. ಒಂದು ಗೇನ್ ಜಾಗ ಬಿಟ್ಟು ಅಲ್ಲಲ್ಲಲ್ಲಲ್ಲಲ್ಲಿ ಹೆಂಡಿ ರಾಡಿಯನ್ನು ಹಾಕೋದ್ರಿಂದ ಎರೆಹುಳುಗಳ ಸಂತಾನೋತ್ಪತ್ತಿನೂ ಜಾಸ್ತಿ ಆಗುತ್ತೆ. ಅದು ಮೇಲ್ಗಡೆಯಿಂದ ಒಂದರಿಂದ ತಿನ್ಕೊಂತ ಮತ್ತೆ ಕೆಳಗಡೆ ಹೋಗುತ್ತೆ. ಎರಡನೇ ಬ್ಯಾಚ್ ಏನಿದಪ್ಪ ಅಂದ್ರೆ ಒಂದೇ ತಿಂಗಳಲ್ಲಿ ಬಂದ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಮೊದಲನೇದ್ದು 45 ದಿನಕ್ಕೆ ಬರ್ತಾ, ಇನ್ನೊಂದು ಎರಡನೇ ಬ್ಯಾಚು 30 ದಿನಕ್ಕೆ ಬರ್ತಾವೆ. ಹುಳುಗಳ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ, ಯಾವ ರೀತಿ ತಿನ್ನೋ ಸಂಖ್ಯೆ ಜಾಸ್ತಿ ಆಗುತ್ತೆ ಆ ರೀತಿ ಗೊಬ್ಬರ ಉತ್ಪಾದನೆಯೂ ಬಹುಬೇಗನೆ ಆಗುತ್ತೆ. ಹಂಗೆ 3 ತಿಂಗಳದೊಳಗಾಗಿ ಆ ಒಂದು ಸೈಕಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಅದೇ ರೀತಿಯಾಗಿ ಇದು ತೊಟ್ಟಿ ಮಾದರಿ ಆಯಿತು. ಇನ್ನೊಂದು ಮಾದರಿ ಅಂತ ಅಂದರೆ ಈಗ ಆನ್ಲೈನಲ್ಲಿ ಸಿಗುವಂಥ ಬ್ಯಾಗ್ಗಳು. ಈ ಬ್ಯಾಗ್ಗಳಲ್ಲಿ ಕೂಡ ನಾವು ಏನಪ್ಪ ಅಂದ್ರೆ ಎರೆಹುಳು ಸಾಕಾಣಿಕೆಯನ್ನು ಮಾಡ್ಬೋದು. ಅದರದ್ದು ಕಾಮನ್ ಅಳತೆ ಬಂದು 4 ಫೂಟು ಅಗಲ, 2 ಫೂಟು ಎತ್ತರ, 12 ಫೂಟು ಉದ್ದ ಇರುವಂಥ ಒಂದು ತೊಟ್ಟಿಗಳು ಸಿಗ್ತಾವೆ. ಆ ತೊಟ್ಟಿಗಳನ್ನು ಕೂಡ ಒಂದು ಗಿಡದ ನೆರಳು ಅಥವಾ ತಮ್ಮ ತೋಟದಲ್ಲಿ ಅದನ್ನು ಮಾಡ್ಕೋಬೋದು. ಇದಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ನೆರಳು, ನೀರು ಮತ್ತು ಸಾವಯವ ಪದಾರ್ಥ. ಅದನ್ನು ಕೂಡ ಇದೇ ರೀತಿ ತೊಟ್ಟಿಯಲ್ಲಿ ಹಂತ ಹಂತವಾಗಿ ತುಂಬಿ ಮೇಲ್ಗಡೆ ಒಂದು ನೆರಳನ್ನು ಮಾಡಿಕೊಂಡು ಅದಕ್ಕೂ ಹುಳಗಳನ್ನು ಬಿಟ್ಟು ಆ ಒಂದು ಪದ್ಧತಿಯಲ್ಲಿ ಕೂಡ ನಾವು ಎರೆಹುಳು ಸಾಕಾಣಿಕೆಯನ್ನು ಮಾಡ್ಬೋದು. ಇನ್ನೊಂದು ಪದ್ಧತಿ ಏನಪ್ಪಾ ಅಂದ್ರೆ ಕಡಿಮೆ ಬಂಡವಾಳದಲ್ಲಿ ನಾವು ಎರೆಹುಳುಗಳನ್ನು ಸಾಕಾಣಿಕೆ ಯಾವ ರೀತಿ ಮಾಡಬೇಕು. ಒಂದು ನಾವು ಈಗ ಹಾಳಿ ಸಿಗುತ್ತೆ ಕೃಷಿಯಲ್ಲಿ ಬಳಸ್ತೀವಿ, ಕೃಷಿ ಹೊಂಡದ ಹಾಳಿಗಳು, ಕರೆ ಹಾಳಿ ಅಥವಾ ನಾವು ಕೃಷಿಯಲ್ಲಿ ಬಳಸುವ ಮುಚ್ಚೋಕಂತೆ ಬಳಸಿರ್ತೀವಿ ಕರೆ ಹಾಳಿಗಳನ್ನು, ಪ್ಲಾಸ್ಟಿಕ್ ಹಾಳಿ, ನೀರು ಸೋರದೇ ಇರುವಂತಹ ಹಾಳಿಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಸ್ಥಳಗಳನ್ನು ನೋಡಿಕೊಂಡು ನೆರಳು ಇರಬೇಕು, ಮುಖ್ಯವಾಗಿ ನೆರಳು. ಆ ಇರುವಂತಹ ಸ್ಥಳದಲ್ಲಿ ಆ ಹಾಳಿಯನ್ನು ಸ್ವಲ್ಪ ಇಳಿಜಾರಿಗೆ ಇರುವಾಗೆ ಹಾಸ್ಕೋಬೇಕು. ಅದರಲ್ಲಿ ಏನಪ್ಪ ಅಂದ್ರೆ ನಾವು ಮಡಿ ಮಾದರಿಯಲ್ಲಿ ನಾವು ಉಳ್ಳಾಗಡ್ಡಿ ಅಥವಾ ಇನ್ನೊಂದು ನೀರು ಹಾಯಿಸುವ ಸಂದರ್ಭದಲ್ಲಿ ಬೋದುಗಳನ್ನು ಮಾಡ್ಕೊಂಡಿರ್ತೀವಲ್ಲ, 3 ಫೂಟು ಅಗಲ ಒಂದು ಬೋದನ್ನು ಮಾಡಿಕೊಂಡು ಎರಡೂ ಬದಿಯಲ್ಲಿ ಇಟ್ಟಂಗಿಯನ್ನು ಇಟ್ಕೋಬೇಕು ನಾವು. ಒಂದು ಅದಕ್ಕೆ ಯಾವುದೇ ರೀತಿಯ ಪ್ಲಾಸ್ಟರ್ ಮಾಡುವ ಅವಶ್ಯಕತೆ ಇಲ್ಲ. ಸಿಂಗಲ್ ಒಂದೊಂದು ಇಟ್ಟಂಗಿಗಳನ್ನ ಇಟ್ಟುಕೊಂಡು ನಾವು ಅದರಲ್ಲಿ ಗುಬ್ಬಿ ಲೋಡಿನ ಟೈಪ್ ಉದ್ದಾಗ ನಾವು ಗೊಬ್ಬರವನ್ನು ಸುರಬೇಕು ಸರ್. ಸುರಿದ ನಂತರ ಅಲ್ಲಿ ಉದ್ದ ಕೂಡ ನಮ್ಮ ಸ್ಥಳಾವಕಾಶವನ್ನು ನೋಡಿಕೊಂಡು ಅನುಕೂಲಕ್ಕೆ ತಕ್ಕ ಹಾಗೆ ಉದ್ದ ಅಗಲ 3 ಫೂಟು ಎತ್ತರ 1 ಫೂಟು ಬರುವ ರೀತಿ ನಾವು ಅದನ್ನು ಗೊಬ್ಬರವನ್ನು ತುಂಬಿಸಿ ಅದರ ಮೇಲೂ ನಾವು ಗೋಣಿ ಚೀಲ ಅಥವಾ ಗ್ರೀನ್ ಮ್ಯಾಟ್ ಈ ರೀತಿಯನ್ನು ಹೊಚ್ಚಿ ಅಲ್ಲಿ ಹುಳುಗಳನ್ನು ಬಿಟ್ಟು ಕೂಡ ನಾವು ಸಾಕಾಣಿಕೆ ಮಾಡ್ಬೋದು. ಈ ಎರೆಹುಳುಗಳಲ್ಲಿ 2 ವಿಧಗಳು ಬರ್ತಾವ್ರಿ ಇಲ್ಲಿ ನಮ್ಮ ಈ ಭಾಗದಲ್ಲಿ. ಈ ಭಾರತದಲ್ಲಿಯೇ 500ಕ್ಕೂ ಅಧಿಕ ಎರೆಹುಳು ತಳಿಗಳಿದಾವೆ. ವಿಶ್ವದಲ್ಲಿ ಲೆಕ್ಕಾಚಾರ ಹಾಕಿದ್ರೆ 5,000ರಿಂದ 6,000ಕ್ಕೂ ಅಧಿಕ ಎರೆಹುಳು ಪ್ರಜಾತಿಗಳನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಹಾಗಾಗಿ ಈ ನಮ್ಮ ವಾತಾವರಣಕ್ಕೆ ಐಶೀನಿಯಾ ಫೆರಿಡಾ ಅಂತೇಳಿ ಒಂದು ತಳಿ ಬದುಕುತ್ತೆ ಮತ್ತು ಯುಡ್ರೋಲಿಸ್ ಅಂತೇಳಿ, ಇವು ಕೂಡ ಆಫ್ರಿಕನ್ ತಳಿಗಳು. ಇವು ಒಂದೊಂದರಲ್ಲಿ ಒಂದೊಂದು ವೈಶಿಷ್ಟ್ಯತೆ ಐತಿ. ಯುಡ್ರೋಲಿಸ್ ಅನ್ನುವಂಥ ತಳಿ ಗಾತ್ರದಲ್ಲಿ ದೊಡ್ಡ ಬರುತ್ತೆ, ಅದನ್ನು ಸಾಗಾಣಿಕೆ ಮಾಡೋದೊಂದೇ ಸಮಸ್ಯೆ ಬರುತ್ತೆ. ಅದೇ ರೀತಿ ಅದು ಗೊಬ್ಬರವನ್ನು ಬಹುಬೇಗನೆ ಮಾಡುತ್ತೆ. ಐಶೀನಿಯಾ ಫೆರಿಡಾ ಅನ್ನೋದು ಇದು ಸ್ವಲ್ಪ ಕೆಳಮಟ್ಟದಲ್ಲಿ ಮೇಯ್ತೈತಿ, ಗಾತ್ರದಲ್ಲಿ ಚಿಕ್ಕದಿರುತ್ತೆ, ಸಂತಾನೋತ್ಪತ್ತಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಹಾಕುತ್ತೆ. ಒಂದು ಮೇಲ್ಪದರದಲ್ಲಿ ಮೇಯ್ದ್ರೆ ಇನ್ನೊಂದು ಕೆಳಪದರದಲ್ಲಿ ಮೇದು ಗೊಬ್ಬರವನ್ನು ಬಹುಬೇಗನೆ ಉತ್ಪಾದನೆ ಮಾಡ್ತಾವೆ. ಮತ್ತು ಇವು ಮೂರೂ ಅಲ್ಲದೇ ನಮಗೆ ಈ ಸದ್ದ ನಾವು ಎರೆಹುಳು ಸಾಕಾಣಿಕೆ ಮಾಡೋಕ್ಕಾಗ್ತಾ ಇಲ್ಲ ಆದರೂ ನಮಗೆ ಎರೆಹುಳು ಬಗ್ಗೆ ಆಸಕ್ತಿ ಐತಿ ಅನ್ನುವಂಥ ರೈತರು ಏನಪ್ಪ ಅಂದ್ರೆ ಸ್ಥಾನಿಕ ಎರೆಹುಳು ಕೃಷಿ ಅಂತ ನಾವು ಮಾಡ್ಕೋಬೋದು. ಈ ಸ್ಥಾನಿಕ ಎರೆಹುಳು ಕೃಷಿ ಅಂತಂದ್ರೆ ಏನ್ರಿ, ನಾವು ಯಾವ ಸ್ಥಳಕ್ಕೆ ಗೊಬ್ಬರದ ಅವಶ್ಯಕತೆ ಇರ್ತೈತಿ ಅದೇ ಸ್ಥಳದಲ್ಲಿ ಎರೆಹುಳುಗಳನ್ನು ಬಿಡಬೇಕು. ಆದರೆ ಇದರಲ್ಲಿ ಒಂದು 2 ವಿಷಯಗಳನ್ನು ನಾವು ಮುಂಜಾಗ್ರತೆ ವಹಿಸಬೇಕು. ಇದನ್ನು ನಾವು ನೀರಾವರಿ ಇರುವಂಥ ರೈತರು ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವಂಥ ರೈತರು ನಾವು ಇದನ್ನು ಸ್ಥಾನಿಕ ಎರೆಹುಳು ಕೃಷಿಯನ್ನು ಮಾಡ್ಬೋದು. ಅದರಲ್ಲಿ ಅಡಿಕೆ ಆಗ್ಬೋದು, ತೆಂಗು ಆಗ್ಬೋದು, ಮಾವು, ಹಲಸು, ನಾವೇನು ಹಣ್ಣು ಹಂಪಲುಗಳನ್ನು ತಿಂತೀವಿ ಅಂಥ ಬಹುವಾರ್ಷಿಕ ಬೆಳೆಗಳಲ್ಲಿ ನಾವು ಈ ಸ್ಥಾನಿಕ ಎರೆಹುಳು ಕೃಷಿಯನ್ನು ಮಾಡ್ಬೋದು. ಯಾವ ರೀತಿ ಮಾಡಬೇಕು, ನಾವು ಗಿಡದ ಬುಡದ ಭಾಗದಲ್ಲಿ ತೇವಾಂಶವಿರಬೇಕು ಮುಖ್ಯವಾಗಿ, ಮತ್ತು ನೇರವಾಗಿ ಸೂರ್ಯನ ಬಿಸಿಲು ಬೀಳದೇ ಇರುವಂಥ ಬೆಳೆಗಳಿಗೆ ಮಣ್ಣು ಕಾಯಬಾರ್ದು. ಅಂಥ ಒಂದು ಬೆಳೆಗಳಿಗೆ ಏನಪ್ಪ ಅಂದ್ರೆ ನಾವು ಅದೇ ಗಿಡದ ಬುಡ ಭಾಗಕ್ಕೆ ಒಂದು 10ರಿಂದ 20 ಎರೆಹುಳುಗಳನ್ನು ತೆಗೆದುಕೋಬೇಕು. ಆ ಬುಡ ಭಾಗಕ್ಕೆ ಎರೆಹುಳುಗಳನ್ನು ಬಿಟ್ಟು ಅದರ ಮೇಲೆ ಒಂದು ಹುಲ್ಲಿನ ಹೊದಿಕೆ ಅಥವಾ ಒಂದಿಷ್ಟು ಮಣ್ಣು ಹಾಕೋದ್ರಿಂದ ಏನಾಗುತ್ತೆ, ಹುಲ್ಲಿನ ಹೊದಿಕೆ ಹೊಚ್ಚೋದ್ರಿಂದ ಏನಾಗುತ್ತೆ, ಆ ಬುಡ ಭಾಗಕ್ಕೆ ಕಸಗಳು ಕೂಡ ಬರೋದಿಲ್ಲ, ಕಳೆ ಬರೋದಿಲ್ಲ. ಎರಡನೇದಾಗಿ ಆ ಕೃಷಿ ತ್ಯಾಜ್ಯ ನಾವೇನು ಹೊಚ್ಚಿದಂಥ ಹುಲ್ಲು ಹುಲ್ಲಿನ ಹೊದಿಕೆ ಇರ್ತಲ್ಲ ಅದು ಕಳೀತಪ್ಪ ಅಂತ ಅದನ್ನು ಕೂಡ ತಿಂದು ಗೊಬ್ಬರವನ್ನಾಗಿ ಈ ಎರೆಹುಳುಗಳನ್ನು ಮಾಡಿಬಿಡ್ತಾವೆ. ಅಲ್ಲಿ ತನ್ನ ಸಂತಾನೋತ್ಪತ್ತಿ ಕೂಡ ಜಾಸ್ತಿ ಮಾಡ್ತಾವೆ. ಆವಾಗ ಭೂಮಿ ಸಡಿಲನೂ ಆಗುತ್ತೆ, ಮತ್ತು ಅಲ್ಲಿ ಈ ಕೃಷಿ ತ್ಯಾಜ್ಯಗಳನ್ನು ತಿಂದು ತಿಂದು ಮತ್ತಷ್ಟು ನಾವು ಗಿಡಕ್ಕೆ ಬೇಕಾದಂಥ ಗೊಬ್ಬರವನ್ನು ಅಲ್ಲಿ ಕೊಟ್ಟಂಗಾಗತ್ತೆ. ಈ ಒಂದು 4 ವಿಧಾನದಲ್ಲಿ ನಾವು ಎರೆಹುಳು ಕೃಷಿಯನ್ನು ಸಾಕಾಣಿಕೆ ಮಾಡ್ಬೋದು.
1: ತುಂಬ ಸಂತೋಷ ಬಸವರಾಜ್ ಅವರೇ. ಸರ್, ಅದೇ ರೀತಿ ಎರೆಹುಳು ಗೊಬ್ಬರವನ್ನು ಯಾವ ರೀತಿ ಸಂಗ್ರಹಣೆ ಮಾಡಬೇಕಂತ ನಮ್ಮ ರೈತರಿಗೆ ಹೇಳ್ತೀರಿ?
0: ಸರ್, ಮುಖ್ಯವಾಗಿ ಇದರಲ್ಲಿ ಏನಪ್ಪ

0: ಅಂತಂದ್ರೆ ನಾವು ಗೊಬ್ಬರದಲ್ಲಿ ಎಂಥ ನಾವು ಸೋಸ್ತೀವಪ್ಪ ಅಂತಂದ್ರೂ ಅದರಲ್ಲಿ ಚಿಕ್ಕ ಚಿಕ್ಕ ಮರಿಗಳು ಅದರ ಮತ್ತು ಕೋಶಗಳು ಆ ಗೊಬ್ಬರದಲ್ಲಿ ಸಿಗ್ತಾವ ನಮಗೆ, ಮತ್ತು ಬ್ಯಾಕ್ಟೀರಿಯಾಗಳೂ ಇರ್ತಾವ. ಈ ಎಲ್ಲ ಜೀವಾಣುಗಳನ್ನು ನಾವು ಬದುಕಿಸ್ಬೇಕಪ್ಪ ಅಂತಂದ್ರೆ ನೆರಳಲ್ಲೇ ಸಂಗ್ರಹ ಮಾಡಿರಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಇಡಬಾರ್ದು. ಒಂದು ಸಾಮಾನ್ಯ ತಾಪಮಾನ ಇರುವಂಥ ಒಂದು ಕೊಠಡಿಯಲ್ಲಿ ಅಥವಾ ನೆರಳಲ್ಲಿ, ಗಿಡದ ಬುಡದ ನೆರಳಲ್ಲಿ ಇದನ್ನ ಏನಪ್ಪಾ ಅಂದ್ರೆ ತಂಪಾದ ಜಾಗದಲ್ಲಿ ಸಂಗ್ರಹ ಮಾಡಿಡಬೇಕು ಸರ್. ಇದನ್ನ
1: ಅಂದ್ರೆ ಬಿಸಿಲು ಇದಕ್ಕೆ ಬಡಿಬಾರ್ದಂತ ಹೇಳ್ತಾ ಇದ್ರಿ?
0: ಹೌದು ಸರ್, ಅದ್ರ ಜೀವಾಣುಗಳು ಸಾಯ್ತಾವ ಅನ್ನೋ ಒಂದು ಕಾರಣಕ್ಕೆ ಇದನ್ನ ತಂಪಾದ ಸ್ಥಳಗಳಲ್ಲಿ ಇದನ್ನ ಇಡಬೇಕು ಸರ್. ಕನಿಷ್ಠ ಇದನ್ನೊಂದು 6 ತಿಂಗಳವರೆಗೂ ಸಂಗ್ರಹ ಮಾಡಿ ಇಡಬಹುದು. ಎಷ್ಟು ಬೇಗನೆ ನಾವು ಬಳಸ್ತೀವಿ ಅಷ್ಟು ಒಳ್ಳೆಯದು, ಅದರಲ್ಲಿರುವಂತ ಬ್ಯಾಕ್ಟೀರಿಯಾಗಳು ಭೂಮಿಗೆ ಸೇರ್ತಾವೆ ಸರ್.
1: ಅಂದ್ರೆ ನಾವು ಎರೆಹುಳು ಗೊಬ್ಬರವನ್ನ ಉತ್ಪಾದನೆ ಮಾಡಿದ ತಕ್ಷಣ ಭೂಮಿಗೆ ಸೇರಿಸಿದ್ರೆ ಬಹಳ ಒಳ್ಳೇದಂತ?
0: ಭಾರಿ ಒಳ್ಳೇದು ಸರ್. ಅದರಲ್ಲಿರುವಂತ 100ಕ್ಕೆ 100 ನಾವು ಏನಪ್ಪಾ ಅಂತಂದ್ರೆ ಬ್ಯಾಕ್ಟೀರಿಯಾಗಳನ್ನು ಹುಳುಗಳನ್ನು ನಾವು ಭೂಮಿಗೆ ಕೊಟ್ಟಂಗೆ ಆಗಿಬಿಡ್ತೈತೆ.
1: ಓಕೆ ಓಕೆ, ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಈ ಎರೆಹುಳು ಗೊಬ್ಬರವನ್ನು ಭೂಮಿಗೆ ಯಾವ ರೀತಿ ಬಳಸಬೇಕಂತ ನಾವು ಹೇಳ್ತೀರಿ
0: ಸರ್? ಇದು ಏನಪ್ಪಾ ಅಂತಂದ್ರೆ ಎರೆಹುಳು ಗೊಬ್ಬರದಲ್ಲಿ ನಾವು ಎರೆಹುಳು ತತ್ತಿ ಬ್ಯಾಕ್ಟೀರಿಯಾಗಳು ಇರ್ತಾವು ಅನ್ನೋ ಒಂದು ಕಾರಣಕ್ಕೆ ಇದನ್ನು ಯಾವುದೇ ರೀತಿ ನಾವು ರಾಸಾಯನಿಕ ಗೊಬ್ಬರವನ್ನು ಮೇಲ್ಮೈ ಆಗೋದ ರೀತಿ ಚೆಲ್ತೀವಿ ಆ ರೀತಿ ಚೆಲ್ಲಾಕ್ ಬರಲ್ರಿ. ಇದನ್ನು ಎಷ್ಟತ್ತಿದ್ರು ತೇವಾಂಶ ಇರುವಂಥ ಮಣ್ಣಲ್ಲಿ ಒಂದು 2 ಬಳ್ಳು ಮಣ್ಣು ಅದ್ರ ಮೇಲೆ ಬೀಳಬೇಕು, ಆ ರೀತಿ ನಾವು ಭೂಮಿಗೆ ಕೊಡಬೇಕು. ಬಿತ್ತುವ ಸಂದರ್ಭದಲ್ಲೇ ಆಗಲಿ ಅಥವಾ ನಾವು ಬಹುವಾರ್ಷಿಕ ಬೆಳೆಗಳ ಕೃಷಿ ಬೆಳೆಗಳಿಗೆ ಕೊಡ್ತಾ ಇದ್ದೀವಪ್ಪ ಅಂತಂದ್ರೆ ಆ ಗಿಡದ ಸುತ್ತಲೂ ನಾವೊಂದು ಮಣ್ಣನ್ನು ಸಡಿಲಗೊಳಿಸಿ ಮಡಿ ಮಾಡಿಕೊಂಡು ಗೊಬ್ಬರವನ್ನು ಕೊಟ್ಟು ನಂತರ ಅದರ ಮೇಲೆ ಒಂದಿಷ್ಟು ಮಣ್ಣನ್ನಾದರೂ ಹಾಕಬೇಕು ಅಥವಾ ಹುಲ್ಲನ್ನಾದರೂ ಹಚ್ಚಿ ಅದನ್ನು ಒಟ್ಟು ಸೂರ್ಯನ ನೇರವಾಗಿ ಬಿಸಿಲು ಬೀಳದೇ ಇರುವ ಹಾಗೆ ಅದನ್ನು ಭೂಮಿಯೊಳಗೆ ಸೇರಿಸುವ ಪ್ರಯತ್ನನೇ ಮಾಡಬೇಕು ಸರ್.
1: ಅಂದರೆ ನಮ್ಮ ರೈತರು ಅಂದರೆ ಈಗ ಫಸ್ಟಿಗೆ ಈಗ ಬೈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಬ್ಬು ನಾಟಿ ಮಾಡುವ ಪದ್ಧತಿಯಲ್ಲಿ ಅಂದರೆ ನಾವು ಕಬ್ಬು ಅಗಿ ಹಚ್ತಿರ್ತೀವಿ ಅಥವಾ ಬೀಜ ಹಾಕ್ತಿರ್ತೀವಿ, ಆ ಸಮಯದಲ್ಲಿ ಮೊದಲಿಗೆ ಎರೆಹುಳು ಗೊಬ್ಬರವನ್ನು ಹಾಕಿ ಅವ್ರ ನಾಟಿ ಪದ್ಧತಿ ಮಾಡ್ಕೊಂಡ್ರೆ ಒಳ್ಳೇದಂತ?
0: ಭಾಳ ಒಳ್ಳೇದು ಸರ್. ಕಬ್ಬು ಬೆಳೆಗೆ ಅಂತ ಬೆಳೆಗಾರರಿಗೆ ಏನಪ್ಪ ಅಂತಂದ್ರೆ ನಾವು ನಾಟಿ ಮಾಡುವ ಸಂದರ್ಭದಲ್ಲಿ ಅದನ್ನು ಗೊಬ್ಬರವನ್ನು ಕೊಟ್ಟು ಅದರ ಮೇಲೆ ಮಣ್ಣನ್ನು ಮುಚ್ಚೋದ್ರಿಂದ ಅದರ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ಹುಳುಗಳು ಸಾಯಲ್ಲ. ಮತ್ತು 2ನೇ ಹಂತದಲ್ಲಿ ನಾವು ಕಬ್ಬಿಗೆ ಬೋದೇರಿಸ್ತಿರ್ತೀವಿ,
1: ಹೌದು,
0: ಆ ಸಂದರ್ಭದಲ್ಲಿ ಕೊಟ್ಟು ಹಿಂದೆ ಬೋದೇರಿಸ್ಬಿಟ್ರೆ ಅದು ಮತ್ತೆ ಮಣ್ಣಲ್ಲಿ ಮುಚ್ಚಿಬಿಡುತ್ತೆ. ಆ ರೀತಿ ಕೂಡ ನಾವು ಅದನ್ನು ಬಳಕೆ ಮಾಡ್ಬೇಕು ಸರ್.
1: ಬಸವರಾಜ್ ಅವರೇ, ಅದೇ ರೀತಿ ಈ ಎರೆಜಲ ತಯಾರಿಕೆ ಮಾಡ್ತೀರಿ ಅಂತ ಹೇಳಿದ್ರಿ, ಈ ಎರೆಜಲ ತಯಾರಿಕೆಯನ್ನು ಯಾವ ರೀತಿ ಮಾಡಬೇಕು, ಅದನ್ನು ಯಾವ ರೀತಿ ನಮ್ಮ ರೈತರು ಬಳಸಬೇಕಂತ ನಮ್ಮ ರೈತರಿಗೆ ತಿಳಿಸ್ತೀರಿ?
0: ಈ ಎರೆಜಲ ಅಂದ್ರೆ ಏನ್ರಿ? ಮೊದಲನೇದಾಗಿ ಎರೆಜಲ ಅಂತಂದ್ರೆ ಎರೆಹುಳುಗಳ ಮೈ ತೊಳೆದಂತ ನೀರು.
1: ಹೌದು.
0: ಇದನ್ನ ನಾವು ಯಾವ ರೀತಿ ಮಾಡಬೇಕು ಮತ್ತು ಇದನ್ನು ನಾವು 200 ಲೀಟರ್ ನೀರು ಹಿಡಿಯುವಂಥ ಒಂದು ಬ್ಯಾರಲ್ಗಳು ಸಿಗ್ತಾವ್ರಿ, ಆ ಬ್ಯಾರಲ್ ಕೆಳಭಾಗಕ್ಕೆ ಒಂದು ನಳ ಕುಂದಿರ್ಸುವಂಥ ವ್ಯವಸ್ಥೆ, ಆ ನಳ ಕುಂದಿರ್ಸಿ ಆ ನಳಕ್ಕೂ ಒಂದು ಸ್ವಲ್ಪ ಒಂದು ಯಾವುದೋ ಕಾಟನ್ ಬಟ್ಟೆ ಇಟ್ಟು ಅದು ನೀರು ಫಿಲ್ಟರ್ ಆಗಿ ಬರಬೇಕು. ಆ ಲೆಕ್ಕಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಹಾಕಿ ಅದರ ಸುತ್ತಲಕ್ಕೂ ಒಂದು ಗೇನ್ವರೆಗೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಅಥವಾ ನಾವು ತೆಂಗಿನ ಚಿಪ್ಪನ್ನು ಕೆಳಭಾಗಕ್ಕೆ ಹಾಕಬೇಕು. ಅದರ ಮೇಲೆ ಒಂದು ಉಸುಗಿನ ಪದರ ಹಾಕ್ಬೇಕ್ರಿ, ಯಾಕಪ್ಪ ಅಂದ್ರೆ ಎಲ್ಲ ಫಿಲ್ಟರ್ ಆಗಿ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ರೀ. ಉಸುಕನ್ನು ಹಾಕಿ ಅದರ ಮೇಲೆ ಏನಪ್ಪ ಅಂದ್ರೆ ಒಂದು ಕಾಟನ್ ಬಟ್ಟಿ ಅಥವಾ ಗ್ರೀನ್ ಮ್ಯಾಟ್ ಸಿಗುತ್ತಲ್ಲ ಅದನ್ನೊಂದು ಹೊದಿಕೆಯಾಗಿ ಹೊಚ್ಚಬೇಕ್ರಿ ಪೂರ್ತಿ, ಅದೇನು ರೌಂಡ್ ಶೇಪ್ ಇರುತ್ತಲ್ಲ ಅದನ್ನು ಸಂಪೂರ್ಣ ಕವರ್ ಮಾಡಬೇಕು. ನಂತರ ಅದರ ಮೇಲೆ ಕಳೆತಂತ ಗೊಬ್ಬರ ಅದನ್ನೆಲ್ಲ ಪೂರ್ತಿ ಬ್ಯಾರಲ್ಲೊಳಗೆ ತುಂಬಿಸಿ ಮೇಲ್ಭಾಗದಿಂದ ಒಂದು ಗೇನು ಕಡಿಮೆ ಇರುವ ಹಾಗೆ ನಾವು ಅದನ್ನು ಗೊಬ್ಬರ ತುಂಬಿಸ್ಬೇಕು. ನಂತರ ಒಂದು 2 ದಿನ ಮೊದಲು ನೀರು ಹೊಡಿಬೇಕ್ರಿ, ಆ ಗೊಬ್ಬರದಲ್ಲಿ ಏನಾದರೂ ಹೀಟ್ ಇತ್ತಪ್ಪ ಅಂದ್ರೆ ಕಡಿಮೆ ಆಗಬೇಕು ಅನ್ನೋ ಕಾರಣಕ್ಕೆ ನೀರು ಹೊಡೆದು ಕೆಳಗಡೆಯಿಂದ ನಳ ಚಲು ಮಾಡಿ ಅದ್ರ ಒಳಗೆ ಹೀಟ್ ಇರುವಂಥದ್ದನ್ನು ಖಾಲಿ ಆಗೋ ಕೆಲಸ ಮಾಡಬೇಕ್ರಿ. ನಂತರ ಆ ತೊಟ್ಟಿಯಲ್ಲಿ 4-5 ಕೆಜಿ ಎರೆಹುಳುಗಳನ್ನು ಬಿಡಬೇಕು. ಆ ಸ್ವಲ್ಪ ಜಾಗದಾಗ 4-5 ಕೆಜಿ ಎರೆಹುಳುಗಳು ಇರೋದ್ರಿಂದ ಒಂದಕ್ಕೊಂದು ಮೈ ಉಜ್ಜಿ ಅದರ ಮೈ ಮೇಲೆ ಒಂದು ಲೋಳೆ ರೀತಿ ದ್ರವನ ಉತ್ಪಾದನೆ ಆಗುತ್ತೆ ಸರ್. ಅದಕ್ಕೆ ನಾವು ಒಂದು ದಿನಕ್ಕೆ 1.5-2 ಲೀಟರ್ ನೀರನ್ನು ಮಾತ್ರ ಹೊಡಿಬೇಕು. ಆ ಹೊಡೆಯೋದ್ರಿಂದ ನಾವು 2 ರೀತಿ ನೀರನ್ನು ಹೊಡಿಬೋದು. ಒಂದು ಮೇಲ್ಗಡೆ ಒಂದು ಮಡಿಕೆ ಕಟ್ಟಿ ಹನಿ ನೀರು ಬೀಳೋ ರೀತಿನೂ ನಾವು ವ್ಯವಸ್ಥೆ ಮಾಡ್ಬೋದು. ಇಲ್ಲ ನಮಗೆ ಆ ರೀತಿ ವ್ಯವಸ್ಥೆ ಮಾಡೋಕ್ಕಾಗಲ್ಲಪ್ಪ ಅಂದ್ರೆ ಒಂದು ಟೈಮ್ ಏನಪ್ಪ ಅಂದ್ರೆ ದಿನಕ್ಕೆ 2 ಲೀಟರ್ ನೀರು ಹೊಡೆದ್ರೆ ಸಾಕು, ಅದ್ರ ಮೈ ನೀರೆಲ್ಲ ತೊಳೆದು ಒಂದು ಗಂಟೆ ಒಳಗಾಗಿ ಅದು ಹನಿಯಾಗಿ ಹೊರಗಡೆ ಬಂದ್ಬಿಡುತ್ತೆ. ಅದನ್ನು ಕೂಡ ನಾವು ತಂಪಾದ ಸ್ಥಳದಲ್ಲಿ ಸಂಗ್ರಹ ಮಾಡಿಟ್ಕೋಬೇಕು. ಇದು ಬೆಳೆಗಳಿಗೆ ಒಂದು ರೀತಿಯ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಅದನ್ನು ನಾವು 2 ರೀತಿ ಬಳಕೆ ಮಾಡ್ಬೋದು ರೀ. ಮೊದಲನೇದಾಗಿ ಇದನ್ನು ಸ್ಪ್ರೇ ಮಾಡುವ ಮೂಲಕನೂ ನಾವು ಬೆಳೆಗಳಿಗೆ ಕೊಡ್ಬೋದು. ಅದನ್ನು 1 ಲೀಟರ್ ಎರೆ ಜಲದಲ್ಲಿ 10 ಲೀಟರ್ ನೀರನ್ನು ಸೇರಿಸ್ಕೊಂಡು ನಾವು ಬೆಳೆಗಳಿಗೆ ಸ್ಪ್ರೇ ಮಾಡೋದ್ರಿಂದ ಬೆಳೆಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಅದಕ್ಕೆ ಇಮ್ಯುನಿಟಿ ಪವರ್ ಬರುತ್ತೆ. ಮತ್ತು ನಾವು ಇನ್ನೊಂದು ನಾವು ಡ್ರಿಪ್ ಮುಖಾಂತರ ಏನಾದರೂ ರೈತರು ಕೊಟ್ಕೋತಿದ್ರೆ ಅದನ್ನು ಹನಿ ನೀರಾವರಿಯವರು ಕೂಡ ಅದನ್ನು ಡ್ರಿಪ್ನಲ್ಲಿ ಬಳಕೆ ಮಾಡಿ ಎರೆಜಲವನ್ನು ಭೂಮಿಗೆ ಕೊಡಬಹುದು ಸರ್.
1: ಬಸವರಾಜ್ ಅವರೇ, ಅದೇ ರೀತಿ ಈ ಎರೆಹುಳು ಕೃಷಿಯಿಂದ

0: ಯಾವ ಯಾವ ವಿಧಾನದಿಂದ ನಮ್ಮ ರೈತರು ಆದಾಯ ಪಡಿಬಹುದು ಅಂತ ತಾವು ಹೇಳ್ತೀರಿ?
1: ಸರ್, ಇದರಲ್ಲಿ ಮುಖ್ಯವಾಗಿ ನಾವು ಮೂರು ರೀತಿ ನಾವು ಲಾಭಾಂಶವನ್ನು ಪಡೆಯಬಹುದು. ಎರೆಹುಳು ಸಾಕಾಣಿಕೆ ಮಾಡೋದ್ರಿಂದ ಮೊದಲನೇದಾಗಿ ರೈತ ಬಾಂಧವರು ತಮಗೆ ಗೊಬ್ಬರ ಖರೀದಿ ಮಾಡುವಂಥ ಖರ್ಚು ಉಳಿದ್ಬಿಡ್ತಾರೆ.
0: ಹೌದು,
1: ನಾವು ಒಂದು ಎಕರೆ ಜಮೀನಿಗೆ ಕನಿಷ್ಠ ಒಂದು 8-10 ಸಾವಿರ ರೂಪಾಯಿ ಗೊಬ್ಬರವನ್ನು ನಾವು ಖರೀದಿ ಮಾಡ್ತೀವಿ.
0: ಹೌದು,
1: ಆ ಗೊಬ್ಬರ ಖರೀದಿ ಮಾಡೋದ್ರಿಂದ ರೈತ ಮೊದಲನೇದಾಗಿ ಏನಾಗುತ್ತೆ, ತನ್ನ ಖರ್ಚನ್ನು ಉಳಿಸಿ ತನ್ನ ಗೊಬ್ಬರವನ್ನು ತಾನು ಉತ್ಪಾದನೆ ಮಾಡ್ಕೊಳ್ಳೋಲ್ಲಿ ಸಮರ್ಥನಾಗ್ತಾನೆ. ಅದರ ನಂತರ ತನಗೆ ಜಮೀನಿಗೆ ಅಲ್ಲದೇ ಹೆಚ್ಚುವರಿ ಗೊಬ್ಬರ ಆಗಿತ್ತಪ್ಪ ಅಂತಂದ್ರೆ ಅದನ್ನು ಇನ್ನೊಬ್ಬ ರೈತನಿಗೆ ಕೊಟ್ಟು ಗೊಬ್ಬರ ಮಾರುವ ಮೂಲಕ ಒಂದು ಇದರಲ್ಲಿ ಆದಾಯ ಪಡಿಬೋದು ರೀ. ದಿನನಿತ್ಯ ನಾವು ಸರಿಯಾಗಿ ಅದನ್ನು ಮೇಂಟೈನ್ ಮಾಡಿದರೆ ಅದರಲ್ಲಿ ಹುಳುಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಆ ಹುಳುಗಳನ್ನು ಇನ್ನೊಬ್ಬ ರೈತನಿಗೆ ಕೊಡೋದ್ರ ಮೂಲಕನೂ ನಾವು ಆದಾಯನ ಗಳಿಸ್ಕೋಬೋದು. ಈ ಎರೆಜಲ ಉತ್ಪಾದನೆ ಮಾಡಿ ಪ್ರತಿ ಲೀಟ್ರಿಗೆ 50 ರೂಪಾಯಿ ಇದ್ದಂಗೆ ಅದನ್ನು ನಾವು ಬಳಕೆ ಮಾಡ್ಬೋದು, ಇನ್ನೊಬ್ಬ ಆಗದೇ ಇರುವಂಥ ರೈತರಿಗೆ ಕೊಟ್ಟು ಕೂಡ ನಾವು ಲಾಭಾಂಶವನ್ನು ಪಡ್ಕೋಬೋದು ಸರ್.
0: ಸರ್, ಅದೇ ರೀತಿ ತಾವು ಈಗ ಯಾವ ಯಾವ ಬೆಳೆಗಳನ್ನು ತಾವು ಬೆಳೀತಾ ಇದ್ರಿ ಈಗ?
1: ಸರ್, ನಾವು ಮುಖ್ಯವಾಗಿ ನೀರಾವರಿ ಇರುವಂಥ ಜಮೀನಿನಲ್ಲಿ ಕಬ್ಬು ಬೆಳೀತಾ ಇದ್ದೀವಿ ರೀ. ಇನ್ನು ಒಣಬೇಸಾಯದ ಜಮೀನಿನಲ್ಲಿ ಸೂರ್ಯಕಾಂತಿ, ತೊಗರಿ, ಕಡಲೆ ಈ ರೀತಿ ಬೆಳೆಗಳನ್ನು ನಾವು ಬೆಳ್ಕೊಂತ ಬರ್ತಾ ಇದೀವಿ ಸರ್.
0: ಸರ್, ಈಗ ತಾವು ಕಬ್ಬನ್ನ ಬೆಳಿತಾನೆ ಅಂತ ಹೇಳಿದ್ರಿ, ಈ ಎರೆಹುಳು ತಾವು ಕೃಷಿಯನ್ನು ಕೂಡ ಮಾಡ್ತೀರಿ, ಈ ಕಬ್ಬಿಗೆ ಈ ಎರೆಹುಳು ಬರತಕ್ಕಂತ ಎರೆಜಲ ಆಗ್ಲಿ ಎರೆಹುಳು ಗೊಬ್ಬರವಾಗ್ಲಿ ಯಾವ ರೀತಿ ಬಳಸ್ತೀರಿ ತಾವು?
1: ಸರ್, ಮೊದಲೇದಾಗಿ ಹೇಳಿದಾಗೆ ನಾವು ಹಚ್ಚುವ ಸಂದರ್ಭದಲ್ಲಿ ಈ ಗೊಬ್ಬರವನ್ನು ಕೊಟ್ಟು ಇದರ ಮೇಲ್ಭಾಗದಲ್ಲಿ ಮಣ್ಣು ಮುಚ್ಚಲೇಬೇಕು ರೀ. ಎರಡನೇದಾದ್ರು ಬೋದೇರಿಸೋ ಸಂದರ್ಭದಲ್ಲಿ ನಾವು ಇದನ್ನೇ ಕೂಡ ಕಬ್ಬಿನಲ್ಲಿ ಕೂಡ ನಾವು ಸ್ಥಾನಿಕ ಎರೆಹುಳು ಕೃಷಿ ಅಂತ ಮಾಡಿದ್ದೀನಿ ಸರ್. ನಮ್ಮ ತೋಟದಲ್ಲಿ ಎಲ್ಲಿ ನಾವು ಟೀ ಬೀಳುತ್ತಲ್ಲ, ನಮ್ಮದು ಹರಿ ನೀರು ಇದೆ ಸರ್, ನೀರು ಬೀಳುವ ಸ್ಥಳದಲ್ಲೇ ಒಂದು 15-20 ಫುಟ್ ನಾವು ಕೃಷಿ ತ್ಯಾಜ್ಯವನ್ನು ಒಗೆದು ಅದರ ಮೇಲೆ ಒಂದು ತಟ್ಟು ಹಚ್ಚಿ ಅಲ್ಲೇ ಎರೆಹುಳುಗಳನ್ನು ಬಿಟ್ಟು ನೀರು ಸತತವಾಗಿ ಅಲ್ಲಿ ತೇವಾಂಶ ಇರ್ತದೆ ಸರ್, ಮತ್ತು ಅದಕ್ಕೆ ತಿನ್ನಕ್ಕೆ ಸಾವಯವ ಪದಾರ್ಥನೂ ಸಿಗುತ್ತೆ. ನಾವು ಯಾವ್ಯಾವ ಸಂದರ್ಭದಲ್ಲಿ ನಾವು ನೀರು ಬಿಡ್ತಿರ್ತೀವಿ ಆಯಾ ಸಂದರ್ಭದಲ್ಲಿ ಅದು ಅಣುವಾಗಿ ಹೊಲ ತುಂಬ ಎಲ್ಲ ಗೊಬ್ಬರ ಹರಿದು ಹೋಗುತ್ತೆ ಸರ್. ಆ ಒಂದು ವಿಧಾನವೂ ಕೂಡ ನಾನು ಮಾಡ್ಕೊತ ಇದ್ದೀನಿ. ಸ್ಥಾನಿಕ ಎರೆಹುಳು ಕೃಷಿಯನ್ನು ನಾನು ಕಬ್ಬಿನಲ್ಲಿ ಕೂಡ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ನಮ್ಮ ಸ್ಥಾನಿಕ ಎರೆಹುಳು ಕೃಷಿ ಕಬ್ಬಿನಲ್ಲಿ ಮಾಡಬೇಕಪ್ಪ ಅಂದಾಗ ಎಲ್ಲ ಗಳೆಗಳು ಮುಗಿದು ಬೋದೇರಿಸೋದು ಆಗಿರ್ತದಲ್ಲ, ಆ ಸಂದರ್ಭದ ನಂತರ ಮಾಡಿದ್ರೆ ಭಾಳ ಒಳ್ಳೆಯದ್ರಿ. ಯಾಕಂದ್ರೆ ಅವಾಗ ಗಳೆಗಳು ಹೊಡೆಯುವ ಹೊತ್ತಿನಾಗ ಅವು ಕಟ್ ಆಗೋ ಚಾನ್ಸಸ್ ಇರ್ತಾವೆ. ಎಲ್ಲ ಗಳೆ ಮುಗಿದ ನಂತರ ಕಬ್ಬು ಕೂಡ ಎತ್ತರಾಗಿರ್ತೈತಿ, ಅಲ್ಲಿ ಭೂಮಿ ಕಾಯಲ್ಲ ಸರ್. ಪ್ರತಿಯೊಂದು ಸಾಲಿಗೂ ಎರೆಹುಳುಗಳನ್ನು ಬಿಟ್ಟು ಅದು ಒಂದೊಂದು ಸಾಲಿಗೆ ಒಂದೊಂದು ಪುಟ್ಟಿ ಸಗಣಿ, ಅದಕ್ಕೆ ತಿನ್ನಕ್ಕೆ ಆಹಾರ ಆಗುತ್ತೆ, ಅಲ್ಲಿ ತನ್ನ ಸಂತಾನೋತ್ಪತ್ತಿನೂ ಹೆಚ್ಚು ಮಾಡುತ್ತೆ. ಅದು ಯಾವಾಗ ನಾವು ನೀರು ಬಿಡ್ತೀವಿ ನೀರಿನ ರಭಸಕ್ಕೆ ಅದು ಹೊಲ ತುಂಬ ತನ್ಪಾಡಿ ತಾನೇ ಏನಪ್ಪ ಹಂತ ಹಂತವಾಗಿ ಸ್ಪ್ರೆಡ್ ಆಗಿಬಿಡ್ತದೆ ಸರ್.
0: ಸರ್, ಅದೇ ರೀತಿ ಈಗ ತಾವು ಒಣಬೇಸಾಯ ಕೃಷಿಯನ್ನು ಮಾಡ್ತೀನಿ ಅಂತ ಹೇಳಿದ್ರಿ, ಈಗ ಕಡಲೆಯನ್ನು ಬೆಳಿತೀನಿ ಸೂರ್ಯಕಾಂತಿಯನ್ನು ಬೆಳಿತೀನಿ ಅಂತ ಹೇಳಿದ್ರಿ, ಈ ಒಣಬೇಸಾಯದ ಕೃಷಿಗೆ ಈ ಎರೆಹುಳು ಗೊಬ್ಬರವನ್ನು ಯಾವ ರೀತಿ ಕೊಡ್ತಾ ಇದ್ರಿ?
1: ಸರ್, ನಾವು ಇದು ಏನಪ್ಪ ಅಂದ್ರೆ ಈಗ ತಂತ್ರಜ್ಞಾನ ಇದಾಗಿ ಆಧುನೀಕರಣದಿಂದ ನಾವು ಟ್ಯಾಕ್ಟ್ರಿಯಲ್ಲಿ ಬಿತ್ತಾ ಇದ್ದೀವಲ್ಲ ಸರ್, ಇದನ್ನ ನಾವು ಆ ಟ್ಯಾಕ್ಟ್ರಿ ಮಂಡಿಯಲ್ಲಿ ಇಳಿಯಲ್ಲಿರ್ತದೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ರೀ, ಟ್ಯಾಕ್ಟ್ರಿ ಇದರಲ್ಲೇನೆ ನಾವು ಒಂದು ಗೊಬ್ಬರ ಚೀಲಗಳನ್ನು ನಾವು ತುಂಬಿಕೊಂಡು ಬಿತ್ತೋಕಿತ್ರ ಮುಂಚೆನೇ ಅದು ಟ್ಯಾಕ್ಟ್ರಿ ಮೇಲೆ ಕೂತ್ಕೊಂಡ್ರಿ ಅವು ಹಿಂದ್ಗಡೆ ಇರುವಂಥ ದೊಡ್ಡ ಗಾಲಿಗೆ ಸ್ವಲ್ಪ ಬಡಿಯೋ ರೀತಿನ ನಾವು ಗೊಬ್ಬರವನ್ನು ಮುಂದೆ ಉದುರಿಸ್ಬಿಡ್ತೀವಿ ರೀ. ಅದೇನು ನಾವು ಸೀದಾ ನಾವು ಬೆಳೆಗಳ ಸಾಲಿಗೆ ಬರಬೇಕು ಅನ್ನುವಂಥದ್ದೇನಿಲ್ಲರಿ, ಮಣ್ಣಲ್ಲಿ ಮಿಶ್ರಣವಾದ್ರೆ ಸಾಕು, ಬೇರುಗಳು ಎಲ್ಲ ಭಾಗಕ್ಕೂ ಹಬ್ಬ ಬಿತ್ತಿರ್ತಾವ್ರಿ. ಹಾಗಾಗಿ ನಾವು ಅಲ್ಲೇ ಏನಪ್ಪ ಅಂತಂದ್ರೆ ಅವು ಹೊಲದಲ್ಲಿ ಮಿಕ್ಸ್ ಮಾಡ್ತೀವಿ, ಮುಂದೆ ಉಗ್ತೀವಿ, ಉಗ್ಗಿದ ನಂತರ ಹಿಂದೆ ಕೂರ್ಗಿಯ ತಾಳಗಳು ಬರ್ತಾವೆ, ಅಲ್ಲಿ ಮಣ್ಣು ಹೊಡಿತೈತಿ, ನಂತರ ಅದರಿಂದ ಪಳೆ ಬರ್ತೈತಿ. ಹಂಗಾಗಿ ಒಂದು 2 ಬಳ ಮಣ್ಣು ಅದ್ರ ಮೇಲೆ ಬಿದ್ದು ಅದು ಭೂಮಿಗೆ ಅಪ್ಲೈ ಮಾಡೋ ರೀತಿ ನಾವು ಈ ಗೊಬ್ಬರವನ್ನು ಕೊಡ್ತೀವಿ ಸರ್. ಅದೇ ರೀತಿಯಾಗಿ ಈಗ ನಾವು ಒಂದು ಎರೆಹುಳು ಗೊಬ್ಬರವನ್ನು ಉತ್ಪಾದನೆ ಮಾಡಿ ಬೇಡಿಕೆ ಜಾಸ್ತಿ ಆಗಿ ಸರ್, ನಮ್ಮದು ಈ ಸಾಮರ್ಥ್ಯ ಇರೋದು ಈ ಸದ್ಯಕ್ಕೆ 4-5 ಟನ್ನು ಪ್ರತಿ ತಿಂಗಳ ಬರ್ತಾ ಇತ್ತು ಸರ್. ಇದು ಒಬ್ಬೊಬ್ಬ ರೈತರನ್ನೇ 4-4 ಟನ್ನು ಗೊಬ್ಬರ ತೆಗೆದುಕೊಂಡು ಹೋಗೋದ ಕಾರಣಕ್ಕೆ ನಾವು ಇನ್ನುಳಿದ ರೈತರಿಗೆ ಒಂದೊಂದು ತಿಂಗಳಗಟ್ಟಲೆ ಇಲ್ಲರಿ ನಮ್ದು ಖಾಲಿ ಆಯಿತು ಅನ್ನುವಂಥ ಪರಿಸ್ಥಿತಿ ಬಂದೋದಿತ್ತು ಸರ್ ನಮಗೆ. ಅದಕ್ಕೊಂದು ಪರ್ಯಾಯ ಏನು ಮಾಡಬೇಕು ಅಂತೇಳಿ ಎಲ್ಲ ರೀತಿ ವಿಚಾರ ಮಾಡಿ ನನ್ನೊಬ್ಬ ಈಗೊಂದು 6 ತಿಂಗಳಿಂದ ನನ್ನ ಮಹಾರಾಷ್ಟ್ರದೊಬ್ಬ ಸ್ನೇಹಿತನ ಹತ್ರ ಹೋಗಿದ್ದೆ ಸರ್. ಅಲ್ಲಿ ಹೋಗಿ ಅಲ್ಲಿ ಒಂದಿಷ್ಟು ತರಬೇತಿಗಳನ್ನು ತೆಗೆದುಕೊಂಡು ನಾನು ಈ ಎರೆಹುಳು ಗೊಬ್ಬರವನ್ನು ಇನ್ನೂ ಒಂದಿಷ್ಟು ಎನ್ರಿಚ್ ಮಾಡಿ ಕೊಡಬೇಕು ಅಂಥೇಳಿ ಒಂದು ಕಾಂಪೋಸ್ಟ್ ಕೂಡ ತಯಾರು ಮಾಡ್ಕೊತಾ ಇದ್ದೀವಿ ಸರ್. ಈಗ ಈ ಕಾಂಪೋಸ್ಟ್ನಲ್ಲಿ 100 ಕೆಜಿ ಕಾಂಪೋಸ್ಟ್ ತಯಾರು ಮಾಡೋ ಸಂದರ್ಭದಾಗ 30 ಕೆಜಿ ಕೊಕೋಫಿಟ್ಟು, 15 ಕೆಜಿ ಬಯೋಚಾರ್, 15 ಕೆಜಿ ಜಿಪ್ಸಮ್, 30 ಕೆಜಿ ಎರೆಹುಳು ಗೊಬ್ಬರ, 5 ಕೆಜಿ ಬೇವಿನ ಪುಡಿ, ಯಾವುದೇ ರೀತಿ ಎಣ್ಣೆ ತೆಗೆದಿರುವಂಥ ಬೇವಿನ ಪುಡಿ, ಇವು ಎಲ್ಲವನ್ನೂ ಸೇರಿಸಿ ಒಂದು ಕಾಂಪೋಸ್ಟ್ ಮತ್ತು ಇದರ ಜೊತೆಯಲ್ಲಿ 5 ರೀತಿಯ ದ್ರಾವಣಗಳನ್ನು ಮಿಶ್ರಣ ಮಾಡ್ತಾ ಇದ್ದೀನಿ ರೀ. ಮೊದಲನೇದಾಗಿ ಟ್ರೈಕೋಡರ್ಮ, ಒಂದು ಜೀವಾಮೃತ, ಗೋಕುಪಾಮೃತ, ವೇಸ್ಟ್ ಡಿಕಂಪೋಸ್, ಎರೆಜಲ, ಇವು 5 ದ್ರಾವಣಗಳನ್ನು ಇದರಲ್ಲಿ ಮಿಶ್ರಣ ಮಾಡಿ ನಾನು ರೈತರಿಗೆ ಒದಗಿಸ್ತಾ ಇದ್ದೀನಿ ಸರ್. ಇದರಲ್ಲಿ ಏನು ಕೆಲಸ ಮಾಡ್ತಂದ್ರೆ ಒಂದೊಂದರ ಕಾರ್ಯ ಒಂದೊಂದು ರೀತಿ ಇದೆ ಸರ್.
0: ಹೌದು ಹೌದು.

0: ಕೋಕೋಫಿಟ್ ಏನು ಮಾಡುತ್ತಪ್ಪ ಅಂತಂದ್ರೆ ಭೂಮಿಯಲ್ಲಿ ಹೆಚ್ಚಿನ ಸಮಯದವರೆಗೆ ತೇವಾಂಶವನ್ನು ಹಿಡಿದಿಟ್ಕೊಳ್ಳುವಂಥ ಕೆಲಸ ಮಾಡುತ್ತೆ, ಬೇರುಗಳ ಅಭಿವೃದ್ಧಿಗೆ ಕೆಲಸ ಮಾಡುತ್ತಾ. ಅದೇ ರೀತಿಯಾಗಿ ಬಯೋಚಾರ್ ಇದ್ದಲೇ ಚೂರುಗಳ್ರಿ, ಇವು ಏನಪ್ಪ ಅಂದ್ರೆ ಈ ಯಾವುದೇ ರೀತಿ ಡಿಕಂಪೋಸ್ ಆಗಲ್ಲ. ಈ ಒಂದು ಸಾರಿ ಭೂಮಿಗೆ ಕೊಟ್ಟರೆ ಸಾಕು, ನೂರಾರು ವರ್ಷಗಳೊಳಗೆ ಆ ಭೂಮಿಯಲ್ಲಿ ಇರುತ್ತೆ. ಮತ್ತು ಇದು ಭೂಮಿಯಲ್ಲಿರುವಂಥ ಲವಣಗಳನ್ನು ಹೀರ್ಕೋತತಿ, ಭೂಮಿಯಲ್ಲಿ ಹೆಚ್ಚಿನ ಸಮಯ ತೇವಾಂಶ ಹಿಡಿದಿಟ್ಕೊಳ್ಳುವಂಥ ಕೆಲಸ ಮಾಡುತ್ತೆ. ಮತ್ತು ತಂಪಿರೋದ್ರಿಂದ ಈ ಭೂಮಿಯಲ್ಲಿ ಗಾಳಿ ಆಡುವಂಥ ಕೆಲಸನೂ ಮಾಡುತ್ತೆ, ಭೂಮಿ ಪಳ್ಳಾಗತ್ತರಿ. ನಾವು ಎರೆ ಭೂಮಿ ಅಥವಾ ಕರ್ಲ್ ಭೂಮಿ ಅಂತೀವಿ, ಗಟ್ಟಿರ್ತತ್ರಿ, ಆ ಕರ್ಲ್ ಭೂಮಿಯನ್ನು ಕೂಡ ಮಿದು ಮಾಡಿಸುವಂಥ ಕೆಲಸಗಳನ್ನು ಮಾಡುತ್ತೆ. ಅದೇ ರೀತಿಯಾಗಿ ನಾವು ಎರೆಹುಳು ಗೊಬ್ಬರ, ಈ ಎರೆಹುಳು ಗೊಬ್ಬರದಲ್ಲಿ ಸಸ್ಯಕ್ಕೆ ಬೇಕಾಗುವಂಥ 17 ಸಸ್ಯ ಪೋಷಕಾಂಶಗಳು ಕೂಡ ಇದರಲ್ಲಿ ಸಿಗ್ತಾವೆ. ಮತ್ತು ಜಿಪ್ಸಮ್ ಬಳಸ್ತಾ ಇದ್ದೀವಿ. ಜಿಪ್ಸಮ್ಮು ಅವರು ಜಮೀನಿನಲ್ಲಿರುವಂಥ ನೀರು ಸವುಳರ ಇರಲಿ ಅಥವಾ ಮಣ್ಣಲ್ಲಿ ಸವುಳು ಜವಳ ಇತ್ತಪ್ಪ ಅಂತಂದರೂ ಅದನ್ನು ಸಮತೋಲನ ಮಾಡುವಂಥ ಮಣ್ಣಿನ pHನ್ನು ಸಮತೋಲನ ಮಾಡುವಂಥ ಕೆಲಸ ಜಿಪ್ಸಮ್ ಮಾಡುತ್ತೆ. ಮತ್ತು ನಮ್ಮ ಭೂಮಿಯಲ್ಲಿ ಗೊನ್ನೆ ಹುಳುಗಳ ಕಾಟ ಇತ್ತಪ್ಪ ಅಂತಂದ್ರೆ ಈ ಬೇವಿನ ಪುಡಿ ಆ ಕೆಲಸವನ್ನು ಹತೋಟಿಗೆ ತರುವಂಥ ಕೆಲಸ ಮಾಡುತ್ತಾ, ಅವನ್ನೆಲ್ಲವಕ್ಕೂ ನೋಡಿಕೊಂಡು ಈ 5 ರೀತಿಯ ಕಾಂಪೋಸ್ಟ್ಗಳನ್ನು ಮತ್ತು 5 ರೀತಿಯ ಬ್ಯಾಕ್ಟೀರಿಯಾಗಳನ್ನು ರೀ, ಒಂದೊಂದು ಬ್ಯಾಕ್ಟೀರಿಯಾದ ಒಂದೊಂದು ಕಾರ್ಯವನ್ನು ಮಾಡ್ತಾವ್ರಿ. ಹಾಗಾಗಿ ಇವನ್ನೆಲ್ಲವನ್ನು ಮಿಶ್ರಣ ಮಾಡಿ ಈಗೆಲ್ಲ ರೈತರ ಬಾಂಧವರಿಗೆ ಇದರನ್ನ ರೀ ನಾವೇನು ಇದು ಅಂತಲ್ಲ, ಅವ್ರ ಇದ್ರಿಗೇನ ಬೇಕಂದ್ರೆ ಆರ್ಡರ್ ಮುಂಚಿತವಾಗಿ ತೊಗೊಂಡು ಅವ್ರು ಬಂದ ತಕ್ಷಣ ಅವ್ರ ಇದ್ರಿಗೂ ಮಾಡಿ ಕೊಡ್ತಾ ಇದ್ದೀವಿ ಸರ್. ನಾವು
1: ತಾವು ಕೂಡ ಇದನ್ನು ಬಳಸಿರಿ
0: ಸರ್, ನಮ್ಮ ಜಮೀನಿಗೆ ಅದನ್ನೇ ಬಳಸ್ತಾ ಇದ್ದೀವಿ ಸರ್ ನಾವು.
1: ತುಂಬ ಸಂತೋಷ ಬಸವರಾಜ್ ಅವರೇ. ಅದೇ ರೀತಿ ಈಗ ತಾವು ಎರೆಹುಳು, ಎರೆಜಲ ಮತ್ತು ಎರೆಹುಳು ಗೊಬ್ಬರವಾದ ಘಟಕವನ್ನು ಮತ್ತು ಅದರ ಜೊತೆ ಕಾಂಪೋಸ್ಟ್ ಗೊಬ್ಬರವನ್ನು ಕೂಡ ಮಾರಾಟ ಮಾಡ್ತಾನೆ ಅಂತ ಹೇಳಿದ್ರಿ. ಈ ಮಾರಾಟ ಮಾಡಬೇಕಾದ್ರೆ ತಮ್ಮದೊಂದು ಕಂಪ್ನಿ ಅಥವಾ ಒಂದು ಬ್ರ್ಯಾಂಡ್ ಅಂತ ಹೇಳ್ತೀವಿ, ಅದನ್ನು ಯಾವ ಹೆಸರಿನಿಂದ ತಾವು ಮಾರಾಟ ಮಾಡ್ತಾ ಇದ್ರಿ
0: ಸರ್? ನಾವು GB ವರ್ಮಿ ಕಾಂಪೋಸ್ಟ್ ಅಂತೇಳಿ ಈ ಒಂದು ಫರ್ಮ್ನಿಂದ ನಾವು ಕೆಲಸ ಮಾಡ್ತಾ ಇದ್ದೀನಿ ಸರ್. ಇದಕ್ಕಾಗಿ ಸರ್ಕಾರದಿಂದ ಹಲವಾರು ಯೋಜನೆಗಳಿದಾವೆ ಸರ್. ನಾವು ರೈತ ಬಾಂಧವರಲ್ಲಿ ಒಂದೇ ಒಂದು ಮನವಿ ಮಾಡ್ಕೊಳೋದು, ನೀವು ನನ್ನ ಹತ್ರ ಅಂತಲ್ಲ ಇನ್ನೊಬ್ರು ಯಾರ ಹತ್ರ ನೀವು ಗೊಬ್ಬರ ಮೊದಲನೇದಾಗಿ ಖರೀದಿ ಮಾಡಬೇಡ್ರಿ. ನಮ್ದೊಂದು ಕಂಪ್ನಿ ಇದ್ರೂ ಕೂಡ ನಾವು ಯಾಕೆ ವಿಚಾರ ಹೇಳ್ತಿದ್ದೀನಪ್ಪ ಅಂದ್ರೆ, ಮೊದಲು ಗೊಬ್ಬರದ ವಿಷಯದಲ್ಲಿ ನಿಮ್ಮನ್ನು ನೀವು ಸ್ವಾವಲಂಬನೆ ಆಗ್ರಿ. ಅನಿವಾರ್ಯ ಕಾರಣದಿಂದ ನಿಮಗೆ ಗೊಬ್ಬರ ತಯಾರಿಗೆ ಮಾಡ್ಕೊಳಕ್ಕೆ ಆಗದೇ ಇದ್ರೆ ಇನ್ನೊಬ್ಬ ರೈತನ ಹತ್ರ ಹೋಗಿ ಅವನ ಒಂದು ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಖರೀದಿ ಮಾಡ್ರಿ, ಹಂಗೆ ಖರೀದಿ ಮಾಡಬೇಡ್ರಿ ಎಲ್ವೇ. ಮತ್ತೆ ಇದಕ್ಕೆ ಉತ್ತೇಜನ ನೀಡುವುದಕ್ಕೆ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಾದವ್ರಿ. ಪಂಚಾಯಿತಿ ಮಟ್ಟದಲ್ಲಿ ಒಬ್ಬೊಬ್ಬ ರೈತನಿಗೆ ಕಟ್ಟಿಸ್ಕೊಳಕ 50,000 ಸಹಾಯಧನ ಇದೆ. ನೀವು ಯಾವುದೇ ರೀತಿ ವಾಪಸ್ ಕಟ್ಟುವ ಅವಶ್ಯಕತೆ ಇಲ್ಲ. 2 ತೊಟ್ಟಿ ನಿರ್ಮಾಣ ಮಾಡ್ಕೊಳಕ್ಕೋಸ್ಕರ ಪಂಚಾಯಿತಿ ಮಟ್ಟದಲ್ಲಿ ಇದೆ, ತೋಟಗಾರಿಕೆ ಇಲಾಖೆಯಲ್ಲಿ ಇದೆ, ಮತ್ತು ಇದಕ್ಕೋಸ್ಕರ ಹಲವಾರು ಒಂದು ಸಬ್ಸಿಡಿ ಲೋನ್ಗಳು ಕೂಡ ಇದ್ದಾವೆ ಸರ್. PMEGP ಅಂತ ಇದೆ, ಮತ್ತು ಇನ್ನೂ ಕೆಲವೊಂದು ಇಲಾಖೆಗಳಲ್ಲಿ ರೂಟ್ಸೆಟ್ ಸಂಸ್ಥೆಯಲ್ಲಿಯೂ ಕೂಡ ಇದರದೊಂದು ಮಾಹಿತಿ ಪಡ್ಕೊಂಡು ತರಬೇತಿ ತೊಗೊಂಡು ಕೂಡ ತಾವು ರೈತರು ಇದನ್ನು ಲಾಭಾಂಶವನ್ನು ಪಡ್ಕೋಬೋದು. ಮೊದಲನೇದಾಗಿ ನೀವು ಸ್ವಂತ ಗೊಬ್ಬರವನ್ನು ಉತ್ಪಾದನೆ ಮಾಡಿ ನಿಮಗೆ ಅನಿವಾರ್ಯ ಬಂದರೆ ಮಾತ್ರ ಇನ್ನೊಬ್ಬರಿಂದ ನೀವು ಗೊಬ್ಬರವನ್ನು ಖರೀದಿ ಮಾಡ್ಕೊಳ್ರಿ ಅಂತ.
1: ತುಂಬ ಸಂತೋಷ ಬಸವರಾಜ್ ಅವರೇ. ನಾವು ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ನಮ್ಮ ರೈತರು ಈಗ ಎರೆಹುಳು ಕೃಷಿ ಮಾಡಬೇಕನ್ನೋ ಅವ್ರಿಗೆ ತಾವು ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ
0: ಸರ್? ನಾವು ಯಾರೇ ಒಬ್ಬ ಬಸವರಾಜ ಅಥವಾ ಇನ್ನೊಬ್ಬ ಒಬ್ಬ ಮಾಡೋದ್ರಿಂದ ನಾವೇನೋ ಭೂಮಿಯನ್ನು ಬದಲಾವಣೆ ತರೋಕ್ಕಾಗಲ್ಲ. ಇದಕ್ಕೆ ಒಂದಕ್ಕೊಂದು ಕೈ ಜೋಡಿಸಿ 1,000 ಜನ ಮತ್ತು 1,000 ಜನರಿಂದ ಮತ್ತಿನ್ನೂ 1,000 ಜನ ಆಗಿ 1,00,000 ಜನ ಕೂಡಿ ಮಾಡಿದರೆ ಮಾತ್ರ ನಾವು ಈ ಭೂಮಿಯನ್ನು ಉಳಿಸೋಕ್ಕೆ ಸಾಧ್ಯ ಐತಿ. ಹಾಗಾಗಿ ಆಸಕ್ತ ರೈತರು ಸಂಪರ್ಕಿಸ್ರಿ, ತಮಗೆ ಸಂಪೂರ್ಣ ಮೊದಲ ಮಾಹಿತಿ ತೆಗೆದುಕೊಳ್ಳಿ. ಮಾಹಿತಿ ತೆಗೆದುಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಭೂಮಿ ತಾಯಿಯನ್ನು ನಾವು ಬರಡು ಮಾಡಾಕತ್ತೀವಿ. ಅದಕ್ಕೆ ನಾವು ಸಾವಯವಕ್ಕೆ ಬಂದ್ರೆ ಮಾತ್ರ ಈ ಭೂಮಿ ಉಳಿಸೋಕ್ಕೆ ಸಾಧ್ಯ ಐತಿ. ಹಾಗಾಗಿ ಪ್ರತಿಯೊಬ್ಬರೂ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡೋಣ ಹಂತ ಹಂತವಾಗಿ. ಈಗ ನಾವು ಈ ಸಾವಯವಕ್ಕೆ ಬರದೇ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪೀಳಿಗೆಗಳಿಗೆ ನಾವು ಬರಡು ಭೂಮಿ ಇಟ್ಟು ಹೋಗ್ಬೇಕಾಗತ್ತೆ. ಅಂಥ ಪರಿಸ್ಥಿತಿ ನಾವು ತಲುಪ್ತೀವಿ. ಅದಕ್ಕೆ ಈಗ ಮುನ್ನೆಚ್ಚರಿಕೆಯಾಗಿ ನಾವು ಹಂತ ಹಂತವಾಗಿ ನಾವು ಸಾವಯವಕ್ಕೆ ಬಂದು ಸಾವಯವದ ಬಗ್ಗೆ ಅರಿವು ಮೂಡಿಸ್ಕೊಂಡು ನಾವು ಸಾವಯವ ಬಳಸೋಣ, ಇನ್ನೊಬ್ಬರನ್ನು ಕೂಡ ನಾವು ಸಾವಯವಕ್ಕೆ ತರೂ ಕೆಲಸ ಮಾಡೋಣ ಅನ್ನೋ ಒಂದು ವಿಷಯ ಹೇಳ್ತೀನಿ.
1: ತುಂಬ ಸಂತೋಷ ಬಸವರಾಜ್ ಅವರೇ. ಸಾವಯವ ಅಂದ್ರೆ ಈ ರಾಸಾಯನಿಕ ಮುಕ್ತ ಕೃಷಿ ಮಾಡೋಣ, ಎಲ್ಲರಿಗೂ ಸಾವಯವ ಆಹಾರವನ್ನು ಒದಗಿಸೋಣ ಅಂತ ಹೇಳ್ತಾ, ಈಗ ನಮ್ಮ ರೈತರು ತಮ್ಮ ಜೊತೆ ಮಾತಾಡಿ ಈ ಎರೆಹುಳು ಕೃಷಿ ಬಗ್ಗೆ ತಮ್ಮಿಂದ ಮಾಹಿತಿಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ
0: ಸರ್? ಅವಶ್ಯವಾಗಿ ಸರ್. ನನ್ನ ದೂರವಾಣಿ ಸಂಖ್ಯೆ 7795831595.
1: ಆತ್ಮೀಯರೇ, ಬಸವರಾಜ್ ಸಿದ್ದರಾಮಪ್ಪ ನಿಡುಗುಂದಿ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 7795831595 ಈ ನಂಬರ್ಗೆ ಕರೆ ಮಾಡಿ ಬಸವರಾಜ್ ಸಿದ್ದರಾಮಪ್ಪ ನಿಡುಗುಂದಿ ಅವ್ರ ಜೊತೆ ಮಾತಾಡಿ ಈ ಎರೆಹುಳು ಕೃಷಿ ಕುರಿತು ಅವರಿಂದ ತಾವು ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ, ಒಳ್ಳೆಯದು ಬಸವರಾಜ್ ಸಿದ್ದರಾಮಪ್ಪ ನಿಡುಗುಂದಿ ಅವರೇ, ಇಲ್ಲಿ ತನಕ ನಮಗೆ ಈ ಎರೆಹುಳು ಕೃಷಿ ಕುರಿತು ಮತ್ತು ಸಾವಯವದ ಕೃಷಿಯನ್ನು

0: ಯಾವ ರೀತಿ ಮಾಡಬೇಕು, ಈ ಎರೆಹುಳವನ್ನು ಯಾವ ರೀತಿ ತಮ್ಮ ಹೊಲದಲ್ಲಿ ಜೀವಿಸಿ ಅವುಗಳಿಂದ ಯಾವ ರೀತಿ ತಾವು ಗೊಬ್ಬರವನ್ನು ಪಡೆಯಬಹುದು ಅಂತ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ಹೇಳಿದ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ಸಾವಯವ ಕೃಷಿಯಲ್ಲಿ ಎರೆಹುಳು ಗೊಬ್ಬರದ ಮಹತ್ವ ಕುರಿತು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಲೂಕಿನ ತಂಗಡಿಗೆ ಗ್ರಾಮದ ಯುವ ರೈತರಾದ ಬಸವರಾಜ್ ಸಿದ್ದರಾಮಪ್ಪ ನಿಡುಗುಂದಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಸಿದ್ದರ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆದ್ಮೇಲೆ ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೋಬಾನೆ ಪದಗಳನ್ನು ಹಾಡಿದ ಕಲಾವಿದರು ಹುಲಿಕೆರೆಯ ಲಾಲ್ಬಿ ಮತ್ತು ಸಂಗಡಿಗರು. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

0: ವಿಜಯಪುರ ಆಕಾಶವಾಣಿ 7:34 ನಮ್ಮ ಮುಂದಿನ
1: ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಇಪಿಎಫ್ಒ ಕಡ್ಡಾಯ ವೇತನ ಮಿತಿ 25,000 ರೂಪಾಯಿ ಏರಿಕೆ, ಕೇಂದ್ರ ಸಂಪುಟ ಅನುಮೋದನೆ. ಹಿರಿಯ ನಟ ಅನಂತನಾಗ್ ಅವರಿಗೆ 2024 ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಘೋಷಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 3 ಲಕ್ಷ ರೂಪಾಯಿವರೆಗಿನ ಸಣ್ಣ ಮೌಲ್ಯದ ರಫ್ತಿಗೆ ಕೇಂದ್ರ ಸರ್ಕಾರದಿಂದ ಆರ್ಸಿಎಂಸಿ ಪ್ರಮಾಣಪತ್ರದಿಂದ ವಿನಾಯಿತಿ. ಸ್ವಚ್ಛತಾ ಹಿ ಸೇವಾ 2026 ಅಭಿಯಾನಕ್ಕೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಚಾಲನೆ. ನವದೆಹಲಿಯಲ್ಲಿ ನಾಳೆ 16ನೇ ಹಂತದ ಕಲ್ಲಿದ್ದಲು ಗಣಿ ಹರಾಜು ಪ್ರಕ್ರಿಯೆ ಆರಂಭ. ಉದ್ಯೋಗಿಗಳ ಭವಿಷ್ಯ ನಿಧಿ

0: ಅಭಿನಂದನೆ. 3 ಲಕ್ಷ ರೂಪಾಯಿವರೆಗಿನ ಸಣ್ಣ ಮೌಲ್ಯದ ರಫ್ತಿಗೆ ಕೇಂದ್ರ ಸರ್ಕಾರದಿಂದ ಆರ್ಸಿಎಂಸಿ ಪ್ರಮಾಣಪತ್ರದಿಂದ ವಿನಾಯಿತಿ. ಸ್ವಚ್ಛತಾ ಹಿ ಸೇವಾ 2026 ಅಭಿಯಾನಕ್ಕೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಚಾಲನೆ. ನವದೆಹಲಿಯಲ್ಲಿ ನಾಳೆ 16ನೇ ಹಂತದ ಕಲ್ಲಿದ್ದಲು ಗಣಿ ಹರಾಜು ಪ್ರಕ್ರಿಯೆ ಆರಂಭ. ವಾರ್ತೆಗಳ ವಿವರ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಕಡ್ಡಾಯ ಮಾಸಿಕ ವೇತನದ ಮಿತಿಯನ್ನು ಪ್ರಸ್ತುತ ಇರುವ 15,000 ರೂಪಾಯಿಗಳಿಂದ 25,000 ರೂಪಾಯಿಗಳಿಗೆ ಹೆಚ್ಚಿಸಲು ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ನಿರ್ಧಾರದಿಂದ ಹೆಚ್ಚುವರಿಯಾಗಿ 51 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳ ಇಪಿಎಫ್ಒ ಕಡ್ಡಾಯ ವ್ಯಾಪ್ತಿಗೆ ಸೇರ್ಪಡೆಗೊಳ್ಳಲಿದ್ದು ಶ್ರಮಿಕ ವರ್ಗಕ್ಕೆ ಸಾಮಾಜಿಕ ಭದ್ರತೆಯ ರಕ್ಷಣೆ ಮತ್ತಷ್ಟು ವಿಸ್ತರಣೆಯಾಗಲಿದೆ ಎಂದರು. ಇದರಿಂದಾಗಿ ಸರ್ಕಾರದ ಮೇಲಿನ ವಾರ್ಷಿಕ ವೆಚ್ಚ ಸುಮಾರು 11,339 ಕೋಟಿ ರೂಪಾಯಿಗಳಾಗಲಿದೆ ಎಂದಿದ್ದಾರೆ. 2004ರಿಂದ 2014ರವರೆಗಿನ ದಶಕದ ಅವಧಿಯಲ್ಲಿ ಇಪಿಎಫ್ಒ ವೇತನ ಮಿತಿಯಲ್ಲಿ ಯಾವುದೇ ಬದಲಾವಣೆಗಳು ಆಗಿರಲಿಲ್ಲ. ತದನಂತರ ಸೆಪ್ಟೆಂಬರ್ 14ರ ನಂತರ ಇದನ್ನು 15,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿತ್ತು ಎಂದು ಸ್ಮರಿಸಿದರು. ಕಳೆದ ಕೆಲವು ವರ್ಷಗಳಲ್ಲಿ ದೇಶದಲ್ಲಿ ಆಗಿರುವ ವೇತನ ಏರಿಕೆ, ಹೆಚ್ಚಿನ ಆದಾಯ, ಉದ್ಯೋಗ ವಲಯ ವಿಸ್ತರಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಈ ವೇತನ ಮಿತಿಯನ್ನು 25,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಎಂದರು. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅಪಾರ ಕೊಡುಗೆ ಹಾಗೂ ಹಲವು ದಶಕಗಳ ಚಲನಚಿತ್ರ ಪಯಣವನ್ನು ಗೌರವಿಸಿ ಹಿರಿಯ ನಟ ಅನಂತನಾಗ್ ಅವರಿಗೆ 2024ರ ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಇಂದು ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿದ್ದು, ಈ ತಿಂಗಳ 22ರಂದು ಗುಜರಾತ್ನ ಕೇವಡಿಯಾದಲ್ಲಿ ನಡೆಯಲಿರುವ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಅನಂತನಾಗ್ ಅವರ ಸಹಜ ಅಭಿನಯ, ಅಪರೂಪದ ವೈವಿಧ್ಯತೆ ಮತ್ತು ಕೌಶಲ್ಯವು ದಶಕಗಳಿಂದ ಭಾರತೀಯ ಚಿತ್ರರಂಗದ ಮೇಲೆ ಅಳಿಸಲಾಗದ ಛಾಪನ್ನು ಮೂಡಿಸಿದೆ ಎಂದು ಪ್ರಧಾನಿ ಸಾಮಾಜಿಕ ಜಾಲತಾಣದಲ್ಲಿ ಶ್ಲಾಘಿಸಿದ್ದಾರೆ. ಅವರು ತಮ್ಮ ಪಾತ್ರಗಳಲ್ಲಿ ಅಪರೂಪದ ಆಳ ಹಾಗೂ ನೈಜತೆಯನ್ನು ತರುತ್ತಿದ್ದು, ಈ ಗೌರವವು ಒಬ್ಬ ಮಹಾನ್ ಕಲಾವಿದನಿಗೆ ಸಲ್ಲಬೇಕಾದ ಅರ್ಹ ಗೌರವವಾಗಿದೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ನೂತನ ಹಾಗೂ ಸಣ್ಣ ರಫ್ತುದಾರರಿಗೆ ಅನುಕೂಲ ಮಾಡಿಕೊಡಲು 3 ಲಕ್ಷ ರೂಪಾಯಿವರೆಗಿನ ರಫ್ತು ಸರಕು ರವಾನೆಗೆ ನೋಂದಣಿ ಮತ್ತು ಸದಸ್ಯತ್ವ ಪ್ರಮಾಣಪತ್ರ ಹೊಂದುವ ಕಡ್ಡಾಯ ನಿಯಮದಿಂದ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ಅಂಚೆ, ಕೊರಿಯರ್ ಹಾಗೂ ಇ ಕಾಮರ್ಸ್ ಮೂಲಕ ನಡೆಯುವ ಸಣ್ಣ ಪ್ರಮಾಣದ ರಫ್ತು ಮೇಲಿನ ನಿಯಮಾವಳಿಗಳ ಹೊರೆಯನ್ನು ತಗ್ಗಿಸುವುದು ಈ ಕ್ರಮದ ಪ್ರಮುಖ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ವಿನಾಯಿತಿಯು ಎಂಎಸ್ಎಂಇ ಕುಶಲಕರ್ಮಿಗಳು ಹಾಗೂ ಹೊಸ ರಫ್ತುದಾರರು ಅಂತಾರಾಷ್ಟೀಯ ಮಾರುಕಟ್ಟೆಯನ್ನು ಸುಲಭವಾಗಿ ತಲುಪಲು ನೆರವಾಗಲಿದೆ. ರಫ್ತು ಮೌಲ್ಯವು 3 ಲಕ್ಷ ರೂಪಾಯಿ ಮೀರಿದರೆ ಸಂಬಂಧಪಟ್ಟ ರಫ್ತು ಪ್ರೋತ್ಸಾಹಕ ಮಂಡಳಿಗಳ ಸದಸ್ಯತ್ವ ಪಡೆದು ಸರ್ಕಾರಿ ಸೌಲಭ್ಯಗಳನ್ನು ಮುಂದುವರಿಸಬಹುದು ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ವಸತಿ ಮತ್ತು ನಗರ ವ್ಯವಹಾರಗಳ ರಾಜ್ಯ ಸಚಿವ ತೋಖಾನ್ ಸಾಹು ಜಂಟಿಯಾಗಿ ಸ್ವಚ್ಛತಾ ಹಿ ಸೇವಾ 2026 ಅಭಿಯಾನಕ್ಕೆ ಇಂದು ಚಾಲನೆ ನೀಡಿದರು. ಈ ಬಾರಿಯ ಅಭಿಯಾನ ಸ್ವಚ್ಛತೆಯಲ್ಲಿ ಸಹಭಾಗಿತ್ವ, ಸ್ವಚ್ಛ ಭಾರತ, ವಿಕಸಿತ ಭಾರತ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ. ಇಂದು ಸಂಜೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ಸಾರ್ವಜನಿಕ ಸ್ಥಳಗಳ ಹಾಗೂ ಸ್ವಚ್ಛತಾ ಗುರಿ ಘಟಕಗಳ ಪರಿವರ್ತನೆ, ಸ್ವಚ್ಛ ಪಾಠಶಾಲೆ, ಯುವಕರ ಭಾಗವಹಿಸುವಿಕೆ, ಸಫಾಯಿ ಕರ್ಮಚಾರಿಗಳ ಸುರಕ್ಷತೆ ಹಾಗೂ ಸನ್ಮಾನ ಶಿಬಿರ, ಸ್ವಚ್ಛತೆಯಲ್ಲಿ ಜನರ ಭಾಗವಹಿಸುವಿಕೆ ಮತ್ತು ಸ್ವಚ್ಛತೆಯಿಂದ ಸಮೃದ್ಧಿ ಎಂಬ 5 ಸ್ತಂಭಗಳನ್ನು ಈ ಅಭಿಯಾನ ಒಳಗೊಂಡಿದೆ ಎಂದರು. ವಿಶ್ವ ಪ್ರವಾಸೋದ್ಯಮ ದಿನದಂದು ಪ್ರವಾಸಿ ತಾಣಗಳು, ಅಧಿಕ ಜನಸಂದಣಿ ಇರುವ ಪ್ರದೇಶಗಳು ಹಾಗೂ ಪ್ರವಾಸಿ ಸೈಕಲ್ ಕಡಲ ತೀರಗಳ ಸ್ವಚ್ಛತೆಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಸಚಿವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

ಕೇಂದ್ರ ಕಲ್ಲಿದ್ದಲು ಸಚಿವಾಲಯವು 16ನೇ ಹಂತದ ವಾಣಿಜ್ಯ ಕಲ್ಲಿದ್ದಲು ಗಣಿ ಹರಾಜು ಪ್ರಕ್ರಿಯೆಗೆ ನಾಳೆ ಹೊಸ ದೆಹಲಿಯಲ್ಲಿ ಚಾಲನೆ ನೀಡಲಿದೆ. ಈ ಹಂತದಲ್ಲಿ ಸಂಪೂರ್ಣವಾಗಿ ಹಾಗೂ ಭಾಗಶಃ ಶೋಧಿಸಲಾದ ಹೊಸ ಕಲ್ಲಿದ್ದಲು ಬ್ಲಾಕ್ಗಳನ್ನು ಹರಾಜಿಗೆ ನೀಡಲಾಗುವುದು. ಈ ಪ್ರಕ್ರಿಯೆಯು ಯಾವುದೇ ಅಂತಿಮ ಬಳಕೆ ನಿರ್ಬಂಧಗಳು ಇಲ್ಲದೆ ಅತ್ಯಂತ ಸರಳ ನಿಯಮಗಳ ಅಡಿಯಲ್ಲಿ ಮುಂದುವರಿಯಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಯೋಜನೆ ಅಡಿ ಸ್ವಯಂಚಾಲಿತ ಮಾರ್ಗದ ಮೂಲಕ ಶೇಕಡ 100ರಷ್ಟು ವಿದೇಶಿ ನೇರ ಹೂಡಿಕೆಗೆ ಅವಕಾಶ ನೀಡಲಾಗಿದೆ. ಹೊಸ ಹಾಗೂ ಸಣ್ಣ ಹರಾಜುದಾರರು ಸುಲಭವಾಗಿ ಪ್ರವೇಶಿಸಲು ಮತ್ತು ಸ್ಥಾಪಿತ ಗಣಿಗಾರಿಕೆ ಸಂಸ್ಥೆಗಳು ಸ್ಪರ್ಧಿಸಲು ಅನುಕೂಲವಾಗುವಂತೆ ಈ ನಿಬಂಧನೆಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಗಡಿಯಾಚೆಗಿನ ಶಸ್ತಾಸ್ತ್ರ ಸ್ಫೋಟಕಗಳು ಹಾಗೂ ಮಾದಕ ದ್ರವ್ಯಗಳ ಅಕ್ರಮ ಸಾಗಣೆ ಮತ್ತು ಯುವಕರನ್ನು ಉಗ್ರವಾದಕ್ಕೆ ಪ್ರಚೋದಿಸುತ್ತಿದ್ದ ಶಹಜಾದ್ ಭಟ್ಟಿ ನೆಟ್ವರ್ಕ್ ಎಸ್ಪಿಎನ್ ಅನ್ನು ಕೇಂದ್ರ ಸರ್ಕಾರವು ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಯುಎಪಿಎ ಅಡಿಯಲ್ಲಿ ಭಯೋತ್ಪಾದಕ ಸಂಸ್ಥೆ ಎಂದು ಅಧಿಕೃತವಾಗಿ ಘೋಷಿಸಿದೆ. ಈ ಕುರಿತು ಕೇಂದ್ರ ಗೃಹ ಸಚಿವಾಲಯ ಗೆಜೆಟ್ ಅಧಿಸೂಚನೆ ಹೊರಡಿಸಿದೆ. ಸೌದಿ ಅರೇಬಿಯಾದ ಪವಿತ್ರ ಮೆಕ್ಕಾ ನಗರದ ಸಮೀಪ ನಡೆದ ಡ್ರೋನ್ ದಾಳಿಗೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಸೌದಿ ಅರೇಬಿಯಾದ ಸಾರ್ವಭೌಮ ಭೂಪ್ರದೇಶದ ಮೇಲಿನ ದಾಳಿಗಳನ್ನು ಹಾಗೂ ನಾಗರಿಕರ ಜೀವ ಮತ್ತು ಸಾರ್ವಜನಿಕ ಮೂಲಸೌಕರ್ಯಗಳಿಗೆ ಧಕ್ಕೆ ತರುವಂತಹ ಕೃತ್ಯಗಳನ್ನು ಭಾರತ ಖಂಡಿಸುತ್ತದೆ ಎಂದು ಪುನರುಚ್ಚರಿಸಿದ್ದಾರೆ. ಇಸ್ರೇಲಿ ದಾಳಿಯಿಂದ ಹಾನಿಗೊಳಗಾಗಿದ್ದ ಗಾಜಾ ನಗರದ 7 ಅಂತಸ್ತಿನ ವಸತಿ ಕಟ್ಟಡವೊಂದು ಇಂದು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದ ಪರಿಣಾಮ ಕನಿಷ್ಠ 20 ಪ್ಯಾಲೆಸ್ತೀನಿಯನ್ನರು ಮೃತಪಟ್ಟು 14 ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಮೃತರ ಪೈಕಿ 5 ಮಂದಿ ಮಕ್ಕಳು ಇದ್ದಾರೆ ಎಂದು ಗಾಜಾ ನಾಗರಿಕ ರಕ್ಷಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಕುಸಿದ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನರು ಸಿಲುಕಿರುವ ಸಾಧ್ಯತೆ ಇದ್ದು ರಕ್ಷಣಾ ಸಿಬ್ಬಂದಿ ತೆರವು ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಭಾರತದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಐತಿಹಾಸಿಕ ಎಂದು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಬಣ್ಣಿಸಿದ್ದಾರೆ. ಇದು ಭಾರತದ 140 ಕೋಟಿ ಗ್ರಾಹಕರ ಬೃಹತ್ ಮಾರುಕಟ್ಟೆಗೆ ಪ್ರವೇಶ ಕಲ್ಪಿಸುವ ಮೂಲಕ ದೇಶದ ಉದ್ಯೋಗ ಹಾಗೂ ಆದಾಯವನ್ನು ಹೆಚ್ಚಿಸಲಿದೆ ಎಂದಿದ್ದಾರೆ. ಈ ಒಪ್ಪಂದ ಜಾರಿಗೆ ಸಂಬಂಧಿಸಿದ ಮಸೂದೆಗೆ ನ್ಯೂಜಿಲೆಂಡ್ ಸಂಸತ್ತು 93-29 ಮತಗಳ ಬೆಂಬಲದೊಂದಿಗೆ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನವದೆಹಲಿಯ ಯಶೋಭೂಮಿಯಲ್ಲಿ ನಾಳೆ ಸೆಮಿಕಾನ್ ಇಂಡಿಯಾ 2026ರ 5ನೇ ಆವೃತ್ತಿಯನ್ನು ಉದ್ಘಾಟಿಸಲಿದ್ದಾರೆ. 3 ದಿನಗಳ ಈ ಸಮ್ಮೇಳನ ಜಾಗತಿಕ ಅರೆವಾಹಕ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಸಹಕಾರ ಉತ್ತೇಜನ, ನಾವೀನ್ಯತೆಗೆ ಚಾಲನೆ, ಉತ್ಪಾದನಾ ಸಾಮರ್ಥ್ಯ ಬಲಪಡಿಸುವುದು, ಹೂಡಿಕೆ ಆಕರ್ಷಣೆ ಹಾಗೂ ಭವಿಷ್ಯಕ್ಕೆ ಸಜ್ಜಾದ ಪ್ರತಿಭೆಗಳನ್ನು ರೂಪಿಸುವ ಪ್ರಮುಖ ವೇದಿಕೆಯಾಗಲಿದೆ. ಅಂತಾರಾಷ್ಟೀಯ ಜಲ ಪ್ರದೇಶದಲ್ಲಿ ಭಾರತೀಯ ನೌಕಾಪಡೆಯ ಹಡಗಿಗೆ ಪಾಕಿಸ್ತಾನದ ನೌಕಾಪಡೆಯ ಘಟಕವೊಂದು ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ಇರುವ ಪಾಕಿಸ್ತಾನ ಹೈಕಮಿಷನ್ನ ಪ್ರಭಾರಿ ಅವರಿಗೆ ಕೇಂದ್ರ ವಿದೇಶಾಂಗ ಸಚಿವಾಲಯ ಇಂದು ಸಮನ್ಸ್ ನೀಡಿದ್ದು, ಪಾಕ್ ನೌಕಾಪಡೆಯ ಈ ಸ್ವೀಕಾರಾರ್ಹವಲ್ಲದ ನಡವಳಿಕೆಯ ವಿರುದ್ದ ತೀವ್ರ ಪ್ರತಿಭಟನೆ ವ್ಯಕ್ತಪಡಿಸಿದೆ. ಛತ್ತೀಸ್ಗಢದ ಜಗದಲ್ಪುರದಲ್ಲಿ ಇರುವ ರಾಷ್ಟೀಯ ತನಿಖಾ ಸಂಸ್ಥೆಯ ವಿಶೇಷ ನ್ಯಾಯಾಲಯ 2013ರ ಭೀಕರ ಜೀರಂ ಕಣಿವೆ ಮಾವೋವಾದಿ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ 10 ಜನ ಅಪರಾಧಿಗಳಿಗೆ ಇಂದು ಮರಣದಂಡನೆ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ಈ ತೀರ್ಪನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಅಪರಾಧಿಗಳಿಗೆ 30 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿವಿಧ ಸಂದರ್ಭಗಳಲ್ಲಿ ಬಂದಿರುವ ನೆನಪಿನ ಕಾಣಿಕೆಗಳು ಹಾಗೂ ಉಡುಗೊರೆಗಳ ಇ ಹರಾಜು ಪ್ರಕ್ರಿಯೆಯು ನಾಳೆಯಿಂದ ಪ್ರಾರಂಭವಾಗಲಿದೆ. ಈ ಕುರಿತು ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಈ ವರ್ಷದ ಹರಾಜಿನಲ್ಲಿ ಸುಮಾರು 1,500 ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಪಿಎಫ್ಒ ಕಡ್ಡಾಯ ವೇತನ ಮಿತಿ 25,000 ರೂಪಾಯಿಗೆ ಏರಿಕೆ, ಕೇಂದ್ರ ಸಂಪುಟ ಅನುಮೋದನೆ. ಹಿರಿಯ ನಟ ಅನಂತ್ನಾಗ್ ಅವರಿಗೆ 2024ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಘೋಷಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 3 ಲಕ್ಷ ರೂಪಾಯಿವರೆಗಿನ ಸಣ್ಣ ಮೌಲ್ಯದ ರಫ್ತಿಗೆ ಕೇಂದ್ರ ಸರ್ಕಾರದಿಂದ ಆರ್ಸಿಎಂಸಿ ಪ್ರಮಾಣಪತ್ರದಿಂದ ವಿನಾಯಿತಿ. ಸ್ವಚ್ಛತಾ ಹೀ ಸೇವಾ 2026 ಅಭಿಯಾನಕ್ಕೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಚಾಲನೆ. ಮತ್ತು ನವದೆಹಲಿಯಲ್ಲಿ ನಾಳೆ 16ನೇ ಹಂತದ ಕಲ್ಲಿದ್ದಲು ಗಣಿ ಹರಾಜು ಪ್ರಕ್ರಿಯೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಡಾಕ್ಟರ್ ರಾಜ್ಕುಮಾರ್ ಸರಿತಾ ನಟಿಸಿರುವ ಎರಡು ಹಾಡುಗಳು, ಆಯ್ದುಕೊಂಡ ಚಿತ್ರ ಹೊಸ ಬೆಳಕು. 1982 ಇಸ್ವಿಯಲ್ಲಿ ತೆರೆಗೆ ಬಂದಂಥ ಚಿತ್ರವಿದು.

ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹೊಸ ಬೆಳಕು ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಡಾಕ್ಟರ್ ರಾಜ್ಕುಮಾರ್ ಸರಿತಾ ಅವರ ಮೇಲೆ ಪಿಕ್ಸರೈಸ್ ಮಾಡಿದ ಎರಡು ಹಾಡುಗಳನ್ನು ಕೇಳಿದ ನಂತರ ಈಗ ಡಾಕ್ಟರ್ ರಾಜ್ಕುಮಾರ್ ಮಮತಾ ರಾವ್ ನಟಿಸಿದ ಒಂದು ಹಾಡು. ಈ ಎಲ್ಲ ಹಾಡುಗಳನ್ನು ಚಿ ಉದಯಶಂಕರ್

ಸ್ನೇಹಿತರೆ, ಇವತ್ತಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹೊಸ ಬೆಳಕು ಚಿತ್ರದ ಕೆಲವು ಗೀತೆಗಳನ್ನು ಕೇಳುತ್ತಿದ್ದಿರಿ. ಕೇಳಿ ಬಂದಂಥ ಸ್ವರಗಳು ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಎಸ್ ಜಾನಕಿ. ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ವಿಜಯಪುರ ಆಕಾಶವಾಣಿ ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸರಿಯಾಗಿ 8 ಗಂಟೆಗೆ ಮುಂದಿನ ಕಾರ್ಯಕ್ರಮ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೆ ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 20ನೇ ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾಗವಹಿಸುತ್ತಿರುವ ಹೆಮ್ಮೆಯ ಭಾರತೀಯ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಚಿಯರ್ ಫಾರ್ ಭಾರತ್ ವಿಶೇಷ ಕಾರ್ಯಕ್ರಮ ಇದುವರೆಗೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬಂತು.

0: ಸಮಯ ಎಂದು.
1: ಸ್ನೇಹಿತರೆ, ವಿಜಯಪುರ ಆಕಾಶವಾಣಿ ಕೇಂದ್ರವಿದು. ಸಮಯ ರಾತ್ರಿಯ 8:30. ಕಾರ್ಯಕ್ರಮ ಹಿಂದಿ ಚಿತ್ರಗೀತೆಗಳದ್ದು ಪುಷ್ಪಹಾರ್.

ಕೇಳುಗರೆ, ವೃಕ್ಷತನ ಮ್ಯಾರಥಾನ್ 2026 ಕುರಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ರಾತ್ರಿ 7:45 ₹10,000 ಬಹುಮಾನ ಸೇರಿದಂತೆ. ಈ ವರ್ಷದ ಮ್ಯಾರಥಾನ್ನ ವಿಶೇಷತೆಗಳೇನು, ನೋಂದಣಿ ಮಾಡಿಕೊಳ್ಳುವುದು ಹೇಗೆ, ಮ್ಯಾರಥಾನ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳೊಂದಿಗೆ ವೃಕ್ಷತನ ಟೀಮ್ ನಿಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರಲಿದ್ದಾರೆ. ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿವೆ, ಬರೆದುಕೊಳ್ಳಿ: 270-340 and 270-350. ಎಸ್ಟಿಡಿ ಕೋಡ್ ಸಂಖ್ಯೆ 08352. ಕೇಳಿ, ವೃಕ್ಷತನ ಮ್ಯಾರಥಾನ್ 2026 ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ರಾತ್ರಿ 7:45. ಈಗ ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ.

ಆತ್ಮರೆ, ಇವತ್ತಿನ ಪುಷ್ಪಹಾರ ಕಾರ್ಯಕ್ರಮದಲ್ಲಿ ದಿಲ್ವಾಲೆ ಅಜಯ್ ದೇವಗನ್ ರವೀನಾ ಟಂಡನ್ ಅವರ ಮೇಲೆ ಫಿಕ್ಸರೈಸ್ ಮಾಡಿದ ಎರಡು ಹಾಡುಗಳನ್ನು ಕೇಳುತ್ತಿದ್ದೀರಿ. ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರಿಂದ ಸಂಗೀತವಿತ್ತು. ಕುಮಾರ್ ಸಾನು, ಅಲ್ಕಾ ಆಗ್ನಿಕ್ ಈ ಎರಡು ಹಾಡುಗಳಿಗೆ ಧ್ವನಿಯಾಗಿದ್ದರು. ಪುಷ್ಪಹಾರ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ.

ಸ್ನೇಹಿತರೆ, ವಿಜಯಪ್ರಕಾಶ್ ಶೂನ್ಯಕ್ಕೆ ಎಂದರವಿತು. ವೃಕ್ಷತನ ಮ್ಯಾರಥಾನ್ 2026 ಈ ಕುರಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ರಾತ್ರಿ 7:45 ₹10,000 ಬಹುಮಾನ ಸೇರಿದಂತೆ. ಈ ವರ್ಷದ ಮ್ಯಾರಥಾನ್ನ ವಿಶೇಷತೆಗಳು ಏನು, ನೋಂದಣಿ ಮಾಡಿಕೊಳ್ಳುವುದು ಹೇಗೆ, ಮ್ಯಾರಥಾನ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳೊಂದಿಗೆ ವೃಕ್ಷತನ ಟೀಮ್ ನಿಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರಲಿದ್ದಾರೆ. ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340 ಹಾಗೂ 270-350. ಎಸ್ಟೇಟ್ ಕೋಡ್ ಸಂಖ್ಯೆ 08352. ಕೇಳಿ, ವೃಕ್ಷತನ ಮ್ಯಾರಥಾನ್ 2026 ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ರಾತ್ರಿ 7:45. ವಿಜಯಪುರ ಆಕಾಶವಾಣಿ. ಸರಿಯಾಗಿ 8:45 ಹಿಂದಿಯಲ್ಲಿ 9:00 ನ್ಯೂಸ್ ಅಟ್ 9 ಇಂಗ್ಲೀಷ್ನಲ್ಲಿ ವಾರ್ತಾ ಸಂಚಿಕೆಗಳು ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಮತ್ತು ಸಾಕ್ಷರತಾ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವಂತಹ ಕೇಂದ್ರ ಪುರಸ್ಕೃತ ಯೋಜನೆಯಾಗಿದೆ. ಈ ಯೋಜನೆಯು ಚಾಲ್ತಿಯಲ್ಲಿರುವಂತಹ ಶಾಲೆಗಳನ್ನು ಗುಣಾತ್ಮಕವಾಗಿ ಬಲಪಡಿಸಿ ರಾಷ್ಟೀಯ ಶಿಕ್ಷಣ ನೀತಿ 2020 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಮಾದರಿ ಸಂಸ್ಥೆಗಳಾಗಿ ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಒಟ್ಟು 27,360 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ 14,500 ಹೆಚ್ಚು ಶಾಲೆಗಳನ್ನು ಬಲಪಡಿಸಲು ಆದ್ಯತೆ ನೀಡಲಾಗಿದೆ. ಈ ಶಾಲೆಗಳು ಗುಣಮಟ್ಟದ ಮೂಲಸೌಕರ್ಯ, ಸೂಕ್ತ ಕಲಿಕಾ ಸಂಪನ್ಮೂಲಗಳು ಮತ್ತು ವಿವಿಧ ಕಲಿಕಾ ಅನುಭವಗಳ ಜೊತೆಗೆ ಸುರಕ್ಷಿತ, ಪ್ರೇರಣಾದಾಯಕ ಮತ್ತು ಸೌಹಾರ್ದಯುತ ಕಲಿಕಾ ವಾತಾವರಣವನ್ನು ಒದಗಿಸಲು ವಿನ್ಯಾಸಗೊಳಿಸಲ್ಪಟ್ಟಿವೆ. ಜುಲೈ 2026 ವೇಳೆಗೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ, ನವೋದಯ ವಿದ್ಯಾಲಯ ಸಮಿತಿ ಮತ್ತು ಎನ್ಸಿಇಆರ್ಟಿ ಅಡಿಯಲ್ಲಿರುವಂತಹ ಶಾಲೆಗಳು ಸೇರಿದಂತೆ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ 13,092 ಶಾಲೆಗಳನ್ನು ಪಿಎಂಶ್ರೀ ಶಾಲೆಗಳಾಗಿ ಆಯ್ಕೆ ಮಾಡಲಾಗಿದೆ. ಇದು ನಿಗದಿತ ಗುರಿಯ ಸುಮಾರು 90% ತಲುಪಿದೆ. ಈ ಯೋಜನೆಯಿಂದ 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೇರ ಸೌಲಭ್ಯ ಸಿಗುವ ನಿರೀಕ್ಷೆ ಇದೆ. ಪಿಎಂಶ್ರೀ ಯೋಜನೆಯು ಕೇವಲ ಶಾಲೆಗಳನ್ನು ಬಲಪಡಿಸುವುದಕ್ಕೆ ಮಾತ್ರ ಸೀಮಿತವಾಗಿ ಇರದೆ ಅದನ್ನು ಮೀರಿದ ವ್ಯಾಪಕ ಬೆಂಬಲವನ್ನು ನೀಡುತ್ತದೆ. ಪಿಎಂಶ್ರೀ ಶಾಲೆಗಳನ್ನು ತಮ್ಮ ಪ್ರಾದೇಶಿಕ ಮಟ್ಟದ ಮಾದರಿ ಸಂಸ್ಥೆಗಳನ್ನಾಗಿ ರೂಪಿಸಲು ವಿನ್ಯಾಸಗೊಳಿಸಲಾಗಿದೆ. ಇವು ಮಾರ್ಗದರ್ಶನ, ನಿರಂತರ ಬೆಂಬಲ, ಸಹಯೋಗ ಮತ್ತು ಕ್ಲಸ್ಟರ್ ಆಧಾರಿತ ವ್ಯವಸ್ಥೆಯ ಮೂಲಕ ತಮ್ಮ ಅತ್ಯುತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುತ್ತಾ ನೆರೆಹೊರೆಯ ಶಾಲೆಗಳಿಗೆ ಬೆಂಬಲ ನೀಡುತ್ತವೆ. ಕಾಲಕ್ರಮೇಣ ಹೆಚ್ಚಿನ ಶಾಲೆಗಳು ಮಾದರಿ ಮಾನದಂಡಗಳಿಗೆ ಅನುಗುಣವಾಗಿ ಬೆಳೆಯಲು ಸರಣಿ ಪ್ರಭಾವ ವಾತಾವರಣವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿದೆ. ಈ ಯೋಜನೆಯ ಮೂಲ ಆಶಯವು ನಿರಂತರ ಕಲಿಕೆಯನ್ನು ಉತ್ತೇಜಿಸುವ ಶಿಕ್ಷಣ ದೃಷ್ಟಿಕೋನವನ್ನು ಹೊಂದಿದೆ. ಇದು ವಿದ್ಯಾರ್ಥಿಗಳಿಗೆ ಪರಿಸ್ಥಿತಿಗೆ ತಕ್ಕಂತೆ ಕಲಿಯುವ, ಕಲಿತದ್ದನ್ನು ಬಿಟ್ಟು ಹೊಸದನ್ನು ಅಳವಡಿಸಿಕೊಳ್ಳುವ ಮತ್ತು ಪುನಃ ಕಲಿಯುವ ಸಾಮರ್ಥ್ಯ ಹಾಗೂ ಮನೋಭಾವವನ್ನು ಒದಗಿಸುತ್ತದೆ. ಇದರ ವ್ಯಾಪಕ ಉದ್ದೇಶವು ಸಮಾನ, ಸಮಗ್ರ ಮತ್ತು ಬಹುವಚನೀಯ ಸಮಾಜದ ನಿರ್ಮಾಣಕ್ಕೆ ಕೊಡುಗೆ ನೀಡಬಲ್ಲ ಸಕ್ರಿಯ, ಉತ್ಪಾದಕ ಮತ್ತು ಜವಾಬ್ದಾರಿಯುತ ನಾಗರಿಕರನ್ನ ರೂಪಿಸುವುದಾಗಿದೆ. ಪಿಎಂಶ್ರೀ ಯೋಜನೆಯು 2022-23 2026-27 5 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳ್ಳುತ್ತಿದೆ. ಈ ಯೋಜನೆಯ ಒಟ್ಟು ಯೋಜನಾ ವೆಚ್ಚ 27,360 ಕೋಟಿ ರೂಪಾಯಿಗಳು ಆಗಿದ್ದು ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು 18,128 ಕೋಟಿ ರೂಪಾಯಿ ಸೇರಿದೆ. ಯೋಜನಾ ಅನುಮೋದನಾ ಮಂಡಳಿಯು ಅನುಮೋದಿಸಿದ ಕೇಂದ್ರ ಸರ್ಕಾರದ ಪಾಲಿನ ಅನುದಾನವು 2023-24 2,520 ಕೋಟಿ ರೂಪಾಯಿಯಿಂದ 2026-27 ವೇಳೆಗೆ 5,224 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದು ಸುಮಾರು 107% ಗಮನಾರ್ಹ ಹೆಚ್ಚಳವನ್ನು ಸೂಚಿಸುತ್ತದೆ. ಇದು ಪಿಎಂಶ್ರೀ ಶಾಲೆಗಳನ್ನು ಬಲಪಡಿಸುವಲ್ಲಿ ಹೂಡಿಕೆಯ ಪ್ರಮಾಣ ಮತ್ತು ಸರ್ಕಾರದ ಆದ್ಯತೆ ಹೆಚ್ಚುತ್ತಿರುವುದನ್ನು ಪ್ರತಿಬಿಂಬಿಸುತ್ತದೆ. ಪಿಎಂಶ್ರೀ ಯೋಜನೆಯು ರಾಷ್ಟೀಯ ಶಿಕ್ಷಣ ನೀತಿ 2020 ಎಲ್ಲ ಪ್ರಮುಖ ಅಂಶಗಳನ್ನು ಮಾದರಿಯಾಗಿ ಪ್ರದರ್ಶಿಸುವಂತಹ ಗುರಿಯನ್ನು ಹೊಂದಿದೆ. ಇದು ಕೇವಲ ಬೌದ್ಧಿಕ ವಿಕಾಸಕ್ಕೆ ಸೀಮಿತವಾಗದೆ 21ನೇ ಶತಮಾನದ ಪ್ರಮುಖ ಕೌಶಲ್ಯಗಳನ್ನು ಹೊಂದಿರುವಂತಹ ಸಮಗ್ರ ಹಾಗೂ ಪರಿಪೂರ್ಣ ನಾಗರಿಕರನ್ನು ರೂಪಿಸುವುದರ ಮೇಲೆ ಗಮನಹರಿಸುತ್ತದೆ. ಈ ಯೋಜನೆಯು ವಿವಿಧ ಸಾಮಾಜಿಕ ಹಿನ್ನೆಲೆ ಮತ್ತು ವಿಭಿನ್ನ ಕಲಿಕಾ ಸಾಮರ್ಥ್ಯಗಳನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಸೂಕ್ತವಾದ, ಸಮಾನ, ಸಮಗ್ರ ಮತ್ತು ಆನಂದದಾಯಕ ಕಲಿಕಾ ವಾತಾವರಣವನ್ನು ನಿರ್ಮಿಸಲು ಒತ್ತು ನೀಡುತ್ತದೆ. ಪ್ರತಿಯೊಂದು ಮಗುವು ತಾನು ಸುರಕ್ಷಿತ, ಕಾಳಜಿಪೂರ್ವಕ ಮತ್ತು ಪ್ರೇರಣಾದಾಯಕ ವಾತಾವರಣದಲ್ಲಿ ಇದ್ದೇನೆ ಎಂದು ಭಾವಿಸುವಂತೆ ಮಾಡುವಲ್ಲಿ ಮತ್ತು ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಮಾಡುವಲ್ಲಿ ಈ ಶಾಲೆಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಪಿಎಂಶ್ರೀ ಶಾಲೆಗಳನ್ನು ಗುಣಮಟ್ಟದ ಶಿಕ್ಷಣ, ಆಧುನಿಕ ಮೂಲಸೌಕರ್ಯ, ಸಮಗ್ರ ಅಭ್ಯಾಸ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮೂಲಕ ಎನ್ಇಪಿ 2020 ಮೂಲ ತತ್ವಗಳನ್ನು ಪ್ರದರ್ಶಿಸುವ ಮಾದರಿ ಶಾಲೆಗಳಾಗಿ ವಿನ್ಯಾಸಗೊಳಿಸಲಾಗಿದೆ. ವಿವಿಧ ಸಾಮಾಜಿಕ ಹಿನ್ನೆಲೆ, ಬಹುಭಾಷಾ ಅಗತ್ಯಗಳು ಮತ್ತು ಭಿನ್ನ ಶೈಕ್ಷಣಿಕ ಸಾಮರ್ಥ್ಯಗಳನ್ನು ಗೌರವಿಸುತ್ತಾ ಉತ್ತಮ ಮಟ್ಟದ, ಸಮಾನ ಹಾಗೂ ಆನಂದದಾಯಕ ಶಿಕ್ಷಣವನ್ನು ಒದಗಿಸುವುದು ಇದರ ಉದ್ದೇಶ. ಈ ಶಾಲೆಗಳು ತಮ್ಮ ಪ್ರಾಂತ್ಯದ ಇತರ ಸಾಮಾನ್ಯ ಶಾಲೆಗಳಿಗೆ ಶೈಕ್ಷಣಿಕ ನಾಯಕತ್ವ ಮತ್ತು ಮಾರ್ಗದರ್ಶನ ನೀಡುವ ಮಾದರಿ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಪಿಎಂಶ್ರೀ ಶಾಲೆಗಳು ಶಾಲಾ ಗುಣಮಟ್ಟದ ಮಾನದಂಡವಾಗಿ ಹಸಿರು ಶಾಲೆಗಳು ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಅಭ್ಯಾಸಗಳನ್ನು ಉತ್ತೇಜಿಸುವುದು, ಆರಂಭಿಕ ವರ್ಷಗಳಲ್ಲಿ ಆಟ ಮತ್ತು ಆಟಿಕೆ ಆಧಾರಿತ ಕಲಿಕೆ ಸೇರಿದಂತೆ ಅನುಭವ ಜನ್ಯ, ಸಮಗ್ರ, ಸುಸಂಘಟಿತ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನಗಳಿಗೆ ಒತ್ತು ನೀಡುವುದು, ಕೇವಲ ಸೈದ್ಧಾಂತಿಕ ಜ್ಞಾನಕ್ಕೆ ಸೀಮಿತವಾಗಿ ಇರದೆ ಜ್ಞಾನದ ಪ್ರಾಯೋಗಿಕ ಅನ್ವಯ ಮತ್ತು ಕಲಿಕಾ ಫಲಿತಾಂಶಗಳನ್ನು ಬಲಪಡಿಸಲು ಪಠ್ಯಕ್ರಮ, ಬೋಧನೆ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯನ್ನು ಉತ್ತಮಪಡಿಸುವುದು, ಶಾಲೆಯ ಮೂಲಸೌಕರ್ಯವನ್ನು ಲಭ್ಯತೆ, ಕಾರ್ಯಕ್ಷಮತೆ, ಸೌಂದರ್ಯ ಮತ್ತು ಸುರಕ್ಷತೆ

ಮಾನದಂಡಗಳ ಆಧಾರದ ಮೇಲೆ ಮೌಲ್ಯಮಾಪನ ಮಾಡುವುದು, 21ನೇ ಶತಮಾನದ ಕೌಶಲ್ಯಗಳನ್ನು ಪರಿಚಯಿಸುವುದು ಮತ್ತು ಶಾಲೆಗಳನ್ನು ಸ್ಥಳೀಯ ಉದ್ಯಮಶೀಲತಾ ಪರಿಸರ ವ್ಯವಸ್ಥೆಯೊಂದಿಗೆ ಜೋಡಿಸುವುದು, ಶಾಲಾ ಗುಣಮಟ್ಟ ಮೌಲ್ಯಮಾಪನ ಚೌಕಟ್ಟು, ಪಿಎಂಸಿ ಶಾಲೆಗಳ ಗುಣಮಟ್ಟವನ್ನು ನಿಯಮಿತವಾಗಿ ಪರಿಶೀಲಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ರಚನಾತ್ಮಕ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಪಿಎಂಸಿ ಶಾಲೆಗಳು ತಮ್ಮ ಸಂಯೋಜನೆಗೆ ಅನುಗುಣವಾಗಿ ಸಿಬಿಎಸ್ಇ ಅಥವಾ ಸಂಬಂಧಿತ ರಾಜ್ಯ ಕೇಂದ್ರಾಡಳಿತ ಪ್ರದೇಶದ ಪಠ್ಯಕ್ರಮವನ್ನು ಅನುಸರಿಸುತ್ತವೆ. ಇವುಗಳ ಪಠ್ಯಕ್ರಮವು ಎನ್ಇಪಿ 2020 ಪಠ್ಯಕ್ರಮ ಮತ್ತು ಬೋಧನಾ ರಚನೆಗೆ ಅನುಗುಣವಾಗಿ ಅಭಿವೃದ್ಧಿಪಡಿಸಲಾದ ರಾಷ್ಟೀಯ ಪಠ್ಯಕ್ರಮ ಚೌಕಟ್ಟು ಅಥವಾ ರಾಜ್ಯ ಪಠ್ಯಕ್ರಮ ಚೌಕಟ್ಟನ್ನು ಅನುಸರಿಸುತ್ತದೆ. ಮೂಲ ತತ್ವಗಳು ಮತ್ತು ಸಾಂವಿಧಾನಿಕ ಮೌಲ್ಯಗಳಿಗೆ ಬದ್ಧವಾಗಿರುವಾಗಲೇ ಸ್ಥಳೀಯ ಅಗತ್ಯಗಳಿಗೆ ಅನುಗುಣವಾಗಿ ಪಠ್ಯಕ್ರಮವನ್ನು ಸಂದರ್ಭೋಚಿತಗೊಳಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಮ್ಯತೆ ನೀಡಲಾಗಿದೆ. ಪಿಎಂಸಿ ಶಾಲೆಗಳು ಸ್ಥಳೀಯ ಕುಶಲಕರ್ಮಿಗಳೊಂದಿಗೆ ಇಂಟರ್ನ್ಶಿಪ್ಗಳು, ಸ್ಥಳೀಯ ಕಲೆ, ಕರಕುಶಲತೆ ಮತ್ತು ಸಂಪ್ರದಾಯಗಳ ಅಧ್ಯಯನ, ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಚರಣೆ ಮತ್ತು ದೇಶೀಯ ಜ್ಞಾನ ಮತ್ತು ಅಭ್ಯಾಸಗಳ ಸಂರಕ್ಷಣೆಯ ಮೂಲಕ ಅನುಭವ ಆಧಾರಿತ ಕಲಿಕೆಯನ್ನು ಉತ್ತೇಜಿಸುತ್ತವೆ. ಗ್ರಾಮೀಣ ಮತ್ತು ವಂಚಿತ ಸಮುದಾಯಗಳು ಸೇರಿದಂತೆ ವಿವಿಧ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವಂತೆ ನೋಡಿಕೊಳ್ಳುವಲ್ಲಿ, ಸಮಗ್ರ ಮತ್ತು ಸಮಾನ ಶಿಕ್ಷಣವನ್ನು ಒದಗಿಸುವಲ್ಲಿ ಪಿಎಂಸಿ ಶಾಲೆಗಳು ಪ್ರಮುಖ ಪಾತ್ರ ವಹಿಸಿವೆ. ಶೈಕ್ಷಣಿಕ ಅಸಮಾನತೆಗಳನ್ನು ನಿವಾರಿಸುವುದರ ಮೇಲೆ ಗಮನ ಹರಿಸುವ ಮೂಲಕ ಈ ಶಾಲೆಗಳು ಭಾರತದಾದ್ಯಂತ ಹೆಚ್ಚು ಸಮಾನ ಕಲಿಕಾ ವಾತಾವರಣವನ್ನು ನಿರ್ಮಿಸಲು ನೆರವಾಗಿವೆ. ಈ ಯೋಜನೆಯು ಮುಖ್ಯವಾಗಿ ಆರಂಭಿಕ ತರಗತಿಗಳಲ್ಲಿ ಬೋಧನೆ ಮತ್ತು ಕಲಿಕೆಯ ಮಾಧ್ಯಮವಾಗಿ ಮಾತೃಭಾಷೆ, ಸ್ಥಳೀಯ ಅಥವಾ ಪ್ರಾದೇಶಿಕ ಭಾಷೆಯ ಬಳಕೆಯನ್ನು ಉತ್ತೇಜಿಸುತ್ತದೆ. ಇತ್ತೀಚಿನ ಯುಡಿಐಎಸ್ಇ ಪ್ಲಸ್ 2025-26 ದತ್ತಾಂಶವು ಪಿಎಂಸಿ ಶಾಲೆಗಳಲ್ಲಿ 6,102 ಸಂಸ್ಕೃತ ಶಿಕ್ಷಕರು, 1,994 ಉರ್ದು ಶಿಕ್ಷಕರು ಮತ್ತು 900 ಪ್ರಾದೇಶಿಕ ಭಾಷಾ ಶಿಕ್ಷಕರನ್ನು ದಾಖಲಿಸಿದೆ. ಇದು ಸ್ಥಳೀಯ ಭಾಷೆಗಳ ಮೂಲಕ ಕಲಿಕೆಯನ್ನು ಬೆಂಬಲಿಸುವಲ್ಲಿ ಸಮುದಾಯದ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಪ್ರತಿಯೊಂದು ಮಗುವು ಬಲವಾದ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರೀಯ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಈ ವಿಧಾನವು ಅತ್ಯಂತ ನಿರ್ಣಾಯಕವಾಗಿದೆ. ಬೋಧನೆ ಮತ್ತು ಕಲಿಕೆಯ ವಾತಾವರಣದಲ್ಲಿ ತಂತ್ರಜ್ಞಾನವನ್ನು ವ್ಯವಸ್ಥಿತವಾಗಿ ಸಂಯೋಜಿಸುವುದರಲ್ಲಿ ಪಿಎಂಸಿ ಶಾಲೆಗಳ ಗಮನಾರ್ಹ ಸಾಧನೆ ಅಡಗಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸೌಲಭ್ಯಗಳು, ಸ್ಮಾರ್ಟ್ ತರಗತಿಗಳು, ಇಂಟರ್ನೆಟ್ ಸಂಪರ್ಕ, ಡಿಜಿಟಲ್ ಕಲಿಕಾ ವೇದಿಕೆಗಳು ಮತ್ತು ಸ್ಟೆಮ್ ಆಧಾರಿತ ಕಾರ್ಯಕ್ರಮಗಳ ಪೂರೈಕೆಯು ಹೆಚ್ಚು ಸಂವಾದಾತ್ಮಕ, ಅನುಭವ ಜನ್ಯ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಶೈಕ್ಷಣಿಕ ವಾತಾವರಣದ ನಿರ್ಮಾಣಕ್ಕೆ ಕೊಡುಗೆ ನೀಡುತ್ತಿದೆ. ಈ ಮಧ್ಯಸ್ಥಿಕೆಗಳು ವಿವಿಧ ಕಲಿಕಾ ಸಂಪನ್ಮೂಲಗಳ ಲಭ್ಯತೆಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಡಿಜಿಟಲ್ ಸಾಕ್ಷರತೆ, ತಾಂತ್ರಿಕ ಸಾಮರ್ಥ್ಯ, ವಿಮರ್ಶಾತ್ಮಕ ಆಲೋಚನೆ ಮತ್ತು ಸಮಸ್ಯೆ ಬಗೆಹರಿಸುವ ಕೌಶಲ್ಯಗಳ ಬೆಳವಣಿಗೆಯನ್ನು ಬೆಂಬಲಿಸುತ್ತವೆ. ದೀಕ್ಷಾದಂತಹ ವೇದಿಕೆಗಳು ಉತ್ತಮ ಗುಣಮಟ್ಟದ ಡಿಜಿಟಲ್ ಶೈಕ್ಷಣಿಕ ಸಂಪನ್ಮೂಲಗಳ ಭಂಡಾರವಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ನಡುವೆ ಕಲಿಕಾ ಸಾಮಗ್ರಿಗಳ ಹಂಚಿಕೆಯನ್ನು ಸುಗಮಗೊಳಿಸುತ್ತವೆ. ಆ ಮೂಲಕ ತಂತ್ರಜ್ಞಾನ ಆಧಾರಿತ ಬೋಧನಾ ಪದ್ಧತಿಯನ್ನು ಬಲಪಡಿಸುತ್ತವೆ. ಪಿಎಂಸಿ ಶಾಲೆಗಳು ಶೈಕ್ಷಣಿಕ ಕಲಿಕೆಯನ್ನು ಪಠ್ಯೇತರ ಚಟುವಟಿಕೆ, ಕ್ರೀಡೆ, ಕಲೆ ಮತ್ತು ಜೀವನ ಕೌಶಲ್ಯ ಶಿಕ್ಷಣದೊಂದಿಗೆ ಸಂಯೋಜಿಸುವ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುತ್ತವೆ. ಈ ಬಹುಪರಿಮಾಣದ ವಿಧಾನವು ಸಾಂಪ್ರದಾಯಿಕ ಶೈಕ್ಷಣಿಕ ಸಾಧನೆಯನ್ನು ಮೀರಿ ನಾಯಕತ್ವದ ಸಾಮರ್ಥ್ಯ, ಸೃಜನಶೀಲತೆ, ಸಾಮಾಜಿಕ ಭಾವನಾತ್ಮಕ ಸಾಮರ್ಥ್ಯ ಮತ್ತು ಪರಿಸರ ಸಂಬಂಧಗಳ ಕೌಶಲ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ವಿವಿಧ ರೀತಿಯ ಕಲಿಕೆ ಮತ್ತು ಭಾಗವಹಿಸುವಿಕೆಗೆ ಅವಕಾಶಗಳನ್ನು ಒದಗಿಸುವ ಮೂಲಕ ಈ ಶಾಲೆಗಳು ಭವಿಷ್ಯದ ಶೈಕ್ಷಣಿಕ, ವೃತ್ತಿಪರ ಮತ್ತು ಸಾಮಾಜಿಕ ಸವಾಲುಗಳನ್ನು ಎದುರಿಸಲು ಅಗತ್ಯವಿರುವ ಸಾಮರ್ಥ್ಯ, ಸ್ಥಿತಿಸ್ಥಾಪಕತ್ವ ಮತ್ತು ಹೊಂದಾಣಿಕೆಯ ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ ಸಜ್ಜುಗೊಳಿಸಲು ಶ್ರಮಿಸುತ್ತದೆ. ಪಿಎಂಸಿ ಶಾಲೆಗಳು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗಳ ಬೆಂಬಲದ ಜೊತೆಗೆ ರಚನಾತ್ಮಕ ವೃತ್ತಿಪರ ಅಭಿವೃದ್ಧಿ ಉಪಕ್ರಮಗಳ ಮೂಲಕ ಶಿಕ್ಷಕರ ಸಾಮರ್ಥ್ಯ ಮತ್ತು ಸಾಂಸ್ಥಿಕ ನಾಯಕತ್ವವನ್ನು ಬಲಪಡಿಸಲು ಶ್ರಮಿಸುತ್ತವೆ. ಈ ಉಪಕ್ರಮದ ಅಡಿಯಲ್ಲಿ ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮಗಳಿಗಾಗಿ ಪ್ರತಿ ಡಯಟ್ಗೆ 300,000 ಆರ್ಥಿಕ ನೆರವು ನೀಡಲಾಗುತ್ತದೆ. ಹಾಗೆಯೇ ವಿಷಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ವಿಶೇಷ ಶಿಕ್ಷಕರು, ಐಸಿಟಿ ಶಿಕ್ಷಕರು ಮತ್ತು ಮಾಸ್ಟರ್ ಟ್ರೈನರ್ಗಳ ತರಬೇತಿಗಾಗಿ ಪ್ರತಿ ಶಿಕ್ಷಕರಿಗೆ 2,500 ಬೆಂಬಲವನ್ನು ವಿಸ್ತರಣೆ ಮಾಡಲಾಗಿದೆ. ಮುಖ್ಯೋಪಾಧ್ಯಾಯರಿಗೆ ಶೈಕ್ಷಣಿಕ ನಾಯಕತ್ವ, ಶಾಲಾ ನಿರ್ವಹಣೆ ಮತ್ತು ಸಾಮರ್ಥ್ಯ ಆಧಾರಿತ ಬೋಧನಾ ಯೋಜನೆಯಲ್ಲಿ ತರಬೇತಿ ನೀಡಲಾಗುತ್ತದೆ. ಇದರಿಂದ ಅವರು ಸಾಂಸ್ಥಿಕ ಯೋಜನೆ ಮತ್ತು ಶೈಕ್ಷಣಿಕ ಆಡಳಿತವನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ. ಶಿಕ್ಷಕರು ಸಮಗ್ರ ಪ್ರಗತಿ ಕಾರ್ಡ್, ಶಾಲಾ ಭದ್ರತೆ, ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ, ಪ್ರಾಥಮಿಕ ಹಂತದ ಆಪ್ತ ಸಲಹೆ ಮತ್ತು ಐಸಿಟಿ ಸಂಯೋಜನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ವೃತ್ತಿಪರ ತರಬೇತಿಯನ್ನು ಪಡೆಯುತ್ತಾರೆ. ಈ ಮಧ್ಯಸ್ಥಿಕೆಗಳು ಬೋಧನಾ ಸಾಮರ್ಥ್ಯಗಳನ್ನು ಹೆಚ್ಚಿಸಲು

ನಾಯಕತ್ವವನ್ನು ದೃಢಗೊಳಿಸಲು ಮತ್ತು ಶೈಕ್ಷಣಿಕ ಸಿಬ್ಬಂದಿಯಲ್ಲಿ ನಿರಂತರ ವೃತ್ತಿಪರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಶ್ರಮಿಸುತ್ತವೆ. ಪಿಎಂಶ್ರೀ ಉಪಕ್ರಮವು ಕೇಂದ್ರೀಯ ವಿದ್ಯಾಲಯ ಸಂಘಟನೆ, ನವೋದಯ ವಿದ್ಯಾಲಯ ಸಮಿತಿ ಮತ್ತು ಎನ್ಸಿಇಆರ್ಟಿ ಅಡಿಯಲ್ಲಿರುವಂತಹ ಸಂಸ್ಥೆಗಳು ಸೇರಿದಂತೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ 13,092 ಆಯ್ಕೆಯಾದ ಶಾಲೆಗಳನ್ನು ಒಳಗೊಂಡ ಬೃಹತ್ ರಾಷ್ಟೀಯ ಜಾಲವನ್ನು ಸ್ಥಾಪಿಸಿವೆ. ಈ ಯೋಜನೆಯು 725 ಜಿಲ್ಲೆ ಮತ್ತು 8,340 ಬ್ಲಾಕ್ಗಳು, ನಗರ ಸ್ಥಳೀಯ ಸಂಸ್ಥೆಗಳನ್ನು ತಲುಪುವ ಮೂಲಕ ವ್ಯಾಪಕವಾದ ಭೌಗೋಳಿಕ ವ್ಯಾಪ್ತಿಯನ್ನು ಸಾಧಿಸಿವೆ. ಆ ಮೂಲಕ ದೇಶಾದ್ಯಂತ ಅತ್ಯಂತ ವಿಸ್ತಾರವಾದ ಸಾಂಸ್ಥಿಕ ಮತ್ತು ಪ್ರಾದೇಶಿಕ ಛಾಪನ್ನು ಮೂಡಿಸಿದೆ. ಆಯ್ಕೆಯಾದ 13,092 ಶಾಲೆಗಳ ಪೈಕಿ 1,305 ಪ್ರಾಥಮಿಕ ಶಾಲೆಗಳು, 3,102 ಹಿರಿಯ ಪ್ರಾಥಮಿಕ ಶಾಲೆ, 3,141 ಪ್ರೌಢಶಾಲೆಗಳು ಮತ್ತು 5,544 ಉನ್ನತ ಪ್ರೌಢಶಾಲೆಗಳು ಸೇರಿವೆ. ಈ ಜಾಲವು 80 ಕಸ್ತೂರಬಾ ಗಾಂಧಿ ಬಾಲಿಕಾ ವಿದ್ಯಾಲಯಗಳು, 913 ಕೆವಿಎಸ್ ಶಾಲೆಗಳು, 620 ಎನ್ವಿಎಸ್ ಶಾಲೆಗಳು ಮತ್ತು 4 ಎನ್ಸಿಇಆರ್ಟಿ ಶಾಲೆಗಳನ್ನು ಸಹ ಒಳಗೊಂಡಿದೆ. ಈ ಜಾಲದ ಪ್ರಮಾಣ ಮತ್ತು ವೈವಿಧ್ಯತೆಯು ಪಿಎಂಶಿ ಶಾಲೆಗಳ ವಿಸ್ತರಿಸುತ್ತಿರುವ ತಲುಪುವಿಕೆಯನ್ನು ಪ್ರದರ್ಶಿಸುತ್ತದೆ. ಪಿಎಂಶಿ ಶಾಲೆಗಳ ಆಯ್ಕೆಯನ್ನು ಸ್ಪರ್ಧಾತ್ಮಕ ಮಾದರಿ ಮೂಲಕ ಮಾಡಲಾಗುತ್ತದೆ. ಇದರಲ್ಲಿ ಶಾಲೆಗಳು ಮಾದರಿ ಶಾಲೆಗಳಾಗಿ ಬೆಳೆಯಲು, ಬೆಂಬಲ ಪಡೆಯಲು ಪರಸ್ಪರ ಸ್ಪರ್ಧಿಸುತ್ತವೆ. ನಿರ್ದಿಷ್ಟ ಕಾಲಮಿತಿಯೊಂದಿಗೆ 3 ಹಂತಗಳ ಪ್ರಕ್ರಿಯೆಯ ಮೂಲಕ ಈ ಆಯ್ಕೆಯನ್ನು ಮಾಡಲಾಗುತ್ತದೆ. ಶಾಲೆಗಳ ಅಂತಿಮ ಆಯ್ಕೆಗಾಗಿ ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿಯನ್ನು ರಚಿಸಲಾಗಿದೆ. ಶಾಲೆಗಳು ಪಕ್ಕಾ ಕಟ್ಟಡ, ತಡೆರಹಿತ ಪ್ರವೇಶ, ಸುರಕ್ಷತಾ ಕ್ರಮ, ಪ್ರತ್ಯೇಕ ಶೌಚಾಲಯ, ಕುಡಿಯುವ ನೀರು, ಕೈ ತೊಳೆಯುವ ಸೌಲಭ್ಯ, ವಿದ್ಯುತ್, ಶಿಕ್ಷಕರಿಗೆ ಗುರುತಿನ ಚೀಟಿ, ಪ್ರಾಥಮಿಕ ಮತ್ತು ಉನ್ನತ ಪ್ರೌಢ ಹಂತಗಳಲ್ಲಿ ರಾಜ್ಯದ ಸರಾಸರಿ ದಾಖಲಾತಿಗಿಂತ ಹೆಚ್ಚಿನ ದಾಖಲಾತಿ ಮತ್ತು ಗ್ರಂಥಾಲಯ ಅಥವಾ ಕ್ರೀಡಾ ಸೌಲಭ್ಯಗಳಂತಹ ಕನಿಷ್ಠ ಮಾನದಂಡಗಳನ್ನು ಕಡ್ಡಾಯವಾಗಿ ಪೂರೈಸಬೇಕು. ಸ್ಪರ್ಧಾತ್ಮಕ ಮಾದರಿಯಲ್ಲಿ ನಗರ ಪ್ರದೇಶದ ಶಾಲೆಗಳು ಶೇಕಡ 70% ಅಂಕಗಳನ್ನು ಮತ್ತು ಗ್ರಾಮೀಣ ಪ್ರದೇಶದ ಶಾಲೆಗಳು ಕನಿಷ್ಠ ಶೇಕಡ 60% ಅಂಕಗಳನ್ನು ಪಡೆಯುವುದು ಅಗತ್ಯವಾಗಿದೆ. ಈ ಮೌಲ್ಯಮಾಪನವು ಮೂಲಸೌಕರ್ಯ, ಕಲಿಕಾ ಫಲಿತಾಂಶಗಳು, ಬೋಧನಾ ಪದ್ಧತಿ, ಪಿಎಂ ಪೋಷಣ, ವೃತ್ತಿಪರ ಶಿಕ್ಷಣ, ಹಸಿರು ಉಪಕ್ರಮ ಮತ್ತು ಪಾಲುದಾರರ ಬದ್ಧತೆಯನ್ನು ಒಳಗೊಂಡಿರುತ್ತದೆ. ಪಿಎಂಶ್ರೀ ಯೋಜನೆಯು ಶಾಲಾ ಅಭಿವೃದ್ಧಿಯ ಕೇವಲ ಮೂಲಸೌಕರ್ಯ ಕೇಂದ್ರಿತ ವಿಧಾನದಿಂದ ಸಮಗ್ರ, ಸಾರ್ವತ್ರಿಕ, ಸಮಾನ ಮತ್ತು ಭವಿಷ್ಯ ಸಜ್ಜಿತ ಕಲಿಕಾ ಸಂಸ್ಥೆಗಳ ಸ್ಥಾಪನೆಯತ್ತ ಗಮನಾರ್ಹ ಪರಿವರ್ತನೆಯನ್ನು ಪ್ರತಿನಿಧಿಸುತ್ತದೆ. ಗುಣಮಟ್ಟದ ಮತ್ತು ಸಾಮರ್ಥ್ಯ ಆಧಾರಿತ ಕಲಿಕೆ, ಶಿಕ್ಷಕರ ನಿರಂತರ ವೃತ್ತಿಪರ ಅಭಿವೃದ್ಧಿ, ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಹಾಗೂ ಸುರಕ್ಷಿತ, ಸಾರ್ವತ್ರಿಕ ಮತ್ತು ಸಾಮರ್ಥ್ಯವರ್ಧಕ ಶಾಲಾ ವಾತಾವರಣವನ್ನು ನಿರ್ಮಿಸುವುದಕ್ಕೆ ಒತ್ತು ನೀಡುವ ಮೂಲಕ ಈ ಉಪಕ್ರಮವು ರಾಷ್ಟೀಯ ಶಿಕ್ಷಣ ನೀತಿ 2020 ದೃಷ್ಟಿಕೋನ ಮತ್ತು ಆದ್ಯತೆಗಳನ್ನು ಶಾಲಾ ಮಟ್ಟದಲ್ಲಿ ಅನುಷ್ಠಾನಗೊಳಿಸುತ್ತದೆ. ಮಾದರಿ ಸಂಸ್ಥೆಗಳಾಗಿ ಪಿಎಂಶಿ ಶಾಲೆಗಳು ನೆರೆಹೊರೆಯ ಶಾಲೆಗಳು ಅಳವಡಿಸಿಕೊಳ್ಳಬಹುದಾದಂತಹ ಮತ್ತು ಅನುಕರಿಸಬಹುದಾದಂತಹ ಹೊಸ ಶೈಕ್ಷಣಿಕ ಅಭ್ಯಾಸಗಳನ್ನು ಪ್ರದರ್ಶಿಸಲು ಮತ್ತು ಪ್ರಸಾರ ಮಾಡಲು ವಿನ್ಯಾಸಗೊಳಿಸಲ್ಪಟ್ಟಿವೆ. ಈ ಮೂಲಕ ಶಾಲಾ ಶಿಕ್ಷಣದಲ್ಲಿ ವ್ಯಾಪಕ ವ್ಯವಸ್ಥಿತ ಸುಧಾರಣೆಗಳಿಗೆ ಕೊಡುಗೆ ನೀಡುತ್ತವೆ. ಹೆಚ್ಚು ಸಮಾನ, ಸಾರ್ವತ್ರಿಕ ಮತ್ತು ಭವಿಷ್ಯ ಸಜ್ಜಿತ ಭಾರತದಲ್ಲಿ ಅರ್ಥಪೂರ್ಣವಾಗಿ ಭಾಗಿಯಾಗಲು ಅಗತ್ಯವಿರುವಂತಹ ಜ್ಞಾನ, ಕೌಶಲ್ಯ ಮತ್ತು ಮೌಲ್ಯಗಳನ್ನು ಹೊಂದಿರುವ ಸಮರ್ಥ, ಆತ್ಮವಿಶ್ವಾಸದ, ಸೃಜನಶೀಲ ಮತ್ತು ಜವಾಬ್ದಾರಿಯುತ ಕಲಿಯುವವರನ್ನು ರೂಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದ್ದೀರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಮೊದಲಿಗೆ 65ನೇ ಸುಬ್ರತೋ ಕಪ್ ಅಂತಾರಾಷ್ಟೀಯ ಫುಟ್ಬಾಲ್ ಟೂರ್ನಿಯ ಕುರಿತು ವರದಿ. ನಂತರ 5ನೇ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಕ್ರೀಡಾಕೂಟದ ಕುರಿತು ರೇಡಿಯೋ ವರದಿ. ಮೊದಲಿಗೆ ಕೇಳಿ 65ನೇ ಸುಬ್ರತೋ ಕಪ್ ಅಂತಾರಾಷ್ಟೀಯ ಫುಟ್ಬಾಲ್ ಟೂರ್ನಿಯ ಕುರಿತು ವರದಿ. ಸುಬ್ರತೋ ಕಪ್ ಭಾರತದಲ್ಲಿ ನಡೆಯುವ

0: work, discipline and sportsmanship have been exemplary.
1: I would also like to take this opportunity to thank the Ministry of Youth Affairs and Sports, the Sports Authority of India, All India Football Federation and all our esteemed sponsors here for their unstinted support for the successful conduct. Keep playing in the true spirit of sportsmanship. All the very best to all of you.
2: 65ನೇ ಸುಬ್ರತೋ ಕಪ್ ಅಂತಾರಾಷ್ಟ್ರೀಯ ಫುಟ್ಬಾಲ್ ಟೂರ್ನಿಯ ಕುರಿತು ವರದಿಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ 5ನೇ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಕ್ರೀಡಾಕೂಟದ ಕುರಿತು ರೇಡಿಯೋ ವರದಿ. ಇತ್ತೀಚೆಗೆ 5ನೇ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಕ್ರೀಡಾಕೂಟವನ್ನು ಬೆಂಗಳೂರಿನ ಬಿಎಂಎಸ್ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ಸುಮಾರು 745ಕ್ಕೂ ಹೆಚ್ಚು ಟೆನಿಸ್ ಆಟಗಾರರು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿ ಭಾಗವಹಿಸಿದ್ದರು. ಸುಚೇತ್ ಧರಣ್ ಅವರ್ ಮತ್ತು ಸಾಕ್ಷಾ ಸಂತೋಷ್ ಅವರು ಕ್ರಮವಾಗಿ 13 ವರ್ಷದೊಳಗಿನ ಬಾಲಕರ ಮತ್ತು ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದುಕೊಂಡರು. 11 ವರ್ಷದೊಳಗಿನ ಬಾಲಕರ ಸಿಂಗಲ್ಸ್ ಪ್ರಶಸ್ತಿಯನ್ನು ಕೃಷ್ಣ ಮೌದ್ಗಲ್ಯ ಮತ್ತು ಬಾಲಕಿಯರ ಪ್ರಶಸ್ತಿಯನ್ನು ನಿಖಿಲಾ ರಕ್ಷಿತ ಗೆದ್ದರು. ಬೆಳಗಾವಿಯ ತನಿಷ್ಕಾ ಕಪಿಲ್ ಕಾಲಭೈರವ್ ಅವರು ಮಹಿಳೆಯರ ಸಿಂಗಲ್ಸ್ನಲ್ಲಿ ಚಾಂಪಿಯನ್ ಆದರು. 15 ವರ್ಷ ವಯಸ್ಸಿನ ತನಿಷ್ಕಾ ಅವರಿಗೆ ಟೂರ್ನಿಯಲ್ಲಿ ಇದು 3ನೇ ಸಿಂಗಲ್ಸ್ ಪ್ರಶಸ್ತಿಯಾಗಿದೆ. ಪುರುಷರ ಸಿಂಗಲ್ಸ್ನಲ್ಲಿ ಆಕಾಶ್ ಕೆಜೆ ಚಾಂಪಿಯನ್ ಆದರು. ಪುರುಷರ ಸಿಂಗಲ್ಸ್ ರನ್ನರ್ಅಪ್ ಆದ ಅಥರ್ವ ಅವರು 17 ವರ್ಷದೊಳಗಿನ ಬಾಲಕರ ಸಿಂಗಲ್ಸ್ನಲ್ಲಿ ವೇದಾಂತ್ ವಸಿಷ್ಠ ಅವರನ್ನು ನೇರ ಸೆಟ್ಗಳಲ್ಲಿ ಸೋಲಿಸಿದರು. ಪ್ರತಿಭಾನ್ವಿತ ಆಟಗಾರ ಸಿದ್ಧಾಂತ್ ಎಂ 15 ವರ್ಷದೊಳಗಿನ ಬಾಲಕರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದುಕೊಂಡರು. ಬೆಂಗಳೂರು ನಗರ ಜಿಲ್ಲಾ ಟೇಬಲ್ ಟೆನಿಸ್ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾದ ಟಿಎಸ್ ರಾಮ್ಕುಮಾರ್ ಅವರು ಟಿಟಿ ಟೂರ್ನಮೆಂಟ್ ಕುರಿತು ಮಾಹಿತಿ ನೀಡಿದರು.
3: ಬೆಂಗಳೂರು ಅರ್ಬನ್ ಡಿಸ್ಟಿಕ್ಟ್ ಅಸೋಸಿಯೇಷನ್ಗೆ 2 ವರ್ಷದ ಹಿಂದೆ ರೆಕಗ್ನಿಷನ್ ಸಿಕ್ತು, ಕರ್ನಾಟಕ ಟೇಬಲ್ ಟೆನಿಸ್ ಅಸೋಸಿಯೇಷನ್ ಪೇರೆಂಟ್ ಬಾಡಿ. ಆಕ್ಚುಲಾಗಿ ಇದು ಬೆಂಗಳೂರು ಅರ್ಬನ್ ಡಿಸ್ಟಿಕ್ಟ್ ಅಸೋಸಿಯೇಷನ್ ಒಂದು 30-35 ವರ್ಷದಿಂದ ಇದೆ. ಅಧ್ಯಕ್ಷರು ತೇಜಸ್ವಿ ಸೂರ್ಯ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಬೆಂಗಳೂರು ಸೌತ್. ಸ್ಟೇಟ್ ಅಸೋಸಿಯೇಷನ್ ಮಾಡೋದೆಲ್ಲ ರ್ಯಾಂಕಿಂಗ್ ಟೂರ್ನಮೆಂಟ್, ಅದು ನಿಮಗೆ ಪಾಯಿಂಟ್ಸ್ ಕೊಡ್ತಾರೆ, ಸ್ಟೇಟ್ಗೆ ಸೆಲೆಕ್ಷನ್ಗೆ ಎಲ್ಲ ಹೆಲ್ಪ್ ಆಗುತ್ತೆ, ಸೀಡಿಂಗ್ಗೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ನಾವು Under-11, Under-13, Under-15ಗೆ ಜಾಸ್ತಿ ಮಕ್ಕಳಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತಂದ್ಬಿಟ್ಟು ಮಾಡಿದ್ವಿ. ಈ ವರ್ಷ ಆಸ್ ಇಟ್ ಈಸ್ ಇದು ಫಸ್ಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಬೆಂಗಳೂರು ಆಗಿದ್ದು, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಇಂದ. ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಕಂಡಕ್ಟ್ ಮಾಡ್ತಂದ್ರೆ ನಮ್ಮ ಅಸೋಸಿಯೇಷನ್ ಅವರು ವರ್ಲ್ಡ್ ಆಫ್ ಪಾಯಿಂಟ್ಸ್ ಕೊಡ್ತಾರೆ. ಈಗ ಮುಂಚೆ ನಮ್ದು ಮಲ್ಲೇಶ್ವರ್ ಅಸೋಸಿಯೇಷನ್ ಅಂತ, ಅದು 65 ಇಯರ್ ಓಲ್ಡ್. ಅಲ್ಲಿಂದ ಲಾಸ್ಟ್ ಮಂತ್ 60-65 ಇಯರ್ಸ್ ಇಂದ ಟೂರ್ನಮೆಂಟ್ ಮಾಡ್ತಾರೆ. ಅವ್ರದೊಂದು ಆಯ್ತು ಲಾಸ್ಟ್ ಮಂತ್. ಈಗ ನೆಕ್ಸ್ಟ್ ಮಂತ್ ಕೆಜಿಎಸ್ ಕ್ಲಬ್ ಮಾಡೋ ಸಾಧ್ಯತೆ ಇದೆ. ಅದಾದ್ಮೇಲೆ ಸ್ಟೇಟ್ ಚಾಂಪಿಯನ್ಶಿಪ್ಸ್ ಬೆಂಗಳೂರು ಆಯ್ತು ಅಂದ್ರೆ ನಮ್ದೊಂದು 3-4 ಆಗೋ ತರ ಇದೆ. ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಇಂದ ಈ ಬಿಎಂಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ನಾವು ಮಾಡ್ತಾ ಇದೀವಿ ಟೂರ್ನಮೆಂಟ್. ಲೇಟ್ ಬಿಎಂ ಶ್ರೀನಿವಾಸ ಅಂತ ಫೌಂಡರ್ ಆಫ್ ಬಿಎಂಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವ್ರ ಹೆಸರಲ್ಲಿ ಮಾಡ್ತಾ ಇದೀವಿ. ನಮ್ಮ ಕೃತಜ್ಞತೆಯನ್ನ ಬಿಎಂಎಸ್ ಕಾಲೇಜ್ ಅವ್ರು ಸಲ್ಲಿಸಬೇಕು, ಎಸ್ಪೆಷಲಿ ಡಾಕ್ಟರ್ ಜಾನನ್ ಪೈ ಅಂಡ್ ಮೇಡಮ್ ರಾಗಿನಿ ನಾರಾಯಣ್, ಆಮೇಲೆ ನಮ್ಮ ಪ್ರಿನ್ಸಿಪಾಲ್ ಡಾಕ್ಟರ್ ಭೀಮ್ಶಾ ಆರ್ಯ ಅಂತ, ಆಮೇಲೆ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಮಿಸ್ಟರ್ ಶಿವಕುಮಾರ್ ಅಂತಾರೆ. ಎಂಟೈರ್ ಟೀಮ್ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ನಮಗೆ. ಲಾಸ್ಟ್ ಇಯರ್ ಒಂದ್ಸಲ ಕೊಟ್ಟಿದ್ರು, ಈ ಸಲ ಕೊಟ್ಟಿದ್ದಾರೆ. ಈ ತರ ಇಂಡೋರ್ ಸ್ಟೇಡಿಯಂ ಅಲ್ಲಿ ನಮ್ ಜಾಗ ಮಾಡಿಕೊಟ್ಟಿರೋದು ತುಂಬಾ ಅನುಕೂಲ ಆಗಿದೆ. ಈ ತರ ಇಂಡೋರ್ ಸ್ಟೇಡಿಯಂ ಟೇಬಲ್ ಟೆನಿಸ್ ಗೆ ಬೆಂಗಳೂರು ಎಲ್ಲೂ ಇಲ್ಲ. ಒಂದು 10 ಟೇಬಲ್ ಹಾಕಿದೀವಿ. ಸೊ 10 ಟೇಬಲ್ ಬೆಂಗಳೂರಲ್ಲಿ ಯಾರು ಮಾಡಿಲ್ಲ. 74-75 ಆಡ್ತಾ ಇದ್ದೀನಿ ನಾನು. ಫಾರ್ಮರ್ ಸ್ಟೇಟ್ ನಂಬರ್ 1 ಆಗಿದೆ. ಇಂಡಿಯಾ ರ್ಯಾಂಕಿಂಗ್ ಇತ್ತು ನನಗೆ ಜೂನಿಯರ್ಸ್ ಅಲ್ಲಿ, ಸೀನಿಯರ್ಸ್ ಅಲ್ಲಿ ಕ್ಲಾಸಿಫಿಕೇಶನ್ ಲಿಸ್ಟ್ ಇತ್ತು. ಆಮೇಲೆ ಇಂಡಿಯನ್ ಟೀಮ್ ಕೋಚ್ ಆಗೋ ಆಗಿದ್ದೆ ನಾನು. ಸೊ ನಾನು ಬೆಂಗಳೂರಲ್ಲಿ ನಾನೊಂದು 50 ವರ್ಷದಿಂದ ನನಗೆ ಟೇಬಲ್ ಟೆನಿಸ್ ಚೆನ್ನಾಗಿ ನೋಡಿದ್ದೀನಿ. ಇಷ್ಟು ಒಳ್ಳೆ ಹಾಲು ಟೇಬಲ್ ಟೆನಿಸ್ಗೆ ಯಾರು ಮಾಡಿಲ್ಲ. ಇದರಲ್ಲಿ ಟೋಟಲಿ 745 ಎಂಟ್ರೀಸ್ ಬಂದಿದೆ. ಪುರುಷರ ಸಿಂಗಲ್ಸ್, ಮಹಿಳೆಯರ ಸಿಂಗಲ್ಸ್, Under-19 ಬಾಲಕರು ಮತ್ತು ಬಾಲಕಿಯರು, Under-17 ಬಾಲಕರು ಬಾಲಕಿಯರು, Under-15 ಬಾಲಕರು ಬಾಲಕಿಯರು, Under-13 ಬಾಲಕರು ಬಾಲಕಿಯರು, Under-11 ಬಾಲಕರು ಬಾಲಕಿಯರು, ಪ್ಲಸ್ ನಾನ್ ಮೆಡಲ್ ಸಿಂಗಲ್ಸ್ ಅಂತ ಆಗುತ್ತೆ ಅದು, ಪ್ಲಸ್ ಟೀಮ್ ಇವೆಂಟ್ಸ್ ಅಂತ. ಅಂತಂದ್ರೆ ಇದು ಟೀಮ್ ಇವೆಂಟ್ಸ್ ಸುಮಾರು ಟೂರ್ನಮೆಂಟ್ ಮಾಡಲ್ಲ. ಯಾಕೆಂತಂದ್ರೆ ಒಂದು ಟೈಮ್ ಇರಲ್ಲ, ಪ್ಲಸ್ ಆಮೇಲೆ ಟೇಬಲ್ಸ್ ಎಲ್ಲ ಕಮ್ಮಿ ಇರುತ್ತೆ. ನಾವೇನು 10 ಟೇಬಲ್ ಹಾಕಿರೋದ್ರಿಂದ ಈಗ ಏಜಿಎಸ್ ಆಫೀಸ್ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ರೈಲ್ವೇಸ್ ಇರ್ಬೋದು, ಬೇರೆ ಇನ್ಸ್ಟಿಟ್ಯೂಷನ್ಸ್ಗೆಲ್ಲ ಅವ್ರಿಗೆಲ್ಲ ಪ್ಲೇಯರ್ಸ್ ಅಲ್ಲಿ ರಿಕ್ರೂಟ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರಿಗೆಲ್ಲ ಒಂದು ಚಾನ್ಸ್ ಸಿಗ್ಲಿ ಅಂತ. ಆಮೇಲೆ ಇದು ಸೋ ಮೆನಿ ಅಕಾಡೆಮಿಸ್ ಇರುತ್ತೆ, ಕೋಚಿಂಗ್ ಮಾಡೋ ಅಕಾಡೆಮಿಸ್ ಎಲ್ಲ, ಅವರೆಲ್ಲ ರೆಗ್ಯುಲರ್ ಆಗಿ ಆಡ್ತಾ ಇರ್ತಾರೆ, ಬಟ್ ಅವರಿಗೆ ಆಸ್ ಎ ಟೀಮ್ ಆಡಿರಲ್ಲ. ಸೊ ಅದಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ನಾವು ಟೀಮ್ಮೇಟ್ಸ್ ಮಾಡ್ತಾ ಇದ್ವಿ. 24 ಟೀಮ್ ಬಂದಿದೆ, 745 ಎಂಟ್ರಿ ಬಿಟ್ಟು 24 ಟೀಮ್. ತನಿಷ್ಕಾ ಕಾಲ ಭೈರವ್ ಅವ್ರು 4 ಇವೆಂಟ್ ಅಲ್ಲಿ ಆಡ್ತಾಳೆ. ಈಗಾಗಲೇ ಅವಳು ವುಮೆನ್ ಸಿಂಗಲ್ಸ್ ಗೆದ್ದಾಯ್ತು, Under-19 ಗೆದ್ದಾಯ್ತು, Under-17 ಗೆದ್ದಾಯ್ತು. ಆಮೇಲೆ ಮೆನ್ ಸಿಂಗಲ್ಸ್ ಕೆಜೆ ಆಕಾಶ್ ಅಂತ ಗೆದ್ದಿದ್ದಾನೆ. ಆಮೇಲೆ ಸಾಕ್ಷಾ ಸಂತೋಷ್ ಅಂತ ಅವಳು ನ್ಯಾಷನಲ್ ಲೆವೆಲ್ ಪ್ಲೇಯರ್, ಅವಳು ಆಡ್ತಾ ಇದ್ದಾಳೆ. ಆಮೇಲೆ ಸ್ಪೆಷಲ್ ಟೀಮ್ ಇವೆಂಟ್ಸ್ಗೆ ಕೆನರಾ ಬ್ಯಾಂಕ್ಗೆ ಬೆಂಗಾಲ್ ಸ್ಟೇಟ್ ನಂಬರ್ 2

0: ಓದಿಸತ್ವಂತ ಅವ್ನು ಬಂದಿಯ ಬೆಂಗಾಲ್ ಆಡಕ್ಕೆ, ಆಮೇಲೆ ಎಜಿಸ್ ಆಫೀಸ್ಗೆ ಚೆನ್ನೈಯಿಂದ ಇಬ್ರು ಪ್ಲೇಯರ್ಸ್ ಬಂದಿಯಾರ ಆಡಕ್ಕೆ. ಇದ್ಬಿಟ್ಟು ಈ ವಿಶೇಷ ಏನು ಟೂರ್ನಮೆಂಟ್ ಅಂತಂದ್ರೆ, ಯಶಸ್ವಿನಿ ಕೋರ್ಪಡೆ ಕಾಮನ್ವೆಲ್ತ್ ಚಾಂಪಿಯನ್ಗೆ ಆನರ್ ಮಾಡ್ತಾ ಇದ್ವಿ, ಅದ್ರ ಜೊತೆ ತನಿಷ್ಕ ಕಾಲಬರೆ ಕೆಜಿ ಆಕಾಶ್ ಅವರಿಬ್ರಿಗೂ ಆನರ್ ಮಾಡ್ತಾ ಇದ್ವಿ. ಇಬ್ರು ಇಂಟರ್ನ್ಯಾಷನಲ್ ಕೋಚಸ್, ಲಾಸ್ಟ್ 2-3 ಇಯರ್ಸ್ ಇಂದ ನಮ್ಮ ಕಂಟ್ರಿಗೆ ಕೋಚ್ ಆಗಿರೋದು ಕೃಣಾಲ್ ತಲಾಂಗ್ ಅಂಡ್ ಅನ್ಶುಮನ್ ರಾಯನ್ ಅವರಿಬ್ರಿಗೂ ಆನರ್ ಮಾಡ್ತಾ ಇದೀವಿ. ಸಿದ್ಧಾಂತ್ ವಾಸನ್ ಆಮೇಲೆ ಸಾಕ್ಷಾತ್ ಸಂತೋಷ್ ಅವರಿಬ್ರಿಗೂ ನಾವು ಆನರ್ ಮಾಡ್ತಾ ಇದೀವಿ. ನಮ್ದೇ ಆದ ಒಂದು ಹಾಲ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಒಳ್ಳೆ ಕೋಚಿಂಗ್ ಫೆಸಿಲಿಟಿ ಕೊಟ್ಟು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆ ಮಟ್ಟಕ್ಕೆ ಹೋಗ್ಬೇಕು. ಪ್ರೈಸ್ ಮನಿ ನಾವು ಮೆನ್ ಸಿಂಗಲ್ಸ್ ವಿನ್ನರ್ಗೆ 12,000, ವುಮೆನ್ ಸಿಂಗಲ್ಸ್ ವಿನ್ನರ್ಗೆ 12,000 ಕೊಡ್ತಾ ಇದೀವಿ. ಅದು ನಾರ್ಮಲ್ ಪ್ರೈಸ್ ಮನಿ ಪ್ರಿಸ್ಕ್ರೈಬ್ ಮಾಡೋದಕ್ಕಿಂತ ಡಬಲ್ ಕೊಡ್ತಾ ಇದೀವಿ. ಸಲ ವಿನ್ನರ್ ಆಗಲಿ ರನ್ನರ್ ಆಗಲಿ ಕ್ವಾರ್ಟರ್ ಫೈನಲ್ಸ್ ಆಗಲಿ ಸೆಮಿಫೈನಲ್ಸ್ ಯಾರು ಬಂದರೆ ಅವ್ರಿಗೆ ಪಾಯಿಂಟ್ಸ್ ಅಂತ ಕೊಡ್ತಾರೆ. ಬೇರೆ ಆರ್ಡಿನರಿ ಟೂರ್ನಮೆಂಟ್ ಅಂತ ಇರುತ್ತೆ, ವರ್ಡ್ ಆಫ್ ಪಾಯಿಂಟ್ಸ್ ಅಂತ ಇರುತ್ತೆ, 2 ಪಾಯಿಂಟ್ಸ್ ಅಂತ ಇರುತ್ತೆ, ಇದು ವರ್ಡ್ ಆಫ್ ಪಾಯಿಂಟ್ಸ್. ಸೊ ಇಲ್ಲಿ ಟೂರ್ನಮೆಂಟ್ ಯಾರು ಗೆಲ್ತಾರೆ ಅಥವಾ ರನ್ನರ್ ಆಗ್ತಾರೆ ಅವ್ರಿಗೆ ವರ್ಡ್ ಆಫ್ ಪಾಯಿಂಟ್ಸ್ ಬರುತ್ತೆ. ಇದು ಟೂರ್ನಮೆಂಟ್ ಆಲ್ಸೋ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಸೆಲೆಕ್ಷನ್ ಆಫ್ ದಿ ಸ್ಟೇಟ್ ಟೀಮ್. ನಾನು 50 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ. ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಈ ತರ ಫೆಸಿಲಿಟಿ ಎಲ್ಲೂ ಇಲ್ಲ. ಪ್ಲೇಯರ್ಸ್ ಔಟ್ ಸ್ಟೇಷನ್ ಇಂದ ಬಂದಿರೋರು ಬೆಳಗಾವಿ ಸ್ವಲ್ಪ ಜನ ಬಂದಿದ್ದಾರೆ, ಮಂಗಳೂರಿಂದ ಸ್ವಲ್ಪ ಜನ ಬಂದಿದ್ದಾರೆ, ಮೈಸೂರು ಮಂಡ್ಯ ಜನ ಬಂದಿದ್ದಾರೆ. ಸ್ವಲ್ಪ ನಾವೇನ್ ಬೋರ್ಡಿಂಗ್ ಲಾಡ್ಜಿಂಗ್ ತರ ಏನ್ ಫೆಸಿಲಿಟಿ ಕೊಟ್ಟಿಲ್ಲ, ಬಟ್ ಆದ್ರೆ ಪ್ಲೇಯಿಂಗ್ ಕಂಡೀಷನ್ಸ್, ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಯಿಂಗ್ ಕಂಡೀಷನ್ಸ್ ವಾಟ್ ವಿ ಆರ್ ಗಿವನ್, ಅಂಡ್ ದಿ ಬೆಸ್ಟ್ ಟೇಬಲ್ಸ್ ವಿ ಹ್ಯಾವ್ ಯೂಸ್, ದಿ ಬೆಸ್ಟ್ ಬಾಲ್ಸ್ ವಿ ಹ್ಯಾವ್ ಯೂಸ್ಡ್, ಅಂಡ್ ದಿ ಬೆಸ್ಟ್ ಕ್ಯಾಶ್ ಪ್ರೈಸ್ ವಿ ಆರ್ ಗಿವಿಂಗ್. 15 ವರ್ಷದಿಂದ 70 ವರ್ಷ 60 ವರ್ಷ ಆಡದೋರಿದ್ದಾರೆ. ಮೆನ್ ಸಿಂಗರ್ಸ್ ವುಮೆನ್ ಸಿಂಗರ್ಗೆ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್.
1: ಬೆಂಗಳೂರು ನಗರ ಜಿಲ್ಲಾ ಟೇಬಲ್ ಟೆನಿಸ್ ಅಸೋಸಿಯೇಷನ್ನ ಕಾರ್ಯಕಾರಿ ಅಧ್ಯಕ್ಷರಾದ ನಾಗೇಂದ್ರ ಅವರು ಕರ್ನಾಟಕದಲ್ಲಿ ಟೇಬಲ್ ಟೆನಿಸ್ ಕ್ರೀಡೆಯ ಸ್ಥಿತಿಗತಿಯ ಕುರಿತು ಮಾತನಾಡಿದರು.
2: ಮೂಲತಃ ನಾನು ಕರ್ನಾಟಕ ಸರ್ಕಾರ ಸಚಿವಾಲಯ ವಿಧಾನಸೌಧದಲ್ಲಿ ಕೆಲಸ ಮಾಡಿ ಅಲ್ಲಿಂದ ನಿವೃತ್ತಿ ಹೊಂದಿದ್ದೇನೆ. ಅದಕ್ಕೆ ಮುಂಚೆ ನಾನು ಒಂದು 25 ವರ್ಷ ನಮ್ದು ಆಲ್ ಇಂಡಿಯಾ ಸಿವಿಲ್ ಸರ್ವಿಸಸ್ಗೆ ನಮ್ಮ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿದ್ದೇನೆ. ಆ ನಂತರದಲ್ಲಿ ನಾನು ಟೇಬಲ್ ಟೆನಿಸ್ ಅಲ್ಲಿ ಇಂಟರ್ನ್ಯಾಷನಲ್ ಅಂಪೈರ್ ಮಾಡಿದ್ದೇನೆ. ಹಲವಾರು ಇಂಡಿಯಾದಲ್ಲಿ ನಡೆದಂತಹ ನ್ಯಾಷನಲ್ಸ್ ಟೂರ್ನಮೆಂಟ್ಗಳಲ್ಲಿ ಅಂಪೈರ್ ಆಗಿ ಕಾರ್ಯನಿರ್ವಹಿಸ್ತೇನೆ. 1987 ಅಲ್ಲಿ ಡೆಲ್ಲಿನಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಆದಾಗ ಅಲ್ಲೂ ಸಹಿತ ನಾನು ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ್ದೇನೆ. ನಂಬರ್ ಆಫ್ ಪ್ಲೇಯರ್ಸ್ ಯಾರಿದ್ದಾರೆ ಒಂಥರ ಸ್ಟಾಗ್ನೇಟ್ ಆಗಿ ಒಂದು 500-550 ವರೆಗೂ ಇದೆ. ಅದನ್ನ ಅಟ್ಲೀಸ್ಟ್ ಕನಿಷ್ಠ ಪ್ರತಿ ವರ್ಷ ಒಂದು 50 ಜನ ಹೆಚ್ಚು ಹೊಸ ಹುಡುಗರುಗಳು ಬರುವ ರೀತಿ ನಾವೀಗ ಸ್ಕೂಲ್ಗಳನ್ನ ಅಪ್ರೋಚ್ ಮಾಡ್ತಾ ಇದ್ದೇವೆ. ಅಲ್ಲಿ ಎಲ್ಲೆಲ್ಲಿ TT ಫೆಸಿಲಿಟಿ ಇದೆ ಆ ಮ್ಯಾನೇಜ್ಮೆಂಟ್ ಜೊತೆ ನಾವು ಇಂಟರಾಕ್ಟ್ ಮಾಡಿ ಅವ್ರಿಗೆ ಏನೇನು ಸೌಲಭ್ಯಗಳನ್ನು ಕೊಡಬೇಕು ಅದನ್ನ ನಮ್ಮ ಅಸೋಸಿಯೇಷನ್ ಮೂಲಕ ಏನೇನು ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅದನ್ನ ಮಾಡಿ ಮತ್ತೆ ಕೋಚಸ್ಗಾಗಲಿ ಪ್ಲೇಯರ್ಸ್ಗಾಗಲಿ ಟೇಬಲ್ಸ್ ಆಗಲಿ ಇದನ್ನ ಪ್ರೊವೈಡ್ ಮಾಡುವಂತಕ್ಕಂಥ ಯೋಜನೆ ಹಾಕೊಂಡಿದ್ದೀವಿ. ನಮ್ಮ ಸ್ಟೇಟ್ ಲೆವೆಲ್ ಅಲ್ಲಿ ಓಕೆ, ಬಟ್ ನ್ಯಾಷನಲ್ ಲೆವೆಲ್ ಬಂದಾಗ ಬಹಳಷ್ಟು ನಾವು ಇನ್ನೂ ಇಂಪ್ರೂವ್ ಆಗೋದಿದೆ. ಬಹಳ ಪ್ಲೇಯರ್ಸ್ ಲೆವೆಲ್ ತುಂಬಾ ಇಂಪ್ರೂವ್ ಆಗಬೇಕಾಗಿದೆ. ನಾವು ಬಹಳಷ್ಟು ಪ್ಲೇಯರ್ಸ್ ತರಬೇಕು. ಈಗ ಮಹಾರಾಷ್ಟ್ರದಲ್ಲಿದ್ದಾರೆ, ತಮಿಳ್ನಾಡಿನಲ್ಲಿದ್ದಾರೆ, ಕಲ್ಕಟ್ಟಾ ಅಲ್ಲಿರೋ ಪ್ಲೇಯರ್ಸ್ಗಳು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಬರ್ತಾ ಇದ್ದಾರೆ. ಆ ಟ್ರೈನಿಂಗ್ ಫೆಸಿಲಿಟಿ ನಾವು ಕೊಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಿರ್ತಕ್ಕಂಥ ಕೋಚಸ್ ಆ ಲೆವೆಲ್ ಇನ್ನೂ ಇಂಪ್ರೂವ್ ಮಾಡಬೇಕು ಅವರಿಗೆ. ಈಗ ನಮ್ಮಲ್ಲಿ ಇರೋದು ಇಡೀ ಕರ್ನಾಟಕಕ್ಕೆ ನಮಗೆ ಬೆಂಗಳೂರು ಇರತಕ್ಕಂಥ ಕಂಠೀರವ ಇಂಡೋರ್ ಸ್ಟೇಡಿಯಂ ಒಂದೇನೆ. ಅದು ಬಿಟ್ಟರೆ ನಮಗೆ ಟೇಬಲ್ ಟೆನಿಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಗೆ ಇಲ್ಲವೇ ಇಲ್ಲ. ಇದು ನಮಗೆ BME ಇಂಜಿನಿಯರಿಂಗ್ ಕಾಲೇಜ್ನವರು ನಮಗೆ ಕೊಟ್ಟಿದ್ದಾರೆ. ಅದೇ ಥರ ನಮ್ಮ KGS ಕ್ಲಬ್ ಸೆಕ್ರೆಟರಿಯೇಟ್ ಕ್ಲಬ್ ಅಲ್ಲಿ ಅಲ್ಲಿ 6 ಟೇಬಲ್ ಇದೆ. ಎಲ್ಲರೂ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಒಂದು 10-15 ಟೇಬಲ್ ಹಾಕಿ ರೆಗ್ಯುಲರ್ ಕೋಚಿಂಗ್ ಕ್ಯಾಂಪ್ ಮಾಡುವಂತ ಫೆಸಿಲಿಟಿ ಇಲ್ಲ. ಅದಕ್ಕೂ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಜಾಗ ಸಿಕ್ಕಬೇಕು ಮತ್ತು ಅದನ್ನು ಬಿಲ್ಡಿಂಗ್ ಕಟ್ಟಿ ಮಾಡಬೇಕು ಅಂತ ಇದ್ದೇವೆ. ಈಗ ಪ್ಲೇಯರ್ಸ್ಗಳು ತಾವು ಬಹುಶಃ ನೋಡಿದ್ರೆ ಅವ್ರ ರಬ್ಬರ್ ಯೂಸ್ ಏನ್ ಮಾಡ್ತಾರೆ, ಆ ರಬ್ಬರ್ ಹೊಸ ಹೊಸದ್ ಬರ್ತಾ ಇದೆ. ಈಗ ಅದರಲ್ಲಿ ಪಿಂಪಲ್ ಬರ್ತದೆ, ಇನ್ವರ್ಟೆಡ್ ಬರ್ತದೆ, ಸ್ಪೀಡ್ ಬರ್ತದೆ, ಇದರಲ್ಲಿ ವೇರಿಯೇಷನ್ಸ್ ತುಂಬಾ ಜಾಸ್ತಿ. ಬಾಲ್ ಬರ್ತಕ್ಕಂಥದ್ದು ಅದರಷ್ಟು ಫಾಸ್ಟ್ ಬಹುಶಃ ಯಾವ ಗೇಮಲ್ಲೂ ಬರಲ್ಲ, ಇನ್ಕ್ಲೂಡಿಂಗ್ ಟೆನಿಸ್ ಅಲ್ಲೂ ಬರಲ್ಲ. ಹಾಗಾಗಿ ಏನಂದ್ರೆ ಈಗ ಶಟಲ್ ಅಲ್ಲಿ ಅದು ಮೂವ್ಮೆಂಟ್ ಆಫ್ ದ ಶಟಲ್, ನೀವು ನೆಕ್ಸ್ಟ್ ಬರೋದಕ್ಕೆ ನಿಮ್ಗೆ ಒಂದು ಕೆಲವು ಸೆಕೆಂಡ್ಸ್ ಆದ್ರೂ ಟೈಮ್ ಸಿಗುತ್ತೆ. ಇಲ್ಲಿ ನಿಮಗೆ ಬಾಲ್ ಬರೋ ಹೊತ್ತಿಗೆ ನಿಮ್ಮ ಮೈಂಡು, ಐಸೈಟು, ಬಾಡಿ ಮೂರು ಕೋಆರ್ಡಿನೇಟ್ ಆಗಬೇಕು. ಮತ್ತೆ ಇಟ್ಸ್ ಎ ಟೆಕ್ನಿಕಲ್ ಗೇಮ್. ಕ್ರಿಕೆಟು ಇಟ್ಸ್ ಎ ಸ್ಪೆಕ್ಟೇಟರ್ ಗೇಮ್, TT ಇಸ್ ನಾಟ್ ಎ ಸ್ಪೆಕ್ಟೇಟರ್ ಗೇಮ್, ಬ್ಯಾಡ್ಮಿಂಟನ್ ಇಸ್ ಎ ಸ್ಪೆಕ್ಟೇಟರ್ ಗೇಮ್. ಬಹುಶಃ ಬೆಂಗಳೂರಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಅಕಾಡೆಮಿಗಳಿದೆ, ಮುಂಚೆ ಇರಲಿಲ್ಲ. ಈಗ ಪ್ರತಿಯೊಬ್ಬರೂ ಇಂಡಿವಿಜುವಲ್ ಕೋಚ್ಗಳನ್ನ ಇಟ್ಕೊಳ್ತಾ ಇದ್ದಾರೆ, ಕೋಚಿಂಗ್ ಸೆಂಟರ್ ನಡೀತಾ ಇದೆ. ನಾವೇನ್ ಮಾಡ್ತೇವೆ, ನಮ್ಮ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಇಂದ ಈಗ ಅವ್ರನ್ನೆಲ್ಲ ಅಕಾಡೆಮಿಗಳನ್ನ ಕೋಆರ್ಡಿನೇಟ್ ಮಾಡಿ ಒಂದು ಸ್ಟ್ಯಾಂಡರ್ಡೈಸ್ ಮಾಡಿ ಎಲ್ಲರಿಗೂ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಕೋಚಿಂಗ್ ಸಿಕ್ಕುವಂತ ವ್ಯವಸ್ಥೆ ಮಾಡೋದಕ್ಕೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವಕಾಶ ಈಗ ತುಂಬಾ ಕಮ್ಮಿ ಆಗ್ಬಿಡುತ್ತೆ, ಯಾಕಂದ್ರೆ ಈಗ ಸ್ಪೋರ್ಟ್ಸ್ ಕೋಟಾ ರಿಕ್ರೂಟ್ಮೆಂಟ್ಗಳು ಇಲ್ಲವೇ ಇಲ್ಲ. ಈಗ ಮುಂಚೆ ಆದ್ರೆ ಬ್ಯಾಂಕ್ಸ್, ಈ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸ್ಟೇಟ್ಗೆ ಅಥವಾ ನ್ಯಾಷನಲ್ಸ್ಗೆ ಆಡಿದ್ರೆ ರಿಕ್ರೂಟ್ಮೆಂಟ್ ಇತ್ತು. ಈಗ ಕಂಪ್ಲೀಟ್ ಸ್ಪೋರ್ಟ್ಸ್ ಕೋಟಾ ರಿಕ್ರೂಟ್ಮೆಂಟ್ ಸ್ಟಾಪ್ ಆಗೋಗಿದೆ. ಇದರಿಂದ ನಿಮ್ಗೆ ಯಾವುದೇ ರಿಟರ್ನ್ಸ್ ಬರೋದು ಬಹಳ ಕಮ್ಮಿ. ಈಗ ಬ್ಯಾಡ್ಮಿಂಟನ್ ಅಲ್ಲಾಗ್ಲಿ, ಟೆನ್ನಿಸ್ ಅಲ್ಲಾಗ್ಲಿ, ಅಥವಾ ಕ್ರಿಕೆಟ್ ಅಲ್ಲಿ ಏನಪ್ಪ ಅಂದ್ರೆ ಸುಮ್ಮನೆ ಆಡ್ತೀರಿ ಎಲ್ಲರೂ, ಆದ್ರೆ ನೀವು ಒಬ್ಬ ವಿರಾಟ್ ಕೊಹ್ಲಿ ಆಗ್ಬೇಕು, ತೆಂಡೂಲ್ಕರ್ ಒಬ್ಬನ ಇಬ್ಬನ ಆಗ್ಬೋದು. ಒಂಥರ ಪಾಪ್ಯುಲರ್ ಗೇಮ್, ಅದಕ್ಕೆ ಯಾವುದೇ ಹೆಚ್ಚು ಟೆಕ್ನಿಕಾಲಿಟಿ ಬೇಡ. ಇದು ಇಂಡೋರ್ ಗೇಮ್. ಒಂದು ಪೇರೆಂಟ್ಸ್ಗೂ ಈಗ ಚಿಕ್ಕ ಮಕ್ಕಳು ಈಗ 11-13 ಎಲ್ಲರಿಗೂ ಪೇರೆಂಟ್ ಜೊತೆಲಿ ಒಬ್ಬರು ಬರಲೇಬೇಕು. ಸೊ ಅದು ಒಂದು ಬಹಳ ಡಿಸ್ಕರೇಜಿಂಗ್ ಫ್ಯಾಕ್ಟರ್. 15 ವರ್ಷ ಅಥವಾ 17 ವರ್ಷ ಹುಡುಗ ಆದ್ರೆ ಅವನಾಗೆ ಇಂಡಿವಿಜುವಲ್ ಇಂಡಿಪೆಂಡೆಂಟ್ ಆಗಿ ಬರೋ ಟ್ರಾವೆಲ್

0: ಸಣ್ಣ ಮಗುವಿನ 11 ವರ್ಷದ ಮಗು ಈ ಬೆಂಗಳೂರಲ್ಲಿ ಬರೋದು ಕಷ್ಟ. ಹಾಗಾಗಿ ಪೇರೆಂಟ್ಸ್ಗೆ ಒಂಥರದಲ್ಲಿ ಸ್ವಲ್ಪ ಸ್ಟ್ರೈನ್ ಆಗುತ್ತೆ. ಬಟ್ ಈಗಿನ ಪೇರೆಂಟ್ಸ್ ನಿಜವಾಗ್ಲೂ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಔಟ್ಸ್ಕರ್ಟ್ಸ್ಗಳಲ್ಲಿ ಈಗ ಅಪಾರ್ಟ್ಮೆಂಟ್ಗಳು ಬಂತು, ಎಲ್ಲ ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ಗಳಿದೆಯೋ ಅಲ್ಲೆಲ್ಲ ಕಡೆಯೂ ಅಕಾಡೆಮಿಗಳು ಸ್ಟಾರ್ಟ್ ಆಗಿ ಇಂಡಿವಿಜುವಲ್ ಕೋಚಸ್ ಇದ್ದಾರೆ, ಅದೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಈಗ ಬೇರೆ ಸ್ಟೇಟ್ಗಳಲ್ಲಿ 1,000-2,000ವರೆಗೂ ಜನ ಪ್ಲೇಯರ್ಸ್ಗಳಿದ್ದಾರೆ, ನಮ್ಮಲ್ಲಿ ಕೇವಲ 500-550 ಜನ ಇದ್ದಾರೆ ಅಷ್ಟೇ. ಅದನ್ನ ಪ್ರತಿ ವರ್ಷ ಒಂದು 50-50 ಜಾಸ್ತಿ ಮಾಡಿದ್ರೆ ಒಂದು 5-6 ವರ್ಷದಲ್ಲಿ 1,000ಕ್ಕೆ ತರುವಂತ ಗುರಿ ಇಟ್ಕೊಂಡಿದ್ದೀವಿ ನಾವು. ಸ್ಪೆಕ್ಟೇಟರ್ಸ್ ಯಾರು ಬಂದು ನೋಡೋದಿಲ್ಲ. ಟಿವಿ ಕವರೇಜ್ ನಿಮಗೆ ಕ್ರಿಕೆಟ್ ಆದ್ರೆ ಟಿವಿ ಕವರೇಜ್ ಎಲ್ಲಾನು ಕೊಡ್ತಾನೆ. ಈಗ ಎಸ್ಪೆಷಲಿ IPL ಬಂದ ಮೇಲೆ ಬೌಲರ್ಗೆ ಅಂತ ಅವನು ಬ್ಯಾಟ್ಸ್ಮನ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅವ್ನು ಪ್ರತಿ ಬಾಲು ಸಿಕ್ಸ್ ಹೊಡಿಬೇಕು, ಅದು ಇಲ್ಲಿ ಹಾಗಾಗಲ್ವ. ಪ್ರತಿ ಬಾಲು ನೀವು ಸ್ಟಡಿ ಮಾಡ್ಬೇಕು. ಅವ್ನು ಸರ್ವ್ ಮಾಡುವಾಗ್ಲೇ ಏನ್ ಸ್ಪಿನ್ ಕೊಡ್ತಾನ, ಇನ್ನೊಂದು ಮಾಡ್ತಾನ, ಲೂಸ್ ಬಾಲ್ ಕೊಡ್ತಾನ, ಇದ್ರಲ್ಲಿ ಟೆಕ್ನಿಕಾಲಿಟಿ ಬಹಳ ಇದೆ. ಹಾಗಾಗಿ ಏನಂತ ಇದು ಸ್ಪೆಕ್ಟೇಟರ್ ಗೇಮ್ ಆಗ್ಲಿಲ್ಲ, ಆದ್ರೆ ಹೆಚ್ಚು ಪಾಪ್ಯುಲಾರಿಟಿ ಬರುತ್ತೆ. ಹುಡುಗರುಗಳು ಬರ್ತಾ ಇದ್ದಾರೆ ಈಗ, ಆದ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು. ಆ ಲೆವೆಲಿನ ಕೋಚಿಂಗ್ ನಾವು ಒಂದು ಸರ್ಕಾರ ಆಗ್ಲಿ ನಮ್ಮ ಸ್ಟೇಟ್ ಲೆವೆಲ್ ಬಾಡಿ ಆಗ್ಲಿ ಇದ್ರ ಬಗ್ಗೆ ಯೋಚನೆ ಮಾಡಿ ಒಂದು ಫೆಸಿಲಿಟೀಸ್ ಬೇಕು. ಈಗ ಬ್ಯಾಂಗ್ಳೂರ್ ಈಗ 5 ಕಾರ್ಪೊರೇಷನ್ ಅಂತ ಮಾಡ್ತಾರೆ, ಒಂದೊಂದು ಕಾರ್ಪೊರೇಷನ್ ಆದ್ರೂ ಇಂಡೋರ್ ಸ್ಟೇಡಿಯಮ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಟೇಬಲ್ ಟೆನಿಸ್ ಗೆ ನೀವು ಪ್ರೊವೈಡ್ ಮಾಡಿದ್ರೆ ಉಳಿದಂತೆ ಟೆಕ್ನಿಕಲ್ ಅಫಿಷಿಯಲ್ಸ್ ಗಳನ್ನ ಪ್ರೊವೈಡ್ ಮಾಡೋದು ಟೇಬಲ್ ಪ್ರೊವೈಡ್ ಮಾಡೋದೆಲ್ಲ ನಮ್ಮ ಅಸೋಸಿಯೇಷನ್ ಅವ್ರು ಆಗ್ಲಿ ಉಳಿದವ್ರ ಜೊತೆ ನಾವು ಮಾಡಬಹುದು. ನಮ್ಗೆ ಜಾಗ ಒಂದು ಸಿಕ್ಕಿದ್ರೆ ಖಂಡಿತ ಇದನ್ನ ಇಂಪ್ರೂವ್ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ಒಂದೇನಪ್ಪ, ಅಜಿಲಿಟಿ, ಫ್ಲೆಕ್ಸಿಬಿಲಿಟಿ, ಕಾನ್ಸಂಟ್ರೇಷನ್, ಬಾಲನ್ನ ನೀವು ಅವನು ಸರ್ವ್ ಮಾಡುವಾಗಲೇ ಅವನು ಯಾವ ತರ ಸರ್ವ್ ಮಾಡ್ತಾನೆ ಅಂತ ಸ್ಟಡಿ ಮಾಡ್ಬೇಕು. ನೆಕ್ಸ್ಟ್ ಬಾಲ್ಗೆ ರೆಡಿ ಇರ್ಬೇಕು, ನೀವು ಹೊಡೆದಿದ್ ಬಾಲ್ ವಾಪಸ್ ಬರ್ತೊಳಗಾಗಿ ನೆಕ್ಸ್ಟ್ ಮೂವ್ಮೆಂಟ್ ಇದೆ. ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಬಹಳ ಮುಖ್ಯ ಇದೆ. ಈಗಿನ ಹುಡುಗರಿಗೆ ಇದು ಎಜುಕೇಶನ್ ಬಹಳ ಹೆಲ್ಪ್ ಮಾಡುತ್ತೆ. ಸೈಂಟಿಫಿಕ್ ಬಹಳಷ್ಟು ಸ್ಟಡಿ ಮಾಡಿದ್ದಾರೆ, ಯಾರ್ಯಾರು TT ಆಡ್ತಾರೆ ಅವರೆಲ್ಲರೂ ಎಜುಕೇಶನ್ ಅಲ್ಲಿ ಬಹಳ ಎಕ್ಸೆಲ್ ಮಾಡ್ತಾ ಇದ್ದಾರೆ, ಅವರಿಗೆ ಬ್ರೈನ್ ಬಹಳ ಫಾಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಎಸ್ಪೆಷಲಿ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಷ್ಟು ಜನ ಹೋಗ್ತಾರಲ್ಲ ಅವರೆಲ್ಲ ಬಹಳಷ್ಟು ಬ್ರಿಲಿಯಂಟ್ಸ್ ಇದ್ದಾರೆ. ಆ ಬಾಲ್ ಬರ್ತಕ್ಕಂತ ಸ್ಪೀಡು ಅದರದ್ದು ವೇರಿಯೇಷನ್ಸ್ ನೀವು ಸ್ಟಡಿ ಮಾಡಿ ಅದಕ್ಕೂ ಕ್ಯಾಲ್ಕುಲೇಷನ್ ಇದೆ. ನಿಮ್ಗೆ ಬಾಡಿ ಎಕ್ಸೈಸ್ ಆಗುತ್ತೆ, ಮೈಂಡ್ ಎಕ್ಸೈಸ್ ಆಗುತ್ತೆ, ಬ್ರೈನ್ ವರ್ಕ್ ಮಾಡುತ್ತೆ, ಐಸೈಟ್ ಇದಾಗುತ್ತೆ. ಸೊ ಎಲ್ಲವನ್ನೂ ನಿಮ್ಮಲ್ಲಿ ಇದಾಗುತ್ತೆ. ಓವರ್ಆಲ್ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಬೀಯಿಂಗ್ ಅಂದ್ರೆ ನಿಮ್ಗೆ ಟೇಬಲ್ ಟೆನಿಸ್ ಇಸ್ ದ ಬೆಸ್ಟ್ ಗೇಮ್.
1: ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಟೇಬಲ್ ಟೆನ್ನಿಸ್ ಆಟಗಾರರ ಅನಿಸಿಕೆಗಳು.
2: ನಂದ ಹೆಸರು ಅಥರ್ವ. ನಾನು ಯಾಕೆ ಟೇಬಲ್ ಟೆನ್ನಿಸ್ ಸ್ಟಾರ್ಟ್ ಮಾಡಿದೆ ಅಂದ್ರೆ, ನನ್ನ ಅಪ್ಪ ಕ್ರಿಕೆಟ್ ಆಡ್ತಾ ಇದ್ರು, ಮಂಗೇಶ್ ನನ್ನ ಅಪ್ಪ ಹೆಸರು, ನಮ್ಮ ನೇಬರು ಟೇಬಲ್ ಟೆನ್ನಿಸ್ ಆಡ್ತಾ ಇದ್ರು. ಸೊ ದೆನ್ ಲುಕಿಂಗ್ ಅಟ್ ಹಿಮ್ ಐ ಸ್ಟಾರ್ಟ್ ಪ್ಲೇಯಿಂಗ್ ಟೇಬಲ್ ಟೆನ್ನಿಸ್. 7-8 ಇಯರ್ಸ್ ಆಯ್ತು ಟೇಬಲ್ ಟೆನ್ನಿಸ್ ಆಡಿ. ಸೆಕೆಂಡ್ ಗ್ರೇಡಿಗೆ ಟೇಬಲ್ ಟೆನ್ನಿಸ್ ಸ್ಟಾರ್ಟ್ ಮಾಡಿದೆ. ನಾನು ಮಲ್ಟಿಪಲ್ ಇಂಟರ್ನ್ಯಾಷನಲ್ ಮೆಡಲ್ಸ್ ಇದೆ ನನಗೆ. ಮೋಸ್ಟ್ ನೋಟೇಬಲಿ ಸೌತ್ ಏಷ್ಯನ್ ಗೋಲ್ಡ್ ಇದೆ, ಮಿಕ್ಸ್ ಡಬಲ್ಸ್ ಗೋಲ್ಡ್ ಇದೆ, ಸಿಂಗಲ್ಸ್ದು ನನ್ನ ಸಿಲ್ವರ್ ಇದೆ, ಯುರೋಪ್ ಅಲ್ಲಿ ಆಡಿದ್ದೀನಿ, ಮಿಡಲ್ ಈಸ್ಟ್ನಲ್ಲಿ ಆಡಿದ್ದೀನಿ, ಏಷ್ಯಾನಲ್ಲಿ ಆಡಿದ್ದೀನಿ ಇಂಟರ್ನ್ಯಾಷನಲ್. ನನ್ನ ಹತ್ರ ನ್ಯಾಷನಲ್ ಮೆಡಲ್ಲೂ ಇದೆ. ರೀಸೆಂಟ್ ನ್ಯಾಷನಲ್ ಕಾನ್ಪುರ್ನಲ್ಲಿ ಆಯ್ತು, ಅಲ್ಲಿ ನಾನು Under-17 ಫೈನಲ್ಸ್ ಹೋಗುತ್ತೆ, ಸಿಲ್ವರ್ ಸಿಕ್ತು ನಮಗೆ. BMS ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ನಲ್ಲಿ ನನ್ನ ಹತ್ರ 8 ಟೈಟಲ್ ಇದೆ, Under-17, Under-19 ಆ್ಯಂಡ್ ಮೆನ್. ನಾನು ಫೈನಲ್ಸ್ ಹೋಗುತ್ತೆ. ನಾನು ಕರೆಂಟ್ಲಿ ಎಲಿಟ್ ಟೇಬಲ್ ಟೆನ್ನಿಸ್ ಅಕಾಡೆಮಿನಲ್ಲೂ ಆಡ್ತೀನಿ ಅಥವಾ ಡ್ರಾಪ್ ಶಾಟ್ ಅಕಾಡೆಮಿ ಇಬ್ಬರೂನಲ್ಲಿ ಆಡ್ತೀನಿ. ನನ್ನ ಕೋಚಸ್ಸು ಶೀಲಾದಿತ್ಯ, ಸೋಮಾದ್ರಿ ಭಟ್ಟಾಚಾರ್ಯ, ರಾಜಕುಂಡು, ಅಗ್ನಿಬಾನ್ ಸರ್, ಇವ್ರು 4 ಜನ ನಂದು ಕೋಚಿಸು. ನನ್ನ ಹತ್ರ ಫಿಟ್ನೆಸ್ ಟ್ರೈನರು ಇದ್ದಾನೆ ಅಭಿಷೇಕ್. ಫಸ್ಟ್ ಕಾಂಪಿಟಿಷನ್ ನಂದು ಮಲ್ಲೇಶ್ವರಂನಲ್ಲೇ ಇತ್ತು. ಕೋಇನ್ಸಿಡೆಂಟ್ಲಿ ನನ್ನ ಫಸ್ಟ್ ಮ್ಯಾಚು ನಂದು ನೇಬರ್ ಜೊತೆನೇ ಆಯಿತು. ನಾನು ಯಾಕೆ ಟೇಬಲ್ ಟೆನ್ನಿಸ್ ಸ್ಟಾರ್ಟ್ ಮಾಡಿದೆ, ಸ್ಟೇಟ್ ರ್ಯಾಂಕಿಂಗ್ ಆಲ್ಮೋಸ್ಟ್ 6.5-7 ಇಯರ್ಸ್ ಆಯಿತು. ನಾನು ನ್ಯಾಷನಲ್ ರ್ಯಾಂಕಿಂಗ್ ಲಾಸ್ಟ್ 5 ಇಯರ್ಸಿಂದ ಆಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ 1 ಇಯರ್ ಫುಲ್ ನ್ಯಾಷನಲ್ ಕ್ವಾಲಿಫೈನೇ ಆಗಲಿಲ್ಲ, ಬಟ್ ಅದಾದಮೇಲೆ ನಾನು ತುಂಬ ಚೆನ್ನಾಗಿ ಪಿಕ್ ಮಾಡಿದೆ. 3-4 ಇಯರ್ಸಿಂದ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನ್ಯಾಷನಲ್ನಲ್ಲಿ. ನಂದು ಫಸ್ಟ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಇತ್ತು ಸ್ಲೋವೇನಿಯಾನಲ್ಲಿ. ಆ್ಯಕ್ಚುಲಿ ಫಸ್ಟ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ನಾನು ಬ್ರಾನ್ಸ್ ಸಿಕ್ತು ನನಗೆ Under-13. ನಾನು ಆ ಟೈಮ್ ವರ್ಲ್ಡ್ No. 5 ಕೊಡಿದೆ, ಫ್ರಾಂಚೆಸ್ಕೋ ಟ್ರೆವಿಷನ್ ಇಟಾಲಿಯನ್. ಆ ಟೂರ್ನಮೆಂಟ್ ನಲ್ಲಿ ಮಾಯುಂಗ್ ಮಿನ್ ಒಂದ್ ಕೊರಿಯನ್ ಇದ್ದಾನೆ, ಅವನಿಗೂ ಹೊಡೆದೆ. ಅದಾದ್ಮೇಲೆ ನಾನು ವರಾಜ್ದಿನ ಆಡಿದೆ, ಅಟ್ಲೀಸ್ಟ್ 7-8 ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಆಡಿದ್ದೀನಿ. ಸಿಂಗಲ್ಸ್ ನಲ್ಲಿ ನನ್ನ ಇಂಡಿಯಾ ಒಂದು ಇಂಟರ್ನ್ಯಾಷನಲ್ ಆಯ್ತು ವಡೋದ್ರಾನಲ್ಲಿ, ಅಲ್ಲಿ ನನಗೆ ಸಿಲ್ವರ್ ಸಿಕ್ತು. ನಾನು Under-15 ಫೈನಲ್ಸ್ ಹೋದೆ. ಅಮನ್ ನಲ್ಲಿ ಒಂದಾಯ್ತು, ಅಲ್ಲಿ ನನ್ನ ಮಿಕ್ಸ್ ಡಬಲ್ಸ್ ಗೋಲ್ಡ್ ಸಿಕ್ತು. ಕಜಾಕಿಸ್ತಾನ್ ನಲ್ಲಿ ನನ್ನ ಕ್ವಾರ್ಟರ್ಸ್ ಆಡಿದೆ Under-17, Under-19 ಪ್ರೀ ಕ್ವಾರ್ಟರ್ಸ್ ಅಂತ. ತುಂಬಾ ಚೇಂಜ್ ಆಗುತ್ತೆ, ಯಾಕೆ ಡಿಫ್ರೆಂಟ್ ಕಲ್ಚರ್ಸ್ ದು ಕುಜಿನ್ ಡಿಫ್ರೆಂಟ್ ಇರುತ್ತೆ. ಆಕ್ಚುಲಿ ಇಂಡಿಯನ್ಸು ವೆಜ್ ಪ್ರಿಫರ್ ಮಾಡ್ತೀವಿ, ಬಟ್ ಇಂಟರ್ನ್ಯಾಷನಲ್ ನಲ್ಲಿ ವೆಜ್ ಎಲ್ಲ ತುಂಬಾ ಕಡಿಮೆ ಸಿಗುತ್ತೆ. ವೆಜ್ಜು ಸಿಗುತ್ತೆ ಅಂದ್ರೆ ಅಷ್ಟೇ ಗ್ರೀನ್ ಸಿಗುತ್ತೆ, ಏನ್ ಜಾಸ್ತಿ ಕುಕ್ ಮಾಡ್ಬಿಟ್ಟು ಏನ್ ಟೇಸ್ಟ್ ಇರಲ್ಲ. ಅದಕ್ಕೆ ನಾನು ಅಡ್ಜಸ್ಟ್ ಆಗಕ್ಕೂ ಫಸ್ಟ್ ಟೈಮ್ ನಾನು ಯುರೋಪಿಗೆ ಹೋದೆ, ಎವ್ರಿ ಡೇ ಪಿಜಾದಿಂದ, ಯಾಕೆ ಏನ್ ಸಿಗ್ಲೇ ಇಲ್ಲ. ನನಗೆ ಇಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ, ಬಟ್ ಸ್ಟಾರ್ಟ್ ನಲ್ಲಿ ಚೂರು ಪ್ರಾಬ್ಲಮ್ ಆಯ್ತು. ಏನ್ ತಿನ್ಬೇಕು ಇನ್ ಇಂಡಿಯಾನ ನನ್ನ ನಮಗೆ ಗೊತ್ತು ಎಲ್ಲ ಕಡೆ ಏನ್ ಸಿಗತ್ತೆ, ಅಲ್ಲಿ ಗೊತ್ತಾಗಲ್ಲ. ನಾನು ಆಡಿದೆ ಆಕ್ಚುಲಿ ಒಂದು ಏಷ್ಯನ್ ಬ್ರಾನ್ಸ್ ಮೆಡಲಿಸ್ಟ್ ಜೊತೆ ಆಡಿದೆ, ಐ ಥಿಂಕ್ ಸೊ ಗೋಲ್ಡ್ ಇದೆ ಅವನ ಹತ್ರ ಏಷ್ಯನ್ಸ್ ನಲ್ಲಿ. ಅವನ ಜೊತೆ ಆಡಿದೆ, ನನಗೆ ಇಷ್ಟೊಂದು ಕಷ್ಟ ಫೀಲ್ ಆಗ್ಲಿಲ್ಲ. ನನಗೆ ಅನಿಸ್ತು ನಾನು ಗೆಲ್ಬಹುದು, ಬಟ್ ಅವ್ರ ಹತ್ರ ವೆರೈಟಿ ಇದೆ, ಅವ್ರ ಹತ್ರ ಇಷ್ಟೊಂದು ಎಕ್ಸ್ಪೋಜರ್ ಇದೆ ಆಡಕ್ಕೆ, ಅವ್ರಿಗೆ ಗೊತ್ತು ಯಾವತ್ತು ಏನ್ ಮಾಡ್ಬೇಕು. ಚೂರು ಜಾಸ್ತಿ ಎಕ್ಸ್ಪೋಜರ್ ಸಿಕ್ಕಿದ್ರೆ, ಜಾಸ್ತಿ ಮ್ಯಾಚಸ್ ಆಡಿದ್ರೆ ನಮಗೆ ಗೊತ್ತಾಗತ್ತೆ ಅವ್ರ ಜೊತೆ ಹೆಂಗ್ ಆಡ್ಬೇಕು, ಅವ್ರ ಥಿಂಕಿಂಗ್ ಏನು. ನೋಡ್ತೀರಾ ಗವರ್ಮೆಂಟು ಎಲ್ಲ ಸ್ಪೋರ್ಟ್ಸ್ ಪ್ರಮೋಟ್ ಮಾಡ್ತಾ ಇದ್ದಾರೆ,

0: ಅಷ್ಟೇ ಚೂರು ಜಾಸ್ತಿ ಎಕ್ಸ್ಪೋಜರ್ ಸಿಕ್ಕಿದ್ರೆ ನಾವು ಇಷ್ಟು ಹಿಂದೆ ಇಲ್ಲ. ಅಷ್ಟೇ ಒಂದು ಪ್ಲೇಯರ್ ಇದ್ದಾರೆ ಅಂಕುರ್, ಅವ್ನು ಆಕ್ಚುಲಿ ವರ್ಲ್ಡ್ ನಂಬರ್ 2 ಇದ್ದ ಲಾಸ್ಟ್ ಇಯರ್ ಅಂಡರ್ 19 ನಲ್ಲಿ. ಅವ್ನು ಚೈನೀಸ್ ಓಡ್ತಿದ್ದಾನೆ, ತುಂಬಾ ಚೆನ್ನಾಗಿದ್ದಾನೆ. ಮಾನವ್ ಟಕ್ಕರ್, ಮಾನುಷ್ ಶಾ ಅವರಿಬ್ರು ವರ್ಲ್ಡ್ ಟಾಪ್ 15 ಅಲ್ಲಿ ಇದ್ದಾರೆ. ಸೊ ಇಂಡಿಯಾ ಇಷ್ಟು ಹಿಂದೆ ಇಲ್ಲ, ಎಷ್ಟು ಅದು ಫೀಲ್ ಆಗುತ್ತೆ ಅಷ್ಟು ಹಿಂದೆ ಇಲ್ಲ. ಆಕ್ಚುಲಿ ವಿ ಆರ್ ಟಾಪ್ 10 ಬೆಸ್ಟ್ ಕಂಟ್ರೀಸ್. ಜಸ್ಟ್ ಜಾಸ್ತಿ ಎಕ್ಸ್ಪೋಜರ್ ಬೇಕು ನಮಗೆ. ಮೇಜರ್ ಡಿಫ್ರೆನ್ಸ್ ಇಂಟರ್ನ್ಯಾಷನಲ್ ಚೂರ್ ಫ್ರೀಡಮ್ ಇರುತ್ತೆ ಪ್ಲೇಯರ್ಸ್ ಗೆ ಆಡಕ್ಕೆ. ಅದು ಚೆನ್ನಾಗೂ ಇದೆ, ಲೈಕ್ 2 sides ಆಫ್ ದ ಸೇಮ್ ಕಾಯಿನ್. ನಾನು ಆಲ್ಮೋಸ್ಟ್ 5 to 6 hours ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತೀನಿ. ನನ್ನ ಅಮ್ಮ ನಮ್ ತುಂಬಾ ಹೆಲ್ಪ್ ಮಾಡ್ತಾರೆ ಸ್ಟಡೀಸ್ ನಲ್ಲಿ. ನನ್ನ ಮೈಂಡ್ ಸೆಟ್ ಇದ್ದಾರೆ ದಿನ 3-4 hours ನೀವು ಪ್ರಾಪರ್ ಆಗಿ ಸ್ಟಡಿ ಮಾಡಿದ್ರೆ ಅಷ್ಟೊಂದು ಸಾಕು. ನಿಮ್ಗೆ ಗೊತ್ತಿರಬೇಕು ಏನ್ ಓದ್ಬೇಕು ಅಂದ್ರೆ, ಅಷ್ಟು ಓದ್ರೆ ಅಂದ್ರೆ ನಿಮ್ಗೆ ಚೆನ್ನಾಗಿ ಮಾರ್ಕ್ ಸಿಗ್ಬೋದು. ನನ್ನ ಗೋಲ್ ಇದೆ TET ನಲ್ಲೇ ಒಂದು ದೊಡ್ಡ ಪ್ಲೇಯರ್ ಆಗ್ಬಿಟ್ಟು ಆಚೆ ಹೋಗ್ಬಿಟ್ಟು ಲೀಗ್ ಆಡ್ಬೋದು, ಇಂಟರ್ನ್ಯಾಷನಲ್ ಇಂಡಿಯಾಗೆ ರಿಪ್ರೆಸೆಂಟ್ ಮಾಡ್ಬಿಟ್ಟು ಇಂಡಿಯಾಗೆ ಮೆಡಲ್ಸ್ ತರ್ಬೋದು. ಒಲಿಂಪಿಕ್ಸ್ ನಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಏಷ್ಯನ್ಸ್ ನಲ್ಲಿ ಇಂಡಿಯಾ ಗೋಲ್ಡ್ ಮೆಡಲ್ ಸಿಗ್ಬೇಕು. ನನ್ನ ಕಾಂಟ್ರಿಬ್ಯೂಷನ್ ಇಂದ ಇಂಡಿಯಾಗೆ ಮೆಡಲ್ ಸಿಗ್ಬೇಕು, ಅದೇ ನಂದು ಮೇನ್ ಆಬ್ಜೆಕ್ಟಿವ್ ಇದೆ.
1: ನಾನು ವಿಕಾಸ್ ಅಂತ. ಬೇಸಿಕಲಿ ಐ ಆಮ್ ಆಲ್ಸೋ ಎ ಟೇಬಲ್ ಟೆನಿಸ್ ಪ್ಲೇಯರ್. ನ್ಯಾಷನಲ್ಸ್ ಎಲ್ಲ ಆಡಿದ್ದೀನಿ, ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಆಡಿದ್ದೀನಿ. ನನ್ನ ಮಗಳು ರಾಶಿ ವಿ ರಾವ್ ಅಂತ, ಅವಳು ಟೇಬಲ್ ಟೆನಿಸ್ ಆಡ್ತಾರೆ. ಇಲ್ಲಿ ಟೂರ್ನಮೆಂಟ್ ಈ ಸರಿ ಇದು 5th state ರ್ಯಾಂಕಿಂಗ್ ಟೂರ್ನಮೆಂಟ್, ತುಂಬ ಚೆನ್ನಾಗಿತ್ತು. ಟೂರ್ನಮೆಂಟ್ಸ್ ನಡೆಯೋದು ತುಂಬ ಲೋ ರೂಫ್ ಇರುತ್ತೆ ಅಥವಾ ಫ್ಲೋರಿಂಗ್ ಪ್ರಾಬ್ಲಮ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ನೀವು ಎಷ್ಟೊಂದು ಬೇರೆ ಟೂರ್ನಮೆಂಟ್ಸ್ ಎಲ್ಲ ನೋಡಿದ್ರೆ ಮೈಟ್ ಬಿ ಅಬೌಟ್ ಒಂದು ಸ್ವಲ್ಪ ಮಾಯಿಶ್ಚರ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಮಕ್ಕಳಿಗೆ ಕರ್ನಾಟಕದಿಂದ ನ್ಯಾಷನಲ್ಸ್ಗೆ ಹೋದಾಗ ತುಂಬ ದೊಡ್ಡ ಹಾಲ್ ಇರೋದಕ್ಕೆ ಆ ಬಾಲ್ ಬರೋ ಪೇಸು ಎಲ್ಲ ತುಂಬ ವೇರಿ ಆಗುತ್ತೆ. ಸೊ ಈ ಥರ ಒಂದು ಹಾಲಲ್ಲಿ ಟೂರ್ನಮೆಂಟ್ ಮಾಡಿರೋದು ಒಂಥರ ಪ್ರಿಪ್ರೇಷನ್ ಫಾರ್ ನ್ಯಾಷನಲ್ ಲೆವೆಲ್ ಅನ್ನೋ ಥರ ಇತ್ತು. BUDTTAಯಿಂದ, ಬ್ಯಾಂಗ್ಳೂರ್ ಅರ್ಬನ್ ಟೇಬಲ್ ಟೆನಿಸ್ ಅಸೋಸಿಯೇಷನಿಂದ ಏನು ಆರ್ಗನೈಸ್ ಮಾಡ್ತಾರೆ, ಒಂದ್ಸರಿ KGS ಕ್ಲಬ್ ಅಲ್ಲಿ ಮಾಡಿದ್ರು, ಒಂದ್ಸರಿ BMS ಅಲ್ಲಿ ಮಾಡ್ತಿದ್ದಾರೆ. ಇದೆಲ್ಲ ಹೈ ರೂಫ್ ಹಾಲ್ಸ್, ನಂಬರ್ ಆಫ್ ಟೇಬಲ್ಸ್ ಜಾಸ್ತಿ ಇರುತ್ತೆ. 10 tables ಇರೋದ್ರಿಂದ ನಂಬರ್ ಆಫ್ ಇವೆಂಟ್ಸ್ ವಿಲ್ ಬಿ ವೆರಿ ಮಚ್. ಟೀಮ್ ಇವೆಂಟ್ಸ್ ಅಂತ ಮಾಡ್ತಾರೆ, NMS ಮಾಡ್ತಾರೆ. ಸೊ ಟೀಮ್ ಇವೆಂಟ್ಸ್ ಎಲ್ಲ ಮಾಡಿದಾಗ ಬೇರೆ ಸ್ಟೇಟ್ ಇಂದ ಎಲ್ಲ ಪ್ಲೇಯರ್ಸ್ ಬರ್ತಾರೆ, ಅವ್ರಗಳ್ದು ಆಟ ನೋಡಿದಂಗೆ ಆಗುತ್ತೆ. ಟ್ರೋಫೀಸು, ಕ್ಯಾಶ್ ಪ್ರೈಸ್ ಎಲ್ಲಾನು ಯಾವುದೇ ಟೂರ್ನಮೆಂಟ್ ಅಲ್ಲೂ ಇಷ್ಟೊಂದು ಕೊಟ್ಟಿರಲಿಲ್ಲ. ಅಮೌಂಟ್ ಬಗ್ಗೆ ಅಂದ್ರೆ ತುಂಬಾ ಅಮೌಂಟ್ ಕೊಡ್ತಾರೆ ಅಂತಲ್ಲ, ಬಟ್ ಬೇರೆ ಟೂರ್ನಮೆಂಟ್ಸ್ ಎಲ್ಲ ಕಂಪೇರ್ ಮಾಡಿದಾಗ ಮಕ್ಕಳಿಗೆ ಅದೊಂದು ಮೋಟಿವೇಶನ್. ಯಾಕೆಂದ್ರೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ಗೆ 3 tings ಒಂದ್ಸಲಿ ರಬ್ಬರ್ ಚೇಂಜ್ ಮಾಡಬೇಕಾಗತ್ತೆ. ಒಂದೊಂದು ರಬ್ಬರ್ ಒಂದು 6,000 ಆಗುತ್ತೆ. ಎವ್ರಿ ಇಯರ್ ಒಂದು ಪ್ಲಾಂಕ್ ಚೇಂಜ್ ಮಾಡಬೇಕಾಗತ್ತೆ. ಪ್ಲಾಂಕ್ ಕಾಸ್ಟ್ ವಿಲ್ ಬಿ ಅರೌಂಡ್ 20,000 ಆಗುತ್ತೆ. ಒಂದೇ ಫೀಲ್ ಅಲ್ಲಿ ಬಂದು ಗೆದ್ವಿ ಅಂದಾಗ ಮಕ್ಕಳಿಗೆ ಅದೊಂದು ಫೀಲಿಂಗ್, ನನ್ನ ದುಡ್ಡಲ್ಲಿ ನನ್ನ ಅರ್ನಿಂಗ್ಸ್ ಅಲ್ಲಿ ನನ್ನ ಎಕ್ವಿಪ್ಮೆಂಟ್ಸ್ ನ ಕವರ್ ಮಾಡ್ತಾ ಇದೀನಿ ಅನ್ನೋದು. ಅಂಡ್ ಎಸ್, ಈ ಟೂರ್ನಮೆಂಟ್ ತುಂಬಾ ಚೆನ್ನಾಗಾಯ್ತು. ವೆರಿ ಡಿಸಿಪ್ಲಿನ್ಡ್, ಮೋರ್ ಅಬೌಟ್ ಸ್ಕೆಡ್ಯೂಲ್. ಸ್ಕೆಡ್ಯೂಲ್ ಪ್ರಕಾರ ತುಂಬಾ ಟೂರ್ನಮೆಂಟ್ಸ್ ಅಲ್ಲಿ ನಾವು ಮಧ್ಯಾಹ್ನ ಬರ್ತೀವಿ, ಸಾಯಂಕಾಲ ಮ್ಯಾಚ್ ಇರುತ್ತೆ, ರಾತ್ರಿ ಮ್ಯಾಚ್ ಇರುತ್ತೆ, ಇಲ್ಲೇ ಕೂತ್ಕೊಂಡು ಕಾಯೋದು, ಅವೆಲ್ಲ ನಥಿಂಗ್. ಬೇರೆ ಊರಿಂದ ಬಂದವರಿಗೂ ಅಷ್ಟೇ, ಬೆಂಗಳೂರಲ್ಲೇ ಇರೋರ್ಗೂ ಅಷ್ಟೇ, ಇಲ್ಲಿ ಹತ್ತಿರದಲ್ಲಿ ಬಸವನಗುಡಿಲಿ ಮಾಡಿರೋದು, ಹತ್ತಿರದಲ್ಲಿ ರೂಮ್ಸ್, ಫುಡ್, ಯಾವುದೇ ತರದ ಪ್ರಾಬ್ಲಮ್ಸ್ ಇರಲಿಲ್ಲ. ಪ್ಲಸ್ ಸ್ಕೆಡ್ಯೂಲ್ ಒಂದು ದಿವಸ ಮುಂಚೆನೆ ಕಳಿಸ್ಬಿಡ್ಬೋದು, ಯಾವ್ಯಾವ ಇವೆಂಟ್ಸ್ಗೆ ಎಷ್ಟೆಷ್ಟೊತ್ತಿಗೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಯಾವ ಟೇಬಲ್ ಅಲ್ಲಿ ಅಂತ ತುಂಬ ಚೆನ್ನಾಗಿ ಆರ್ಗನೈಸ್ ಆಗಿತ್ತು. ಇಟ್ ವಾಸ್ ರಿಯಲಿ ಗುಡ್. ನನ್ನ ಮಗಳೂ ಶಿ ಪಾರ್ಟಿಸಿಪೇಟೆಡ್ ಇನ್ U17 ಆ್ಯಂಡ್ U19 ಆಫ್ ಗರ್ಲ್ಸ್, ಆ್ಯಂಡ್ U19 ನಲ್ಲಿ ಶಿ ಗಾಟ್ ರನ್ನರ್ ಅಪ್. ಸೊ ಶಿ ವಿ ಆರ್ ವೆರಿ ಹ್ಯಾಪಿ ಫಾರ್ ದಿಸ್ ಟೂರ್ನಮೆಂಟ್. ಶಿ ಕ್ಯಾರೀಸ್ 3 medals ಫಾರ್ ನೌ ಇನ್ ಆಲ್ ಇಂಡಿಯಾ ಲೆವೆಲ್. ನಾನು ಅವಳನ್ನ ಟೇಬಲ್ ಟೆನಿಸ್ ಸೇರಿಸಿದ್ದು ಅವಳದು 5th year ಬರ್ಡೇ ದಿವಸ. ಅವಳು ಆಲ್ಮೋಸ್ಟ್ 10 years ಆಗುತ್ತೆ ಈ ಡಿಸೆಂಬರ್ಗೆ ಆಡಕ್ಕೆ ಶುರು ಮಾಡಿ. ಸೊ ಸ್ಟಾರ್ಟಿಂಗ್ ಅಲ್ಲಿ 1 or 2 years ಎಸ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸ್ಪೋರ್ಟ್ಸ್ ಅನ್ನೋದು ಹೆಂಗೆ ಅಂದ್ರೆ ಇಟ್ ಇಸ್ ನಾಟ್ ಅಬೌಟ್ ಸಕ್ಸಸ್ ಫಸ್ಟ್, ಇಟ್ ವಿಲ್ ಟೆಲ್ ಯು ಹೌ ಟು ಫೇಲ್ ಆರ್ ಹೌ ಟು ಫೇಸ್ ದೋಸ್ ಫೇಲ್ಯೂರ್ಸ್. ತುಂಬಾ ಚೆನ್ನಾಗಿದೆ. ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಹಾಕಿದ್ರೆ ಇಟ್ ಇಸ್ ಮೋರ್ ಬೆಟರ್.
2: ನನ್ನ ಹೆಸರು ದೀಪ್ತಿ ಕುಂಭಟ್ ಅಂತ. ನಾನು ಕೂಡ ಟೇಬಲ್ ಟೆನಿಸ್ ಪ್ಲೇಯರ್. ಐ ಸ್ಟಾರ್ಟೆಡ್ ಟೇಬಲ್ ಟೆನಿಸ್ ಅರೌಂಡ್ 1990. ಸಬ್ ಜೂನಿಯರ್ಸ್, ಜೂನಿಯರ್ಸ್ ಎಲ್ಲ ಆಡಿದ್ದೀನಿ. ಸೊ ಐ ಹ್ಯಾವ್ ಸೀನ್ ಕರ್ನಾಟಕ ಟೇಬಲ್ ಟೆನಿಸ್ ಅಂದ್ರೆ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ. ನಾವು ಮುಂಚೆ ಹೇಗೆ ಆಡ್ತಿದ್ವಿ, ಮಲ್ಲೇಶ್ವರಮಲ್ಲಿ ತುಂಬಾ ಆಡ್ತಾ ಇದ್ವಿ, ನಮ್ಮ ಟೂರ್ನಮೆಂಟ್ಸ್ ಮುಂಚೆ ತುಂಬಾ ಅಲ್ಲಿರ್ತಾ ಇತ್ತು. ಇವಾಗ ಎಷ್ಟೊಂದು ಅಕಾಡೆಮೀಸ್ ಬಂದಿದೆ, ವಂಡರ್ಫುಲ್ ಕೋಚಸ್ ಇನ್ ಕರ್ನಾಟಕ, ಪ್ಲೇಯರ್ಸ್ ಆರ್ ಪ್ಲೇಯಿಂಗ್ ಅಮೇಝಿಂಗ್ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ. ಬಿಕಾಸ್ ನಾನು ಟೇಬಲ್ ಟೆನಿಸ್ ಆಡಿದ್ದೆ, ಯೂನಿವರ್ಸಿಟಿಗೆಲ್ಲ ರೆಪ್ರೆಸೆಂಟ್ ಮಾಡಿದ್ದೀನಿ. ನನ್ನ ಇಬ್ರು ಮಕ್ಕಳು ಕೂಡ ಆಡ್ತಾರೆ. ನನ್ನ ಮಗನ ಹೆಸರು ಸಿದ್ಧಾಂತ ಅರಿವಾಲ್ ಅಂತ. ಅವನು ನ್ಯಾಷನಲ್ ಲೆವೆಲ್ ಚಾಂಪಿಯನ್, ಇಂಟರ್ನ್ಯಾಷನಲ್ ಬ್ರಾನ್ಸ್ ಮೆಡಲಿಸ್ಟ್ ಜಾರ್ಡನ್ ಅಲ್ಲಿ ಆಗಿದ್ದಾನೆ. ಇವಾಗ ನನ್ನ ಮಗಳು ಕೂಡ ಆಡ್ತಾ ಇದ್ದಾಳೆ, ಅವಳ ಹೆಸರು ಸೃಷ್ಟಿ ಧಾರಿವಾಲ್ ಅಂತ. ಶಿ ಈಸ್ ಪ್ಲೇಯಿಂಗ್ ಇನ್ ಪಾಂಗ್ ಸ್ಮಾಶರ್ಸ್ ಟೇಬಲ್ ಟೆನಿಸ್ ಅಕಾಡೆಮಿ, ಅನಿರ್ಬನ್ ರಾಯ್ ಚೌಧರಿ ಅಂತ ಅವ್ರ ಕೋಚು. ಅವಳು Under 15, 17, 13 ಆಡ್ತಾಳೆ. ಈ ಟೂರ್ನಮೆಂಟ್ ಅಲ್ಲಿ Under 17 ಪರ್ಫಾರ್ಮೆನ್ಸ್ ವಾಸ್ ವೆರಿ ವೆರಿ ಗುಡ್. ಶಿ ಬೀಟ್ ಅ ಟಾಪ್ ರ್ಯಾಂಕ್ ಪ್ಲೇಯರ್, ಶಿ ಕೇಮ್ ಅಪ್ ಟು ದ ಕ್ವಾರ್ಟರ್ಸ್. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅನ್ಬೇಕು, ಅಷ್ಟು ಸ್ಟ್ಯಾಂಡರ್ಡ್ಸ್ ಇದೆ. ಮಕ್ಕಳಿಗೆ ಈ ತರ ಟೂರ್ನಮೆಂಟ್ ಪ್ರಾಕ್ಟೀಸ್ ಸಿಕ್ಕಿದ್ರೆ ನಮ್ಮ ಕರ್ನಾಟಕದಲ್ಲಿ, ದೇ ವಿಲ್ ಡೂ ರಿಯಲಿ ವಂಡರ್ಫುಲ್ ಆಟ್ ದ ಇಂಟರ್ನ್ಯಾಷನಲ್ ಲೆವೆಲ್. ಅಪಾರ್ಟ್ ಫ್ರಮ್ ದಟ್, ಕರ್ನಾಟಕ ಟೇಬಲ್ ಟೆನಿಸ್ ಇಸ್ ಡೆಫಿನೆಟ್ಲಿ ಗ್ರೋಯಿಂಗ್ ಅಮೇಸಿಂಗ್. ವಿ ಹ್ಯಾವ್ ವಂಡರ್ಫುಲ್ ಪ್ಲೇಯರ್ಸ್ ಕಮಿಂಗ್ ಅಪ್. ನನ್ನ ಪ್ರಕಾರ ಏನು ಇಂಪ್ರೂವ್ ಮಾಡ್ಬೋದು ಅಂದ್ರೆ, ತುಂಬಾ ಕೋಚಸ್ಗಳಿದೆ, ತುಂಬಾ ಅಕಾಡೆಮೀಸ್ಗಳಿದೆ. ಕರ್ನಾಟಕ ಸ್ಟೇಟ್ ಟೀಮ್ ಅಲ್ಲಿ ಯಾರು ಮೆಂಬರ್ಸ್ ಇದ್ದಾರೆ, ಅಸೋಸಿಯೇಷನ್ ಮೆಂಬರ್ಸ್ ಇದ್ದಾರೆ, ಅವರೆಲ್ಲರೂ ಜೊತೆಗೆ ಸೇರಿ ಕರ್ನಾಟಕ ಬೆಸ್ಟ್ ಪ್ಲೇಯರ್ಸ್ ಅವ್ರನ್ನ ತಗೊಂಡು ಕ್ಯಾಂಪ್ಸ್ ಕಂಡಕ್ಟ್ ಮಾಡಿ, ಕೋಚಸ್ ಕರಿ,

0: ಆಚೆಯಿಂದ ಅವನ್ನ ಟ್ರೈನ್ ಮಾಡಿದ್ರೆ ಮಕ್ಳಿಗೆ ಇಲ್ಲಿ ವಿ ವಿಲ್ ಡೂ ಇವನ್ ಮೋರ್ ಬೆಟರ್, ಇವನ್ ಮೋರ್ ವಂಡರ್ಫುಲ್. ದೇ ವಿಲ್ ಡೂ ಟೋರ್ನಮೆಂಟ್ಸ್ಗಳು ನಡೆಯುತ್ತೆ, ಆಚೆ ಹೋಗಬೇಕು, ನ್ಯಾಷನಲ್ ಲೆವೆಲ್ ಟೋರ್ನಮೆಂಟ್ಸ್ ಇದೆ. ಸೊ ಅದರ ಎಕ್ಸ್ಪೆಂಡಿಚರ್ಸ್ ತುಂಬ ಇದೆ. ಇಫ್ ಯು ಸಿ ಅರೌಂಡ್ 5 to 10 ಚಿಲ್ಡ್ರನ್ಗಳನ್ನು ತಗೊಂಡ್ಬಿಟ್ಟು ಏನಾದರೂ ಸ್ವಲ್ಪ ಸ್ಪಾನ್ಸರ್ಶಿಪ್ ಮಾಡೋದು, ಇಟ್ ವಿಲ್ ರಿಯಲಿ ಎನ್ಕರೇಜ್ ದೆಮ್, ಮೋಟಿವೇಟ್ ದೆಮ್ ಟು ಡೂ ಸಮಥಿಂಗ್. ಆ್ಯಂಡ್ ಬಿಕಾಸ್ ದ ಸ್ಪಾನ್ಸರ್ಶಿಪ್ ಇಸ್ ಕಮಿಂಗ್ ಫ್ರಮ್ ದ ಸ್ಟೇಟ್, ದೇ ಹ್ಯಾವ್ ದಟ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಫಸ್ಟ್ ಫಾರ್ ದ ಸ್ಟೇಟ್, ದೆನ್ ಫಾರ್ ದ ಕಂಟ್ರಿ, ಆ್ಯಂಡ್ ದೆನ್ ಆಟ್ ಟು ಡೂ ಅಟ್ ದ ಟಾಪೆಸ್ಟ್ ಲೆವೆಲ್. ಇವಾಗ ಮಕ್ಕಳು ತುಂಬ ಅಫೆನ್ಸಿವ್ ಪ್ಲೇಯರ್ಸ್ ಅಂದರೆ ಎಷ್ಟು ಫಾಸ್ಟ್ ರ್ಯಾಲೀಸ್, ಮೂವ್ಮೆಂಟ್, ಸರ್ವಿಸಸ್ ಎಲ್ಲದರಲ್ಲೂ ಫೋಕಸ್ ಮಾಡ್ತಾರೆ ಅವರು. ಹಂಗೆ ನೋಡಿದ್ರೆ ಗೇಮ್ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್, ದ ಗ್ರಾಫ್ ಇಸ್ ಜಸ್ಟ್ ಗಾನ್ ಅಪ್ ವೆರಿ ಮಚ್. ಆ್ಯಂಡ್ ಒನ್ ಥಿಂಗ್ ದಟ್ ಐ ವಾಂಟ್ ಟು ಸೇ, ವಿತ್ ಸ್ಪೋರ್ಟ್ಸ್ ಮೋಸ್ಟ್ ಆಫ್ ದ ಚಿಲ್ಡ್ರನ್ ಅಕಾಡೆಮಿ ವಿಲ್ ಬಿ ವಂಡರ್ಫುಲ್. ತುಂಬ ಅಕಾಡೆಮಿಕ್ಸ್ ಚೆನ್ನಾಗಿ ಮಾಡ್ತಾರೆ. ನನ್ನ ಮಗ ಲಾಸ್ಟ್ ಟೈಮ್ ಸಿದ್ಧಾಂತ ಅರಿವಲ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದ ಅವನು. ಸೊ ಫುಲ್ ನವೆಂಬರ್ ಡಿಸೆಂಬರ್ ಜನವರಿ ಫುಲ್ ಟೋರ್ನಮೆಂಟ್ಸ್ ಬ್ಯಾಕ್ ಟು ಬ್ಯಾಕ್ ಟೋರ್ನಮೆಂಟ್ಸ್ ಇತ್ತು. ಬಟ್ ವಾಟ್ ಹ್ಯಾಪನ್ ಇನ್ ಡಿಸೆಂಬರ್, ವಿ ಟುಕ್ ಅ ಸ್ಲೈಡ್ ಬ್ರೇಕ್ ಬಿಕಾಸ್ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ಸ್. ಹಿ ಪರ್ಫಾರ್ಮ್ 2 months ಆಫ್ ಪರ್ಫೆಕ್ಟ್ ಸ್ಟಡೀಸ್ ವಿತ್ 96% ಹಿ ಹ್ಯಾಸ್ ಗಾಟ್. ಅಂಡ್ ವಿತ್ ದಿಸ್ ಸ್ಪೋರ್ಟ್ಸ್ ನೀವು ಬೇರೆ ಬೇರೆ ಕಡೆ ಹೋಗ್ತೀರಾ, ಬೇರೆ ಬೇರೆ ಮಕ್ಕಳನ್ನ ನೋಡ್ತೀರಾ, ಅಲ್ಲಿ ಹೇಗೆ ಅಡ್ಜಸ್ಟ್ ಆಗಬೇಕು. ವೆನ್ ಯು ಗೋ ಟು ದ ನ್ಯಾಷನಲ್ಸ್ ಫ್ರಮ್ ಇಂಡಿಯಾ ಆಲ್ ದ ಸ್ಟೇಟ್ ಪ್ಲೇಯರ್ಸ್ ಕಮ್, ಅವ್ರ ಜೊತೆ ನೀವು ಆಡ್ತೀರಾ, ಅವ್ರ ಜೊತೆ ಮಿಂಗಲ್ ಆಗ್ತೀರಾ. ಸೊ ಯುವರ್ ಫ್ರೆಂಡ್ಶಿಪ್ ಇನ್ಕ್ರೀಸಸ್, ಯು ನೋ ಇನ್ ದ ಸರೌಂಡಿಂಗ್ಸ್ ಹೌ ಯು ಹ್ಯಾವ್ ಟು ಸೇ. ಮತ್ತು ಮಕ್ಕಳು ನ್ಯಾಷನಲ್ಸ್ಗೆ ಹೋಗ್ತಾರೆ, ದೋ ದೇ ಹ್ಯಾವ್ ಟು ಸೇ ಸಪ್ರೇಟ್ಲಿ ವಿತ್ ದ ಟೀಮ್, ಆ ಟೀಮ್ ಬಾಂಡಿಂಗ್ ಹೇಗೆ ಅಡ್ಜಸ್ಟ್ ಮಾಡಬೇಕು ಅವೆಲ್ಲ ಅವ್ರು ಕಲಿತಾರೆ. ಸೊ ದಟ್ಸ್ ಹೌ ಐ ಥಿಂಕ್ ಸ್ಪೋರ್ಟ್ಸ್ ಆ್ಯಂಡ್ ಟೇಬಲ್ ಟೆನ್ನಿಸ್ ಎಸ್ ಸಚ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ದೆಮ್. ಲೈಫಲ್ಲಿ ಸ್ಪೋರ್ಟ್ಸ್ ಇರಲೇಬೇಕು, ಬಿಕಾಸ್ ಈ ಜನರೇಷನ್ ಮಕ್ಕಳು ಬರೀ ಫೋನಲ್ಲಿ ಇರೋಲ್ಲ, ಅದರಿಂದ ಆಚೆ ಬರೋಕ್ಕೆ ಸ್ಪೋರ್ಟ್ಸ್ ಬೇಕು. ಸ್ಪೋರ್ಟ್ಸಲ್ಲಿ ಎಷ್ಟು ಬ್ಯುಸಿ ಆಗುತ್ತೆ, ಅವ್ರ ಹತ್ರ ಟೈಮೇ ಇಲ್ಲ, ಬಂದು ಮನೆಯಲ್ಲಿ ಸುಸ್ತಾಗಿರ್ತಾರೆ, ಓದ್ತಾರೆ, ಮಲ್ಕೊಂತಾರೆ ಅಷ್ಟೇ. ನಾನು ಎಲ್ಲರಿಗೂ ಹೇಳ್ತೀನಿ, ಸ್ಪೋರ್ಟ್ಸ್ ಇರಲಿ, ಯಾವ್ದಾದ್ರೂ ಸ್ಪೋರ್ಟ್ಸ್ ಇರಲಿ, ಆ್ಯಂಡ್ ಟೇಬಲ್ ಟೆನ್ನಿಸ್ ಇಸ್ ಒನ್ ಆಫ್ ದ ವಂಡರ್ಫುಲ್ ಗೇಮ್, ಒನ್ ಇಂಡೋರ್ ಗೇಮ್, ಮಳೆ ಬಂದ್ರೂ ಆಡ್ಬೋದು, ಬಿಸಿಲು ಇದ್ರೇನು ಆಡ್ಬೋದು, ಏನಾದರೂ ಇಲ್ಲಿ ನೀವು ಒಳಗೆ ಆಡ್ಬೋದು. ಇಟ್ ಇಸ್ ಅ ವೆರಿ ಬ್ರೇನ್, ಯು ಹ್ಯಾವ್ ಟು ಯೂಸ್ ಯುವರ್ ಬ್ರೇನ್, ಯು ಟು ಬಿ, ಇಟ್ಸ್ ಅ ವೆರಿ ಸ್ಮಾರ್ಟ್ ಗೇಮ್ ಆ್ಯಂಡ್ ವೆರಿ ಕ್ವಿಕ್ ಗೇಮ್. ಸೊ ಅವೆಲ್ಲ ನೋಡಿದ್ರೆ ನೀವು ಯು ವಿಲ್ ಡು ವಂಡರ್ಫುಲ್. ಸೊ ಟೇಬಲ್ ಟೆನ್ನಿಸ್ ಒನ್ ಆಫ್ ದ ಬೆಸ್ಟ್ ಗೇಮ್ಸ್.
1: 5th ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನ್ನಿಸ್ ಕ್ರೀಡಾಕೂಟದ ಕುರಿತು ರೇಡಿಯೋ ವರದಿ ಕೇಳಿದಿರಿ. ಪ್ರಸ್ತುತಿ ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಿರಂಜನ್ ಜೆ ಅವರ ಗಾಯನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ತಬಲಾ ಸಾಥ್ ನೀಡುತ್ತಾರೆ ಕಿರಣ್ ಯಾವಗಲ್, ಹಾರ್ಮೋನಿಯಂ ನಂದಕಿಶೋರ್ ದೇಸಾಯಿ. ಕೇಳೋಣ ನಿರಂಜನ್ ಜೆ ಅವರ ಗಾಯನವನ್ನು. ರಾಗ್ ದರ್ಬಾರಿ ಕನ್ನಡ, ವಿಲಂಬಿತ್ ಜಂಪ್ತಾಲ್, ದೃತ್ ತೀನ್ ತಾಲ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ನಿರಂಜನ್ ಜೆ ಅವರ ಗಾಯನವನ್ನು ಆಲಿಸಿದಿರಿ. ತಬಲಾ ಸಾಥ್ ನೀಡಿದವರು ಕಿರಣ್ ಯಾವಗಲ್, ಹಾರ್ಮೋನಿಯಂ ನಂದಕಿಶೋರ್ ದೇಸಾಯಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಕಂಠಸ್ಥರಿಗಳಲ್ಲಿ ಕೇಳ್ತಾ ಇದ್ದೀರಾ ಕಹೋನಾ ಪ್ಯಾರ್ ಹೇ ಚಿತ್ರದ ಗೀತೆಯನ್ನು. ಇಬ್ರಾಹಿಂ ಆಶಿಕ್ ಅವರ ಗೀತ ರಚನೆಗೆ ರಾಜೇಶ್ ರೋಷನ್ ಅವರ ಸಂಗೀತವಿದೆ.

ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಕೇಳ್ತಾ ಇದ್ದೀರಾ ಅನುರಾಗ ಬಂಧನ ಚಿತ್ರದ ಗೀತೆಯನ್ನು. ವಿಜಯ ನರಸಿಂಹ ಅವರ ಗೀತರಚನೆಗೆ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಅವರದು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಚಂದನದ ಗೊಂಬೆ ಚಿತ್ರದ ಗೀತೆಯನ್ನು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಕಂಠಸರಿಗಳಲ್ಲಿ ಕೇಳೋಣ ಚಂದನದ ಗೊಂಬೆ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಗೀತೆ ಚಂದ್ರಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಕಾರ್ಯಕ್ರಮದ ಕೊನೆಯ ಗೀತೆ ಈಗ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆಯನ್ನು ಕೇಳೋಣ. ಕವಿತಾ ಕೃಷ್ಣಮೂರ್ತಿ, ಅಲ್ಕಾ ಯಾಜ್ಞಿಕ್ ಹಾಗೂ ಸಂಗಡಿಗರ ದನಿಗಳಲ್ಲಿ ಸಮೀರ್ ಅವರ ಸಾಹಿತ್ಯಕ್ಕೆ